0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಇವತ್ತು ನಮ್ಮ ರೇಡಿಯೋ ಕುಂದಾಪುರದ ಕುಂದಾಪುರ ಮಾತುಕತೆ ಸಾಕ್ಷರತಾ ಕಾರ್ಯಕ್ರಮದ ಮಾತುಕತೆ. ಈಗಾಗಲೇ 2 ವರ್ಷ ನಾವು ಈ ಸಾಕ್ಷರತೆ ಬಗ್ಗೆ ಮಾತಾಡಿದ್ದ. ಸಾಕ್ಷರತೆ ಅಂದ ಕೂಡಲೇ ಯಾರಿಗೆ, ಸಣ್ಣರಿಗ? ಸತ್ಯವಾಗ್ಲೂ ಅಲ್ಲ, ನಿಮ್ಗೆ ಗೊತ್ತಿತ್ತಲ್ಲ, ಸಾಕ್ಷರತೆ ಅಂದ್ರೆ ವಯಸ್ಕರಿಗೆ. ವಯಸ್ಕರಾಗಿಯೂ ಓದಲು ಬರೆಯಲು ಬರೋದಿಲ್ಲ ಅಂತವರಿಗೆ ಹೇಳಿಕೊಡೋದನ್ನ ಸಾಕ್ಷರತೆ ಅಂತ ಹೇಳ್ತಾರೆ. ಇದನ್ನ ನಮ್ಮ ಜಿಲ್ಲಾ ಪಂಚಾಯತ್ ಉಡುಪಿ ಇದರ ಅಡಿಯಲ್ಲಿ ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆ ಬಹಳ ಸಾಂಗವಾಗಿ ಮಾಡ್ಕೊಂಡು ಬರ್ತಿತ್ತು, ವಯಸ್ಕರ ಸಾಕ್ಷರತಾ ಕಾರ್ಯಕ್ರಮ. ಪ್ರತಿದಿನ ಇದಕ್ಕೊಂದು ಪ್ರಯತ್ನ ಆಗ್ತಾ ಇರುತ್ತೆ ಅವರದ್ದು. ಅದಕ್ಕೆ ಸಲುವಾಗಿ ಈ ಸಲ September 1 to September 14 ಸಾಕ್ಷರತಾ ಪಾಕ್ಷಿಕ ಕಾರ್ಯಕ್ರಮ ಮಾಡ್ತಾ ಇದ್ರು. ಹಾಗೆ September 8 ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇದು ಇವತ್ ಶುರು ಮಾಡದಲ್ಲ, ಶುರು ಮಾಡಿ ತುಂಬಾ ಟೈಮ್ ಆಯ್ತು. ಇದ್ರ ಬಗ್ಗೆ ಎಲ್ಲ ಮಾತಾಡೋಕೆ ನಮ್ಮೊಟ್ಟಿಗೆ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಗಳಾಗಿರುವ ಯೋಗ ನರಸಿಂಹ ಸ್ವಾಮಿ KM ಇವರಿದ್ದಾರೆ. ಅವರ ಜೊತೆಗೆ ಕಾರ್ಯಕ್ರಮ ಸಹಾಯಕರಾಗಿರುವಂತಹ ಉಮೇಶ್ ಆಚಾರ್ಯ ಅವರು ಇದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ
2: ಸರ್. ಹೆಂಗಿದ್ರಿ, ಹುಷಾರಿದ್ರಿಯಾ?
3: ಹುಷಾರಿದ್ದೀವಿ ಮೇಡಮ್.
2: ಭಾರಿ ಖುಷಿ ನಂಗೆ. ನೀವು ತುಮಕೂರವರಾಗಿ ನಮ್ಮ ಕುಂದಾಪುರನ, ನಮ್ಮ ಉಡುಪಿ ಜಿಲ್ಲೆಯ ಎಲ್ಲ ಭಾಗಗಳನ್ನ ತುಂಬಾ ಪ್ರೀತಿ ಮಾಡಿದ್ರೆ, ಇಲ್ಲಿ ಜನರನ್ನು ತುಂಬಾ ಅರ್ಥ ಮಾಡ್ಕೊಂಡಿರಿ, ವಯಸ್ಕರ ಶಿಕ್ಷಣಕ್ಕೆ ತುಂಬಾ ಒತ್ತು ಕೊಟ್ಟು ನಿಮ್ಮ ಹಾರ್ಟ್ ಅಂಡ್ ಸೋಲ್ ಇಟ್ಟು ಕೆಲಸ ಮಾಡ್ತಾ ಇದ್ದೀರಿ. ಮತ್ತೆ ಖುಷಿ ಆದ್ಯ ಅಂತಂದ್ರೆ ನಮ್ದು 100% ಲಿಟ್ರೇಟ್ ಡಿಸ್ಟ್ರಿಕ್ಟ್ ಅಂತ, 100% ಸಾಕ್ಷರತಾ ಜಿಲ್ಲೆ ಅಂತ ಅನೌನ್ಸ್ ಆಗಿರ್ತದೆ. ಅದು ಹ್ಯಾಂಗ್ ಸರ್ ಅನೌನ್ಸ್ ಮಾಡ್ತಾರೆ, ನಾವು ಅಷ್ಟು 100% ಆಗಿ ಲಿಟ್ರೇಟ್ ಆಗಿದೀವ ಅನ್ನೋದೊಂದು ಪ್ರಶ್ನೆ ನಿಮ್ಗೆ.
3: ಅದು ಹಾಗಾಗೋದಿಲ್ಲ ಮೇಡಮ್. ನಮ್ಮ ಸಾಕ್ಷರತೆ ಅಂತಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ನಿಯಮಾನುಸಾರ ಹೇಳ್ಬೇಕು ಅಂತಂದ್ರೆ %95 ಅಂದ್ರೆ ಪ್ರತಿಶತ 100 ಜನಕ್ಕೆ 95 ಜನರು ಸಾಕ್ಷರತೆಯನ್ನ ಹೊಂದಿದ್ರೆ ಅದನ್ನ ಸಂಪೂರ್ಣ ಸಾಕ್ಷರತಾ ಜಿಲ್ಲೆ ಅಥವಾ ತಾಲೂಕು ಅಥವಾ ಪ್ರಾಂತ್ಯ ಅಂತ ಇದನ್ನ ನಾಮಾಂಕಿತ ಮಾಡಬಹುದು. ಅದರ ಆಧಾರದ ಮೇಲೆ ನಾವು ಸಂಪೂರ್ಣ ಸಾಕ್ಷರತೆ ಅಂತ ಘೋಷಣೆ ಮಾಡಬಹುದು ಮೇಡಮ್.
2: ಕರ್ನಾಟಕದಲ್ಲಿ ನಮ್ದು ಒಂದೇ ಜಿಲ್ಲೆಯ
3: ಪ್ರಸ್ತುತ ನಮ್ಮ ಜಿಲ್ಲೆ ಒಂದು ಪ್ರಸ್ತಾವನೆಯನ್ನ ಮಾನ್ಯ ಪ್ರತೀಕ್ ಬಾಯಲ್ ಸರ್ ಅವರು ನಮ್ಮ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇನಿದ್ದಾರೆ ಮಾನ್ಯರ ಮೂಲಕ ಪ್ರಸ್ತಾವನೆಯನ್ನ ನಮ್ಮ ರಾಜ್ಯ ಕಚೇರಿಗೆ ಸಲ್ಲಿಸಿದ್ದೆ ಮೇಡಮ್. ನಂತರ ನಮಗೆ ಪೈಪೋಟಿ ನಮ್ಮ ಏನು ಅಖಂಡ ದಕ್ಷಿಣ ಕನ್ನಡ ಜಿಲ್ಲೆ ಇತ್ತು, ಸೊ ನಮ್ಮ ಮಾತೃ ಜಿಲ್ಲೆ
2: ಮಂಗಳೂರು
3: ಕೂಡ ನಮ್ಮ ಹಿಂದೆನೆ ಕೂಡ ಬರ್ತಾ ಇದೆ ಮೇಡಮ್.
2: ನಾವು ಒಟ್ಟೊಟ್ಟಿಗೆ
3: ಎಸ್ ಅಣ್ಣ ತಮ್ಮಂದಿರುತ್ತಾರೆ.
2: ಹೌದು. ಸೊ ಹಂಗಾಗಿ ಇವರಿಬ್ರು ಇದ್ದಾರೆ ಈಗ ಉಡುಪಿ ಮತ್ತು ಮಂಗಳೂರು.
3: ಎಸ್
2: ಸರಿ. ವಯಸ್ಕರ ಶಿಕ್ಷಣ ಇಲಾಖೆ ಅಡಿಯಲ್ಲಿ ವಯಸ್ಕರ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ನೀವು ಈ September 1 to 14 ಪಾಕ್ಷಿಕದಲ್ಲಿ ಎಂತೆಲ್ಲ ಮಾಡ್ತಾ ಇದ್ರಿ, ಏನ್ ಸ್ಪೆಷಲ್ ಇದೆ, ಏನ್ ವಿಶೇಷತೆ ಹೇಳಕ್ಕ?
3: ನೀವು ಹೇಳ್ದಾಗೆ ಇದು ಪಾಕ್ಷಿಕ ಅಂದ್ರೆ 15 ದಿನಗಳ ಒಂದು ಸುದೀರ್ಘವಾಗಿ ಪ್ರಸ್ತುತ ಏನು ಜಾಗ ಅಥವಾ ಪ್ರದೇಶ ಅಥವಾ ಜಿಲ್ಲೆ ತಾಲೂಕು ಇದೆ ಮೇಡಮ್. ನಮ್ಮ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾವೆಲ್ಲ ಏನ್ ಮಾಡಬಹುದು ಈ 15 ದಿನದಲ್ಲಿ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಅಕ್ಷರರು ಸಾಕ್ಷರರು ಆ ಒಂದು ಕಂಪ್ಯಾರಿಸನ್ ನಾವು ಬಹಳ ಮುಕ್ತವಾಗಿ ಅದನ್ನ ಸ್ವೀಕರಿಸಬೇಕು. ಅಕ್ಷರ ಸಹ ಏನ್ ಅರ್ಥ ಅಂತ ಏನು, ನಾವು ಎಲ್ಲರೂ ಕೂಡ ಅಕ್ಷರಸ್ಥರು ಆದ್ರೆ ಸಾಕ್ಷರರಲ್ಲ.
2: ಅಂದ್ರೆ
3: ಅದೆಂಗೆ ಅಂತ ಅಂದ್ರೆ ನಾವು ಅಕ್ಷರರು ಓದಿರ್ತೇವೆ. ಈಗ ನಾನು ಡಿಗ್ರಿ ಮಾಡಿರ್ತೇವೆ, ಡಿಗ್ರಿ ಮಾಡಿ ಯಾವುದೋ ಒಂದು ಅಪ್ಲಿಕೇಶನ್ ತುಂಬುವಾಗ ಒಂದು ಸ್ಪೌಸ್ ನೇಮ್ ಅಂತ ಅಂದ್ರೆ ಇದೆಂತ ನೇಮು ಅಂತ ಪಕ್ಕದವ್ರ ಹತ್ರ ಕೇಳೋ ಅಂತಹ ಒಂದು ವ್ಯವಸ್ಥೆ ಇರ್ತದೆ. ಸೊ ಇಂತ ಸಂದರ್ಭದಲ್ಲಿ ನಾವ್ ಎಷ್ಟು ಸಾಕ್ಷರರು ಅಂತ ಅಂದ್ರೆ ಅನುಭವದೊಂದಿಗೆ ಓದು, ಅದು ಸಾಕ್ಷರತೆಗೆ ಎಡೆ ಮಾಡಿಕೊಡ್ತದೆ. ನಾವೆಲ್ಲರೂ ಅಕ್ಷರಸ್ಥರು, ಆದ್ರೆ ಸಾಕ್ಷರತೆಗೆ ಇನ್ನೊಂದಷ್ಟು ಅನುಭವ ಮತ್ತೆ ಒಂದಷ್ಟು ಏನು ಕೌಶಲಗಳ ಅಗತ್ಯತೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಡಳಿತ ವತಿಯಿಂದ, ಜಿಲ್ಲಾ ಪಂಚಾಯತ್ ವತಿಯಿಂದ ಇದನ್ನ ಮುಂದುವರೆದ ಭಾಗವಾಗಿ ಜೀವನ ಕೌಶಲ, ಅದರ ಜೊತೆಗೆ ವೃತ್ತಿ ಕೌಶಲಗಳು ಮತ್ತೆ ಏನು ಸಾಫ್ಟ್ ಸ್ಕಿಲ್ ಬೇಕಾಗ್ತದೆ ಜನಕ್ಕೆ. ಆ ನಿಟ್ಟಿನಲ್ಲಿ ನಮ್ಮ ಈ ಒಂದು ವಯಸ್ಕರ ಶಿಕ್ಷಣ ಇಲಾಖೆಯನ್ನ ಮುಂದುವರಿಸೋದಕ್ಕೆ ಮಾರ್ಗದರ್ಶನ ನೀಡಿದ್ದಾರೆ ಮೇಡಮ್. ಆ ನಿಟ್ಟಿನಲ್ಲಿ ನಾವು ಕೂಡ ಸಾಕ್ತಾ ಇದ್ದೇವೆ.
2: ದಿಸ್ ಇಸ್ ಇಂಟ್ರೆಸ್ಟಿಂಗ್ ಸರ್. ನೀವು ಜಸ್ಟ್ ಅಕ್ಷರ ಹೇಳ್ಕೊಡೋದಲ್ಲ, ಈಗ ಕೌಶಲಗಳನ್ನು ಹೇಳ್ಕೊಡಕ್ ಹೊರಟಿದ್ದೀರಿ ಅಂತ ಆಯ್ತು. ಲೈಫ್ ಸ್ಕಿಲ್ ಮತ್ತೆ ಪ್ರೊಫೆಷನಲ್ ಸ್ಕಿಲ್ಸ್, ಆಮೇಲೆ ಇನ್ನೊಂದು
3: ಇದರಲ್ಲಿ ನಮ್ಗೆ ಸಾಫ್ಟ್ ಸ್ಕಿಲ್ ಅಂತ ಬರ್ತದೆ.
2: ಸಾಫ್ಟ್ ಸ್ಕಿಲ್ಗಳು ಸೊ ಶುರು ಮಾಡಿದ್ರೆ ಅಥವಾ ಮಾಡ್ಬೇಕಂತ ಇನ್ನು ಪ್ಲಾನ್ ಯೋಜನೆ?
3: ಹೌದು ಮೇಡಮ್, ಪ್ರಸ್ತುತವಾಗಿ ನಾವು ಮೆರಿನಾಪುರ ಕಾರ್ಕಳ ವಲಯದಲ್ಲಿ 41 ಜನ ಮಹಿಳೆಯರನ್ನೇ ನಾವು ಅಂದ್ರೆ ಒಂದೆಡೆ ಸೇರಿಸ್ಕೊಂಡು ಅವ್ರಿಗೆ ಮೊದಲು ನಾವು ಡಿಜಿಟಲ್ ಲಿಟ್ರೆಸಿ ಅಂದ್ರೆ ಪ್ರಸ್ತುತ ಏನು ಈ ಜನಕ್ಕೆ ಮೊಬೈಲ್ ಬಳಕೆ ಮತ್ತೆ ಮೊಬೈಲ್ ನಿಂದ ಅಂದ್ರೆ ಅವರು ಮೊಬೈಲ್ ಚೆನ್ನಾಗೆ ಬಳಸ್ತಾರೆ, ಆದ್ರೆ ಬೇರೆಯವರು ಇವರ ಮೊಬೈಲ್ನೊಂದಿಗೆ ಯಾವ ರೀತಿ ಎಲ್ಲ ಏನು ಅವಘಡಗಳು ಉಂಟಾಗ್ಬೋದು ಅಥವಾ ಆಗ್ಬೋದು ಫಾರ್ಚುನೇಟ್ಲಿ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ನಾವು ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ ಆಗ್ಬೋದು ಅನ್ನೋ ದೃಷ್ಟಿನಲ್ಲಿ ನಾವು ಮಾಹಿತಿ
2: ಕೊಟ್ಟಿದ್ದೀವಿ.
3: ಯೆಸ್ ಮೇಡಮ್, ಹಾಗೂ ಆಗ್ತದೆ. ಅದ್ರ ಜೊತೆಗೆ ನಾವು ಅಲ್ಲಿ ಇರ್ತಕ್ಕಂಥವ್ರಿಗೆ ಬಹುಪಾಲು ಅಲ್ಲಿ ಓದ ಹುಡುಗರು ಬಂದಿದ್ರು. ಸೊ ಅಲ್ಲಿ ಸ್ವಲ್ಪ ಏನು ಅಂತಾರೆ ಅದು ಹಿಂದುಳಿದ ಪ್ರದೇಶವಾಗಿತ್ತು, ಅಂದ್ರೆ ಅಷ್ಟು ಕಮ್ಯುನಿಟಿ ಮೆಸೇಜಸ್ ಆಗಿರ್ಬೋದು ಅಥವಾ ಅವ್ರು ಮುಂದೆ ಬರೋದಕ್ಕೆ ಅಂದ್ರೆ ಅವರು ವ್ಯಕ್ತಿಗತವಾಗಿ ಒಂದಷ್ಟು ಸ್ಟೇಟಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾವೆಲ್ಲ ರೀತಿನಲ್ಲಿ ಸಹಾಯ ಮಾಡಬಹುದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅಲ್ಲಿ ಬಹುಪಾಲು ಸ್ಟೂಡೆಂಟ್ಸ್ ಇದ್ರು. ಆ ಸ್ಟೂಡೆಂಟ್ಗಳಿಗೆ ಇವರನ್ನ ನಾವು ಎಜುಕೇಟ್ ಮಾಡಿದ್ರೆ ಒಂದಲ್ಲ ಒಂದು ಜಾಬ್ ಓರಿಯೆಂಟೆಡ್ಗೆ ಹೇಗೆ ನಾವು ಸಹಾಯ ಮಾಡ್ಬೋದು ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಲೈಕ್ ಕರಿಯರ್ ಗೈಡೆನ್ಸ್ ಆಗಿರ್ಬೋದು ಅದನ್ನು ಕೂಡ ಆ ನಿಟ್ಟಿನಲ್ಲಿ ಕೊಟ್ಟು ತುಂಬಾ ಖುಷಿ ಪಟ್ರು. ನಮ್ಗಿಂತ ಮಾಹಿತಿ ಕಾರ್ಯಾಗಾರಗಳು ಬೇಕು ಸರ್, ಮುಂದೊಮ್ಮೆ ನಾವು ಮತ್ತೆ ಅವಕಾಶ ಸಿಕ್ಕಿದಾಗ ಇಂಥ ಕಾರ್ಯಕ್ರಮಗಳು ನಂಬ್ಕೊಳ್ಬೇಕು ಮಾಡಿಕೊಡಿ ಸರ್ ಅಂತಾನು ಕೇಳಿದ್ದಾರೆ. ಇದು ಒಂದಾಯ್ತು ಮೇಡಮ್. ಎರಡನೇದು ಇದಕ್ಕೆ ಪೂರ್ವಭಾವಿಯಾಗಿ ಮತ್ತೊಂದು ಕೆಲಸವನ್ನು ಕೂಡ ನಮ್ಮ ಕುಕ್ಕಂದೂರು ಗ್ರಾಮ ಪಂಚಾಯತಿ ಅಗೇನ್ ಕಾರ್ಕಳದಲ್ಲಿ ನಾವು ಮಾಡಿದೋ. ಅಲ್ಲಿ ಸುಮಾರು 31 ಜನ ಇದೆ ಏನು ಸ್ತ್ರೀಶಕ್ತಿ ಸಂಘದವರು ಮತ್ತೆ ಅವರ ಏನು ಪ್ರತಿನಿಧಿಗಳು ಎಲ್ಲ ಒಟ್ಟಾಗಿ ಅದರಲ್ಲಿ ನಮ್ಮ ನವಸಾಕ್ಷರರು ಕೂಡ ಇದ್ರು ಮೇಡಮ್. ಸೊ ಅವ್ರಿಗೆಲ್ಲ ಒಟ್ಟಿಗೆ ನಾವೇನ್ ಮಾಡ್ದೋ ಒಂದು ಈ ಮುಂಚೆ ಹೇಳ್ದಾಗೆ ಸಾಫ್ಟ್ ಸ್ಕಿಲ್ ಆಗಿರ್ಬೋದು ಅಥವಾ ಅವ್ರ ವೃತ್ತಿಯಲ್ಲಿ ಅವರ ಏನೇಳಿ ಸೆಲ್ಫ್ ಡಿಪೆಂಡೆಂಟ್ ಆಗುವ ನಿಟ್ಟಿನಲ್ಲಿ ಏನೆಲ್ಲ ಮಾಡ್ಬೋದು ಅಂತಂದ್ರೆ ನಾವು ಬೇಸಿಕ್ ಆಗಿ ಮೊದಲ ಪ್ರಯತ್ನ ಇರೋದ್ರಿಂದ ನಾವು ಅವ್ರಿಗೆ ಫಸ್ಟ್ ಪೇಪರ್ ಬ್ಯಾಗ್ ಪೇಪರ್ ಕವರ್ಸ್ ಮಾಡೋದು ಬೆಳಗಿನ ಅವಧಿನಲ್ಲಿ. ಆಕ್ಚುಲಿ ಅದು ಒಂದೇ ಪ್ರೋಗ್ರಾಮು ಬೆಳಗಿನ ಅವಧಿನಲ್ಲಿ ಆ ಒಂದ್ ಕಾರ್ಯಕ್ರಮ, ಮಧ್ಯಾಹ್ನದ ಅವಧಿನಲ್ಲಿ ನಾವು ಅವ್ರಿಗೆ ಈ ಸೀರೆ ಹೆಮ್ಮಿಂಗ್ ಮಾಡೋದು ಅದೇ ಕುಚ್ಚ ಹಾಕೋದು ಮತ್ತೆ ಮಣಿಯನ್ನ ಹಾಕಿ ಅದು ಡಿಸೈನ್ ಅಂದ್ರೆ
2: ಅಲಂಕಾರ.
3: ಎಸ್ ಮೇಡಮ್. ಸೊ ಆ ನಿಟ್ಟಿನಲ್ಲಿ ನಾವು ಒನ್ ಡೇ ವರ್ಕ್ಶಾಪ್ ಅನ್ನ ಮಾಡಿದ್ದು, ಅಲ್ಲೂ ಕೂಡ ಆ ಮಹಿಳೆಯರಿಂದ ಬಂದಂತ ಫೀಡ್ಬ್ಯಾಕ್ ಕೂಡ ಪಾಸಿಟಿವ್ ಆಗಿತ್ತು. ಇದೇ ರೀತಿನಲ್ಲಿ ನಮ್ಮ ಸಾಕ್ಷರತಾ ಇಲಾಖೆಯನ್ನ ಏನೋ ಸ್ಕಿಲ್ಫುಲ್ ಆಗಿ ಅಥವಾ ಸ್ಕಿಲ್ ಓರಿಯೆಂಟೆಡ್ ಆಗಿ ನಾವು ಎನ್ರಿಚ್ ಮಾಡ್ಕೊಳ್ಬಹುದು ಮತ್ತೆ ನಮ್ಮ ವ್ಯಾಪ್ತಿನೂ ಕೂಡ ದೊಡ್ಡದ್ ಮಾಡ್ಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ನಾವು ಸಾಕ್ತಾ ಇದ್ದೀವಿ ಮೇಡಮ್. ಇದಕ್ಕೆ ಮುಖ್ಯವಾಗಿ ನಮ್ಮ ಸಿಇಒ ಸರ್ ಆದಂತಹ ಪ್ರತೀಕ್ ಬಾಯಲ್ ಸರ್ ಅವರು ನಮ್ಗೆ ಎಜುಕೇಟ್ ಮಾಡಿದ್ರು ಮೇಡಮ್. ಅವ್ರು ಯಾವಾಗ್ಲೂ ಹೇಳ್ತಾರೆ, ಸೊ ನೀವು ಈ ಒಂದು ಸಾಕ್ಷರತಾ ಇಲಾಖೆಯನ್ನ ಸ್ಕೋಪ್ ದೊಡ್ಡದ್ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಬೇರ್ ಫುಟ್ ಕಾಲೇಜಸ್ ಅನ್ನ ಶುರು ಮಾಡಿ ಅಂತ. ಬೇರ್ ಫುಟ್ ಕಾಲೇಜಸ್ ಅಂತ ಅಂದ್ರೆ ಎಲ್ಲಿ ಅನಕ್ಷರಸ್ಥರು ಇರ್ತಾರೆ ಅಥವಾ ಎಲ್ಲಿ ಆ ಸಮಾಜ ಹಿಂದುಳಿದಿದೆ ಅವ್ರಿಗೆ ನಮ್ಮ ಸಾಂತ್ವನ ಅಥವಾ ಏನೇನು ಮಾಹಿತಿಯ ಕೊರತೆ ಇದೆ ಅಥವಾ ಅವ್ರು ಮುಂದೆ ಬರೋದಕ್ಕೆ ಅಪಹಪಿಸ್ತಾ ಇದ್ದಾರೆ, ಅವ್ರಿಗೆ ನಮ್ದೊಂದು ಸಹಾಯದ ಹಸ್ತ ಬೇಕು ಅನ್ನೋ ಸಲುವಾದ್ರೆ ನೀವು ಅಲ್ಲಿ ಹೋಗಿ ಅವ್ರಿಗೆ ಯಾವ ತರ ತರಬೇತಿ ಬೇಕು, ಯಾವ್ದ್ರದ ಮಾಹಿತಿ ಬೇಕು, ಯಾವ್ದರ ಕೌಶಲದ ಅಗತ್ಯತೆ ಇದೆ ಅವರು ಸೆಲ್ಫ್ ಡಿಪೆಂಡೆಂಟ್ ಆಗೋದಕ್ಕೆ, ಸೊ ಅಂತ ನಿಟ್ಟಿನಲ್ಲಿ ನೀವು ಅಲ್ಲೊಂದು ಆರ್ಗನೈಸ್ ಮಾಡಿ ಒಂದು ಕ್ಯಾಂಪ್ ಮಾಡಿ ಅಥವಾ ತರಬೇತಿ ಕೊಡಿ, ಅದು ಒನ್ ಡೇ ಆಗ್ಲಿ ಟೂ ಡೇ ಆಗ್ಲಿ. ಸೊ ಈ ತರದ್ದು ಏನೇಳಿ ವೃತ್ತಿಗೆ ವೃತ್ತಿ ಕೌಶಲವನ್ನು ಅಭಿವೃದ್ಧಿ ಪಡಿಸೋ ಸಲುವಾಗಿ ನೀವು ಒಬ್ರು ಸಂಪನ್ಮೂಲ ವ್ಯಕ್ತಿಗಳನ್ನ ಕರ್ಕೊಂಡೋಗಿ ಅವ್ರಿಗೆ ಆ ರೀತಿಯ ತರಬೇತಿಯನ್ನ ಕೊಡಿ ಅಂತ ಹೇಳಿದ್ದಾರೆ ಮೇಡಮ್. ಸೊ ಖಂಡಿತವಾಗಿಯೂ ಆ ನಿಟ್ಟಿನಲ್ಲಿ ನಾವು ಧನಾತ್ಮಕವಾಗಿ ಮುನ್ನುಗ್ತಾ ಇದ್ದೇವೆ ಮೇಡಮ್.
2: ಇದೊಂದು ಒಳ್ಳೆ ಕಾನ್ಸೆಪ್ಟ್ ಆಕ್ಚುಲಿ. ಅಕ್ಷರ ಬರಕ್ ಬಂದ್ರೆ ಸಾಕ ಬದುಕು ಬಪ್ಪದ್ ಬೇಡ್ದ.
3: ಎಸ್ ಮ್ಯಾಮ್.
2: ಸೊ ಆ ಬದುಕು ಕಲಿಯೋದಿದೆಯಲ್ಲ ಅಥವಾ ಕಲ್ಸೋದು, ಈಗ ನೀವು ಕುಗ್ರಾಮಗಳಿಗೆಲ್ಲ ಹಾತಿದ್ರಿ ಅಂತ ಹೇಳಿ, ಅಲ್ಲಿರೋ ಯುವಕರಿಗೆ ಎಲ್ಲಿ ಆಕ್ಸೆಸ್ ಆಯ್ಕ, ಎಲ್ಲಿ ಕೆಲಸ ಹುಡ್ಕಕ್, ಹ್ಯಾಂಗ್ ಹುಡ್ಕಕ್, ಇವತ್ತೆಲ್ಲ ಡಿಜಿಟಲ್ ಮೀಡಿಯಾ, ಇವತ್ತೆಲ್ಲರೂ ಸೋಷಿಯಲ್ ಮೀಡಿಯಾ, ಇವತ್ತೆಲ್ಲರೂ ಲಿಂಕ್ಡ್ಇನ್ ಅಲ್ಲೇ ಕೆಲಸ ಹುಡುಕುವಂತ ಪರಿಸ್ಥಿತಿ, ಅವ್ರಿಗೆ ಅದ್ರ ಗಂಧ ಗಾಳಿ ಗೊತ್ತಿಪ್ಪುದಿಲ್ಲ. ಸೊ ಅಂತದಕ್ಕೆ ನೀವು ರೀಚ್ ಮಾಡಿಸ್ತಾ ಇದ್ದೀರಿ ಅಂದ್ರೆ ಇಟ್ಸ್ ಅ ಗ್ರೇಟ್ ಜಾಬ್. ಅಂಡ್ ಆಲ್ಸೋ ಈ ವಯಸ್ಕರಲ್ಲಿ ವಯಸ್ಕರ್ ಇರ್ತಾರೆ, ಅವರಿಗೆ ಮೊಬೈಲ್ ಹ್ಯಾಂಗ್ ಯೂಸ್ ಮಾಡೋದನ್ನು ಗೊತ್ತಿಲ್ಲ. ರೀಲ್ಸ್ ಕಂಬತ್ತು, ಧಾರಾಬಾಯಿ ಕಂಬತ್ತು, ಅದ್ರ ಆಚೆಗೆ ಫ್ರಾಡ್ಗಳು ಹೆಂಗತ್ತಂತ ಅವ್ರಿಗೆ ಗೊತ್ತಿಪ್ಪುದಿಲ್ಲ. ಯಾವ್ದು ಒಂದ್ ಲಿಂಕ್ ನ ಒತ್ತಿ ಅಂತ ಇವ್ರು ಒತ್ತಿದ್ರ ಅದು ಇವ್ರ ಅಕೌಂಟ್ ಇಂದ ಎಂತ ದುಡ್ಡಿದ್ದೆಲ್ಲ ಯಾರ್ಯಾರ ಅಕೌಂಟ್ಗೂ ಹೋಗ್ಬಿಡುತ್ತೆ, ಹ್ಯಾಂಗ್ ಹೋಯ್ತಿ ಅಂತ ಇವ್ರಿಗೆ ಗೊತ್ತಿಪ್ಪುದಿಲ್ಲ. ಸೊ ಗೊತ್ತಿಲ್ಲ ಯಾವ್ದಾದ್ಕೂ ಸಬ್ಸ್ಕ್ರೈಬ್ ಆಗಿ ಹಣ ಕಳ್ಕೊಂತ ಇರ್ತಾರೆ. ಸೊ ಇಂಥ ಲಿಟ್ರಸಿಗಳು ಇವತ್ತು ಅಗತ್ಯವಾಗಿರುವಂತದ್ದು. ಒಂದು ಬದುಕು ಕಲುದು, ಇನ್ನೊಂದು ಬದುಕನ್ ಜಾಗೃತಿ ಮಾಡು. ಸೊ ಇವೆರಡ ನೀವು ನಿಮ್ಮ ಈ ವಯಸ್ಕರ ಶಿಕ್ಷಣ ಇಲಾಖೆ ಮೂಲಕ ಮಾಡ್ತಿದ್ದೀರಂದ್ರೆ ಇಟ್ ಇಸ್ ಅ ಗ್ರೇಟ್ ಲಿಟ್ರಸಿ ಯು ಆರ್ ಗಿವಿಂಗ್. ಆಕ್ಚುಲಿ ಅಕ್ಷರ ಬರೀ ಹೇಳ್ಕೊಡೋದಲ್ಲ, ಅಕ್ಷರ ದೊಟ್ಟಿ ಬದುಕೋದನ್ನು ಕಲಿಸ್ಬೇಕಲ್ಲ, ದಾಟ್ ಈಸ್ ಅ ಗ್ರೇಟ್ ಜಾಬ್. ಸೊ ಈ 14 ದಿನ, ಒಂದು ಸೆಪ್ಟೆಂಬರ್ 1 ಸೆಪ್ಟೆಂಬರ್ 14 ತನಕ ನೀವು ಇಂಥದೇ ಲಿಟ್ರಸಿ ಜಾಬ್ ಗಳನ್ನ ಮಾಡ್ತಾ ಇದ್ದೀರಿ, ಅಂದ್ರೆ ಲಿಟ್ರಸಿ ಹೇಳ್ಕೊಡುವಂತದ್ ಮಾಡ್ತಾ ಇದ್ದೀರಿ. ನಾವು ಕುಂದಾಪುರ ಬದೆಗಳ ಎಂತೆಲ್ಲ ಮಾಡ್ತಿದ್ವಿ ಸರ್, ಅದನ್ನೊಂಚೂರು ಹೇಳಿ ಕಂಬ.
3: ಕುಂದಾಪುರದಲ್ಲಿ ಪ್ರಸ್ತುತವಾಗಿ ನಾವು ಪ್ಲಾನ್ ಮಾಡಿದ್ದೇವೆ ಮೇಡಮ್, ಬೈಂದೂರು ಮತ್ತೆ ಕುಂದಾಪುರ ವಲಯದಲ್ಲಿ ನಾವು, ಯಾಕೆಂದ್ರೆ ನಮ್ಮ ಇಲಾಖೆ ಆಸ್ ಫಾರ್ ಮೆನ್ ಅಂಡ್ ಮೆಟೀರಿಯಲ್ ನಲ್ಲಿ ವ್ಯಾಪ್ತಿ ತುಂಬಾ ದೊಡ್ಡದು. ನಾನು ಮತ್ತೆ ಉಮೇಶ್ ಆಚಾರ್ಯ ಅವರು ಇಬ್ಬರೇ ನಮ್ಮ
2: ಇಲಾಖೆಯಲ್ಲಿ.
3: ಆದಾಗ್ಯೂ ಕೂಡ ನಾವು ಶಾಲಾ ಶಿಕ್ಷಣದೊಂದಿಗೆ ನಿರಂತರವಾದಂತ ಸಂಪರ್ಕ ಮತ್ತೆ ಸಹಾಯ ಹಸ್ತನ್ನ ಅವರೊಂದಿಗೆ ನಾವು ನಡೆಸ್ತಾನೆ ಪ್ಲಾನ್ ಮಾಡಿದ್ದೇವೆ ಮೇಡಮ್. ಸೊ 8 ಏನು ಸಾಕ್ಷರತಾ ದಿನಾಚರಣೆ ಇದೆ, ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ. ಸೊ ಆ ಒಂದಿನ ಇಲ್ಲಿ ಉಡುಪಿ ವಲಯದ ಬದಲು ನಾವು ದೂರದ, ಅಂದ್ರೆ ನಿಮ್ಮ ಮತ್ತೆ ನನ್ನ ವೈಯಕ್ತಿಕ ನೆಚ್ಚಿನ ತಾಣ ಕುಂದಾಪುರ, ಆ ಸ್ಲ್ಯಾಂಗ್ ನನ್ಗೆ ಬಹಳ. ಸೊ ಇಲ್ಲಿ ಈ ಭಾಗದಲ್ಲೇನೆ ನಾವೊಂದು ಪ್ರೋಗ್ರಾಮ್ ಮಾಡೋಣ, ಅದರಲ್ಲೂ ಕೂಡ ನೀವು ಹೇಳ್ದಾಗೆ ಬಹಳ ಇಂಟೀರಿಯರ್ ಇರುವಂತಹ ಆ ಜಾಗವನ್ನೇ ಗುರುತಿಸಿ ಅಲ್ಲೇ ನಾವು ಈ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಅಲ್ಲೇ ಹೋಗಿ ಈ ತರಬೇತಿ ನೀಡುವುದರೊಂದಿಗೆ ಈ ಒಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ಕಾರ್ಯಕ್ರಮವನ್ನ ಒಂದು ಅರ್ಥಪೂರ್ಣವಾಗಿ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಪ್ಲಾನ್ ಮಾಡಿದ್ದೇವೆ. ಕಳೆದ ವರ್ಷ ನಾವು ಇನ್ನೊಂದು ಹೆಜ್ಜೆ ಮುನ್ನುಗ್ಗಿ ಏನ್ ಮಾಡಿದ್ದು ಅಂತಂದ್ರೆ, ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಯೂಶಲಿ ಬೇರೆ ಬೇರೆ ಜಿಲ್ಲೆನಲ್ಲೆಲ್ಲ ಜಿಲ್ಲಾಡಳಿತದ ವತಿಯಿಂದ ಮಾಡ್ತಾರೆ ಮೇಡಮ್. ಮತ್ತೆ ನಮ್ಮ ಮಾನ್ಯ ಸಿಇಒ ಸರ್ ಅವರು ಯಾವಾಗ್ಲೂ ಅಷ್ಟೇ ನಮ್ಗೆ ಬಹಳ ಪೂರಕವಾಗಿ ಹೇಳ್ತಾ ಇರ್ತಾರೆ. ಅವರೇನು ಅಂತಂದ್ರೆ, ನೀವು ಏನ್ ಪ್ರೋಗ್ರಾಮ್ ಮಾಡ್ತೀರಾ ಅದು 4-5 ಜನಕ್ಕೆ ರೀಚ್ ಆಗ್ಬೇಕು, ಆ ನಿಟ್ಟಿನಲ್ಲಿ ಮಾಡಿ. ಸೊ ನೀವು ವೈ ನಾಟ್ ಯು ಟೇಕ್ ದಿಸ್ ಪ್ರೋಗ್ರಾಮ್ ಇನ್ ಟು ಇಂಟೀರಿಯರ್ ಪ್ಲೇಸಸ್, ಅವರ ಅಂತ ಜಾಗಕ್ಕೆ ಹೋದಂತ ಸಂದರ್ಭದಲ್ಲಿ ನಿಮಗೆ ರೀಚ್ ಆಗ್ತಾರೆ ಮತ್ತೆ ಅಕ್ಸೆಸ್ ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ ನಮ್ಗೆ ಎಜುಕೇಟ್ ಮಾಡಿದ್ದಕ್ಕೆ ಮತ್ತೆ ಹಾಗೆ ನಮ್ಗೆ ಗೈಡೆನ್ಸ್ ಕೊಟ್ಟಿದ್ದಕ್ಕೆ ನಾವು ದೂರದ ಕೆರಾಡಿಯಲ್ಲಿ ನಾವು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಮಾಡಿದೆವು. ಅಲ್ಲಿರ್ತಕ್ಕಂತ ಸಾಕ್ಷರರನ್ನ, ಅಂದ್ರೆ ಹೊಸ ನವ ಸಾಕ್ಷರರನ್ನ ಗುರುತಿಸಿ ಅವರಿಗೆ ಶಾಲನ್ನ ಹಾಕಿ ಗೌರವಿಸಿ ಮತ್ತೆ ಅವರ ಗ್ರಾಮ ಪಂಚಾಯತಿ ವತಿಯಿಂದ ಅಧ್ಯಕ್ಷರು, ಸದಸ್ಯರು ಮತ್ತೆ ಶಾಲಾ ಮುಖ್ಯಸ್ಥರು, ಶಿಕ್ಷಕರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಾಡಿದ್ದು ಬಹಳ ಖುಷಿ ಆಯ್ತು. ಮೀರಿದ್ದಕ್ಕೆ ನಾವು ಕೆರಾಡಿ ಬಹಳ ದೂರ, ಯಾರು ಬರೋದಿಲ್ವೇನೋ ನಮ್ಮ ಕಾರ್ಯಕ್ರಮಕ್ಕೆ ಅಂತಂದ್ರೆ ತುಂಬಾ ಒಳ್ಳೆ ಸಕ್ಸಸ್ ಸಿಕ್ತು ಮೇಡಮ್. ಎಲ್ಲೇ ಕಾರ್ಯಕ್ರಮವನ್ನು ಮಾಡ್ಲಿ ಸಕ್ಸಸ್ ಸಿಗ್ಬೇಕು ಅಂತ ಅಂದ್ರೆ ಅದರ ಒಂದು ಪ್ಲಾನ್ ಮತ್ತೆ ಯೋಚನೆ ಚೆನ್ನಾಗಿದ್ರೆ ಆಗುತ್ತೆ ಅಂತ. ಸೊ ಅದು ನಿಜಕ್ಕೂ ನಮ್ಗೆ ಖುಷಿ ಕೊಡ್ತು. ಹಾಗೆಯೇ ಈ ವರ್ಷನೂ ಕೂಡ ಅದೇ ರೀತಿನಲ್ಲಿ ವಿಭಿನ್ನವಾಗಿ ಮಾಡ್ಬೇಕು ಅನ್ನೋದು ಒಂದು ಯೋಜನೆಯಲ್ಲಿ ಇದೆ ಮೇಡಮ್.
2: ವಿಭಿನ್ನ ಅಂದ್ರೆ ಎಂತಂದಳಿ ಸರ್?
3: ಹಾಗೆ ನಮ್ಮ ಈ ಒಂದು ಏನು ವೃತ್ತಿಯನ್ನ ಕೌಶಲ್ಯಾಭಿವೃದ್ಧಿ, ನಾವೀಗ ಥೀಮ್ ಇಟ್ಕೊಂಡಿರೋದೇ ನಮ್ಮ ಜಿಲ್ಲೆನಲ್ಲಿ ಸಂಪೂರ್ಣ ಸಾಕ್ಷರತೆ ಆದ ನಂತರ ಒಂದಷ್ಟು ಏನು ಜ್ಞಾನದ ಹರಿವನ್ನು ಹೆಚ್ಚಿಸಬೇಕು. ಮುಖ್ಯವಾಗಿ ನಮ್ಮ ಏನು ಜಾಬ್ ಓರಿಯೆಂಟೆಡ್ ಸ್ಟೂಡೆಂಟ್ಸ್ ಇರ್ತಾರೆ ಅವ್ರಿಗೂ ಕೂಡ ನಾವು ಜಾಬ್ ಎಲ್ಲೆಲ್ಲಿ ಅವಕಾಶಗಳಿದ್ದಾವೆ ಅನ್ನೋ ನಿಟ್ಟಿನಲ್ಲಿ ಏನು ಮಾಹಿತಿ ಕೊಡುವಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಇಂಟೀರಿಯರ್ ಜಾಗದಲ್ಲಿ ಅತಿ ಅಗತ್ಯವಾಗಿ ಬೇಕಿರ್ತಕ್ಕಂತಹ ವೃತ್ತಿಯನ್ನ, ಅಂದ್ರೆ ಏನಲ್ಲಿ ಅವರ ವೃತ್ತಿಯನ್ನೇ ಅವರೇ, ಅಂದ್ರೆ ಹತ್ತಿರದಲ್ಲಿ ಯಾವ್ದೆಲ್ಲ ಅವಕಾಶಗಳು ಸಿಗ್ತವೆ ಅಂತ ವೃತ್ತಿಯನ್ನ ನಿರ್ವಹಿಸೋದಕ್ಕೆ ನಮ್ಗೊಂದು ಸಾಫ್ಟ್ ಸ್ಕಿಲ್ ಅನ್ನ ಕೊಡುವಂತ ಏನು ನೈಪುಣ್ಯತೆಯನ್ನ ಅನುಭವವನ್ನ ಕೊಡ್ತಕ್ಕಂತ ತರಬೇತಿಗಳನ್ನ ಆಯೋಜನೆ ಮಾಡ್ತಾ ಇದ್ದೀವಿ. ಅದನ್ನ ಕೌಶಲ್ಯಾಭಿವೃದ್ಧಿ ತರಬೇತಿ ಅಂತಾನೆ ಇಟ್ಕೊಂಡಿದ್ದೇವೆ. ಸೊ ಇದನ್ನ ನಾವು ಪ್ರತಿ ವಲಯದಲ್ಲೂ ಫಸ್ಟ್ ಇನಿಷಿಯಲೈಸ್ ಮಾಡ್ತೇವೆ ಮೇಡಮ್. ಅದರ ಸಕ್ಸಸ್ ಆಧಾರದ ಮೇಲೆ ಎಲ್ಲೆಲ್ಲಿ ಅಗತ್ಯವಾಗಿ ಅತಿ ಅಗತ್ಯವಾಗಿ ಬೇಕು ಆ ಒಂದು ಜಾಗಕ್ಕೆ ನಾವೇ ಭೇಟಿ ಕೊಟ್ಟು ಅಲ್ಲೇ ತರಬೇತಿಯನ್ನು ನಿರ್ವಹಿಸಿ ಅಲ್ಲಿ ಜನಕ್ಕೆ ಇದರ ಮಾಹಿತಿ ಮತ್ತೆ ಉಪಯೋಗ ಮತ್ತೆ ಅವ್ರು ಹೇಗೆ ಬಳಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಎಜುಕೇಟ್ ಮಾಡ್ತೀವಿ ಮೇಡಮ್. ಅದು ನಮಗೂ ಕೂಡ ಕನಸು, ಯಾಕೆಂದ್ರೆ ವಯಸ್ಕರ ಶಿಕ್ಷಣ ಕೇವಲ ಅಕ್ಷರ ಕಲಿಸೋದು, ಓದಿಸೋದು, ಬರ್ಸೋದು, ಒಂದಷ್ಟು ಲೆಕ್ಕಾಚಾರ ಮಾಡಿಸೋದು, ಅದನ್ನು ಹೊರತಾಗಿ ನೀವು ಹೇಳಿದಾಗೆ ಅತಿ ಮುಖ್ಯವಾಗಿ ಜನರಿಗೆ ಬೇಕಾಗಿರ್ತಕ್ಕಂತಹ ಅವರು ಅವ್ರ ಕಾಲ ಮೇಲೆ ನಿಲ್ತಕ್ಕಂತಹ ಒಂದು ಸ್ವಾವಲಂಬಿ ಬದುಕನ್ನು ನಡೆಸೋದಕ್ಕೆ ಪೂರಕವಾಗಿ ಬೇಕಾಗಿರ್ತಕ್ಕಂತಹ ಕೌಶಲವನ್ನು ನೀಡೋದು ನಮ್ಮ ಆದ್ಯ ಕರ್ತವ್ಯ ಗುರಿ ಕೂಡ ಹೌದು. ಆ ನಿಟ್ಟಿನಲ್ಲಿ ನಡೀತೀವಿ ಮೇಡಮ್.
2: ನಂಗೆ ಇಲ್ಲೊಂದು ಡೌಟ್ ಇದೆ ಅಂತ ಕೇಂದ್ರೆ, ನೀವೀಗ ಲೈಫ್ ಸ್ಕಿಲ್ಗಳನ್ನ ಹೇಳ್ಕೊಡೋದು, ಸಾಫ್ಟ್ ಸ್ಕಿಲ್ಗಳನ್ನ ಹೇಳ್ಕೊಡೋದು ಎಲ್ಲ ಹೇಳ್ರಿ, ನೀವು ಒಂದ್ಸಲ ಹೋಗಿ ಒಂದಿನಕ್ಕೆ ಹೇಳಿಕೊಟ್ರೆ ಅದಕ್ಕೆ ಫಾಲೋ ಅಪ್ ಇಲ್ದೇ ಇದ್ರೆ ಅವ್ರು ಅದನ್ನ ಬಿಡುದಿಲ್ಲ, ಅದು ಕಂಟಿನ್ಯೂ ಮಾಡ್ತಾರೆ. ಅದು ಕಂಟಿನ್ಯೂ ಮಾಡೋಕೆ ನೀವೇನಾದ್ರೂ ಕಾರ್ಯಕ್ರಮ ಹಾಕೊಂಡಿರಿಯಾ? ಹ್ಯಾಂಗೆ
3: ಅದೇ ನೆಕ್ಸ್ಟ್ ನಾವು ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಸ್ತ್ರೀ ಶಕ್ತಿ ಸಮಾವೇಶಗಳ ಸಂದರ್ಭದಲ್ಲಿ ನಾವು ಹೋಗ್ಬೇಕು, ಅವ್ರನ್ನ ಈ ತರ ಕೊಟ್ಟಿದ್ದೇವೆ ಅದನ್ನ ಎಷ್ಟು ಫಾಲೋಅಪ್ ಆಗ್ತಾ ಇದೆ ಮತ್ತೆ ಎಷ್ಟು ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ರೀತಿನಲ್ಲಿ ನಾವು ಅವರನ್ನ ಕ್ರಾಸ್ ಚೆಕ್ ಮಾಡೋದು, ಫೀಡ್ಬ್ಯಾಕ್ ತಗೊಳ್ಳೋದು, ಮತ್ತೆ ನಾವು ಎಲ್ಲ ಪಿ ಡಿ ಓ ಅವರನ್ನ ಸಂಪರ್ಕ ಮಾಡಿ ಅವರ ಮೂಲಕನೂ ಕೂಡ ಈ ತರ ತರಬೇತಿ ಎಲ್ಲಿ ಅಗತ್ಯತೆ ಇದೆ ಮತ್ತೆ ತರಬೇತಿ ನೀಡಿದ್ಮೇಲೆ ಏನ್ ಫಾಲೋಅಪ್ ಆಗ್ತಾ ಇದೆ ಅನ್ನೋ ಒಂದು ಫೀಡ್ಬ್ಯಾಕು ಕೂಡ ಅವರಿಂದನೂ ಪಡಿಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇದೆ ಮೇಡಮ್. ಯೋಜನೆನೂ ಕೂಡ ಇದೆ, ಕ್ರಿಯಾ ಯೋಜನೆಯಲ್ಲಿ ಇದು ಆಗಿದೆ ಮೇಡಮ್.
2: ಓಕೆ, ನೀವೀಗ ಸಾಕ್ಷರತಾ ಕಾರ್ಯಕ್ರಮ ಅಂದ್ರೆ ಈಗ ಓದಕ್ ಬರೋ ಕಲೆ ಹೇಳಿಕೊಡುದು, ಸೈನ್ ಹಾಕೋಕ್ ಹೇಳಿಕೊಡುದು ಅಂತೆಲ್ಲ ಹೇಳ್ರಿ. ಈ ಸೈನ್ ಹಾಕೋಕ್ ಹೇಳಿಕೊಡುದು ಈಗ ನಾನ್ ಕಂಡಂಗೆ ಸೈನ್ ಹಾಕೋಕೆ ಸೀಮಿತ ಆಗಿಬಿಡುತ್ತೆ ಕೆಲವೊಂದ್ಸಲ. ಅದ್ರ ಆಚೆಗೆ ಈಗ ನೀವ್ ಹೇಳಿಕೊಟ್ಟಾಗ ಅವ್ರಿಗೆ ಒಂದು ಕೂಡುದು ಕಳಿಯುದು ಮತ್ತೆ ಸೇರ್ಸಿ ಕಾರು ಬಾರು ಎಲ್ಲ ಸೇರಿಸಿ ಓದು ಬತ್ತತ್ತು ಬಿಟ್ರೆ ನೀವು ಅಲ್ಲಿ ಹಾರ್ ಮೇಲೆ ಅವರಿಗೆ ಪ್ರಾಕ್ಟೀಸ್ ಇಲ್ಲ, ಅವರಿಗೊಬ್ರು ಅವ್ರ ಜೊತೆ ನಿತ್ಕಂತಿಲ್ಲ ಅಂದ್ರೆ ಅದು ಕೂಡ ಕಂಟಿನ್ಯೂ ಆತಿಲ್ಲ. ಕೆಲವರು ಪಾಪ ಪೇಪರ್ ಎಲ್ಲ ಇಟ್ಕೊಂಡು ಕೂಡಿಸಿ ಕೂಡಿಸಿ ಓದಕ್ಕೆ ಟ್ರೈ ಮಾಡ್ತಾರೆ, ಬಟ್ ಅಲ್ಲೂ ಅವ್ರಿಗೆ ಸಪೋರ್ಟ್ ಬೇಕಾತ್ ಈ ಸಣ್ಣ ಮಕ್ಕಳು ಕಲ್ತಂಗೆ. ಇದನ್ನ ನೀವು ಹ್ಯಾಂಗ್ ಮ್ಯಾನೇಜ್ ಮಾಡ್ತೀರಿ? ಜಸ್ಟ್ ಅನೌನ್ಸ್ ನಾವು 100% ಲಿಟ್ರೇಟ್ ಡಿಸ್ಟ್ರಿಕ್ಟ್ ಅಂತ ಹೇಳುಕೆ ಅಂದ್ರೆ ಅವ್ರ ಎಕ್ಸಾಮ್ ಅಲ್ಲಿ ಪಾಸ್ ಕಾಣೆ ನಮ್ದು ಹಿಂಗಿಂಗ್ ಅಂತ ರಿಸಲ್ಟ್ ಡೇಟಾದಲ್ಲಿ ತೋರಿಸೋದಾ ಅಥವಾ ಆಕ್ಚುಲಿ ಅಲ್ಲಿ ಆಗ್ತಾ ಇದೆಯಾ, ಹೆಂಗ್ ಮಾಡ್ತಾ ಇದ್ದೀರ ಅದನ್ನ ಅಂತ?
3: ಹೌದು ಮೇಡಮ್, ಇದು ಎಲ್ಲಾ ಕಡೆ ಕಾಣ್ತಕ್ಕಂತ ಒಂದು ನೆಗೆಟಿವ್ ಪಾಯಿಂಟ್ ನಮ್ಮ ಇಲಾಖೆಯ ಬಗ್ಗೆ. ಆದ್ರೆ ನಾನು ನಮ್ಮ ಜಿಲ್ಲೆನಲ್ಲಿ ಮತ್ತೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಹೇಳ್ಬೇಕು ಅಂತ ಅಂದ್ರೆ, ಏನ್ ಬೋಧಕರು ಈ ನಮ್ಮ ಕಲಿಕಾರ್ಥಿಗಳಿಗೆ ಪಾಠ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಬೋಧಕರ ತರಬೇತಿ ಅಂತ ಮಾಡ್ತೀವಿ ಮೇಡಮ್. ಪ್ರತಿ ಬೋಧಕರ ತರಬೇತಿಗೆ ನಾನು ಮತ್ತೆ ನಮ್ಮ ಕಾರ್ಯಕ್ರಮ ಸಹಾಯಕರು ಕಡ್ಡಾಯವಾಗಿ ವಿಸಿಟ್ ಮಾಡಿ ಅಲ್ಲಿ ನಾವು ಅವ್ರಿಗೆ ಎಜುಕೇಟ್ ಮಾಡೋದೇ ಹೀಗೆ, ನೀವು ಕೇವಲ ಕಲಿಸೋದು ಇಂಪಾರ್ಟೆಂಟ್ ಎಷ್ಟೋ ಹಾಗೆ ಅವ್ರು ಕಲಿತ ನಂತರ ಅವ್ರು ಅದನ್ನು ಬಳಕೆ ಮಾಡೋದು, ಜೀವನಕ್ಕೆ ಪೂರಕವಾಗಿ ಉಪಯೋಗಿಸ್ಕೊಳ್ಳೋದು ಕೂಡ ಅಷ್ಟೇ ಮಹತ್ವ. ಆ ನಿಟ್ಟಿನಲ್ಲಿ ನಾವು ಪ್ರತಿ ಪಿ ಡಿ ಓ ಅವ್ರಿಗೂ ಕೂಡ ನಾವು ಈ ಮೂಲಕ ಕೇಳ್ತೀವಿ, ಯಾಕೆಂದ್ರೆ ನಾವು ಈ ವೇದಿಕೆಯನ್ನ ಬಳಸ್ಕೊಳ್ಳೋದೇ ಹಾಗೆ ನಾವು ಕೇವಲ ಅನ್ಕೊಂಡದ್ದಲ್ಲ, ಅದಾಗಬೇಕು ಅಂತಂದ್ರೆ ಮಾಹಿತಿ ಪ್ರಸಾರನೂ ಕೂಡ ಅಷ್ಟೇ ಮುಖ್ಯ. ಸೊ ಎಲ್ಲರೂ ಕೂಡ ಕೈ ಜೋಡಿಸಿದಾಗ ಮಾತ್ರ ಮತ್ತೆ ಈ ತರ ಮಾಹಿತಿ ಸಿಕ್ಕಿದಾಗ ಈ ನವಸಾಕ್ಷರೇನಿದ್ದಾರೆ ನಾವು ಬೋಧಕರಿಗೂ ಕೂಡ ಹೇಳಿದ್ದೇವೆ, ಇವ್ರು ಕಲಿತ ನಂತರ ಕಡ್ಡಾಯವಾಗಿ ಅವರ ಸಮೀಪದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಏನ್ ಲೈಬ್ರರಿ ಇದೆ, ಈಗ ಡಿಜಿಟಲ್ ಲೈಬ್ರರಿ ಇದೆ, ನಮ್ಮ ಉಡುಪಿಯ ಬಗ್ಗೆ ಹೇಳಬೇಕು ಅಂದ್ರೆ ಬಹಳ ಹೆಮ್ಮೆ, ಪ್ರತಿ ಗ್ರಾಮ ಪಂಚಾಯತಿನಲ್ಲೂ ಕೂಡ ಡಿಜಿಟಲ್ ಲೈಬ್ರರಿ ಇದೆ ಮತ್ತೆ ನಮ್ಮ ಅನಕ್ಷರಸ್ಥರು ಬಳಕೆ ಮಾಡೋದಕ್ಕೆ ಯೋಗ್ಯವಾದ ಪುಸ್ತಕಗಳು ಮತ್ತೆ ಅವರ ಏನು ಓದುವ ಪ್ರಮಾಣಕ್ಕೆ ಅನುಗುಣವಾದಂತ ಪುಸ್ತಕಗಳೇ ಇದ್ದಾವೆ. ಸೊ ಅದನ್ನು ಬಳಸ್ಕೊಳ್ಳಿ ಅಂತ ನಾವು ಪ್ರಮುಖವಾಗಿ ಹೇಳಿದ್ದೇವೆ ಮೇಡಮ್. ಮತ್ತೆ ನ್ಯೂಸ್ ಪೇಪರ್ ಅನ್ನ ಓದೋದನ್ನ ಮರಿಬೇಡ್ರಿ. ಮತ್ತೆ ಆನಂತರ ಅವರ ಮನೆಯಲ್ಲಿ ಯಾರಾದ್ರೂ ಮಕ್ಕಳಿದ್ರೆ, ಓದೋ ಮಕ್ಕಳಿದ್ರೆ, ದಯಮಾಡಿ ಆ ಮಕ್ಕಳು ಓದುವ ಸಂದರ್ಭದಲ್ಲಿ ನೀವು ಕೂತ್ಕೊಂಡು ಅಟ್ಲೀಸ್ಟ್ ಕೇಳಿಸ್ತಾ ಹೋಗಿ, ಆಲಿಸಿದಾಗ್ಲೂ ಕೂಡ ಕೆಲವು ಸ್ಮರಣೆ ಆಗ್ತದೆ, ಆ ನಿಟ್ಟಿನಲ್ಲಿ ಆಗ್ತಾ ಇರ್ಲಿ. ನಾನು ನಿಮ್ಮ ನೆಚ್ಚಿನ ರೇಡಿಯೋ ಕುಂದಾಪುರದ ಮೂಲಕ ಕೇಳ್ಕೊಳ್ಳೋದೇನು ಅಂತಂದ್ರೆ, ಎಲ್ಲ ಏನು ನವಸಾಕ್ಷರರಿದ್ದಾರೆ ಅಥವಾ ನವಸಾಕ್ಷರರು ಅಕ್ಕಪಕ್ಕ ಇದ್ದಂತಹ ನಾವು ಸಾಕ್ಷರರು ಕೂಡ ಈ ನಿಟ್ಟಿನಲ್ಲಿ ಅವರಿಗೆ ನಾವೊಂದು ಸಾಂತ್ವನದ ಮಾತುಗಳನ್ನ ಏನ್ ಹೇಳ್ಬೇಕು ಅಂತಂದ್ರೆ, ನೀವು ಈಗ ಓದೋದಕ್ಕೆ ಶುರು ಮಾಡಿದ್ದೀರಾ, ಓದಿ ಅನ್ನೋ ಒಂದು ಸಪೋರ್ಟಿಂಗ್ ಮಾತು ನಾವು ಖಂಡಿತವಾಗಿಯೂ ಎಲ್ಲರೂ ಹೇಳ್ಬೇಕು ಅಂತವ್ರಿಗೆ. ಅಂತವ್ರು ಮುಂದೆ ಬಂದ್ರೆ ಖಂಡಿತವಾಗಿಯೂ ನಾವು ಬೆಳೆಯೋದಲ್ಲದೆ ನಮ್ಮ ಸಮಾಜನೂ ಕೂಡ ಬೆಳೆಯೋದಕ್ಕೆ ಸಾಕ್ಷಿಭೂತವಾಗ್ತದೆ. ಅದಕ್ಕೆ ಎಲ್ಲರ ಒಂದು ಸಹಾಯ ನಾನು ಈ ಮೂಲಕ ಕೋರ್ತೇನೆ ಮೇಡಮ್.
2: ಈಗ ನಮ್ಮ ಈ ಸಾಕ್ಷರತಾ ಕಾರ್ಯಕ್ರಮ ಶುರುವಾಗಿ ಸುಮಾರು ವರ್ಷ ಆಯ್ತು, ನೀವು ಸುಮಾರು ಜನರ ಸಾಕ್ಷರನಾಗಿ ಮಾಡಿದ್ದೀರಿ, ನವ ಸಾಕ್ಷರರು ಅಂತಾನು ಹೇಳ್ತಾರೆ. ಸೊ ಇವರದ್ದು ಈಗ ನೀವು ಮತ್ತೊಮ್ಮೆ ಹೋದಾಗ, ಫಾರ್ ಎಕ್ಸಾಂಪಲ್ ನಮ್ಮ ಕುಂದಾಪುರ ಬೈಂದೂರು ಇಲ್ಲಿಗೆ ಹೋದಾಗಳಿಗೆ ಅವ್ರು ನಿಮ್ಗೆ ಸಿಕ್ಕಿದಾಗ ನಿಮ್ಗೆ ಯಾವ ತರ ಪ್ರತಿಕ್ರಿಯಿಸ್ತಾರ ಅವರು? ಖುಷಿಯಾಗಿಯಾ, ಹೆಂಗೆ ಎಲ್ಲ ಕಲ್ತದ್ ನೆನ್ಪೋಯ್ತಂತ್ರ, ಅಥವಾ ನೀವೊಂದು ಹೇಳಿಕೊಟ್ಟದ್ದು ಒಳ್ಳೆ ಆಯ್ತು, ಇವತ್ತು ನಾ ಕೂಡಿಸಿ ಕೂಡಿಸಿ ಒಂಚೂರು ಅವ್ರು ಓದ್ತಿ ಅಂತರ, ನಂಗೆ ಸೈನ್ ಹಾಕೋಕೆ ಒಂದು ಬಪ್ಪಂಗಾಯ್ತು ನಿಮ್ಮಿಂದ ಅಂತ ಎಂತಂದ್ರಿ ಸರ್, ಹೆಂಗಿದೆ ಅವರ ಪ್ರತಿಕ್ರಿಯೆಗಳು?
3: ಖುಷಿಯಾಗುತ್ತೆ ಮೇಡಮ್. ನಾವು ಬೋಧಕರೊಂದಿಗೆ ನಮ್ಮ ಏನು ಅನುಪಾಲನಾಧಿಕಾರಿಗಳು ಮತ್ತೆ ಪಿ ಡಿ ಅವರ ಸಹಕಾರದಲ್ಲಿ ನಾವು ಎಲ್ಲೆಲ್ಲಿ ಕಲಿಸಿದ್ರು, ಮತ್ತೆ ಈ ನವ ಸಾಕ್ಷರರ ಪ್ರಮಾಣ ಪತ್ರ ವಿತರಣೆಗೆ ಹೋಗುವಂತ ಸಂದರ್ಭದಲ್ಲಿ ಅವರ ಹತ್ರ ಅಭಿಪ್ರಾಯ ತಗೊಂಡಾಗ, ನನಗೆ ನನ್ನ ಮಗ ಎಕ್ಸಾಮ್ ಬರೆಯೋದು ಕಳಿಸ್ತಿರ್ಲಿಲ್ಲ, ಆದ್ರೆ ನಾನು ಬಿಡ್ಲಿಲ್ಲ ಕಣಪ್ಪ, ನಾನು ಹೊಂಟಿದ್ದೆ, ನಾ ಹೋಗಿದ್ದೆ ಅಂತ ಅಂದ್ಬಿಟ್ಟು ಒಂದು ಅಜ್ಜಿ ಸುಮಾರು 83 ವರ್ಷದ್ದು, ಅವ್ರು ಬಂದು ಎಕ್ಸಾಮ್ ನಲ್ಲಿ ಕೂತು ಯಾರ ಸಹಾಯ ಇಲ್ದೇನು ಕೂಡ ಅವರು ಅವ್ರದೇ ಆದ ಕಲ್ತಿದ್ದ ಆಧಾರದ ಮೇಲೆ ನೆನ್ಪು ಮಾಡ್ಕೊಂಡು ಬರಿತಾ ಇದ್ದಿದ್ದು ನಿಜಕ್ಕೂ ಸೋಜಿಗ. ನನ್ಗಾಗ್ಲೇ ಅನ್ಸ್ತು ನಮ್ಮ ಇಲಾಖೆ ನಿಜಕ್ಕೂ ಅರ್ಥಪೂರ್ಣವಾಗಿ ಕೆಲಸ ನಿರ್ವಹಿಸ್ತದೆ ಅನ್ನೋದು ಆ ಅಜ್ಜಿಯ ಒಂದು ಶಿಷ್ಟಾಚಾರ ಮತ್ತೆ ಬದ್ಧತೆಯ ಆ ಒಂದು ಪರೀಕ್ಷೆ ಬರಿತಾ ಇರ್ತದ್ದು ನಿದರ್ಶನ ಅನ್ಸ್ತು. ಹೌದು ಮೇಡಮ್, ನೀವು ಹೇಳ್ದಾಗೆ ತುಂಬಾ ಕೆಲಸಗಳು ನಾವು ಮಾಡಿದ್ದೀವಿ ಅನ್ನೋದಕ್ಕಿಂತ ಕಮ್ಯುನಿಟಿ ಅವೇರ್ನೆಸ್ ನಮ್ಮ ಉಡುಪಿಯ ಬ್ಲಡ್ ಅಲ್ಲೇ ಹಾಗಿದೆ ಅನ್ನೋ ಅನ್ಸುತ್ತೆ. ಬಹಳ ಖುಷಿ ಏನು ಅಂತ ಅಂದ್ರೆ, ಈ ತರ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಇದೆ ಅಂತಂದ್ರೆ ಅದು ಇಳಿ ವಯಸ್ಸಿನಲ್ಲೂ ಕೂಡ ಬಂದಿದ್ದುಂಟು, ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದುಂಟು, ಅವ್ರದೇ ಆದಂತಹ ಇಂಟ್ರೆಸ್ಟ್ ತೋರಿಸಿದ್ದು ಉಂಟು. ನಾನು ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಚಿಕನ್ ಸಾಲ್ನಲ್ಲಿ ಒಬ್ಬ ಮಹಿಳೆಯವರು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಿಯರ್ ಬೈ ನಮ್ಮ ಶಾಲೆಗೆ ಹೋಗಿ ಶಾಲೆಯ ಶಿಕ್ಷಕಿಯೊಂದಿಗೆ ನೋಟ್ಬುಕ್ ಅಲ್ಲಿ ಪ್ರತಿದಿನ ಬರೆಸಿ ಅವರು ಟೀಚರ್ ಏನ್ ಹೇಳ್ಕೊಟ್ರು ಅದನ್ನ ಪ್ರತಿದಿನ ಬರೆಯೋದ್ರ ಜೊತೆಗೆ ನವಸಾಕ್ಷರರಾಗಿದ್ದಾರೆ. ಅದ್ರ ಜೊತೆಗೆ ಆಕೆಗೆ ಇಬ್ರು ಮಕ್ಕಳು, ಒಂದು ಅಂಗನವಾಡಿಗೆ ಹೋಗ್ತದೆ, ಇನ್ನೊಂದು ನಮ್ಮ ಪ್ರೈಮರಿ ಸ್ಕೂಲಿಗೆ ಹೋಗ್ತದೆ. ಅಂಗನವಾಡಿ ಮಗುಗೆ ಆಕೆಯೇ ಶಿಕ್ಷಕಿ ಮನೆಯಲ್ಲಿ. ನಾವು ಹಾಗೆ ಅನ್ಕೊಂಡು, ನಮ್ಮ ಕಾಲದಲ್ಲಿ ಅಜ್ಜಿ ಅಮ್ಮ ಯಾರು ಹೇಳ್ಕೊಡ್ತಿರ್ಲಿಲ್ಲ, ಆದ್ರೆ ಈಗಿನ ಕಾಲದಲ್ಲಿ ಆ ಅಮ್ಮ ಆದ್ರೂ ಕಲ್ತು ಮಕ್ಳಿಗೆ ಹೇಳ್ಕೊಡ್ತಾ ಇದ್ದಾರಲ್ಲ. ಆಗ್ಲೇ ಅನ್ಸ್ತು ನಮ್ಮ ಇಲಾಖೆ ಕಾರ್ಯ ಸಾರ್ಥಕವಾಗ್ತದೆ. ಜನರ ಪ್ರತಿಕ್ರಿಯೆ ಹೀಗೆ ಇದ್ದಾಗ ಖಂಡಿತವಾಗಿಯೂ ನಮ್ಮ ಈ ರೀತಿಯ ಕಾರ್ಯಕ್ರಮಗಳು ಮತ್ತಷ್ಟು ಜನಕ್ಕೆ ರೀಚ್ ಆಗ್ಬೇಕು, ಮತ್ತೆ ಅದೇ ಹುರುಪು ನಮ್ಗೆ ಇನ್ನೊಂದಷ್ಟು ಕೆಲಸಗಳನ್ನ ಮಾಡೋದಕ್ಕೆ ಖುಷಿ ಆಗುತ್ತೆ ಮೇಡಮ್.
2: ಓಕೆ, ಕಾರ್ಯಕ್ರಮ ಸಹಾಯಕರು ಉಮೇಶ್ ಆಚಾರ್ಯ ಅವರು, ನೀವು ಬೈಂದೂರಿನವರಲ್ದ ಸರ್?
3: ಓಕೆ,
2: ಈಗ ನಮ್ಮ ಉಡುಪಿ ಬೈಂದೂರು ಕುಂದಾಪುರ ಈ ಬದಿ ಕೆಲಸ ಮಾಡೋತಿಗೆ ವಯಸ್ಕರ ಸಾಕ್ಷರತೆಗಾಗಿ ನಿಮ್ಗೆ ತುಂಬಾ ಟಫ್ ಅನ್ಸೋದು ಯಾವ್ದು ಸರ್, ತುಂಬಾ ಕಷ್ಟ ಅನ್ಸೋದು ಯಾವ್ದದು, ಅವರಿಗೆ ಅರ್ಥ ಮಾಡಿಸೋದು? ಈಗ ಸಣ್ಣ ಮಗಿಗಾರೆ ಪಟ್ಟೆ ಹೇಳಿದ್ರು ಕೂಡ ಅದು ಗ್ರಾಸ್ಪ್ ಆತ್ ಫ್ರೆಶ್ ಇರುತ್ತ. ಈ ವಯಸ್ಕರಾದ್ಮೇಲೆ, ಈ ವಯಸ್ಕರ ಆಪದ ಬೇಡ, ಒಂದ್ 25 ವರ್ಷ ಆಪತ್ತಿಗೆ ಮಂಡ್ಯಗಿಂದ ಇಷ್ಟು ತುಂಬಿ ಅಂತ ಹೇಳಿದ್ರು ಆತಿಲ್ಲ, ಅದು ಮಂಡಿ ಒಳಗೆ ಹಾಕಿಲ್ಲ. ಹೆಂಗ್ ಹ್ಯಾಂಡಲ್ ಮಾಡ್ತೀರಿ ಇದನ್ನೆಲ್ಲ ಅಂತ ನೀವು?
4: ಇಲ್ಲಿ ಹ್ಯಾಂಡಲ್ ಮಾಡೋದಕ್ಕಿಂತ ಮೊದಲು ಈಗ ನಮ್ದು ಕೆಲವೊಂದು ಪ್ರೊಸೀಜರ್ ಇತ್ತು. ಈಗ ನಮ್ಮಲ್ಲಿ ಈಗ ಫಸ್ಟ್ ಸರ್ವೆ ಮಾಡ್ಕ, ಈಗ ಅವ್ರನ್ನ ಅಂದ್ರೆ ಎಲ್ಲೆಲ್ಲ ಅನಕ್ಷರಸ್ತ್ರ ಇದ್ರು ಅಂತೇಳಿ ಒಂದ್ ಸರ್ವೆ ಮಾಡ್. ನಮ್ಗೆ ಮೊದ್ಲು ಕಷ್ಟದ ಕೆಲಸನೇ ಅದು, ಸರ್ವೆ ಅನಕ್ಷರಸ್ಥರು ಹುಡುಕುದೇ ಕಷ್ಟ ನಮ್ಗೀಗ. ಎಂತಕ್ಕಂತೇಳಿ ಹೇಳಿದ್ರೆ ನಮ್ಗೆಲ್ಲ ಗೊತ್ತಿತ್ತು, ನಾವು ಎಸ್ ಎಲ್ ಸಿ ಪಿ ಯು ಸಿ ರಿಸಲ್ಟ್ ಅಲ್ಲೇ ನಾವು ಎಷ್ಟು ಸಾಕ್ಷರ ಅಂತ ಹೇಳಿ ಎಲ್ಲರಿಗೂ ಗೊತ್ತಿತ್ತು, ನಮ್ಮ ಇಡೀ ರಾಜ್ಯಕ್ಕೆ ಗೊತ್ತಿತ್ತು. ಎಸ್ ಎಲ್ ಸಿಗೆ ಪಿ ಯು ಸಿಗೆ ನಾವು ಫಸ್ಟ್ ಬಪ್ಪರ್ ಯಾವಾಗ್ಲೂ. ಸೊ ಹಾಂಗಾಯಿ ನಮ್ದು ಇಂಟೆನ್ಷನ್ ಎಂತ ಅಂತೇಳಿ ಹೇಳಿದ್ರೆ, ಬರೀ ಮಕ್ಕಳು ಮಾತ್ರ ಈಗ ಕಲ್ತ್ರೆ ಸಾಕಾಗ್ತಿಲ್ಲ, ಅವರ ಪೋಷಕರು ಏನಿದ್ರು, ಆಚೀಚೆ ಮನೆಯವರು ಎಂತ ಇದ್ರು, ಸೊ ಎಲ್ಲರು ಕಲಿಕ್ ಸಾಮಾನ್ಯವಾಗಿ ನಮ್ಮಲ್ಲಿ ಸಿಕ್ಕುದೇ ಕಷ್ಟ ಅಂತವ್ರು. ಸೊ ಹಾಂಗಾಯಿ ನಮ್ದು ಹೆಂಗು ಈಗ ನಮ್ಮ ಸಿಟಿಯಲ್ಲಿ ಒಂದಿಷ್ಟು ಸುಮಾರು ಜನ ಸಿಕ್ಕಿದ್ರೆ ಬಿಟ್ಟರೆ, ಸಿಟಿಯಿಂದ ನಾವು ಒಂಚೂರು ಇಂಟೀರಿಯರ್ ಹೋದ್ರೆ ನಮ್ಮಲ್ಲಿ ಸಾಮಾನ್ಯವಾಗಿ ಕರಾವಳಿ ಮತ್ತೆ ಮಲೆನಾಡು ತಪ್ಪಲ ಪ್ರದೇಶ ನಮ್ದು. ಇಲ್ಲಿ ದೂರ ಹೋದ ಕೂಡಲೇ ಮನೆನೂ ದೂರ ದೂರ,
2: ಹೌದು,
4: ಎಲ್ಲ ಒಂದೊಂದು ಕಿಲೋಮೀಟರ್ ಹಾಗೆ ಒಂದಿಷ್ಟು ಮನೆ ಸಿಕ್ಕತ್ತ. ಹಾಂಗಾಗಿ ಮನೆ ಸಂಖ್ಯೆ ಕಡಿಮೆ, ಅನಕ್ಷರಸ್ಥರ ಸಂಖ್ಯೆನೂ ಕಡಿಮೆ ನಮ್ಮಲ್ಲಿ. ಸೊ ಹಾಗಾಗಿ ಇರುವಂತ ಅನಕ್ಷರಸ್ಥರನ್ನ ಹುಡುಕುವಂಥದ್ದೇ ನಮ್ಗೆ ಮೊದಲನೇ ದೊಡ್ಡ ಸವಾಲು ನಮಗೆ. ಸೊ ಅದಾದ್ಮೇಲೆ ಅನಕ್ಷರಸ್ಥರ ಸಿಕ್ಕದ್ಮೇಲೆ ಅವರಿಗೆ ಹೇಳಿಕೊಡಕ್ ಜನ ಬೇಕಲ್ಲ ಕಡೆಗೆ. ಸೊ ಹಾಂಗ ಈಗ ಹೇಳಿಕೊಡಕೊಂದು ಬೇಕು ನಮ್ದು. ಈಗ ಸಾಮಾನ್ಯವಾಗಿ ನಮ್ಗೀಗ ಇಡೀ ನಮ್ಮ ರಾಜ್ಯಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ ಉಡುಪಿ ಜಿಲ್ಲೆ ವಿಶೇಷ ಏನಂತದ, ಈಗ ಬೇರೆ ಜಿಲ್ಲೆಲ್ಲ ಹೇಗಂತೇಳಿ ಹೇಳಿದ್ರೆ, ಒಂದು ಹೇಳಿಕೊಡಕ್ಕೆ ಒಬ್ರು ಬೋಧಕರ್ ಅಂತೇಳಿ, ಟ್ಯೂಟರ್ಸ್ ಅಂತೇಳಿ ಇರ್ತಾರೆ, 20 ಜನಕ್ಕೆ ಒಬ್ರು ಟ್ಯೂಟರ್ಸ್ ಅಂತೇಳಿ ನೇಮಕ ಮಾಡೋದವರು. ಈಗ ಒಬ್ಬ ಬೋಧಕರನ್ನ ನೇಮಕ ಮಾಡ್ಕಿದ್ರೆ ಅವ್ನು 20 ಜನರನ್ನ ಹುಡುಕಿ ಹೇಳಿಕೊಡ್ಕ. ಬಟ್ ನಮ್ಮ ರಾಜ್ಯ ಕಚೇರಿ ಏನಿತ್ತು ನಮ್ಗೆ, ಅವ್ರಿಗೆ ಉಡುಪಿ ಜಿಲ್ಲೆ ಕಂಡ್ರೆ ಒಂಚೂರು ಪ್ರೀತಿ ಜಾಸ್ತಿ. ಹಾಂಗಾಗಿ ನಮ್ಮಲ್ಲಿ ಒಂದು ವಿಶೇಷ ನಮ್ಗೊಂದು ಎಕ್ಸ್ಕ್ಯೂಸ್ ಕೊಟ್ಟಿರು, ನೀವು ಒಬ್ಬ ಅಕಸ್ಮಾತ್ ಎಲ್ಲೋ ದೂರದಲ್ಲಿ ಒಬ್ರು ಸಿಕ್ಕರು, ನೀವು ಒಬ್ಬ ಅವ್ರನ್ನ ಹೇಳಿಕೊಡಕ್ ಒಬ್ಬರ ನೇಮಕ ಮಾಡಿ ಅಂತೇಳಿ ನಮ್ಗೊಂದು ಅವಕಾಶ ಕೊಟ್ಟಿರು. ಸೊ ಹಾಂಗಾಗಿ ನಾವು ನಮ್ಮಲ್ಲಿ ಎಲ್ಲೋ ಒಂದ್ ಕಡೆ ಒಬ್ರು ಸಿಕ್ಕಿದ್ರು ಕೂಡ ನಾವು ಆ ಸರೌಂಡಿಂಗ್ಸ್ ಅಲ್ಲಿ ಯಾರಾದ್ರೂ ಕಲ್ತವ್ರು ಇದ್ರೆ ಅಥವಾ ಅಂಗನವಾಡಿ ಕಾರ್ಯಕರ್ತರು ಯಾರಾದರೂ ಇದ್ರೆ ಆ ತರ ಹೇಳಿಕೊಡೋಕೊಂದು ವ್ಯವಸ್ಥೆ ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಸಿಕ್ಕಿತ್ತು. ನಾವು ಅದನ್ನ ಬಳಸ್ಕೊಂಡಿತ್ತು ಅದನ್ನ ಅದರೊಟ್ಟಿಗೆ. ಸೊ ಹಂಗಾಗಿ ಒಟ್ಟಾರೆ ಎಲ್ಲ ಒಂದು ಅನುಪಾಲನಾ ಅಧಿಕಾರಿಗಳೇನಿದ್ರೆ ನಮ್ಮಲ್ಲಿಗ, ಸೊ ಕೇವಲ ನಮ್ಮ ಒಂದು ಇಲಾಖೆ ಮಾತ್ರ ಅಲ್ಲ, ಅಂದ್ರೆ ನಮ್ಮ ಕಚೇರಿ ಒಂದೇ ಅಲ್ಲ, ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲ ಅಧಿಕಾರಿಗಳು ಕೂಡ ನಮ್ಗೆ ಸಪೋರ್ಟ್ ಮಾಡಿರೋದ್ರಿಂದ ನಾವು ಜಿಲ್ಲೆಯಲ್ಲಿ ನಾವು ಇಷ್ಟೊಂದು ಸಕ್ಸಸ್ ಆಗೋದಕ್ಕೆ ಆಯ್ತು.
2: ನಿಮ್ಗೆ ತುಂಬಾ ಚಾಲೆಂಜಿಂಗ್ ಅದು, ಹೆಕ್ಕಿ ತೆಗೆದು
4: ಹುಡುಕಿಲ್ಲ ಅಂತೇಳಿ ಏನಿಲ್ಲ. ನಮ್ಮಲ್ಲಿಗ ಸಾಮಾನ್ಯ ಸಿಕ್ಕ್ರಿ ಯಾರಂತೇಳಿ ಹೇಳ್ರೆ ಎರಡು ರೀತಿಯಲ್ಲಿ ನಮ್ಗೀಗ ಸಿಕ್ಕತ್ರು. ಒಂದು ತುಂಬಾ ವಯಸ್ಸಾದವ್ರು, 80+ 80 ಮೇಲಿದ್ದವ್ರು ಒಂದು ಸಿಕ್ಕತ್ರ. ಇಲ್ಲದೆ ಇದ್ರೆ ಬೇರೆ ಕಡೆಯಿಂದ ವಲಸೆ ಈ ಕೆಲ್ಸಕ್ಕಾಗಿ ಬಂದಿರ್ತಾರಲ್ಲ, ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಕಡೆಯಿಂದ ಉತ್ತರ ರಾಜ್ಯಗಳಿಂದಲ್ಲ ಬಂದಿರ್ತಾರಲ್ಲ, ಅಂಥವ್ರು ಸಿಕ್ಕತ್ರ ಅಷ್ಟೇನೆ. ಸೊ ಹಾಗಾಗಿ ನಮ್ಗೀಗ ನಮ್ಮಲ್ಲಿ 80 ವರ್ಷಕ್ಕಿಂತ ಮೇಲಿದ್ದವರಿಗೆ ನಾವು ಹೇಳಿಕೊಡ್ತೇವೆ ಅಂದ್ರೆ ಅವ್ರು ಮನ್ಸು ಮಾಡ್ಕೆ ಈಗ ಮತ್ತೆ ಅದು ಆ ಕೆಲಸನ ಮಾಡ್ತಿತ್ತು ನಾವು ಅವ್ರಿಗೆ, ಅಂದ್ರೆ ಅವರಿಗೆ ಸಪೋರ್ಟ್ ಮಾಡಿ ಅವರಿಗೆ.
2: ಅವರಿಗೆ ನೀವು ಹೋಯ್ ಅಜ್ಜ ನೀವು ಇದೊಂದು ಬರುಗು ಓದು ಕಲಿಕಂದ್ರೆ ಮಗ ನಾನು ಹಳಿಗ್ ವರ್ಗದ
4: ನಮ್ಮದು ಕಾಮನ್ ಕೇಂದ್ರ ಕೇಂದ್ರ ಕೇಂದ್ರ ಹೌದು. ನಾವು ಅವಾಗ ಅವ್ರಿಗೆ ಮೋಟಿವೇಟ್ ಮಾಡ್ಕೊವ್ರಿಗೆ
2: ಒಂಚೂರು
4: ಕಲ್ತ್ಕೊಂಡು ಹೋಗಿ ನಿಮ್ ಮಕ್ಕಳ ಮುಂದೆ ನೀವು ಮತ್ತೆ ಈಗಿನ ಮಕ್ಕಳೆಲ್ಲ ಮೊಬೈಲ್ ಅದೆಲ್ಲ ಯೂಸ್ ಮಾಡ್ತಿರೋತ್ತಿಗೆ ನೀವು ಅದೆಲ್ಲ ಕಲೋದ್ ಬೇಡ, ಒಂದೊಂಚೂರು ಬರುಕು ಕಲ್ತ್ರು ಅವ್ ಎಂತ ಓದ್ನ ಬರೀತ್ನ ಅಂದೇಳಿ ಒಂದ್ ನಿಮ್ಗೆ ಓದತ್ತಲ್ಲ ಅಂದೇಳಿ ಆ ಹಂಗೆ ಒಂಚೂರು ಆ ಕೆಲಸ ಮಾಡಿ ಅಂದೇಳಿ ಹೇಳ್ತ. ಇನ್ನೊಂದು ನಮ್ಗೆ ಮತ್ತೊಂದು ಈಗ ಉತ್ತರ ಕರ್ನಾಟಕದಿಂದ ಉತ್ತರ ಬೇರೆ ಬೇರೆ ರಾಜ್ಯಗಳಿಂದ ಬಂದವ್ರಿಗೆ ಕಲ್ಸು ಸಮಸ್ಯೆ ಅಂತೇಳಿ ಹೇಳ್ರೆ, ಸಾಮಾನ್ಯವಾಗಿ ಅದೊಂದು ಪ್ರೊಸೆಸ್ ಅದು. ಈಗ ನಾವು ಸರ್ವೆ ಮಾಡಿದ್ಮೇಲೆ ಅವರಿಗೊಬ್ರು ಬೋಧಕರನ್ನ ನೇಮಕ ಮಾಡಿ ಕಲ್ಸಕ್ ಶುರು ಮಾಡಿ ಒಂದು ಸರ್ ಹೇಳ್ದಂಗೆ 200 ಗಂಟೆ ಕಲ್ಸ್ಕ ಅವರಿಗೆ, ಅಂದ್ರೆ ಸಾಮಾನ್ಯವಾಗಿ 200 ದಿನ ಅಂದಾಜು. ಕಡೆಗೆ ಅವರಿಗೊಂದು ಪರೀಕ್ಷೆ ಮಾಡ್ಕೊ, ಸುಲಭದ ಪರೀಕ್ಷೆ, ಸರ್ಟಿಫಿಕೇಟ್ ಕೊಡ್ಕೊ. ಆದ್ರೆ ಪ್ರಾಬ್ಲಮ್ ಅಂತಂತ ಹೇಳಿ ನಾವೀಗ ಸರ್ವೆ ಮಾಡ್ತಾರಂದ್ ಮಾಡುವ, ಕಲ್ಸೋತ್ತಿಗೆ ಅವ್ರು ಸಾಮಾನ್ಯವಾಗಿ ವಾಪಸ್ ಅವ್ರವ್ರ ಇದಕ್ಕೆ ಹೋದ್ರು, ಊರಿಗೆ ಹೋದ್ರು, ಹೋದ್ಮೇಲೆ ಮತ್ತೆ ಪುನಃ ನಮ್ಗೆ ಸಿಕ್ಕೋದು ಕಷ್ಟ. ಸೊ ಹಾಂಗಾಗಿ ಅದು ಕಂಪ್ಲೀಟ್ ಆತಿಲ್ಲ ಅದು, ಹಾಂಗಾಗಿ ನಮ್ಗೆ ಅದೊಂದು ಸ್ವಲ್ಪ ಕಷ್ಟ ಆತು ಬಿಟ್ರೆ. ಆದ್ರೆ ಇಲ್ಲಿರುವಂತ ಮೂಲ ನಿವಾಸಿಗಳು ಎಂತ ಇದ್ರೆ ನಮ್ಮ ಉಡುಪಿ ಜಿಲ್ಲೆಗೆ ಅವರೆಲ್ಲರೂ ಆಲ್ಮೋಸ್ಟ್ ಸಾಕ್ಷರರೇ, ಎಲ್ಲ ಕಲ್ತವ್ರೆ ನಮ್ಗೆ. ಸೊ ಹಾಗಾಗಿ ಆ ವಿಷಯದಲ್ಲಿ ನಾವು ಹೆಮ್ಮೆ ಪಡ್ಬೇಕು ನಾವು.
2: ಒಂದು ಜನರೇಷನ್
4: ಹೌದೌದು
2: ಸ್ವಲ್ಪ ಸಾಕ್ಷರರು ಅಲ್ದೆ,
4: ಬಟ್ ಆ ಜನರೇಷನ್ ಅನ್ನ ನಾವೀಗ ಕವರ್ ಮಾಡಿತ್ತೀಗ
2: ನಾವು
4: ಕವರ್ ಮಾಡಿತ್ತವ್ರನ್ನೆಲ್ಲ.
2: ಹಂಗ ಎಂತಲ್ಲ ಅಂದ್ರೆ ಒಂದ್ ಸೈನ್ ಹಾಕೋಕರು
4: ಬತ್ತೀಗ ಬತ್ತ ಕಡೆಗೆ ಸಾಮಾನ್ಯಕ್ಕೆ ಬೇರೆ ಜಿಲ್ಲೆಯಲ್ಲೆಲ್ಲ ಬರೀ ಸೈನ್ ಹಾಕೋಕಷ್ಟೇ ಬಿಟ್ಟಿರ ಅಂತೇಳಿ ಹೇಳ್ಬೋದು. ಬಟ್ ನಮ್ಮ ಜಿಲ್ಲೆ ನಾವು ಅಷ್ಟಕ್ಕೆ ನಿಲ್ಸ್ಲಿಲ್ಲ ನಾವೀಗ. ನಾವು ಮತ್ತೆ ಸರ್ ಹೇಳ್ದಂಗೆ ನಮ್ಮ ಸಿಇಒ ಸರ್ ಒಂದು ಮಾರ್ಗದರ್ಶನದಲ್ಲಿ, ಮತ್ತೆ ನಮ್ಮ ಸರ್ ಕೂಡ ಯೋಗ ನರಸಿಂಹಸ್ವಾಮಿ ಸರ್ ಅವರ ಮುತುವರ್ಜಿಯಿಂದ ನಾವು ಅಲ್ಲಿಗೆ ಬಿಡ್ಲಿಕ್ಕೆ ಇದೀತ. ಈ ಒಂದು ಕೌಶಲ್ಯ ಅಭಿವೃದ್ಧಿ ನಮ್ಮ ನೀವು ಕೇಳ್ರಿ, ನಮ್ದೊಂದು ಟ್ಯಾಗ್ ಲೈನ್ ಇತ್ತೀಗ, ಸಾಕ್ಷರತೆಯಿಂದ ಸ್ವಾವಲಂಬನೆ ಎಡೆಗೆ ಅಂತೇಳಿ. ಹಂಗಾಯ ಸ್ವಾವಲಂಬನೆ ಎಡೆಗೆ ಈಗ ಸಾಕ್ಷರನ್ನಾಗಿ ಮಾಡಿತ್ತು. ನೆಕ್ಸ್ಟ್ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಬಕ್ಕೆ ಅವ್ರಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಒಂದು ಕೌಶಲ್ಯವನ್ನ ಕೊಟ್ಟು ಅವರಿಗೆ ಖರ್ಚಿಗೆ ಅವ್ರಿಗೆ ಕಾಣಬಂಗ ಒಂದು ವ್ಯವಸ್ಥೆ ಮಾಡುವಂತ ಕೆಲಸ ನಾವೀಗ ನಮ್ಮ ಇಲಾಖೆಯಿಂದ ಮಾಡ್ತಾ ಇತ್ತು ಅದನ್ನ.
2: ಓಕೆ, ಈಗ ಮುಂದಿನ ಕಾರ್ಯಕ್ರಮಗಳೆಲ್ಲ ಎಂತ ಇಟ್ಕೊಂಡಿರಿ ನೀವು
5: ಮುಂದೆ? ಮೇಡಮ್, ನಮ್ಮ ಕಾರ್ಯಕ್ರಮದ ಜೊತೆ ಜೊತೆಯಾಗಿ ಅದೇ ಆಗ್ಲೇ ಹೇಳ್ದಾಗೆ ನಾವು ಸ್ಕಿಲ್ ಓರಿಯೆಂಟೆಡ್ ಅನ್ನೇ ಮಾಡಬೇಕು. ಇದಕ್ಕೆ ಪೂರಕವಾಗಿ ಬೇರೆ ಬೇರೆ ಇಲಾಖೆಗಳ ಸಹಕಾರವನ್ನ ಪಡೆಯೋದ್ರ ಜೊತೆಗೆ ಮತ್ತೆ ಮೂಲ ನಮ್ದು ಶಾಲಾ ಶಿಕ್ಷಣದ ಜೊತೆ ಜೊತೆಯಾಗಿ ನಾವು ಮಾಡ್ತಾ ಹೋಗ್ತೀವಿ ಮೇಡಮ್. ಬಹುಮುಖ್ಯವಾಗಿ ಅದೇ ಸ್ವಾವಲಂಬಿಗಳು ಆಗ್ಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಪ್ರತಿ ತಾಲೂಕಿನಲ್ಲೂ ಏನು ಬ್ಯಾಕ್ವರ್ಡ್ ಏರಿಯಾ ಏನಿದೆ ಮತ್ತೆ ಅತಿ ಅಗತ್ಯವಾಗಿ ಜನಕ್ಕೆ ಅಂದ್ರೆ ಈ ಪ್ರದೇಶದ ಜನಕ್ಕೆ ಈ ಮಾಹಿತಿ ಬೇಕು ಅಥವಾ ಈ ಒಂದು ವೃತ್ತಿ ಕೌಶಲ ಬೇಕು ಮತ್ತೆ ಇಲ್ಲಿ ಜನ ಇದರ ನೀಡ್ ಅಗತ್ಯತೆ ಇದೆ ಅನ್ನೋದು ನಾವು ಫಸ್ಟ್ ಸರ್ವೆ ಮಾಡಿ ಆ ನಂತರ ಆ ಒಂದು ಪ್ರದೇಶಕ್ಕೆ ನಾವೇ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ಹೋಗಿ ಅಲ್ಲಿ ಒಂದಿನದ ತರಬೇತಿ ಕೊಟ್ರೆ ಅಗತ್ಯ ಆಗ್ತದ, ಅನುಕೂಲ ಆಗ್ತದ, ಅಥವಾ ಇದನ್ನ 2 ದಿನಕ್ಕೆ ತೆಗೆದುಕೊಂಡೋದ್ರೆ ಅನುಕೂಲ ಆಗ್ತದ. ಸೊ ಹಾಗೆ ಯೋಚನೆ ಮಾಡಿದ್ವಿ ಮೇಡಮ್. ಸೊ ನಮ್ಗೆ ಬಹುಮುಖ್ಯವಾಗಿ ಹೆಣ್ಮಕ್ಳಿಗೆ ಈ ಒಂದು ತರಬೇತಿಯನ್ನ ಕೊಟ್ರೆ ಅವರು ಸ್ವಾವಲಂಬಿ ತನಕ್ಕೆ ಒಂದು ನಿಜವಾದ ಅರ್ಥವನ್ನ ಕೊಡ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಉದ್ದೇಶನೂ ಹಾಗೆ ಮೇಡಮ್. ಬಹುಪಾಲು ಈಗ ಇದು ಪೇಪರ್ ಬ್ಯಾಗ್ ಮಾಡುವಂತದ್ದು, ಮತ್ತೆ ಸೀರೆ, ಮತ್ತೆ ಈಗ ಆರಿ ವರ್ಕ್ ಅಂತ ಬೇರೆ ಬಂದಿದೆ. ಎಸ್ ಮ್ಯಾಮ್. ಅದು ಮತ್ತೆ ಮೆಹಂದಿ ಹಾಕುವಂತಹ ಕೆಲಸ, ಮತ್ತೆ ಅದೇ ಇತ್ಯಾದಿ ಆ ಸಾಫ್ಟ್ ಸ್ಕಿಲ್ ಅನ್ನ ಒನ್ಸ್ ನಾವು ಅವ್ರಿಗೆ ಡೆವಲಪ್ ಮಾಡಿ ಅದು ಒಂದಿನದಲ್ಲಿ ಮುಗಿದ್ರೆ ಸಂತೋಷ, ಇಲ್ಲ ನಮ್ಗೆ ಇನ್ನೊಂದಿನ ಹೇಳ್ಕೊಡಿ ಅಂತ ಅಂದ್ರೆ ಇನ್ನೊಂದಿನ. ನಮ್ಮ ಸಿಇಒ ಸರ್ ಹಾಗೆ ಹೇಳೋದು, ಕೆಲವು ಒಂದಿನ ಕಲಿಸ್ಬೋದು, ಕೆಲವು ಎರಡು ದಿನ ಬೇಕಾಗ್ತದೆ, ಕೆಲವೊಂದು ವಾರ ಬೇಕಾಗ್ತದೆ. ಸೊ ಅದನ್ನ ನೀವು ಪ್ಲಾನ್ ಮಾಡಿಕೊಂಡು ಆ ಭಾಗದಲ್ಲಿ ನಿಜಕ್ಕೂ ಅರ್ಥಪೂರ್ಣವಾಗಿ ಮಾಡಿ ಅಂದಿದ್ದಾರೆ. ಖಂಡಿತವಾಗಿಯೂ ನಾವು ಅದನ್ನ ಎಕ್ಸಾಕ್ಟ್ ಹೇಗೆ ಅದಕ್ಕೆ ಅನ್ವರ್ಥವಾಗಿದೆಯೋ ಅದೇ ರೀತಿಯಲ್ಲಿ ನಾವು ಮಾಡೋದಕ್ಕೆ ಕಟಿಬದ್ಧವಾಗಿದ್ದೇವೆ ಮೇಡಮ್.
2: ವೆರಿ ನೈಸ್,
5: ಪ್ರಯತ್ನ ಪಡ್ತೇವೆ.
2: ಸೂಪರ್ ಸರ್, ತುಂಬಾ ಖುಷಿ ಆಯ್ತು. ಸೆಪ್ಟೆಂಬರ್ 1 ರಿಂದ ಸೆಪ್ಟೆಂಬರ್ 14 ರ ತನಕ ಪಾಕ್ಷಿಕ ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆಯಿಂದ ವಯಸ್ಕರ ಸಾಕ್ಷರತಾ ಕಾರ್ಯಕ್ರಮದ ಅಡಿಯಲ್ಲಿ ಪಾಕ್ಷಿಕ ಕಾರ್ಯಕ್ರಮಗಳನ್ನೆಲ್ಲ ನೀವು ಹಮ್ಮಿಕೊಂಡಿರಿ. ಅದ್ರ ಒಟ್ಟಿಗೆ 8ನೇ ತಾರೀಕು ಸೆಪ್ಟೆಂಬರ್ 8 ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಅಂತ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೆಲೆಬ್ರೇಟ್ ಮಾಡಲೇಬೇಕಾಗಿರೋ ದಿನ ಇದು, ಯಾಕಂದ್ರೆ ಅಕ್ಷರ ಅನ್ನೋದು ನಮ್ಮ ಬದುಕಿಗೊಂದು ದೀವಿಗೆ ಇದ್ದಂಗೆ. ಸೊ ಅಂಥದ್ದೊಂದು ಕಲಿತಾಗ ಆಗುವ ಖುಷಿಯೇ ಬೇರೆ. ನಾನು ಅನ್ಕೊಂತಿದ್ದೀನಿ ವಯಸ್ಕರ ಶಿಕ್ಷಣ ಅಂದಾಗ ಈ ಹಳೆಯದೆಲ್ಲ ಎಷ್ಟೋ ಜನ ಕಲಿಕೊಂದು ಆಸೆ ಇದ್ದಾರೆ, ಕಲು ಕಾಯ್ದಿದ್ದಾರೆ, ಆಮೇಲೆ ಎಷ್ಟೊಂದು ಸಂದರ್ಭದಲ್ಲಿ ನಾನು ಒಂದು 7 ಅಕ್ಷರ ಕಲ್ತಿರೋ ಆತಿತ್ತು. ಯಾಕಂದ್ರೆ ನಮ್ಮ ಅಜ್ಜರ್ ಬಾಯಲ್ಲಿ ನಾ ಕೇಳಿದೆ, ನಾನು ಎಂತ ಕಾತೆ ಎಂತ ಕರು ಆತ್ನ ಮಕ್ಕಳೇ ನಾನು ಅಂತ ಕೇಂಬರ್, ನಮ್ಗೆ ಓದು ಬತ್ತಿಲ್ಲ ಅನ್ನೋ ಕಾರಣಕ್ಕೆ. ಆದ್ರೆ ಅದೊಂದು ಕಲಿಬೇಕನ್ನೋ ಒಂದು ಆಸೆ ಅವರಲ್ಲಿ ಇದ್ದು ಅವತ್ತಿನ ಪರಿಸ್ಥಿತಿ ಕಲಿದೆ ಇದ್ದವರು ಇವತ್ತವರಿಗೊಂದು ಅವಕಾಶ ಸಿಕ್ಕಿ ನಂಗೊಂದು ಇಷ್ಟಾರು ಬರುಕಾಯ್ತಲ್ಲ ಅನ್ನೋ ಒಂದು ಸಂತೃಪ್ತಿಯನ್ನು ನೀವು ಅವ್ರಿಗೆ ಕೊಡ್ತಾ ಇದ್ದೀರಿ ನಿಮ್ಮ ಇಲಾಖೆ ಕಡೆಯಿಂದ. ಗುಡ್ ಜಾಬ್. ಹಂಗೇನೆ ಈಗ ಅದನ್ನ ಸ್ಕಿಲ್ಗಳಿಗೆಲ್ಲ ನೀವು ಬದಲಾಯಿಸ್ಕೊಂಡ್ರಿ, ಸಾಕ್ಷರತೆಯಿಂದ ಸ್ವಾವಲಂಬನೆ ಅಡಿಗೆ ಅಂತ ಒಳ್ಳೆ ಕಾನ್ಸೆಪ್ಟ್ ಇದು. ಬಹುಶಃ ನಿಮ್ಮ ಸಾರಥ್ಯದಲ್ಲಿ ತುಂಬಾ ಚಂದ ಎಕ್ಸಿಕ್ಯೂಟ್ ಆತೈತಿ ಕಾರ್ಯಯೋಜನೆಗಳೆಲ್ಲ ಅಂತ ಅನ್ಕೊಂತ. ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಇನ್ನಷ್ಟು ಒಳ್ಳೆ ಕಾರ್ಯಗಳು ನಿಮ್ಮ ಇಲಾಖೆಯಿಂದ ಆತ ಇರಲಿ. ಧನ್ಯವಾದಗಳು.
5: ಥ್ಯಾಂಕ್ ಯು ಮ್ಯಾಮ್, ಧನ್ಯವಾದ.
2: ಪ್ರಿಯ ಕೇಳಿದ್ರೆ ಕೇಳ್ರಿ ಅಲ್ಲ, ನಮ್ಮ ಸಾಕ್ಷರತಾ ಕಾರ್ಯಕ್ರಮ, ವಯಸ್ಕರ ಸಾಕ್ಷರತಾ ಕಾರ್ಯಕ್ರಮ ಯಾವ ಮಟ್ಟಕ್ಕೆ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಹೆಂಗೆ ಅಭಿವೃದ್ಧಿ ಹೊಂತಾ ಇದೆ ಅಂತ ಹೇಳಿ ಅದಕ್ಕೆ ನಮ್ಮೆಲ್ಲರ ಸಪೋರ್ಟ್ ಇರಕ್ಕೆ ನಾವು ಮನೆಗೆ ಬಂದಾಗ ಬೆರೆಸೋದಲ್ಲ, ಬನ್ನಿ ಸರ್ ಅಂತ ಕೂಕೊಂಡು ಮಾತಾಡಿಸಿ ಇನ್ನಷ್ಟು ಸಪೋರ್ಟ್ ಮಾಡ್ಕೆ. ಯಾಕಂದ್ರೆ ಸ್ವಾವಲಂಬನೆ ಅಡಿಗೆ ನಮ್ಮ ನಡೆ. ಸೊ ಮತ್ತೆ ಸಿಕ್ವ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ, ಬಾಯ್ ಬಾಯ್.
6: ಸಾಕ್ಷರತಾ ಜಾಗೃತ ಗೀತೆ ಪ್ರಕಟಣೆ, ಜಿಲ್ಲಾಡಳಿತ ಉಡುಪಿ, ಜಿಲ್ಲಾ ಪಂಚಾಯತ್ ಉಡುಪಿ, ವಯಸ್ಕರ ಶಿಕ್ಷಣ ಇಲಾಖೆ ಉಡುಪಿ, DSERT ಬೆಂಗಳೂರು, ಡಯಟ್ ಉಡುಪಿ ರವರಿಂದ. ರಚನೆ ಯೋಗ ನರಸಿಂಹಸ್ವಾಮಿ KM, ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿ. ಗಾಯನ ವಿದುಷಿ ಹೇಮಲತಾ ಏರಾವ್ ಉಡುಪಿ.

ಭಾವಗೀತೆ ಲೋಕದ ಕಣ್ಣಿಗೆ ರಾಧೆಯೂ ಕೂಡ. ರಚನೆ ಮೈಸೂರು ಅನಂತಸ್ವಾಮಿ, ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರುವ ವಿಜಯ್ ಕುಮಾರ್ ಕುಂಭಾಶಿ ಅವರು, ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು, ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ಮ ಎದಿಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್ ಬೇಕಾರ ಕಾಣಿ ಅಲ್ಲಲ್ಲ ಕೇಳಿ.

0: ಮಣಿ ಎಂತಾತ ನಿಂಗೆ?
1: ಎಂತಿಲ್ಲ,
0: ಆದ್ರೂ ಎಂತ ಒಂದು ನಮೂನಿ ಆಗ್ತಾ ಇತ್ತ.

ಮಾತಾಡೋರಲ್ಲ ಮಾರ್ರ, ಓಕೆ ಸುಮ್ಮನೆ ಕೂತಿರಲ್ಲ ಮಾರ್ರ, ಓವರ್ ಬ್ರಾಹ್ಮಣ ಕಂಡಾಗ. ಬೇಡ ಬೇಡ ಮಿಸ್ಕೆ ತಗೊಂಬೇಡ.

ಕ್ರಿಸ್ಮಸ್ ಕಂಡು ತಂಡಿಗೆ ಮತ್ತಿತ್ತ ಎತ್ತ ಯಾವುದು.

0: 9.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಬಂಡಾಸ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ. ನಾನು ನಿಮ್ಮ ಪ್ರತೀಕ್ಷಾ. ಮಕ್ಕಳನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಂದ್ರೆ ಅವರ ತಂದೆ ತಾಯಿ ಬಿಟ್ಟರೆ ಅವರ ಫ್ರೆಂಡ್ಸ್, ಇನ್ನು ಅವರ ಶಿಕ್ಷಕರು ಸಹ. ಆದರೆ ಇವತ್ತು ನಮ್ಮ ಜೊತೆ ಇರುವಂಥವರು ಹಾಸ್ಟೆಲ್ ವಾರ್ಡನ್. ಅವರು ಮಕ್ಕಳನ್ನ ತಂದೆ ತಾಯಿ ಫ್ರೆಂಡ್ಸ್ಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಅನ್ನೋ ಥರ ಹೆಚ್ಚು ಅರ್ಥ ಮಾಡ್ಕೊಂಡಿರ್ತಾರೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿರ್ಬೋದು ಅಥವಾ ಶಿಕ್ಷಣ ಮತ್ತು ಅವರಿಗೆ ಶಿಸ್ತು ಕಲಿಸೋದ್ರಲ್ಲಿ ಇವರ ಪಾತ್ರ ಬಹಳ ಮುಖ್ಯವಾದದ್ದು. ಮಕ್ಕಳು ಕಾಲೇಜ್ ಶಾಲೆಯಿಂದ ಎಷ್ಟು ವಿದ್ಯಾಭ್ಯಾಸ ಕಲಿತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಹಾಸ್ಟೆಲಿಂದ ಮಾತ್ರ ತುಂಬ ಜೀವನ ಮೌಲ್ಯವನ್ನು ಕಲಿತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಅಂಥದ್ದೇ ಹಾಸ್ಟೆಲ್ ವಾರ್ಡನ್ ಒಬ್ಬರು ನಮ್ಮ ಜೊತೆ ಇದ್ದಾರೆ. ಇವರು ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನು ನೋಡಿ ಮಿಡಲ್ ಕ್ಲಾಸಲ್ಲಿ ಹುಟ್ಟಿ ಇವತ್ತು ಎಷ್ಟೋ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೆದು ಟೀಚರಾಗಿ ಎಷ್ಟೋ ಪುಟಾಣಿಗಳ ಮನಸ್ಸಿನಲ್ಲಿ ಉಳಿದು ಇವತ್ತು ನಮ್ಮ ಮುಂದೆ ತಾಲೂಕು ಹಿಂದುಳಿದ ವರ್ಗಗಳ ವಿಸ್ತರಣಾಧಿಕಾರಿಯಾಗಿ ನಮ್ಮ ಜೊತೆ ಇರುವಂಥವರು ಶ್ರೀಮತಿ ಆಶಾದೇವಿ ನಾಯ್ಕ ಅವರು. ಮ್ಯಾಮ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ ಯು.
1: ನನ್ನ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ, ನಿಮ್ಗೆ ಅನ್ಸೋ ಪ್ರಕಾರ ಹಾಸ್ಟೆಲ್ ವಾರ್ಡನ್ನ ಕ್ವಾಲಿಟೀಸ್ ಏನು? ಫ್ರೆಂಡ್ಲಿ ಆಗಿರೋದ ಅಥವಾ ಸ್ಟ್ರಿಕ್ಟ್ ಆಗಿರೋದ, ಯಾವ ಥರ?
2: ನಿಲಯ ಮೇಲ್ವಿಚಾರಕರು ಹೇಳುವಂತಹ ಹುದ್ದೆಯೇ ಒಂದು ಭಾವನಾತ್ಮಕವಾದದ್ದು. ಅಲ್ಲಿ ನಾವು ಸ್ಟ್ರಿಕ್ಟ್ ಆಗಿರ್ತೇವೆ ಅಥವಾ ಮಕ್ಕಳಿಗೆ ಅವರ ಮನೋಸ್ಥಿತಿಗೆ ತಕ್ಕ ಹಾಗೆ ಅರ್ಥ ಮಾಡಿಕೊಂಡು ಅವರನ್ನು ಮುನ್ನಡೆಸ್ತೇವೆ ಹೇಳುವಂತಹ ಜವಾಬ್ದಾರಿ ಹಿರಿದಾಗಿರ್ತದೆ. ನಿಲಯ ಮೇಲ್ವಿಚಾರಕರು ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಅವರದ್ದೇ ಆದ ಪಾತ್ರವನ್ನು ನಿರ್ವಹಿಸಬೇಕಾಗ್ತದೆ. ಭಾವನಾತ್ಮಕವಾಗಿ ಆಗಿರ್ಬೋದು ಅಥವಾ ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಕಡೆಗೆ ಆಗಿರ್ಬೋದು, ಒಟ್ಟಲ್ಲಿ ಆ ಮಕ್ಕಳನ್ನು ಶೈಕ್ಷಣಿಕವಾಗಿ ಅಥವಾ ಸಮಾಜಕ್ಕೆ ಮಾದರಿ ವ್ಯಕ್ತಿಯಾಗಿ ರೂಪಿಸುವಲ್ಲಿ ನಿಲಯ ಮೇಲ್ವಿಚಾರಕರ ಪಾತ್ರ ಹಿರಿದಾಗಿರ್ತದೆ. ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆಯುವಂತಹ ಗುಣ, ಪೋಷಕರಾಗಿ ಅವರೊಟ್ಟಿಗೆ ಬೆಳೆಯುವಂತಹ ಗುಣ, ಸ್ನೇಹಿತರಾಗಿ ಅವರನ್ನು ಮುನ್ನಡೆಸುವಂತಹ ಗುಣ ಖಂಡಿತ ನಿಲಯ ಮೇಲ್ವಿಚಾರಕರಲ್ಲಿ ಬೇಕು. ಉತ್ತಮ ನಿಲಯ ಮೇಲ್ವಿಚಾರಕ ಏಕಮುಖಿಯಾಗಿ ಯಾವತ್ತೂ ವರ್ಸೋದಿಲ್ಲ. ಮಕ್ಕಳೊಟ್ಟಿಗೆ ಬೆರೆಯೋದು, ಮಕ್ಕಳೊಟ್ಟಿಗೆ ಸೇರೋದು ಅಥವಾ ಮಕ್ಕಳಿಂದಾದಂತಹ ತಪ್ಪುಗಳನ್ನು ತಿದ್ದೋದು, ಒಟ್ಟಲ್ಲಿ ಆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಅವರ ಪಾತ್ರ ಹಿರಿದಾಗಿರ್ತದೆ ಹೇಳೋದು ನನ್ನ ಅನಿಸಿಕೆ.
1: ಈಗ ಹಾಸ್ಟೆಲ್ ಅಂತಂದರೆ ಒಂದೇ ಊರಿನವರಿಗಾಗಲಿ ಒಂದೇ ಭಾಷೆ ಮಾತಾಡೋರಿಗಾಗಲಿ ಸೀಮಿತ ಆಗಿರಲ್ಲ. ಬೇರೆ ಬೇರೆ ಗುಣಗಳಿರುವಂಥವ್ರು, ಬೇರೆ ಬೇರೆ ಭಾಷೆ ಮಾತಾಡುವಂಥವ್ರು ಒಗ್ಗೂಡುವಂತಹ ಜಾಗ. ಅವರನ್ನು ನೀವು ಯಾವ ಥರ ಅರ್ಥ ಮಾಡಿಕೊಂಡು, ಅವರು ಏನಾದರೂ ತಪ್ಪು ಮಾಡಿದರೆ ಅವರುಗಳ ಮಧ್ಯೆ ಏನಾದರೂ ಜಗಳ ಕಾನ್ಫ್ಲಿಕ್ಟ್ಸ್ ಆದರೆ ನೀವು ಅದನ್ನು ಯಾವ ಥರ ಸಾಲ್ವ್ ಮಾಡ್ತೀರಾ?
2: ಹೌದು, ನೀವು ಹೇಳಿದ ಹಾಗೆ ಒಂದು ವಸತಿ ನಿಲಯ ಅಂತಂದರೆ ಅದು ಒಂದೇ ಊರಿಗೆ ಏನಾಗಿರೋದಿಲ್ಲ, ಸೀಮಿತವಾಗಿರೋದಿಲ್ಲ. ಹಲವಾರು ಕಡೆಗಳಿಂದ, ಹಲವಾರು ಜಿಲ್ಲೆಗಳಿಂದ, ಹಲವಾರು ತಾಲೂಕುಗಳಿಂದ ಮಕ್ಕಳು ಇಲ್ಲಿ ಶಿಕ್ಷಣಕ್ಕಾಗಿ ಬರ್ತಾರೆ. ನೀವು ಹೇಳಿದ ಹಾಗೆ ಅವರ ಭಾಷೆ ಬದಲಾವಣೆ ಇರ್ತದೆ, ಅವರ ಬಿಹೇವಿಯರಲ್ಲಿ ಚೇಂಜಸ್ ಇರ್ತದೆ. ಉತ್ತರ ಕರ್ನಾಟಕದ ಮಕ್ಕಳು ಬಂದರೆ ಸ್ವಲ್ಪ ರಫ್ ಆಗಿ ಬಿಹೇವ್ ಮಾಡ್ತಾರೆ, ಅದೇ ಈ ಕಡೆ ಉತ್ತರ ಕನ್ನಡಕ್ಕೆ ಅಂತ ಹೋದರೆ ಸ್ವಲ್ಪ ಸಾಫ್ಟ್ ನೇಚರಿನ ಮಕ್ಕಳು ಬರ್ತಾರೆ. ಅವರನ್ನು ಭಾವನಾತ್ಮಕವಾಗಿ ಒಟ್ಟುಗೂಡಿಸುವಂಥದ್ದು, ಮಕ್ಕಳನ್ನು ಕನ್ವೆನ್ಸ್ ಮಾಡುವಂಥದ್ದು, ಕೂಡಿ ಬಾಳೋದು, ಕೂಡಿ ಇರೋದು, ಕೂಡಿ ತಿನ್ನುವಂಥದ್ದು, ಸಹಬಾಳ್ವೆ, ಸಹಭೋಜನ, ಇದೆಲ್ಲವನ್ನು ಮಕ್ಕಳಲ್ಲಿ ರೂಢಿಸಬೇಕಾಗಿದ್ದು ನಿಲಯ ಮೇಲ್ವಿಚಾರಕರ ಆದ್ಯ ಕರ್ತವ್ಯ. ಅದರ ಜೊತೆಗೆ ಮಕ್ಕಳು ಕಿತ್ತಾಡಿದಾಗ, ಜಗಳ ಮಾಡಿದಾಗ ಅವರನ್ನು ಒಂದೇ ಸಲ ದಂಡಿಸೋದಲ್ಲ, ಯಾವ ಕಾರಣಕ್ಕೆ ಆ ರೀತಿ ಮಾಡ್ತಿದ್ದಾರೆ, ಅವರಲ್ಲಿ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ, ಮುಂದೆ ಆ ರೀತಿ ಆಗದ ಹಾಗೆ ನಾವು ಹೇಗೆ ಜಾಗ್ರತೆ ವಹಿಸ್ಬೋದು, ಆ ಮಕ್ಕಳನ್ನು ಪುನಃ ಹೇಗೆ ಒಟ್ಟುಗೂಡಿಸಬಹುದು ಹೇಳುವಂತಹ ಕೌಶಲ್ಯ ಖಂಡಿತ ನಿಲಯ ಮೇಲ್ವಿಚಾರಕರು ತಿಳ್ಕೊಂಡಿರಬೇಕು. ಅಂತಹ ನಿಲಯ ಮೇಲ್ವಿಚಾರಕರಿಂದ ಖಂಡಿತ ಮಕ್ಕಳು ಯಾವುದೇ ತಾಲೂಕಿಗೆ ಸಂಬಂಧಿಸಿರಲಿ, ಯಾವ ಜಿಲ್ಲೆಗೆ ಸಂಬಂಧಿಸಿರಲಿ, ಅವರ ಭಾಷೆ ಬದಲಾವಣೆ ಇರಲಿ, ಧರ್ಮ ಬೇರೆ ಇರಲಿ, ಎಲ್ಲ ಮಕ್ಕಳನ್ನು ಒಂದೇ ಹೇಳುವಂತಹ ರೀತಿಯಲ್ಲಿ, ದೃಷ್ಟಿಕೋನದಲ್ಲಿ ನೋಡಿದರೆ ಖಂಡಿತ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಮುನ್ನಡೆಸಬಹುದು.
1: ನಿಮ್ಮ ಸಹ ಕೆಲಸಗಾರರು ಅವ್ರ ಬಗ್ಗೆ ಹೇಳಬೇಕಂದ್ರೆ ಯಾವ ಥರ ಹೇಳ್ತೀರಾ?
2: ವಸತಿ ನಿಲಯ ಅಂತಂದರೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡೋದು ಅಲ್ಲಿನ ಅಡುಗೆ, ಅಲ್ಲಿನ ಶುಚಿತ್ವ, ಹಾಗೆಯೇ ಮಕ್ಕಳ ಸುರಕ್ಷತೆ. ಇದಕ್ಕೆ ಖಂಡಿತ ಇದಿಷ್ಟು ಅಂಶಗಳ ಬಗ್ಗೆ ನಾವು ನಿಗಾ ಇಡಲೇಬೇಕಾಗ್ತದೆ. ನಮ್ಮಲ್ಲಿ ನಿಲಯ ಮೇಲ್ವಿಚಾರಕರ ಕೊರತೆ ಇರೋದ್ರಿಂದ ಹೆಚ್ಚಿನ ಜವಾಬ್ದಾರಿ ಅಲ್ಲಿರುವಂತಹ ಅಡುಗೆ ಸಿಬ್ಬಂದಿಗಳಾಗಿರ್ಬೋದು, ರಾತ್ರಿ ಕಾವಲುಗಾರರಾಗಿರ್ಬೋದು, ಅವ್ರ ಮೇಲೇ ಇರ್ತದೆ. ನಮ್ಮ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ನಾವು ಅಡುಗೆ ಸಿಬ್ಬಂದಿಗಳು ಬೇರೆ, ರಾತ್ರಿ ಕಾವಲುಗಾರರು ಬೇರೆ, ನಿಲಯ ಮೇಲ್ವಿಚಾರಕರು ಬೇರೆ ಹೇಳುವಂಥ ಥೇರಿಯಲ್ಲಿಲ್ಲ. ನಾವು ದಿನಕ್ಕೊಬ್ಬರು ನಿಲಯ ಮೇಲ್ವಿಚಾರಕರು ಹಾಸ್ಟೆಲ್ಗಳಲ್ಲಿ. ಇವತ್ತು ಒಬ್ಬರಿದ್ದರೆ ನಾಳೆ ಇನ್ನೊಂದು ಅಡುಗೆ ಸಿಬ್ಬಂದಿ ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗ್ತದೆ. ಅವರು ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ಕೆಲವೊಮ್ಮೆ ಖಂಡಿತ ತಪ್ಪುತ್ತಾರೆ. ಆಗ ಎಲ್ಲಿ ಅವರಿಂದ ತಪ್ಪಾಗಿದೆ, ಮುಂದೆ ಅವರಿಂದ ಆ ರೀತಿ ತಪ್ಪಾಗದಾಗಿ ಹೇಗೆ ನೋಡ್ಕೊಳ್ಬೋದು ಹೇಳೋದ್ರ ಬಗ್ಗೆ ಖಂಡಿತ ನುರಿತ ತಜ್ಞರಿಂದ ಅವರಿಗೆ ಮಾನಸಿಕವಾಗಿ, ದೈಹಿಕವಾಗಿ ಅಥವಾ ಅವರ ಮಕ್ಕಳ ಸುರಕ್ಷತೆ ಬಗ್ಗೆ ಹಲವಾರು ಕಾರ್ಯಾಗಾರಗಳನ್ನು ಮಾಡಿ ಅವರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಖಂಡಿತ ಮಾಡ್ತೇವೆ. ಸಿಬ್ಬಂದಿಗಳಿಂದ ತಪ್ಪಾದಾಗ ಅವರನ್ನು ದೂಷಿಸೋಕ್ಕೂ ಮೊದಲು ಯಾಕೆ ತಪ್ಪಾಗಿದೆ, ಏನಾಗಿದೆ ಹೇಳೋದನ್ನು ಅವಲೋಕನ ಮಾಡಿ ಆ ತಪ್ಪುಗಳು ಮರುಕಳಿಸದ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋದೇ ವಸತಿ ನಿಲಯ ಅಂತ ಅಂದ್ಕೊಳ್ತೇನೆ.
1: ಹೆಣ್ಣಾಗಿ ಮನೆ ನಿಭಾಯಿಸೋದಲ್ಲದೆ 14 ಹಾಸ್ಟೆಲ್ ನಿಮ್ಮ ಅಂಡರಲ್ಲಿ ಇಟ್ಕೊಂಡು ಅಲ್ಲಿ 4 ಹಾಸ್ಟೆಲಲ್ಲಿ ನಿಲಯ ಮೇಲ್ವಿಚಾರಕರಾಗಿ ಕೆಲಸ ಮಾಡೋದು ಸಣ್ಣ ವಿಷಯ ಅಲ್ಲ. ನೀವು ಯಾವ ಥರ ಟೈಮ್ ಮ್ಯಾನೇಜ್ ಮಾಡ್ತೀರಾ? ಈ ಕಡೆ ಮನೇಲೂ ನೋಡಬೇಕು, ಈ ಕಡೆ ಹಾಸ್ಟೆಲಲ್ಲಿ ವಿದ್ಯಾರ್ಥಿಗಳಿರ್ಬೋದು, ನಿಮ್ಮ ಸಹ ಕೆಲಸಗಾರಿರ್ಬೋದು, ಅವ್ರ ಬಗ್ಗೆನೂ ಕಾಳಜಿ ವಹಿಸ್ಬೇಕು, ಮನೇಲೂ ಕೆಲಸ, ಮಕ್ಕಳು ಅವ್ರದ್ದನ್ನು ಸಹ ಕಾಳಜಿ ವಹಿಸ್ಬೇಕು. ಯಾವ ಥರ ಮ್ಯಾನೇಜ್ ಮಾಡ್ತೀರಾ ಎರಡನ್ನು?
2: ನಂದು ಡೈಲಿ ಇದು ಸ್ಟಾರ್ಟ್ ಆಗೋದು ಬೆಳಗ್ಗೆ 4 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ. ನಾನು 8 ಗಂಟೆ ಅಂದರೆ ಮನೆಗೆ ಬಿಡ್ತೇನೆ. ನಾನು ತಾಲೂಕು ಹಿಂದುಳಿದ ವರ್ಗಗಳ ವಿಸ್ತರಣಾಧಿಕಾರಿಯಾಗಿ ಪ್ರಮೋಷನ್ ಆಗಿ ಈ ತಿಂಗಳಿಗೆ 3 ವರ್ಷ ಆಯಿತು. ನಿಲಯ ಮೇಲ್ವಿಚಾರಕ್ಕೆ ಹೇಳುವಂತಹ ಆ ಏನು ಟೈಟಲ್ ಇದೆ, ನನಗೆ ವಿಸ್ತರಣಾಧಿಕಾರಿ ಅಂತ ಆ ಟೈಟಲಲ್ಲೇ ನಾನು ಗುರುತಿಸ್ಕೊಳ್ಳೋದು ಜಾಸ್ತಿ. ರಾಜ್ಯ ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ತಗೊಂಡಾಗ ಈ ಹುದ್ದೆನೆ ನನ್ನನ್ನು ಬ್ರಹ್ಮಾವರದಲ್ಲಿ ಯಾರೂ ಕಲ್ಯಾಣಾಧಿಕಾರಿ ಅಂತ ಗುರುತಿಸ್ತಿರ್ಲಿಲ್ಲ, ನನ್ನ ಹಾಸ್ಟೆಲ್ ಹೆಸರೇಳೆ ಗುರುತಿಸ್ತಿದ್ರು ಬ್ರಹ್ಮಾವರ ಮೇಡಮ್ ಅಂತ. ಅದು ನನಗೆ ತುಂಬ ಖುಷಿ ಕೊಟ್ಟಂಥ ವಿಚಾರ. ಮತ್ತು ನಾನು ನನ್ನ ಕೆಲಸವನ್ನು ತುಂಬ ಪ್ರೀತಿಸ್ತೇನೆ. ನನ್ನ ಮನೆಯ ಜವಾಬ್ದಾರಿ ಹೇಗೋ ಹಾಗೆ ನನಗೆ ನನ್ನ ಕೆಲಸ, ನನ್ನ ಕೆಲಸವನ್ನು ಅಷ್ಟು ಪ್ರೀತಿಸಲಿಕ್ಕೆ ಸಹ ಕಾರಣ ನನ್ನ ವಿದ್ಯಾರ್ಥಿಗಳೇ. ಬ್ರಹ್ಮಾವರ ನಿಲಯದಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಪ್ರಶಸ್ತಿಯನ್ನು ತಗೊಳ್ಳುವಾಗ ಆ ಮಕ್ಕಳೆಲ್ಲರೂ ಬಸ್ ಮಾಡ್ಕೊಂಡು, ನನಗಿಂತ ಸಂತೋಷ ಅವರಿಗೆ ಬಸ್ ಮಾಡ್ಕೊಂಡು ನಿಲ್ಲಿಕ್ಕೆ ಆ ಪುಟಾಣಿಗಳು ಹೊರಟಿದ್ರು. ಅಂದರೆ ಬೆಳಗ್ಗೆ 4 ಗಂಟೆಯಿಂದ 7 ಗಂಟೆವರೆಗೆ ಮಾತ್ರ ನಾನು ಮನೇಲಿರೋದು. ಅಷ್ಟರೊಳಗೆ ಗೃಹಿಣಿಯಾಗಿ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅದೆಲ್ಲ ಮಾಡಿ ಮುಗಿಸಿರ್ತೀನಿ. ನನ್ನ ಮಗಳಿಗಾಗಿರ್ಬೋದು, ನನ್ನನ್ನು ನಂಬಿ ಮನೆಯಲ್ಲಿ ಯಾರಿರ್ತಾರೆ ಅವರಿಗಾಗಿರ್ಬೋದು. ಅದರ ನಂತರ ಹಾಸ್ಟೆಲಲ್ಲಿ, ಒಮ್ಮೆ ಹಾಸ್ಟೆಲಿಗೆ ಬಂದರೆ ಹಾಸ್ಟೆಲಲ್ಲಿ ಮೆನು ಪ್ರಕಾರ ಫುಡ್ ಕೊಟ್ಟಿದ್ದಾರಾ ಅಥವಾ ಮಕ್ಕಳ ಸುರಕ್ಷತೆ ಬಗ್ಗೆ, ಮಕ್ಕಳ ಪೇರೆಂಟ್ಸ್ ಏನಾದರೂ ಕರೆ ಮಾಡಿ ದೂರುಗಳನ್ನು ದಾಖಲಿಸಿದಾರಾ ಅಥವಾ ಮಕ್ಕಳಿಗೇನಾದರೂ ಸಮಸ್ಯೆ ಆಗಿದೆಯಾ. 8 ಗಂಟೆಯಿಂದ ಸ್ಟಾರ್ಟ್ ಆದರೆ ರಾತ್ರಿ 9 ಗಂಟೆವರೆಗೂ ಸಹ ನಾನು ಹಾಸ್ಟೆಲಲ್ಲೇ ಇರ್ತೇನೆ ಹೆಚ್ಚಿನದಾಗಿ. ಆದರೆ ಈಗ ವಿಸ್ತರಣಾಧಿಕಾರಿಗಳ ಆಗಿರೋದ್ರ ಕಾರಣ ಸ್ವಲ್ಪ ಹಾಸ್ಟೆಲ್ಗಳಲ್ಲಿ ಹೆಚ್ಚು ಸಮಯ ಕಳೀಲಿಕ್ಕೆ ಆಗದೇ ಇರ್ಬೋದು. ನೀವು ಹೇಳಿದಾಗೆ ಸಿಬ್ಬಂದಿಗಳಿಗೆ ಆ ಜವಾಬ್ದಾರಿಯನ್ನು ಡಿವೈಡ್ ಮಾಡಿಕೊಟ್ಟು ಹಾಸ್ಟೆಲ್ಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗದ ಹಾಗೆ ನಿಗಾ ವಹಿಸ್ತಿದ್ದೇವೆ. ನೀವು ಕೇಳಿದ್ರಿ ಗೃಹಿಣಿಯಾಗಿ ಎಲ್ಲವನ್ನು ಹೇಗೆ ಸರಿದೂಗಿಸ್ಬೋದು ಅಂತ. ಖಂಡಿತ ಮನೆಯಲ್ಲಿರುವಾಗ ಮನೆ ಬಗ್ಗೆ ಯೋಚನೆ, ಕೆಲಸದಲ್ಲಿರುವಾಗ ಕೆಲಸದ್ದೇ ಯೋಚನೆ. ಮನೆ ಸಮಸ್ಯೆನ ಕೆಲಸದವರೆಗೆ ತರಲಿಕ್ಕಿಲ್ಲ, ಕೆಲಸದ ಸಮಸ್ಯೆನ ಮನೆಗೆ ತಗೊಂಡೋಗ್ಲಿಕ್ಕಿಲ್ಲ. ಇದೇ ನಮ್ಮ ಸೀಕ್ರೆಟ್ ಅಂತ ಅಂದ್ಕೊಳ್ಬೋದು. ನನಗೆ ಎಲ್ಲೂ ಸಹ, ನಾನು 6 ಹಾಸ್ಟೆಲ್ ಪ್ರಭಾರದಲ್ಲಿದ್ದಾಗಲೂ ನನಗೆ ಹೊರೆ ಅನಿಸ್ಲಿಲ್ಲ, 3 ಹಾಸ್ಟೆಲ್ ಪ್ರಭಾರದಲ್ಲಿದ್ದಾಗೂ ಹೊರೆ ಅನಿಸ್ಲಿಲ್ಲ. ಕಲ್ಯಾಣಾಧಿಕಾರಿ, ವಿಸ್ತರಣಾಧಿಕಾರಿ, ವಾರ್ಡನ್ ಚಾರ್ಜ್ ಎಲ್ಲ ಇರುವಾಗಲೂ ಸಹ ನನ್ನ ಡಿಪಾರ್ಟ್ಮೆಂಟ್ ಕೆಲಸ ಅಥವಾ ನನ್ನ ಇಲಾಖೆಯ ಕೆಲಸ ನನಗೆ ಹೊರೆ ಅನಿಸ್ಲಿಲ್ಲ. ಆದರೆ ಇದೆಲ್ಲದರಲ್ಲಿ ನಮ್ಮ ಸಿಬ್ಬಂದಿಗಳು ಮತ್ತು ಮಕ್ಕಳ ಸಹಕಾರ, ನಮ್ಮ ಮೇಲಾಧಿಕಾರಿಗಳ ಸಹಕಾರ ತುಂಬಾ ಇದೆ ಅಂತ ಹೇಳ್ಬೋದು.
1: ಈ ಒಂದು ವರ್ಕ್ ಎಕ್ಸ್ಪೀರಿಯೆನ್ಸಲ್ಲಿ ಇಷ್ಟು ವರ್ಷದಲ್ಲಿ ಇಂಥ ಒಂದು ವಿದ್ಯಾರ್ಥಿಗಳಿಂದ ನಾನು ಮರೆಯಲಾಗದ ಪಾಠ ಕಲ್ತಿದ್ದೀನಿ ಅಂತಂದರೆ ಯಾವ ವಿಷಯದ ಬಗ್ಗೆ?
2: ಹೌದು, ಕೆಲವೊಮ್ಮೆ ಮಕ್ಕಳು ನಮ್ಮ ಹತ್ರ ಬಂದು, ಅಂತಹ ತುಂಬ ಘಟನೆಗಳಾಗಿದೆ, ಆದರೂ ಕೆಲವೊಂದು ಒಂದು ಘಟನೆನ ಶೇರ್ ಮಾಡಬೇಕಂದ್ರೆ, ಒಂದು ಹುಡುಗಿ ಒಮ್ಮೆ ನಾವು ಮಕ್ಕಳನ್ನು ವಿಚಾರಿಸದೆ ಮನೆಗೆ ಬಿಡಬಾರ್ದು ಅಥವಾ ಮಕ್ಕಳ ಸುರಕ್ಷತೆ ಬಗ್ಗೆ ಹೇಳೋದಾದರೆ, ಒಮ್ಮೆ ನಾನು ಮೀಟಿಂಗಲ್ಲಿರುವಾಗ ಒಂದು ಹುಡುಗಿ ಕಾಲ್ ಮಾಡ್ತಾಳೆ ನನಗೆ, ಮೇಡಮ್ ನನ್ನ ATM ಬ್ಲಾಕ್ ಆಗಿದೆ, ನನಗೆ ಕೂಡಲೇ ಮನೆಗೆ ಹೋಗಬೇಕು, ನಮ್ಮ ತಂದೆ ಹಾಸ್ಪಿಟ್ಲಲ್ಲಿ ಇದ್ದಾರೆ, ನನ್ನ ಹಣನೇ ಅವರಿಗೆ ತೆಗೆದುಕೊಡಬೇಕು ಅಂತ ಫೋನ್ ಮಾಡ್ತಾಳೆ. ಆಗ ಆ ಟೈಮಲ್ಲಿ ನಾನು ಮೀಟಿಂಗಲ್ಲಿ ಇರ್ತೀನಿ. ಆ ಹುಡುಗಿ ಸಹ ನಮಗೆ ತುಂಬ ಪರಿಚಯ, ಒಳ್ಳೆ ಹುಡುಗಿ ಅಂತ. ನಾನು ಹಿಂದೆ ಮುಂದೆ ನೋಡೋದಿಲ್ಲ, ಆಯ್ತಮ್ಮ ಸ್ಟಾಫ್ನವರಿಗೆ ಹೇಳಿ ಹೋಗು ಅಂತ ಹೇಳ್ತೀನಿ. ಅದಾದ ನಂತರ ಸಂಜೆ ಆಗ್ತದೆ, ಆ ಹುಡುಗಿ ರಜೆ ಅರ್ಜಿ ಕೊಟ್ಟು ಮನೆಗೆ ಹೋಗ್ತಾಳೆ. ಒಂದು 6 ಗಂಟೆ ಟೈಮ್ಗೆ ನನಗೆ ಪೇರೆಂಟ್ಸ್ದು ಫೋನ್ ಬರ್ತದೆ, ನಮ್ಮ ಮಗಳು ಏನಾದ್ರು ಹಾಸ್ಟೆಲಲ್ಲೇ ಇದ್ದಾಳಾ ಅಂಥೇಳಿ. ನಾನು ಇಲ್ಲ ಈ ಥರ ಹೇಳಿ ಮನೆಗೆ ಹೋಗಿದ್ದಾಳೆ ಅಂತ ಹೇಳ್ತೇನೆ. ಕಡೆಗೆ ನೋಡಿದರೆ ಆ ಮಗು ಮನೆಗೆ ಹೋಗಿರೋದಿಲ್ಲ, ಯಾರೊಟ್ಟಿಗೋ ಬ್ಯಾಂಗ್ಳೂರಿಗೆ ಹೋಗಿರ್ತಾಳೆ. ಬೆಂಗಳೂರಿಗೆ ಹೋಗಿ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಅದೇ ಮಗು, ನಾನು ಅವಳಿಗೆ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತೇನೆ ಇರ್ತೇನೆ, ತೆಗೆಯೋದಿಲ್ಲ, ಮೆಸೇಜ್ ಹಾಕ್ತೇನೆ ಆಗಲೂ ತೆಗೆಯೋದಿಲ್ಲ. ಮತ್ತೆ ರಾತ್ರಿ ಒಂದು ಕಾಲಿಗೆ ಅದೇ ಹುಡುಗಿ ನನಗೆ ಫೋನ್ ಮಾಡ್ತಾಳೆ, ಮೇಡಮ್ ನಾನು ಈ ಥರ ನಂಬಿ ಬಂದೆ, ಈಗ ಈ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೇನೆ ಅಂತ. ಮತ್ತೆ ನಾವು ಕೂಡಲೇ ಕಾರ್ ಮಾಡ್ಕೊಂಡೋಗಿ ಅವಳಿರೋ ಪ್ಲೇಸಿಗೆ ಹೋಗಿ ಅಲ್ಲಿಂದ ಕರ್ಕೊಂಡು ಬರ್ತೇವೆ. ಆ ದಿನ ಖಂಡಿತ ಜೀವ ಹೋಗಿ ಪುನಃ ಜೀವ ಬಂದ ರೀತಿ. ನಾವು ಯಾವತ್ತೂ ಮಕ್ಕಳನ್ನ ವಿಚಾರಿಸದೆ ಮನೆಗೆ ಬಿಡೋದಿಲ್ಲ. ಈ ಹುದ್ದೆಯಲ್ಲಿ ನಾನು ಇನ್ನೊಂದು ಕಲ್ತಿರೋದಂದರೆ, ಯಾರನ್ನ ಎಷ್ಟು ನಂಬಬೇಕು ಅಷ್ಟೇ ನಂಬಬೇಕು. ಅತಿಯಾಗಿ ಮಕ್ಕಳು ಹೇಳೋದನ್ನು ಅಥವಾ ಅತಿಯಾಗಿ ಮಕ್ಕಳೊಟ್ಟಿಗೆ ಸಲಿಗೆಯಿಂದ ಎಲ್ಲ ಟೈಮಲ್ಲಿ ಇರೋದು ಒಳ್ಳೇದಲ್ಲ ಹೇಳೋದನ್ನು ಕಲಿತೆ. ಮತ್ತು ಆ ಹುಡುಗಿಗೆ ಆದಂತಹ ಸಮಸ್ಯೆನ ಬಗೆಹರಿಸಿ ಕೊಟ್ವಿ, ಅದು ಸಹ ನಮಗೂ ಒಂದು ಪಾಠ. ಅದರ ನಂತರ ನಾವು ಕೆಲವು ರೂಲ್ಸ್ಗಳನ್ನು ತಂದ್ವಿ ಮಕ್ಕಳ ಸುರಕ್ಷತೆ ಬಗ್ಗೆ. ಇಂಥ ಟೈಮಿಗೆ ನಿಮಗೂ ಸಹ ಗೊತ್ತಿರ್ಬೋದು, 9 ಗಂಟೆಗೆ ಬೆಲ್ ಹೊಡೆದು ಮಕ್ಕಳನ್ನು ಕರೆದು ಪೇರೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡಿ ನಾಳೆ ಮನೆಗೆ ಹೋಗೋದಿದ್ರು ಅವರ ವಾಟ್ಸಪ್ ರಜಾ ಅರ್ಜಿಯನ್ನು ತೊಗೊಂಡು ಹೀಗೆ ಕೆಲವಾರು ರೂಲ್ಸ್ಗಳನ್ನು ಮಾಡಿದ್ವಿ. ಈ ಥರದ ಹಲವಾರು ಘಟನೆಗಳು ನನ್ನ ಎಕ್ಸ್ಪೀರಿಯೆನ್ಸಲ್ಲಿದೆ, ಆದರೆ ಇದನ್ನು ಮಾತ್ರ ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ.
1: ನೀವು ನಾನು ಕೇಳಿಪಟ್ಟಿರೋ ಪ್ರಕಾರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರೀರಿ, ಹೆಣ್ಮಕ್ಳಿಗೆ ಗೌರ್ಮೆಂಟ್ ಜಾಬ್ ಅನ್ನೋದು ತುಂಬ ಸೆಕ್ಯೂರಿಟಿನ ಕೊಡುತ್ತೆ ಅಂತ ಹೇಳ್ತೀರಾ, ಯಾಕೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮುಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡಬೇಕು ಅಂತ ಅನಿಸುತ್ತೆ?
2: ನಮ್ಮ ತಾಯಿ ಟೀಚರ್ ಆಗಿದ್ದರು, ತಂದೆ ಎಸ್ ಐ ಆಗಿದ್ದರು, ನಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಅಂಥದ್ದೇನು ಬಡತನ ನನಗೆ ಇರಲಿಲ್ಲ. ಆದರೆ ನನ್ನ ಫ್ರೆಂಡ್ಸ್ ಅವರು ವಿದ್ಯಾಭ್ಯಾಸ ಕಲಿಯುವಾಗ ಅಥವಾ ಬಿ ಎಡ್ ಓದುವಾಗ ಹಾಗೆಯೇ ಪೇರೆಂಟ್ಸು ಹಿಂದೆ ಮುಂದೆ ನೋಡದೆ ಮದುವೆ ಮಾಡಿಕೊಟ್ಟು ಸೂಸೈಡ್ ಮಾಡಿಕೊಂಡಿದ್ದವ್ರನ್ನ ನೋಡಿದ್ದೀನಿ. ಅಂದರೆ ಗಂಡನಿಂದ ಏನಾದರೂ ಸಮಸ್ಯೆ ಆಗಿ ಹಾಗೆಯೇ ಜೀವನದಲ್ಲಿ ನೊಂದು ಮಾನಸಿಕವಾಗಿ ಜರ್ಜರಿತರಾಗಿದ್ದವ್ರನ್ನ ನೋಡಿದ್ದೀನಿ. ನನಗೆ ಒಂದೇ ಆಸೆ, ಹೆಣ್ಮಕ್ಕಳು ಓದಿ ಕಲ್ತು ಜಾಬ್ ತಗೊಂಡ ನಂತರನೇ ಮದುವೆ ಆಗಬೇಕು ಅಂತ. ಯಾಕಂದರೆ ಜೀವನ ಎಲ್ಲ ಟೈಮಲ್ಲೂ ಒಂದೇ ರೀತಿ ಇರೋದಿಲ್ಲ. ನನ್ನ ಎಕ್ಸ್ಪೀರಿಯೆನ್ಸಲ್ಲೂ ಕೆಲವೊಮ್ಮೆ ಇವತ್ತು ನಾವು ನಮ್ಮ ಕಾಲ ಮೇಲೆ ನಾವು ಇರೋದ್ರಿಂದ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಸಾಧ್ಯ. ತಂದೆ ತಾಯಿ ಯಾವತ್ತೂ ನಮ್ಮ ಜೊತೆ ಇರೋದಿಲ್ಲ. ನಾವು ಮಹಿಳಾ ಸ್ವಾವಲಂಬನೆ ಮತ್ತೊಂದು ತುಂಬ ತುಂಬ ಮಾತಾಡ್ತೇವೆ, ಆದರೆ ಈಗೂ ಸಹ ನಾವು ನಮ್ಮದು ಅಂಥೇಳಿ ನಮ್ಮ ಕಾಲ ಮೇಲೆ ನಾವು ಇದ್ದರೆ ಮಾತ್ರ ಏನು ಮಾಡ್ಬೋದು ಹೇಳ್ಬೋದು. ನೀವು ಹೇಳಿದಾಗೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ನಮಗೆ ಮೊದಲಿಂದನೂ ಒಲವು, ಹಾಗೆಯೇ ಮಕ್ಕಳಲ್ಲಿ ಅದನ್ನು ಬೆಳೆಸಬೇಕು ಹೇಳುವಂಥದ್ದು. ಅದ್ರ ಸಂಬಂಧನೇ ಹಾಸ್ಟೆಲ್ಗಳಲ್ಲಿ ಡಿಜಿಟಲ್ ಲೈಬ್ರರಿ ಆಗಿರ್ಬೋದು, ಪುಸ್ತಕ ಜೋಳಿಗೆ ಅಭಿಯಾನದ ಮೂಲಕ ಪುಸ್ತಕಗಳನ್ನು ಕಲೆಕ್ಟ್ ಮಾಡುವಂಥದ್ದಿರ್ಬೋದು, ಓದೋ ಮಕ್ಕಳಿಗೆ ಯಾವತ್ತೂ ತೊಂದರೆ ಆಗಬಾರ್ದು. ನಮ್ಮ ಮಕ್ಕಳು ಎಲ್ಲೂ ಸಹ ಹೆಣ್ಮಕ್ಕಳು ಕಡಿಮೆ ಯಾರಿಗೂ ಕಡಿಮೆ ಇಲ್ಲದ ಹಾಗೆ ಬದುಕಬೇಕು. ಗಂಡನ ನೆರಳು ಆಸರೆ ಅನ್ನುವಂಥದ್ದು ಯಾವಾಗಲೂ ಇರ್ತದೆ ಅಥವಾ ಇರಲೇಬೇಕು ಅಂತಿಲ್ಲ. ನಾವು ಕುಟುಂಬದಲ್ಲಿ ಅವರಿಗೆ ಸರಿಸಮಾನವಾಗಿ ಬದುಕಬೇಕು ಅಂತ ಅಂದರೆ ಖಂಡಿತ ಹೆಣ್ಮಕ್ಕಳಿಗೆ ಕೈಯಲ್ಲಿ ಒಂದು ಕೆಲಸ ಬೇಕು. ಹಾಗಾಗಿ ಮಕ್ಕಳಿಗೆ ನಾನು ಯಾವತ್ತೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಹೇಳ್ತಾ ಇರ್ತೇನೆ, ಕೆ ಎಸ್ ಆಗಿರ್ಬೋದು, ಐ ಎ ಎಸ್ ಆಗಿರ್ಬೋದು. ಮತ್ತು ಖುಷಿ ಇದೆ, ಒಂದು ಹಾಸ್ಟೆಲಲ್ಲಿ 100 ಮಕ್ಕಳಿದ್ದರೆ ಒಂದು 10 ಮಕ್ಕಳಾದರೂ ನಾವೇನು ಹೇಳ್ತೇವೆ ಅದನ್ನು ತಗೊಂಡು ಪ್ರ್ಯಾಕ್ಟೀಸ್ ಮಾಡ್ತಾರೆ, ಓದ್ತಾರೆ. ರೆಗ್ಯುಲರ್ ನ್ಯೂಸ್ ಪೇಪರ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಆಗಿರ್ಬೋದು, ಆ ವಾಟ್ಸಪ್ ಗ್ರೂಪ್ಗಳಲ್ಲಿ ಬರುವಂತಹ ಮಾಹಿತಿ ಆಗಿರ್ಬೋದು, ಇದನ್ನೆಲ್ಲವನ್ನು ಚೆನ್ನಾಗಿ ಓದ್ತಾರೆ. ನಾನು ಹೇಳೋದಿಷ್ಟೇ, ಹೆಣ್ಮಕ್ಕಳು ಎಷ್ಟೇ ಮುಂದುವರಿಲಿ, ಇಂದ್ರಲೋಕಕ್ಕೆ ಹೋಗಲಿ ಚಂದ್ರಲೋಕಕ್ಕೆ ಹೋಗಲಿ, ಹೆಣ್ಮಕ್ಕಳಿಗೆ ಅವರದ್ದೇ ಆದ ಏನಿರ್ತದೆ, ಸೀಮೆ ಅಂತ ಇರ್ತದೆ. ಹಾಗಾಗಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳುವ, ಅದ್ರ ನಂತರನೇ ಮದುವೆ ಮತ್ತೊಂದು ಹೇಳುವಂಥ ಅಭಿಲಾಷೆ, ಅದನ್ನೇ ನಾವು ಹಾಸ್ಟೆಲ್ ಮಕ್ಕಳಿಗೂ ಸಹ ಹೇಳುವಂಥದ್ದು.
1: ನಿಮ್ಮ ಪ್ರಕಾರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಂತಂದರೆ ಕೋಚಿಂಗ್ ಇಂಪಾರ್ಟೆಂಟಾ?
2: ಹಾಗೆ ನಾನು ಅಂದ್ಕೊಳ್ಳೋದಿಲ್ಲ, ನಾವು ಯಾವುದೂ ಕೋಚಿಂಗ್ ತೊಗೊಳ್ಳಿಲ್ಲ. ಆ್ಯಕ್ಚುಲಿ ನನಗೆ ಟೀಚರ್ ಪೋಸ್ಟಿಗೂ ಸೆಲೆಕ್ಟ್ ಆಗಿತ್ತು, ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲೂ ಸಹ ಸೆಲೆಕ್ಟ್ ಆಗಿತ್ತು. ಅದರ ನಂತರ ಕೆ ಎಸ್ ಮೇನ್ಸ್ ಎಕ್ಸಾಮನ್ನು ಪಾಸ್ ಮಾಡಿದೆ ನಾನು, ಇಂಟರ್ವ್ಯೂಲ್ಲಿ ನನಗೆ ಆಗಲಿಲ್ಲ, ಐ ಎ ಎಸ್ಸಿಗೆ ಟ್ರೈ ಮಾಡಲಿಲ್ಲ. ಆದರೆ ಹಲವಾರು ಕಾಂಪಿಟೇಟಿವ್ ಇದೇ ಡಿಪಾರ್ಟ್ಮೆಂಟಲ್ಲಿ 4 ಹುದ್ದೆಗಾಗಿತ್ತು ನನಗೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಐ ಟಿ ಡಿ ಪಿ, ಬಿ ಸಿ ಎಮ್ಮು, ಮೈನಾರಿಟೀಸ್, 4ರಲ್ಲೂ ಒಂದೇ ಸಲ ಸೆಲೆಕ್ಟ್ ಆಗಿದ್ದೆ ನಾನು. ಎಲ್ಲೋ ಒಂದು ಕಡೆ ಪೇರೆಂಟ್ಸು ನಂದು ನಾನು ನಿಲಯ ಮೇಲ್ವಿಚಾರಕಿಯಾಗಿ ಸೆಲೆಕ್ಟ್ ಆದಾಗ ಬೇಡ ಅಂತ ಹೇಳಿದರು, ತುಂಬ ರಿಸ್ಕ್ ಹುದ್ದೆ ಅಂತ. ಆದರೆ ಮಕ್ಕಳ ಜೊತೆಗೆ ಇರೋದು ನನಗೆ ಖುಷಿ, ಹಾಗಾಗಿ ಎಡೆಡ್ ಸ್ಕೂಲಲ್ಲಿ ನಾನು ವರ್ಕ್ ಮಾಡ್ತಿದ್ದರಿಂದ ಅದಕ್ಕೆ ರಿಸೈನ್ ಮಾಡಿ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದಮೇಲೆ ಬ್ರಹ್ಮಾವರ ಹಾಸ್ಟೆಲ್ ಮಕ್ಕಳು ನನಗೆ ಇಷ್ಟು ಇಂಪ್ರೆಸ್ ಮಾಡಿದರು ಅಂದರೆ ಈ ಹುದ್ದೆಯಿಂದ ಬೇರೆ ಹುದ್ದೆಗೆ ಆ ಟೈಮಲ್ಲಿ ನಾನು ಸೆಲೆಕ್ಟ್ ಆದರೂ ಸಹ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ.
1: ನೀವು ಹೇಳಿದ್ರಿ ನಾನು ಕೆ ಎಸ್ ಎಕ್ಸಾಮ್ ಬರೆದು ಎಕ್ಸಾಮ್ಸ್ ಪಾಸ್ ಆದರೆ ಅದೇ ಇಂಟರ್ವ್ಯೂಲ್ಲಿ ಫೇಲ್ ಆದೆ ನಾನು ಅಂತ. ನಿಮ್ಮ ಥರನೇ ಎಷ್ಟೋ ಮಕ್ಕಳು ಈಗ ಎಕ್ಸಾಮ್ಸ್ ಪಾಸ್ ಆಗ್ತಾರೆ, ಆದರೆ ಫಿಸಿಕಲ್ ಟೆಸ್ಟ್ ಇರ್ಬೋದು, ಇಂಟರ್ವ್ಯೂ ಇರ್ಬೋದು, ಮೆಡಿಕಲ್ ಟೆಸ್ಟ್ ಇರ್ಬೋದು, ಅದರಲ್ಲಿ ಫೇಲ್ ಆಗ್ತಾರೆ, ಅವ್ರಿಗೆ ನೀವು ಯಾವ ಥರ ಮೋಟಿವೇಶನ್ ಮಾಡ್ತೀರಾ?
2: ನಮ್ಮ ಪೀರಿಯಡಲ್ಲಿ ಕೆ ಎಸ್ ಎಕ್ಸಾಮ್ ಪ್ಯಾಟರ್ನ್ಸ್ ಚೇಂಜ್ ಇತ್ತು. ಥೇರಿ ಎಕ್ಸಾಮ್ ಮತ್ತು ಇಂಟರ್ವ್ಯೂ ಎಕ್ಸಾಮ್ ಅಂತಿತ್ತು. ಥೇರಿ ಎಕ್ಸಾಮ್ ಮಾರ್ಕ್ಸ್ ಬಂದ ನಂತರ ಇಂಟರ್ವ್ಯೂ ತೊಗೊಳ್ತಿದ್ರು, ಅದು ಅದಕ್ಕೆ ಆ್ಯಡ್ ಆಗ್ತಿತ್ತು. ಈಗ ಹಾಗಲ್ಲ, ಇಂಟರ್ವ್ಯೂ ಆದಮೇಲೆ ಥೇರಿ ಎಕ್ಸಾಮ್ ಮಾರ್ಕ್ಸನ್ನು ಡಿಸ್ಪ್ಲೇ ಮಾಡ್ತಾರೆ. ಹಾಗೆಯೇ ಎಲ್ಲೋ ಒಂದು ಕಡೆ ಒಂದು ಸಲ ಫೇಲ್ ಆದ್ವಿ ಅಂದ ಮಾತ್ರಕ್ಕೆ ನಾವು ಅದನ್ನು ಕೈ ಬಿಡಬಾರ್ದು. ಒಂದು ಪ್ರಯತ್ನ, ಎರಡು ಪ್ರಯತ್ನ. ನಮ್ಮ ಜಿಲ್ಲಾಧಿಕಾರಿಗಳು ಹಕಪಲ್ಲಮಣಿ ಸರ್, ಅವ್ರ ಬಗ್ಗೆ ಕೆ ಎಸ್ ಪಾಸ್ ಆಗಿದ್ದಾರೆ ಅವರು. ಅವರು 4 ಅಟೆಂಪ್ಟ್ ನಂತರ ಕೆ ಎಸ್ ಎಕ್ಸಾಮನ್ನು ಪಾಸ್ ಮಾಡಿರುವಂಥದ್ದು. ಆದರೂ ಸಹ ಧೃತಿಗಿಡದೆ ಓದಿದಂಥದ್ದು. ಹಾಗಾಗಿ ಮಕ್ಕಳಿಗೆ ಹೇಳೋದಷ್ಟೇ, ಎಲ್ಲೋ ಒಂದು ಫಿಸಿಕಲ್ ಟೆಸ್ಟೋ ಅಥವಾ ಏನೋ ಒಂದು ಸಲ ನಾವು ಅಟೆಂಪ್ಟ್ ಮಾಡಿಕೊಳ್ಳೆ ಪಾಸ್ ಆಗಲಿಲ್ಲ ಅಂತೇಳಿದರೆ ಪ್ರಯತ್ನ ಬಿಡಬಾರ್ದು. ಆದರೆ ಪ್ರಯತ್ನ ಏನಾಗಬೇಕು, ಆಗಿರಬೇಕು, ನಿರಂತರವಾಗಿರಬೇಕು. ಇವತ್ತು ಓದ್ದೆ ನಾಳೆ ಬಿಟ್ಟೆ ಅಂತಲ್ಲ. ಮತ್ತು ನೀವು ಕೇಳಿದ್ರಿ ಕೋಚಿಂಗ್ ಹೇಳೋದು ಅನಿವಾರ್ಯ ಅಂತ, ಖಂಡಿತ ಇಲ್ಲ. ನಾವು ರೆಗ್ಯುಲರ್ ಆಗಿ ಏನು ಸ್ಟಡೀಸ್ ಮಾಡ್ತೇವೆ, ರೆಗ್ಯುಲರ್ ನ್ಯೂಸ್ ಪೇಪರ್ ಆಗಿರ್ಬೋದು, ಬರುವ ಮ್ಯಾಗ್ಝಿನ್ಸ್, ಮಂತ್ಲಿ ಬರುವಂಥ ಮ್ಯಾಗ್ಝಿನ್ಸ್ ಆಗಿರ್ಬೋದು, ಅಥವಾ ಈಗ ನಮಗೆ ಮೊಬೈಲ್ ಅಥವಾ ನೆಟ್ ಆನ್ ಮಾಡಿದರೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗ್ತದೆ. ಅದ್ರ ಬಗ್ಗೆ ರೆಗ್ಯುಲರ್ ಸ್ಟಡಿ ಮಾಡಿದರೆ ಖಂಡಿತ ನಾವು ಗುರಿ ಮುಟ್ಟಬಹುದು.
1: ನಿಮ್ಮ ಪ್ರಕಾರ ಪ್ರಯತ್ನ ಸರ್ವಸಿದ್ಧಿ ಸಾಧನ ಅಂತ?
2: ಖಂಡಿತ.
1: ನೀವು ಗಂಡ್ಮಕ್ಕಳು ಅಂದರೆ ಬಾಲಕರ ವಿದ್ಯಾರ್ಥಿ ನಿಲಯನ್ನು ನೋಡ್ಕೊಳ್ತೀರಾ, ಈ ಕಡೆ ಬಾಲಕಿಯರ ವಿದ್ಯಾರ್ಥಿ ನಿಲಯನ್ನು ನೋಡ್ಕೊಳ್ತೀರಾ, ನಿಮ್ಮ ಪ್ರಕಾರ ಯಾವುದು ಹೆಚ್ಚು ರಿಸ್ಕ್ ಅಂತ ಅನಿಸುತ್ತೆ?
2: ಬಾಲಕರ ವಿದ್ಯಾರ್ಥಿ ನಿಲಯಗಳಲ್ಲಿ ನಾನು ನಿಲಯ ಮೇಲ್ವಿಚಾರಕಿಯಾಗಿ ಕೆಲಸ ಮಾಡಲಿಲ್ಲ, ಆದರೆ ವಿಸ್ತರಣಾಧಿಕಾರಿಯಾಗಿ ಭೇಟಿ ನೀಡಿದಾಗ ಖಂಡಿತ ಬಾಲಕರ ಹಾಸ್ಟೆಲ್ಗಳು ನಿಜಕ್ಕೂ ಸ್ವಲ್ಪ ನಿರ್ವಹಣೆ ಕಷ್ಟ. ಅಲ್ಲಿ ಮಕ್ಕಳು ಹೇಳಿದ್ದು ಕೇಳೋದಿಲ್ಲ ಒಂದು, ಮತ್ತು ವಯೋಸಹಜವಾದಂತಹ ಕೆಲವು ಗುಣಗಳು, ಅದನ್ನು ಕಂಟ್ರೋಲ್ ಮಾಡೋದು ನಿಜಕ್ಕೂ ನಿಲಯ ಮೇಲ್ವಿಚಾರಕರಿಗೆ ತುಂಬ ಕಷ್ಟ. ಹೆಣ್ಮಕ್ಳು ಹಾಸ್ಟೆಲಲ್ಲಿ ಸ್ವಲ್ಪ ಮಾತು ಕೇಳ್ತಾರೆ, ಹೇಳಿದ್ದನ್ನು ಮಾತು ಕೇಳಿಲ್ಲಾದರೂ ಎದರಲ್ಲಾದರೂ ಕೇಳಿದಾಗೆ ಮಾಡ್ತಾರೆ. ಆದರೆ ಬಾಯ್ಸನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಅದರಲ್ಲೂ ಈಗಿನ ಟೈಮಲ್ಲಿ ಮಾದಕ ದ್ರವ್ಯಗಳ ವ್ಯಸನಗಳಿಗೆ ದಾಸರಾಗುವಂಥದ್ದು ಇನ್ನೂ ಕೆಲವೆಲ್ಲ ನೋಡಿದ್ದೇವೆ. ಅವರಿಗೂ ಸಹ ಕೌನ್ಸಿಲಿಂಗನ್ನು ಕೊಡಿಸಿದ್ದೇವೆ, ಆ ಪ್ರಯತ್ನವನ್ನು ಸಹ ಮಾಡ್ತಾ ಇದ್ದೇವೆ. ಮೇಜರ್ ಇಶ್ಯೂಸ್ ಆದಾಗ ಅವರನ್ನು ಹಾಸ್ಟೆಲಿಂದ ತೆಗೆಯುವಾಗ ಸಹ ಬೇಸರ ಅನಿಸ್ತದೆ. ಹಾಗಾಗಿ ಹುಡುಗಿಯರ ಹಾಸ್ಟೆಲು ಹುಡುಗರ ಹಾಸ್ಟೆಲು ಕಂಪೇರ್ ಮಾಡಿದರೆ ಖಂಡಿತ ಬಾಲಕರ ನಿಲಯಗಳಲ್ಲಿ ಕಷ್ಟ.
1: ಈಗ ಬಿ ಸಿ ಎಂ ಹಾಸ್ಟೆಲು 100% ಫಲಿತಾಂಶ ತಗೊಂಡಿದೆ, ಎಸ್ ಎಸ್ ಎಲ್ ಸಿಲಿರ್ಬೋದು, ದ್ವಿತೀಯ ಪಿ ಯು ಸಿಲಿರ್ಬೋದು. ಅದು ಮಕ್ಕಳ ಶ್ರಮ ಹೌದು, ನಾನು ಒಪ್ತೇನೆ ಮಕ್ಕಳ ಶ್ರಮನೂ ಹೌದು, ಅದರಲ್ಲಿ ನಿಮ್ಮ ಶ್ರಮನೂ ಇದೆ. ಅವರು ಅಷ್ಟು ಮಾರ್ಕ್ಸ್ ತಗೊಂಡಾಗ ಬಿ ಸಿ ಎಂ ಹಾಸ್ಟೆಲಲ್ಲಿ 100% ಫಲಿತಾಂಶ ದಾಖಲೆ ಆಗಿದೆ ಅಂತ ನಿಮಗೆ ಕೇಳಿದಾಗ ನಿಮಗೆ ಎಷ್ಟು ಖುಷಿಯಾಯಿತು, ಆ ಮಕ್ಕಳನ್ನು ಯಾವ ಥರ ಅಭಿನಂದಿಸಿದ್ದೀರಿ ನೀವು?
2: ಹೋದ ಸಲ ನಮ್ಮಲ್ಲಿ 100% ರಿಸಲ್ಟ್ ಆಗಿರಲಿಲ್ಲ. ಪಿ ಯು ಸಿಯಲ್ಲಿ 97% ಆಗಿತ್ತು, ಎಸ್ ಎಸ್ ಎಲ್ ಸಿಯಲ್ಲಿ ಸಹ 98% ಆಗಿತ್ತು. ನಾವು ಈ ಸಲ 100% ರಿಸಲ್ಟ್ ಮಾಡಲೇಬೇಕಂಥೇಳಿ ಮೆಂಟರ್ಸ್ ಅಂಥೇಳಿ ಪ್ರತಿ ಹಾಸ್ಟೆಲಿಗೆ ಮಾಡಿದ್ವಿ. ಅಂದರೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಏನಿರ್ತಾರೆ ಹಾಸ್ಟೆಲ್ಗಳಲ್ಲಿ, ಆ ಮಕ್ಕಳು ಏನು ಪಿ ಯು ಸಿ ಮಕ್ಕಳು ಏನಿರ್ತಾರೆ ಅವರನ್ನೇ ಡಿವೈಡ್ ಮಾಡಿ ಫೈನಲ್ ಇಯರ್ ಮಕ್ಕಳಿಗೆ ಕೊಟ್ಟಿರುವಂಥದ್ದು. ಅದ್ರ ಜೊತೆಗೆ ಅಡುಗೆ ಸಿಬ್ಬಂದಿಗಳು ಸಹ ನಮ್ಮಲ್ಲಿ ಎಮ್ ಎ ಬಿ ಎಡ್, ಎಮ್ ಎಸ್ ಸಿ ಬಿ ಎಡ್, ಬಿ ಇ ಮಾಡಿದವರಿದ್ದಾರೆ, ಅವರನ್ನು ಸಹ ಮೆಂಟರ್ಗಳನ್ನಾಗಿ ನೇಮಕ ಮಾಡಿದ್ವಿ. ಖಂಡಿತ ಅವರೆಲ್ಲರ ಅದ್ಭುತವಾದಂತಹ ಎಫರ್ಟ್, ನಾವೇನಿದ್ರು ಮೇಲ್ವಿಚಾರಣೆ ಎಫರ್ಟ್ ಏನಿದ್ರು ಆ ವಿದ್ಯಾರ್ಥಿ ಪ್ರತಿನಿಧಿಗಳಾಗಿರ್ಬೋದು, ಆ ಸ್ಟಾಫ್ನವರಾಗಿರ್ಬೋದು, ರೆಗ್ಯುಲರ್ ಆಗಿ ಆ ಲೆಸನ್ ಬೇಸ್ಡ್ ಕ್ವಶನ್ಸ್ ಅವರ ಡಿಪಾರ್ಟ್ಮೆಂಟ್ ಸೈಟಲ್ಲಿ ಏನೆಲ್ಲ ಪ್ರಕಟಿಸಿದ್ದಾರೆ ಅದನ್ನೆಲ್ಲ ಬ್ಲೂ ಪ್ರಿಂಟನ್ನು ತೆಗೆದು ಮಕ್ಕಳಿಗೆ ಕಂಟಿನ್ಯೂಸ್ ಆಗಿ ಅವರು ಗೈಡ್ ಮಾಡಿರೋದೇ ಆ ಉತ್ತಮ ಫಲಿತಾಂಶ ದಾಖಲೀಕರಣಕ್ಕೆ ಕಾರಣ. ಅದರೊಟ್ಟಿಗೆ ನಮ್ಮ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನ, ನಮ್ಮ ನಿಲಯ ಮೇಲ್ವಿಚಾರಕರ ಒಂದು ಉತ್ತಮ ಕೋಆರ್ಡಿನೇಷನು, ಹಾಗೆಯೇ ಮಕ್ಕಳು ಏನು ನಾವು ಹೇಳ್ತೇವೆ ಖಂಡಿತ ನೀವು ಹೇಳಿದಾಗೆ ಅದರಲ್ಲಿ ಮಕ್ಕಳದು 90% ಶ್ರಮ, 10% ಮಾತ್ರ ಎಲ್ಲರ ಶ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಬಿ ಸಿ ಎಂ ಹಾಸ್ಟೆಲ್ಗಳಲ್ಲಿ ನಾನು ವಿದ್ಯಾರ್ಥಿ ಪ್ರತಿನಿಧಿಗಳ ಬಗ್ಗೆ, ಮಂತ್ರಿ ಮಂಡಲ್ಗಳ ಬಗ್ಗೆ ಕೇಳಿದ್ದೆ. ಅದು ಶಿಕ್ಷಣದ ಬಗ್ಗೆ ಇರ್ಬೋದು, ಸ್ವಚ್ಛತೆ ಬಗ್ಗೆ ಇರ್ಬೋದು, ಅಕ್ಷರ ದಾಸೋಹದ ಬಗ್ಗೆ ಇರ್ಬೋದು. ಅದರಿಂದ ಮಕ್ಕಳಿಗೆ ಯಾವ ಥರ ಯೂಸ್ ಆಗುತ್ತೆ, ಅದನ್ನು ಯಾವ ಥರ ಅವ್ರು ಮ್ಯಾನೇಜ್ ಮಾಡ್ತಾರೆ?
2: ನಾನು ಮೊದಲು ನಿಲಯ ಮೇಲ್ವಿಚಾರಕರಿಯಾಗಿ ಕೆಲಸಕ್ಕೆ ಸೇರಿದಾಗ ಒಂದೇ ಹಾಸ್ಟೆಲ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದೆ. ನನಗೆ 2 ಕೊಟ್ಟಾಗ ಸ್ವಲ್ಪ ಎಲ್ಲೋ ಕಸಿವಿಸಿ ಆಗ್ಲಿಕ್ಕೆ ಶುರು ಆಯಿತು. ಇನ್ನು 3-4 ಬರುವಾಗ ಎಲ್ಲೋ ಮಕ್ಕಳ ಸಮಸ್ಯೆಗೆ ಸರಿಯಾಗಿ ಕಿವಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಅನಿಸ್ತು. ಆಗ ನಾನು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿ ಸರ್ಕಾರ ಅಂಥೇಳಿ ರಚನೆ ಮಾಡಿದೆ. ಫಸ್ಟ್ ಮೊದಲು ಮಕ್ಕಳಿಗೆ ಖಾತೆಗಳನ್ನು ಡಿವೈಡ್ ಮಾಡಿ ಕೊಟ್ಟೆ. ಫುಡ್ ಮಿನಿಸ್ಟರ್ ಆಗಿರ್ಬೋದು, ಶೈಕ್ಷಣಿಕ ಮಿನಿಸ್ಟರ್ ಆಗಿರ್ಬೋದು, ಗ್ರಂಥಾಲಯ ಮಿನಿಸ್ಟರ್ ಆಗಿರ್ಬೋದು, ಕೃಷಿ ಟೀಮ್ ಆಗಿರ್ಬೋದು, ಆಗ ಆ ಮಕ್ಕಳು ಅದರಲ್ಲಿ ಇಷ್ಟು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದರು. ಅವರೆಲ್ಲರ ಶ್ರಮದಿಂದನೇ ನಮಗೆ ಆವತ್ತು ರಾಜ್ಯ ಮಟ್ಟದಲ್ಲಿ ನಾನು ಪ್ರಶಸ್ತಿ ತೊಗೊಂಡದ್ದು. ಯಾಕಂದರೆ ಕೃಷಿ ಟೀಮ್ ಅಂದರೆ ಅದರಲ್ಲೊಂದು 10 ಮಕ್ಕಳು ಇರ್ತಾರೆ. ಹಾಸ್ಟೆಲ್ ಸುತ್ತಲೂ ಅವರು ನಿರ್ಮಿಸಿದಂತಹ ಕೈತೋಟ ಇರ್ಬೋದು. ಶೈಕ್ಷಣಿಕ ವಿಷಯಕ್ಕೆ ಬಂದರೆ ಅದರಲ್ಲಿ ಎಜುಕೇಷನ್ ಮಿನಿಸ್ಟರ್ಸ್ ಇರ್ತಾರೆ, ಅವರೆಲ್ಲ ಟ್ಯಾಲೆಂಟ್ ಇರೋ ಮಕ್ಕಳು. ಅವರು ಮಕ್ಕಳನ್ನು ಗೈಡ್ ಮಾಡಿ ಹಾಸ್ಟೆಲ್ನ ರಿಸಲ್ಟನ್ನು ಇಂಪ್ರೂವ್ ಮಾಡುವಂಥಾಗಿರ್ಬೋದು. ಫುಡ್ ಕಮಿಟಿ, ಎಲ್ಲಿ ಹೋಗಿ ಒಂದು ಸಣ್ಣ ಕುಟ್ಟೆ ಅಥವಾ ಮತ್ತೊಂದು ಏನಾದರೂ ಫುಡ್ ಗ್ರೇನ್ಸಲ್ಲಿದ್ದರೆ ಮೇಡಮ್ ಇದು ಹಿಂಗಾಗಿದೆ, ಮೇಡಮ್ ಇದು ಹಾಳಾಗಿದೆ, ಅದ್ಭುತವಾಗಿ ಸ್ಟೋರ್ ರೂಮನ್ನು ಮೇಂಟೈನ್ ಮಾಡಿದಂಥದ್ದಾಗಿರ್ಬೋದು. ಇನ್ನು ಶಿಸ್ತಿನ ಮಂತ್ರಿ, ಮಕ್ಕಳಲ್ಲಿ ಏನಾದರೂ ಮಕ್ಕಳು ಲೇಟಾಗಿ ಬರೋದು ಅಥವಾ ಏನಾದರೂ ಸಮಸ್ಯೆ ಆಗೋದು ಅದನ್ನು ನಮ್ಮ ಗಮನಕ್ಕೆ ತರೋದಾಗಿರ್ಬೋದು. ನಿಜಕ್ಕೂ ಈ ಮಕ್ಕಳ ಸರ್ಕಾರ ಹೇಳೋದು ಹಾಸ್ಟೆಲಲ್ಲಿ ತುಂಬ ಎಫೆಕ್ಟಿವ್ ಆಗಿರ್ತದೆ ಹೇಳೋದು ನನ್ನ ಒಂದು ಏನು ಎಕ್ಸ್ಪೀರಿಯನ್ಸ್. ಮತ್ತು ನಾನಿರೋ ಹಾಸ್ಟೆಲ್ಗಳಲ್ಲೆಲ್ಲ ಅದಿದೆ. ಮತ್ತು ಮಕ್ಕಳು ಮಕ್ಕಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ, ನಮಗಿಂತ ಮಕ್ಕಳ ಬಗ್ಗೆ ಮಕ್ಕಳಿಗೇ ಜಾಸ್ತಿ ಗೊತ್ತಿರ್ತದೆ. ಹಾಗಾಗಿ ಮಕ್ಕಳ ಸಮಸ್ಯೆಗಳಿಗೆ ಕಿವಿ ಕೊಡೋದು, ಈಗ ನಾವು ಏನೋ ಅವರಿಂದ ಹೈಡ್ ಮಾಡಲಿಕ್ಕೆ ಶುರು ಮಾಡಿದರೆ ಅದು ಹಾಗೆ ಹೋಗ್ತದೆ. ಹಾಸ್ಟೆಲ್ ವ್ಯವಸ್ಥೆಯಲ್ಲಿ ಒಂದು ಕಾಮನ್ ಆಗಿ ಇದೆ, ಮಕ್ಕಳಿಗೆ ಸರಿಯಾಗಿ ಫುಡ್ ಕೊಡೋಲ್ಲ, ಅದು ಕೊಡೋಲ್ಲ, ಇದು ಕೊಡೋಲ್ಲ. ಆ ಜವಾಬ್ದಾರಿ ಅನ್ನೋಂಥದ್ದನ್ನು ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಆ ಜವಾಬ್ದಾರಿನೂ ಅರಿತಾರೆ, ಅದ್ರ ಬಗ್ಗೆ ಅವರಿಗೆ ನಾಲೆಜು ಬರ್ತದೆ. ಈಗ ಕೈತೋಟ ಮಿನಿಸ್ಟರ್ಸ್ ಏನಿರ್ತಾರೆ, ಮಕ್ಕಳನ್ನೆಲ್ಲ ಹಾಕ್ಕೊಂಡು ಕೈತೋಟ ಮಾಡುವಾಗ ಅದೊಂದು ಗಿಡ ಬೆಳೆದು ದೊಡ್ಡದಾಗುವಾಗ ಎಷ್ಟು ಪಾಲನೆ ಪೋಷಣೆ ಮಾಡ್ತಾರೆ, ಆ ಪೇಷನ್ಸ್ ಆಗಿರ್ಬೋದು, ಜವಾಬ್ದಾರಿ ಆಗಿರ್ಬೋದು, ಅವ್ರು ಬೆಳೆಸ್ಕೊಂಡಿರೋದನ್ನು ನಾನು ಸ್ವತಃ ನೋಡಿದ್ದೇನೆ. ಕುಂದಾಪುರ ಹಾಸ್ಟೆಲಲ್ಲಿ ಸಹ ಅಷ್ಟೇ, ಮೊನ್ನೆ ನಿನ್ನೆ ಎಲ್ಲ ಪೇಪರಲ್ಲಿ ಬಂತು ಕೈತೋಟ ಸಮಿತಿಯವ್ರ ಬಗ್ಗೆ, ತುಂಬಾ ಖುಷಿಯಾಯಿತು. ಮಕ್ಕಳಿಂದ ಯಾವುದೂ ಅಸಾಧ್ಯವಾದದ್ದು ಏನಿಲ್ಲ, ಅಸಾಧ್ಯ ಅಂತ ಇಲ್ಲ, ಅವರನ್ನು ಮೋಟಿವೇಟ್ ಮಾಡಬೇಕಷ್ಟೇ.
3: ಈಗ ಹಾಸ್ಟೆಲ್ ಅಂದ ತಕ್ಷಣ ಕೆಲವೊಬ್ರಿಗೆ ಏನನ್ಸುತ್ತೆ ಅಂತಂದರೆ ಅಲ್ಲಿ ಊಟ ಚೆನ್ನಾಗಿರಲ್ಲ, ಊಟ ಅಂತಂದರೆ ಅಲ್ಲಿ ಚಪಾತಿ ಕೊಡ್ತಾರೆ, ಆ ಥರ ಅನ್ನ ಕೊಡ್ತಾರೆ, ಅದನ್ನು ಊಟ ಮಾಡೋಕ್ಕಾಗಲ್ಲ, ಗಟ್ಟಿ ಇರುತ್ತೆ, ಆ ಥರ ಅಂದ್ಕೊತಾರೆ. ಆದರೆ ನನಗೆ ಅನ್ಸೋ ಪ್ರಕಾರ BCM ಹಾಸ್ಟೆಲ್ಗಳಲ್ಲಿ ತುಂಬ ಚೆನ್ನಾಗಿ ಊಟ ಇರ್ಬೋದು, ಪೌಷ್ಟಿಕ ಆಹಾರ, ಪ್ರೋಟೀನ್ಯುಕ್ತ ಆಹಾರವನ್ನು ಕೊಡ್ತಾರೆ. ಅದರಲ್ಲಿ ನಿಮ್ಮ ಪಾತ್ರ ಏನು, ನಿಮ್ಮ ಅಡುಗೆ ಸಿಬ್ಬಂದಿಯವರ ಪಾತ್ರ ಏನು, ಅದರ ಬಗ್ಗೆ ಮಕ್ಕಳು ಯಾವ ಥರ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ?
2: ನಾವು ಮೆನು ಏನಿರುತ್ತೆ, ಮೆನು ಯಾವತ್ತೂ ನಮ್ಮ BCM ಹಾಸ್ಟೆಲ್ಗಳಲ್ಲಿ ತಪ್ಪಿಸೋದಿಲ್ಲ. ನಾವು ಏನು ಮಕ್ಕಳು ಫುಡ್ ತಗೊಳ್ತಾರೆ ಆ ದಿನದ ಸಂಜೆ ಅಥವಾ ರಾತ್ರಿ, ಮಕ್ಕಳಿಂದ ಫೀಡ್ಬ್ಯಾಕನ್ನು ದಾಖಲೀಕರಣ ಮಾಡ್ತೇವೆ. ಅಂದರೆ ರುಚಿ ಪುಸ್ತಕದಲ್ಲಿ ಯಾವುದೇ ನಿಲಯ ಮೇಲ್ವಿಚಾರಕರಾಗಲಿ ಅಡುಗೆ ಸಿಬ್ಬಂದಿಗಳಾಗಲಿ ಹೀಗೆ ಬರೀರಿ, ಚೆನ್ನಾಗಿತ್ತಂತ ಬರೀರಿ, ಯಾವತ್ತೂ ಹೇಳೋದಿಲ್ಲ. ನನಗೆ ಖುಷಿ ಆಗ್ತದೆ, ಒಮ್ಮೊಮ್ಮೆ ರುಚಿ ಪುಸ್ತಕವನ್ನು ಪರಿಶೀಲನೆ ಮಾಡುವಾಗ ಮಕ್ಕಳು ಹಾರ್ಟ್ ಹಾಕಿ ಬರೆದಿರ್ತಾರೆ ಇವತ್ತು ತುಂಬ ಚೆನ್ನಾಗಿತ್ತು ಅಂತ. ಚೆನ್ನಾಗಿ ಆಗಲಿಲ್ಲ ಆದಾಗ ಇಂಥ ಅಳೋ ಸಿಂಬಲ್ ಹಾಕಿ ಬರೆದಿರ್ತಾರೆ. ನಾನು ಅದನ್ನು ರೌಂಡ್ ಅಪ್ ಮಾಡ್ತೀನಿ, ಇಲ್ಲಿ ಹಾರ್ಟ್ ಹಾಕಿರ್ತಾರಲ್ಲ ಅದಕ್ಕೆ ನಂದು ಒಂದು ಹಾರ್ಟ್ ಹಾಕಿರ್ತೀನಿ. ಮತ್ತು ಸಿಬ್ಬಂದಿಗಳನ್ನು ಕರೆದು ಹೇಳ್ತೀನಿ, ನೋಡಿ ಇವತ್ತು ಈ ಥರ ಚೆನ್ನಾಗಾಗಿಲ್ಲ ಅಂತ ಬರೆದಿದ್ದಾರೆ, ಚೆನ್ನಾಗಿ ಮಾಡಿ ಅಂತ. ಇನ್ನು ಹಾರ್ಟ್ ಹಾಕ್ದಾಗ ಹೇಳಿರ್ತೀನಿ, ನೋಡಿ ಇಷ್ಟು ಚೆನ್ನಾಗಾಗಿದೆ, ಇದಕ್ಕಿಂತ ಚೆನ್ನಾಗಿ ಮಾಡಿ ಅಂತ. ಖಂಡಿತ ನೀವು ಹೇಳಿದಾಗೆ BCM ಹಾಸ್ಟೆಲ್ಗಳಲ್ಲಿ ಉತ್ತಮ ಆ ಮೆನುನೇ ಹಾಗೆ ಇದೆ. ಮೊಳಕೆ ಕಾಳಾಗಿರ್ಬೋದು, ಮೊಳಕೆ ಕಾಳು ಸಾಂಬಾರಾಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಪರ್ಟಿಕ್ಯುಲರಾಗಿ ಇದೇ ವೆಜಿಟೇಬಲ್ ಬಳಸಬೇಕು ಅಂತ ಅಲ್ಲಿ ಮೆನ್ಷನ್ ಮಾಡಿರೋದಾಗಿರ್ಬೋದು, ಅದು ಯಾವುದೂ ತಪ್ಪದಾಗೆ ಜಾಗ್ರತೆ ವಹಿಸೋದು ನಮ್ಮ ಫುಡ್ ಕಮಿಟಿಯವರು. ಪ್ರತಿದಿನ ನೋಡ್ತಾರೆ ಈ ಕಾಳು ಹಾಕಿದಾರೋ ಇಲ್ಲೋ ಏನೋ ಅಂತ. ಖಂಡಿತ BCM ಹಾಸ್ಟೆಲ್ಗಳಲ್ಲಿ ಉತ್ತಮ ಆಹಾರ ಸಿಗ್ತದೆ ಅಂತಂದರೆ ಒಳ್ಳೆ ಟೆಂಡರಿಂದ ಸಪ್ಲೈ ಆಗಿರಬೇಕು, ಅದಕ್ಕೆ ರೀಸನ್ ನಮ್ಮ ಮೇಲಾಧಿಕಾರಿಗಳು. ಇನ್ನು ಮೆನು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಆಗ್ತದೆ ಅಂದರೆ ಅದಕ್ಕೆ ನಮ್ಮ ಫುಡ್ ಕಮಿಟಿಯವರು, ಅದರಲ್ಲಿ ನಮ್ಮ ಪಾತ್ರ ಸ್ವಲ್ಪ.
3: ನಿಮ್ಮ ಸಹ ಕೆಲಸಗಾರರು ಏನಾದರೂ ತಪ್ಪು ಮಾಡಿದಾಗ ನೀವು ಅವರಿಗೆ ಬೈತೀರಾ, ಬುದ್ಧಿವಾದ ಹೇಳ್ತೀರಾ? ಕೆಲವೊಂದ್ಸಲ ಅದನ್ನು ಅವರು ಸ್ಪೋರ್ಟಿವಾಗೂ ತಗೊಳ್ಬೋದು ಅಥವಾ ಅವರಿಗೆ ಸಿಟ್ಟು ಬರ್ಬೋದು ನಿಮ್ಮ ಮಾತುಗಳಿಂದ. ಆ ಟೈಮಲ್ಲಿ ನೀವು ಅವರನ್ನು ಯಾವ ಥರ ಸಮಾಧಾನ ಮಾಡ್ತೀರಾ, ಅವರನ್ನು ಯಾವ ಥರ ಮ್ಯಾನೇಜ್ ಮಾಡ್ತೀರಾ, ನೀವು ಮಾಡಿದ ತಪ್ಪು ಅಂತ ಅವರಿಗೆ ಯಾವ ಥರ ತಿಳಿಸಿ ಹೇಳ್ತೀರಾ?
2: ಕುಂದಾಪುರಕ್ಕೆ ನಾನು ಫಸ್ಟಿಗೆ ಬಂದಾಗ ನೀವು ಹೇಳಿದಾಗೆ ಸಿಬ್ಬಂದಿಗಳಿಗೆ ಹೇಳುವಾಗ ಅಥವಾ ನೀವು ಹೇಳಿದಾಗೆ ನಾನು ಬಯ್ಯೋದಂತ ಹೇಳೋದಿಲ್ಲ, ಹೇಳೋದಂತಲೇ ಹೇಳ್ತೀನಿ, ತುಂಬ ಸಿಟ್ಟು ಮಾಡ್ತಿದ್ರು, ಕೋಪ ಬರ್ತಿತ್ತು ನಾವು ನೆಗೆಟಿವ್ ಪಾಯಿಂಟ್ಸ್ಗಳನ್ನು ಹೇಳುವಾಗ. ಆಚೀಚೆ ಹೋಗೋದು, ಅಲ್ಲಿಲ್ಲಿಂದ ಕಾಲ್ ಬರೋದು ಅದೆಲ್ಲ ಸಹ ಆಗ್ತಿತ್ತು. ಆದರೆ ಈಗ ಆಗಿಲ್ಲ, ಎಲ್ಲ ಸಿಬ್ಬಂದಿಗಳು ಏನು ಹೇಳ್ತೇವೆ ಅದನ್ನು ಅರ್ಥ ಮಾಡ್ಕೊಳ್ತಾರೆ, ಯಾಕೆ ಹೇಳ್ತಾರೆ ಹೇಳೋದನ್ನು ತಿಳ್ಕೊಳ್ತಾರೆ. ಒಂದು ವೇಳೆ ಇದು ಮುಂದುವರೆದ್ರೆ ಅದರಿಂದ ಎಂತಹ ಅನಾಹುತಗಳಾಗ್ತದೆ ಹೇಳೋದನ್ನು ಸಹ ಅರ್ಥಕೊಳ್ತಾರೆ. ಅದರಿಂದ ಆ ಸಮಸ್ಯೆ ನನಗಿಲ್ಲ, ಅಂಥ ಸಿಬ್ಬಂದಿಗಳು ನಮ್ಮಲ್ಲಿಲ್ಲ. ಏನು ಹೇಳ್ತೇವೆ ಅದನ್ನು ಪಾಸಿಟಿವ್ ಆಗಿ ಖಂಡಿತ ತಗೊಳ್ತಾರೆ.
3: ನೀವು ಕೈತೋಟದ ಬಗ್ಗೆನೂ ಹೇಳಿದ್ರಿ, ಅನ್ಕೋತಿರೋ ಪ್ರಕಾರ ನೀವು ತುಂಬ ಚೆನ್ನಾಗಿ ಗಿಡ ಬೆಳೆಸ್ತೀರಾ, ಮತ್ತು ಹಾಸ್ಟೆಲ್ಗಳಲ್ಲಿ ಗಿಡ ಹೂಗಳಷ್ಟೇ ಅಲ್ಲದೆ ತರಕಾರಿಗಳಿರ್ಬೋದು, ಬಸಳೆ, ಹರವೆ ಸೊಪ್ಪು, ಬದನೆಕಾಯಿ, ಅದನ್ನು ನಮ್ಮದು ಹಾಸ್ಟೆಲ್ನ ಅಡುಗೆಗಲ್ಲದೆ ಕೆಲವೊಂದು ಅಂಗನವಾಡಿಗೂ ಕಳಿಸ್ತೀರಾ ಅಂತ ನಾನು ಕೇಳಿದ್ದೀನಿ. ಆ ಥರ ಮಾಡಬೇಕು ಅಂತ ನಿಮಗೆ ಯಾಕೆ ಆ ಥರ ಮೈಂಡಿಗೆ ಬಂದದ್ದು?
2: ಒಂದು, ಮಕ್ಕಳು ಸಮಾಜದಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಲಿ ಅಥವಾ ಮಕ್ಕಳು ಹಂಚಿ ತಿನ್ನೋದನ್ನು ಕಲೀಲಿ ಅಂತ. ಈಗ ನಮ್ಮಲ್ಲೇ ನೀವು ಹೇಳಿದ ಹಾಗೆ ಹರವೆ ಸೊಪ್ಪು, ಬಸಳೆ ಸೊಪ್ಪು, ಬದನೆಕಾಯಿ ಅದೆಲ್ಲ ತುಂಬ ಬೆಳೆದಾಗ ಮಕ್ಕಳಿಗೂ ಸಹ ತಿಂದು ತಿಂದು ಬೇಜಾರು ಬರ್ತದೆ. ಅದನ್ನೇ ನಾಲ್ಕು ಜನರೊಟ್ಟಿಗೆ ನಮ್ಮದೇ ಸರ್ಕಾರಿ ಶಾಲೆಯ ಬಿಸಿಯೂಟ ಆಗಿರ್ಬೋದು, ಸರ್ಕಾರಿ ಅಂಗನವಾಡಿಗಳಾಗಿರ್ಬೋದು, ಅಲ್ಲಿ ಮಕ್ಕಳೇ ಹೋಗಿ ಕೊಟ್ಟು ಅವರೊಟ್ಟಿಗೆ ಬೆರೆಯೋದ್ರಿಂದ ಮಕ್ಕಳಿಗೂ ಸಹ ಹಂಚಿ ತಿನ್ನುವಂತಹ ನೇಚರ್ ಡೆವಲಪ್ ಆಗ್ತದೆ ಹೇಳುವಂಥದ್ದು ನನ್ನ ಭಾವನೆ.
3: ಕೆಲವೊಮ್ಮೆ ಮಕ್ಕಳು ಯಾರ ಹತ್ರನೂ ಅವ್ರಿಗೆ ಆಗಿರುವಂತಹ ಪ್ರಾಬ್ಲಮ್ಗಳನ್ನು ಹೇಳ್ಕೊಳ್ಳಲ್ಲ, ಫ್ರೆಂಡ್ಸ್ ಹತ್ರ ಇರ್ಬೋದು ಅಥವಾ ತಂದೆ ತಾಯಿಗಳ ಹತ್ರನೂ ಹೇಳಲ್ಲ. ಈಗ ಹಬ್ಬಕ್ಕಾಗಲಿ ರಜೆಗಾಗಲಿ ಮನೆ ಹೋದಾಗ ಅವ್ರ ಮಕ್ಕಳು ಮೊದಲಿನ ಥರ ಇರಲ್ಲ, ಬೇಜಾರಲ್ಲಿರ್ಬೋದು ಅಥವಾ ಏನೋ ಯೋಚನೆ ಮಾಡ್ತಿರ್ತಾರೆ ಅಂತ ಅವ್ರಿಗೆ ಪೇರೆಂಟ್ಸಿಗೆ ಅನಿಸುತ್ತೆ. ಆದರೆ ಎಷ್ಟೇ ಕೇಳಿದ್ರು ಅವ್ರ ಮಕ್ಕಳು ಏನಾಗಿದೆ ಅಂತ ಹೇಳಲ್ಲ. ಅವಾಗ ಪೇರೆಂಟ್ಸ್ ನಿಮ್ಮ ಹತ್ರ ಬಂದು ಮಾತಾಡ್ತಾರೆ, ಮ್ಯಾಮ್ ನನ್ನ ಮಗಳು ಈ ಥರ ಮಾಡ್ತಿದ್ದಾಳೆ ಯಾಕಂತ ಗೊತ್ತಿಲ್ಲ, ಸ್ವಲ್ಪ ಕೇಳಿ ವಿಚಾರಿಸಿ ನೋಡಿ ಅಂತ. ನೀವು ಆ ಟೈಮಿಗೆ ಆ ಮಕ್ಕಳನ್ನು ಕರೆದು ಯಾವ ಥರ ಪ್ರಶ್ನೆ ಮಾಡಿ ಕೇಳ್ತೀರಾ, ಮತ್ತು ಅವರ ಒಂದು ಪ್ರಾಬ್ಲಮ್ಗೆ ಯಾವ ಥರ ಸೊಲ್ಯೂಷನನ್ನು ಕೊಡ್ತೀರಾ?
2: ನಾನು ಮೊದಲೇ ಹೇಳಿದಾಗೆ ಖಂಡಿತ ನಿಲಯ ಮೇಲ್ವಿಚಾರಕಿಯಾಗಿ ಆ ಮಕ್ಕಳು ಯಾರು ನಮ್ಮ ಅಂಡರಲ್ಲಿ ಇರ್ತಾರೆ ಅವರಿಗೆ ನಾವು ಪೇರೆಂಟ್ಸೂ ಆಗಿರಬೇಕಾಗ್ತದೆ, ಸ್ನೇಹಿತೆಯೂ ಆಗಿರಬೇಕಾಗ್ತದೆ, ಶಿಕ್ಷಕಿಯೂ ಆಗಿರಬೇಕಾಗ್ತದೆ, ಫ್ರೆಂಡ್ಸ್ ಸಹ ಆಗಿರಬೇಕಾಗ್ತದೆ. ನೀವು ಹೇಳ್ತಿರುವಂಥ ಪರಿಸ್ಥಿತಿಯಲ್ಲಿ ಖಂಡಿತ ಒಬ್ಬಳು ಸ್ನೇಹಿತೆಯಾಗಿ ಆ ಮಕ್ಕಳನ್ನು ಕೌನ್ಸಿಲಿಂಗ್ ಮಾಡಿದ್ದೇ ಹೌದಾದರೆ ಅವರು ಮನಸ್ಸಲ್ಲಿ ಯಾವುದೇ ರೀತಿಯ ದುಗುಡ ದುಮಾನಗಳು ಇರಲಿ, ಏನಾದರೂ ಸಮಸ್ಯೆಯಿಂದ ಅವರು ಬಳಲ್ತಿರಲಿ, ಖಂಡಿತ ನಮ್ಮ ಜೊತೆ ಅದನ್ನು ಶೇರ್ ಮಾಡ್ತಾರೆ. ಮಕ್ಕಳ ಮನಸ್ಸಲ್ಲಿ ನಮ್ಮ ಬಗ್ಗೆ ಗೌರವದ ಭಾವನೆ ಇರಬೇಕೇ ಹೊರತು ಅಂಜಿಕೆ ಅಥವಾ ಹೆದರಿಕೆ ಹೇಳುವಂಥದ್ದು ಇರಬಾರ್ದು. ಪೋಷಕರು ಅಂದರೆ ಪೋಷಕರ ಸ್ಥಾನದಲ್ಲಿರುವಾಗ ನಾವು ಕೆಲವೊಮ್ಮೆ ಅವರು ತಪ್ಪು ಮಾಡಿದಾಗ ಹೇಳಬೇಕಾಗ್ತದೆ. ಅಂಥ ಮಕ್ಕಳನ್ನು ಖಂಡಿತ ನಾವು ಗುರುತಿಸ್ತೇವೆ. ನೀವು ಹೇಳಿದಾಗೆ ಸಪ್ರೇಟ್ ಇರುವಂಥ ಮಕ್ಕಳು, ಮಂಕಾಗಿರುವಂಥ ಮಕ್ಕಳು, ಅವರಿಗೆ ಕೌನ್ಸಿಲಿಂಗನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಸಹ ನಾವು ಮಾಡ್ತೇವೆ. ಕೆಲವೊಮ್ಮೆ ನಾವೇ ಕೌನ್ಸಿಲಿಂಗನ್ನು ಮಾಡ್ತೇವೆ. ನೀವು ಹೇಳಿದಂಥ ಸಿಚುವೇಶನ್ಗಳಲ್ಲಿ ಕೆಲವು ಮಕ್ಕಳು ಅಥವಾ ಕೆಲವು ಪೇರೆಂಟ್ಸ್ ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸಿದಂಥದ್ದು ಸಹ ಇದೆ. ನಾನು ಹೇಳೋದು ಇಷ್ಟೇ, ನಿಲಯ ಮೇಲ್ವಿಚಾರಕರು ಕೇವಲ ಎತ್ತರಕ್ಕೆ ದಪ್ಪಕ್ಕೆ ಸ್ಟ್ರಿಕ್ಟಾಗಿದ್ದರೆ ಆಗಲಿಲ್ಲ, ಆ ಮಕ್ಕಳೊಟ್ಟಿಗೆ ಸ್ನೇಹಿತರಾಗಿ ಬೆರ್ತಾಗ ಆ ಎಲ್ಲ ಸಮಸ್ಯೆಗಳನ್ನು ಅರ್ತುಕೊಳ್ಳಿಕ್ಕೆ ಸಾಧ್ಯ.
3: BCM ಹಾಸ್ಟೆಲ್ಗಳಿಗೆ ಸೇರಬೇಕು ಅಂತ ತುಂಬ ಜನ ವಿದ್ಯಾರ್ಥಿಗಳು ಅಂದ್ಕೊತಿರ್ತಾರೆ, ಅದಕ್ಕೆ ಯಾವ ಥರ ಪ್ರೊಸೆಸ್ ಇರುತ್ತೆ ಮತ್ತು ಅವರಿಗೆ ಯಾವ ರೀತಿಯಾದಂಥ ಅರ್ಹತೆಗಳು ಬೇಕು?
2: ನಮ್ಮಲ್ಲಿ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ಎರಡೂ ನಿಲಯಗಳಿವೆ. ಮೆಟ್ರಿಕ್ ಪೂರ್ವ ನಿಲಯಗಳಲ್ಲಿ 5ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ಮಕ್ಕಳಿಗೆ ನಾವು ದಾಖಲಾತಿಯನ್ನು ಮಾಡಿಕೊಳ್ತೇವೆ. ಅದೇ ರೀತಿ ಮೆಟ್ರಿಕ್ ನಂತರದ ನಿಲಯಗಳಲ್ಲಿ PUCಯಿಂದ ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೆ ನಾವು ದಾಖಲಾತಿಯನ್ನು ಮಾಡಿಕೊಳ್ತೇವೆ. ಮೊದಲನೇ ಮಾನದಂಡ ಅಂದರೆ ಮಕ್ಕಳು ಹಿಂದುಳಿದ ವರ್ಗಗಳಿಗೆ ಸೇರಿರಬೇಕು, ಅಂದರೆ ಪ್ರವರ್ಗ 1, 2A, 2B, 3A, 3B ವರ್ಗಕ್ಕೆ ಸೇರಿರಬೇಕು. SC ST ಅವರಿಗೆ ಸಹ ಪ್ರವರ್ಗ ಹಿಂದುಳಿದ ವರ್ಗಗಳ ಕಮ್ಯುನಿಟಿಗೆ ಸೇರಿದಂತಹ ಮಕ್ಕಳಿಗೆ 75% ಸೀಟ್ಗಳನ್ನು ಮೀಸಲಾಗಿರ್ತವೆ. SC ST ಈ ಕಮ್ಯುನಿಟಿಗೆ ಸೇರಿದಂತಹ ಮಕ್ಕಳಿಗೆ 25% ಸೀಟನ್ನು ನಾವು ರಿಸರ್ವ್ ಇಡ್ತೇವೆ. ಮತ್ತು ಇನ್ಕಮ್ ಲಿಮಿಟ್ 1 ಲಕ್ಷದ ಒಳಗಿರಬೇಕು, ಅವರು ಭಾರತೀಯ ಪ್ರಜೆಯಾಗಿರಬೇಕು, ಕರ್ನಾಟಕದಲ್ಲೇ ವಾಸವಾಗಿರಬೇಕು, ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡ್ ಇರಬೇಕು, ಇದೆಲ್ಲ ಮಾನದಂಡಗಳು. ಮತ್ತು ಅವರು ಅಪ್ಲೈ ಮಾಡುವಾಗ SHP ಪೋರ್ಟಲಲ್ಲೇ ಅಪ್ಲೈ ಮಾಡಬೇಕು, www.shp.karnataka.government.in BCWD ಪೋರ್ಟಲಲ್ಲಿ ಅವರು ಅಪ್ಲಿಕೇಶನನ್ನು ಹಾಕಬಹುದು.
3: ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಒಂದು ವರ್ಕ್ ಎಕ್ಸ್ಪೀರಿಯೆನ್ಸ್ಗಳನ್ನು ಹಂಚಿಕೊಂಡಿದ್ದಕ್ಕೆ ಶ್ರೀಮತಿ ಆಶಾದೇವಿ ಮ್ಯಾಮ್ ಇವರಿಗೆ ಧನ್ಯವಾದಗಳು. ಕೇಳುಗ್ರೆ, ಇಷ್ಟೊತ್ತು ನಾವು ಮಾತಾಡಿದ್ದು ಶ್ರೀಮತಿ ಆಶಾದೇವಿ ಮ್ಯಾಮ್ ಹತ್ರ. ಅವರು ಹಾಸ್ಟೆಲ್ ವಾರ್ಡನ್ ಅಷ್ಟೇ ಅಲ್ಲದೆ ನಮ್ಮ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಯಾಗಿರುವಂಥವರು. ಅವರ ಅನುಭವಗಳನ್ನು ಕೇಳಿ ತುಂಬ ಖುಷಿಯಾಯಿತು. ಸದ್ಯಕ್ಕೆ ನಾನಂತೂ ಹೊರಡೋ ಸಮಯ ಆಯಿತು. ನಾನು ನಿಮ್ಮ ಪ್ರತೀಕ್ಷಾ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ. ಬತ್ತೆಕ್ಕ

ಜಾನಪದ ಗೀತೆ ತವರೂರ ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ. ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ರವಿ ಬಸ್ತೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಹಾಯ್, ನಮಸ್ಕಾರ ವೇ, ನಾನು ಅನುಶ್ರೀ. ನಾವು ಕೋಟಾದ ವಿವೇಕ ಬಾಲಕಿಯರ ಪ್ರೌಢಶಾಲೆಯ ಮಕ್ಕಳು, ಹೆಣ್ಮಕ್ಕಳು. ಕೆಂಬುವರೆಲ್ರಿಗೂ ನಾವಿಲ್ಲಿಂದಲೇ ಅಡ್ಬೀಳ್ತೋ. ಈ ಸಲ ಅಂತೂ ಮಳೆಗಿಳಿ ಎಲ್ಲ ಕಮ್ಮಿ ಆಯ್ತು. ಇನ್ನ ಸಡಿ ಒಡ್ರಲ್ಲಿತ್ತೆ ಅದೆಲ್ಲ ಹೋಯ್ರಿ. ಈಗೊಂದು ಗಮಕ ಕೆಂಬಲ. ಗಮಕ ಅಂದ್ರೆ ಎಂತ ಅಂತ ಗೊತ್ತ ನಿಮ್ಗೆ? ಈಗ ಹೇಳ್ತಿ ಕೇಳಿ. ಕಾವ್ಯನ ಹಾಡ್ತಾ ಹಾಡ್ತಾ ಅದ ಅರ್ಥ ವಿವರಿಸುದು. ಇಲ್ಲೇ ರಾಗ ಲಯ ಬಹಳ ಮುಖ್ಯ ಆತ್ ಕಾಣಿ. ನಾವ್ ಆಯ್ಕೆ ಮಾಡ್ಕೊಂಡದ್ದ 8th class ಪಠ್ಯ ಪುಸ್ತಕನ. ಅದ್ರಗೆ ಕನಕದಾಸರು ಬರೆದ ರಾಮಧನ್ಯ ಸರಿತೆ ಅಂತ ಇತ್ತಲ್ಲ, ಅದನ್ನ ಗಮಕ ರೂಪದಲ್ಲೇ ಪ್ರಸ್ತುತ ಮಾಡಿದ್ರು. ಲೈಕ್ ಮಾಡಿ ಕೇಂಬಕ. ವ್ಯಾಖ್ಯಾನ ಮಾಡುವವರು ಸೃಷ್ಟಿ, ಸಮೀಕ್ಷಾ ಅನಘ, ಹಾಡುವವರು ಆರಭಿ. ಶ್ರೀ

ರಾಮ ದೇವ್ರ ಲಂಕೇಲಿ ಅದೇ ಅಲ್ಲಿನ ರಾಜ ಕೂಳ ರಕ್ಕಸ ರಾವಣನ್ನ ಅವನ ಬಂಧು ಬಳಗನೆಲ್ಲ ಚಟ್ನಿ ಮಾಡಿ ಮ್ಯಾಳಿ ತಿಪ್ಪಿಕೊಂದು ಹೆಂಡತಿ ಸೀತಮ್ಮನ ಕರ್ಕಂಡ್ ಬಪ್ಪತಿಗೆ ನಮ್ ಗೌತಮ ಋಷಿಗಳ ಗುಡ್ಸ್ಲಿಕ್ ಬಂದಿರ್. ಬಂದವರನ್ನ ಉಪಚರಿಸದೆ ಇಪ್ಪುಕಾತ, ನಮ್ಮೂರಲ್ಲೇನ್ ಬೆಳಿ ಕಮ್ಮಿ ಆತ, ಸಾಕ್ ಸಾಕಂಬಷ್ಟು ಗೋಧಿ ಬೆಳಿತ್ತು, ಸಾಮೆ ಏನ್ ಕಡಿಮೆ ಇಲ್ಲ, ಎಲ್ ಕಂಡ್ರು ನವಣಿ ಜೋಳದ ರಾಸಿ ರಾಸಿ ಹಾರಕ್ಕೂ ಇತ್ತು, ಎಲ್ ಕಂಡ್ರು ಬತ್ತತ್ತಿರಿ ಮಧ್ಯ ಮಧ್ಯದಲ್ಲಿ ರಾಗಿ, ಹಿಂಗಾಯಿ ಅದ್ರೊಳಗೆ ಎಂತೆಲ್ಲ ಅಡ್ಗಿ ಮಾಡು ಕಾತೋ ಅದನ್ನೆಲ್ಲ ಮಾಡಿರ್, ಎಲ್ಲ ಸಮಾ ಇಳಿಸಿರ್, ಎಲ್ಲ ಊಟ ಆಯ್ತಾ? ರಾಮದೇವ್ರ ಸುಮ್ನಿರ್ಕ ಬ್ಯಾಡ್ದ, ಒಂದ್ ಪ್ರಶ್ನೆ ಹಾಕ್ರ, ನಿಮ್ಗೆ ಯಾವ್ದ್ರ ಅಡ್ಗೆ ಖುಷಿ ಆಯ್ತು, ರುಚಿ ಇತ್ತು? ಉಂಡ ಜನಕ್ಕೆ ದೊಂಡಿ ಜೋರಮ್ರ, ಎದ್ನೋ ಬಿದ್ನೋ ಅಂತ ಎಲ್ಲ ಹಾರಿ ಒಂದೊಂದು ಧಾನ್ಯದ ಹೆಸರು ಹೇಳ್ರ ಕಾಣಿ. ರಾಜನ್ ತಲಿ ಚಿಟ್ಟ ಹಿಡ್ದೋಯ್ತು, ಕೈ ಮೇಲೆತ್ತಿ ಎದ್ದು ನಿಂತು ಕೂಡ್ಲೆ ಎಲ್ಲ ಗಪ್ ಚಿಪ್. ಗೌತಮರನ್ನ ಕಾ ಅಂತ ಕೇಂಡ, ನೀವೆಂತ ಹೇಳ್ತ್ರಿ?

0: ದೇವ್ರೆ, ಬೇರೆ ಕಡೆ ನಂಗೊತ್ತಿಲ್ಲ, ನಮ್ಮೂರಲ್ಲಂತೂ ರಾಗಿಯೇ ಗನದ್. ಹಾಂಗಿಪ್ಪತ್ತಿಗೆ ಬೇರೆ ಎಲ್ಲ ಎಂತಕ್ಕೆ?
1: ತಡೀನಿ, ನಾ ಹಿಂಗ್ ಹೇಳ್ತೆ ಅನ್ಕ ಸಿಟ್ಟು ಮಾಡ್ಕೋಬೇಡಿ. ಎಂತ ಹೇಳ್ರಿ, ನಮ್ಕಿಂತ ರಾಗಿಯೇ ಗನದಂದ್ರಿ ಅಲ್ಲ, ಅದು ನಾನ್ ಭತ್ತ. ನನ್ನಿನ್ ಮಾಡಿದ ಅನ್ನ ಪಾಯಸ ಹುಗ್ಗಿ ತಿನ್ಕಂಡ ನೀವ್ ಹಿಂಗ್ ಹೇಳುದ? ನಿಮ್ ಕಣಗಿದ್ದರ್ ಎಲ್ಲ ತಪಸ್ ಮಾಡಿ ಒಳ್ಳೇರಂತ ಅನ್ಕಂಡ ಪಕ್ಷಪಾತ ಮಾಡುದಿಲ್ಲ ಅನ್ಕಂಡಿದೆ. ಆರ್ ಈಗ ಕಂಡ್ರೆ ಹರ ಹರ ಈ ಪಾಟಿ ಸುಳ್ಳು ಹೇಳುದಾ?

ಧರ್ಮದ ಬೇರನ್ನ ಅರ್ದು ಕುಡ್ದವ್ರ ನೀವು, ನಿಮ್ ಗೊತ್ತಿಲ್ಲದಿಲ್ಲ ಅನ್ಕಂಡಿದ್ದೆ. ಆರ್ ಈಗ ಕಂಡ್ರೆ ಕತೆ ಪರ್ಚಾಯ್ತ್. ನಾ ಎಣ್ಸ್ಕೊಳದ್ದೆ ಒಂದ, ಈಗ ಆದ್ದೇ ಬ್ಯಾರೆ. ಹಿಂಗೆ ನಿಮ್ಮೆಲ್ಲ ಧರ್ಮ ಕೆಲ್ಸಕ್ ಬೇಕಾದ್ ನನ್ನೇ ಹಿಂಗ್ ಸಸಾರ ಮಾಡುದ? ನನ್ ದೊಡ್ಡಸ್ತಿಕೆ ನೀವ್ ಹಿಂಗ್ ಬೂಸ್ ಮಾಡುದ? ಆಯ್ಲಿ, ನಾನಂತೂ ಬ್ಯಾಡ್ದವನೇ. ಹೊಯ್ಲಿ ಬಿಡಿ, ಈ ಗೋಧಿ ಇದಿತ್, ಜೋಳ ಇದಿತ್, ನವಣಿ ಇದಿತ್, ಇದ್ಯಾವ್ದು ನಿಮ್ ಕಣ್ಣಿಗ್ ಬೀಳ್ಲ ಅಲ್ಲ? ಆ ಕಪ್ಪು ಹಪ್ಪು ರಾಗಿ ನಿಮ್ ದೊಡ್ಡವನಾದ ಅಲ್ಲ? ಏ ಕರಿ ರಾಗಿ,

ಮಾತ್ರಕ್ಕೆ ನಿನ್ ತೊಟ್ಲಿನ ಮೇಲ್ಕಟ್ಟಿ ತನ್ಕಂಡ್ ಬೀಗ್ ಬೇಡ. ಏನ ನೀನ್ ನಮ್ಮೆಲ್ಲರ್ಕಿಂತ ಉಂಚ, ನಿನ್ ಯೋಗ್ಯತೆ ಎಂತ? ನಾನ್ ಏನ್ ಅನ್ಕಂಡ್ ನಮ್ ರಾಮದೇವ್ರಿಗೆ ಲಾಯಿಕ್ ಗೊತ್ತಿತ್ ನಿನ್ ಯೋಗ್ಯತೆಗಿಷ್ಟ್ ಬೆಂಕಿ ಹಾಕ? ನೀನ್ ತುಂಬಾ ಒಳ್ಳೆಯನಂತ ದೇವ್ರ ಹತ್ರ ನಿಂಗ್ ಸಿಂಹಾಸನವಾ? ನೀ ಒಬ್ಬ ಹುಚ್ಚ ಗತಿಹೀನ, ನೀ ಯಾವ್ದಕ್ಕಾತ್ಯ? ನಾ ಎಂತ ಗೊತ್ತಿತ್ತ?

ಈ ಮಣ್ಣಿನ ದೇವ್ರು, ನಾವ್ ನಮ್ ಕಣ್ ಬಂದ್ ಬೀರಾಮ್ರಿದ್ರಲ್ಲೆ, ಅವ್ರು ಜನಿವಾರ ಹಾಕುವತ್ತಿಗೆ, ಲಾಯಕಿನ ಊಟಕ್ಕೆ, ಮಂತ್ರಾಕ್ಷತೆಗೆ, ಸೋಬಾನೆ ಹಾಡುವತಿಗೆ, ಆರ್ತಿ ಕಾಲಕ್ಕೆ, ಹೋಮ ಆಪತಿಗೆ, ಕಡಿಗೆ ಅರ್ಮನೆಗ್ ನಮ್ ರಾಮದೇವ್ರ ಗರ್ಜಿ ನೈವೇದ್ಯ ಕಾಪನು ನಾನೇ. ಎಲ್ಲಾದ್ರೂ ಒಂದ್ ತಾವ್ ನಿನ್ ಹಪ್ಪು ಮುಖ ತೋರುತ್ತಾ ಹೇಳ, ಸೊಡ್ಡ ಬಾಡಿ ಕಪ್ಪಾದ್ಯಾಕ.

ಅಧಿಕಾರ ದಾಯ್ತಾ ಈಗ ಬಿಡಿಸ್ತೇಕ ನಿನ್ ಇರಿಸ್ತಿಕೇನ? ನಿನ್ ಯೋಗ್ಯತೆ ನಂಗ್ ಗೊತ್ತಿಲ್ಲ. 10 ದಿವಸ ನಿನ್ನ ಗಾಳಿಗೆ ಇಟ್ರೆ ಹುಳ ಕುಟ್ಟಿ ಮನಿ ನಿಂದ ಫಸ್ಟ್ ನಿಂತಾಕತ್. ದುಡ್ಡಿದ್ದವ್ರನ್ ಕಂಡ್ರೆ ಅವ್ರ ಹಿಂದೆ ಓಡ್ತೆ, ಬಡವ್ರನ್ ಕಂಡ್ರೆ ಅವ್ರನ್ ಮುಟ್ಟಿ ಮೂಸೋದಿಲ್ಲೆ. ಹಸಿ ಬಾಣಂತಿಗೆ ಕಾಯಿಲೆ ಬಿದ್ದಾರಿಗೆ ನಿನ್ನ ಕಂಡ್ರೆ ಆತಿಲ್ಲೆ. ಹೇಳದ್ ಬಾಯಿಗೆ ಹಾಕೋದ್ ನಿನ್ನನ್ನೇ ಅಲ್ದನ. ಇಷ್ಟಲ್ಲ ಈ ಪತಿಗೆ ನೀನಿದ್ದ ಎಂತ ಆಯ್ಕ? ನೀನ್ ಬರೀ ಕೊಳ್ಕ ಇಷ್ಟ ಅಲ್ದನ, ಬಿಡಿಸ್ತೇಕ ನಿನ್ ನೀರಿಸ್ತಿಕೇನಾ?

0: ಬಂತಂದ್ರೆ ನೀ ಎಲ್ಲಿ ಕೂಳಿಗೆ ಭಂಗ. ಜನ ಹಸುವೋ ಹಸುವೋ ಅನ್ಕಂಡ ಬೊಬ್ಬೆ ಹತ್ತಿ ಪತಿಗೆ ಅವ್ರ ತುತ್ತಿಗ್ ಬಪ್ಪವ ನಾನ್ ರಾಗಿ. ಅಷ್ಟೊತ್ತಿಗೆ ಹೇಳುಕೆ ನಿನ್ ಹೆಸ್ರೇ ಇಲ್ಲ. ಏ ಆಗ ನೀನ್ ಮಾತ್ರ ಅಲ್ದ, ನಿನ್ ಬಳಗ ಅಂದ್ಯಲ್ಲ ಆ ಜೋಳ ನವಣಿ ಗೋಧಿ ಯಾರು ಕಾಂಬುಕಿಲ್ಲೆ. ಹಾಂಗಿಪತಿಗೆ ನೀವೆಲ್ಲ ನಂಗೆ ಸಾಟ್ಯ ಸಾಕ, ಇನ್ನಾರು ಬಾಯಿ ಮುಚ್ಚುತ್ತ.
1: ಹಿಂಗೆ ರಾಗಿ ಮತ್ತೆ ಭತ್ತದ ಮಧ್ಯೆ ಬಾರಿ ಮಾತಿನ ಹೊಯ್ಕೈ ಆ ಪತಿಗೆ ದೇವ್ರ ಹೇಳ್ರ.
2: ಪರಮ

0: ನೆಚ್ಚಿನರ್ ಅಂತ ಜಗಳ ಇದ್ದದ್ದು ಭತ್ತ ಮತ್ತೆ ರಾಗಿ ಮಧ್ಯೆ. ಅದಕ್ಕೆ ಅವರಿಬ್ರನ್ನ 6 ತಿಂಗಳ ಸೆರೆಲ್ ಹಾಕಿ ಈಗ ತಂಗೆ ಅಯೋಧ್ಯೆಗೆ ಹೋಪುಕಿತ್ತಂತ ಹೋಯೇ ಬಿಟ್ರು. ಕಡಿಗೆಂತ ಇದ್ ಗೊತ್ತಾ? 6 ತಿಂಗಳ ಸೆರೆ ಆಯಿ ಹೊರಬಪ್ಪತಿಗೆ ಭತ್ತ ಜೊಳ್ಳ ಇತ್ತು, ರಾಗಿ ಇದ್ದಾಂಗೆ ಇತ್ತು. ಈಗ ಹೇಳಿಕಂಬ ಯಾರ ಮೇಲ?
1: ಈಗ ಗೊತ್ತಾಯ್ತಲ್ಲ ಗಮಕ ಅಂದ್ರೆ ಎಂತ ಅಂತ. ಮುಂದಿನ ಕಾರ್ಯಕ್ರಮಕ್ಕೆ ಹೋಪಲ್ಲ. ಮನಸ್ಸಿನ ಭಾವನೆಗಳ, ಕಲ್ಪನೆಗಳ, ಅನುಭವಗಳ, ಆಲೋಚನೆಗಳ ಸುಂದರವಾದ ಪದಗಳಲ್ಲಿ ಲಯಬದ್ಧವಾಗಿ ರಾಗ ಪೂರ್ಣವಾಗಿ ವ್ಯಕ್ತಪಡಿಸುವುದನ್ನೇ ಕವಿತೆ ಅಂತ ಹೇಳ್ತ್ರಮ್ರ. ಈ ಚಿರಪಟಿ ಮಳಿ ಬಪ್ಪತಿಗೆ ಚಕ್ಲಿ, ಗೆಣ್ಗಿನ ಹಪ್ಪಳ, ಸುಟ್ಟದ ಗಾಯ್ ಬೀಜ, ದಾನಿ ತಿಂತ ಕವಿತೆ ಕೆಂಬಕ. ಹಾ, ಕವಿತೆ ಓದುವರ ಇಂಚರ ಮತ್ ಸೃಷ್ಟಿ.
2: ಬಂತ್ ಬಂತ್ ಮಳಿ ಎತ್ತ ಕಂಡ್ರು ಹಳ್ಳ ಹೊಳಿ, ಬಂತ್ ಬಂತ್ ಮಳಿ ಎತ್ತ ಕಂಡ್ರು ಹಳ್ಳ ಹೊಳಿ, ಗೆದ್ಯಂಗೆ ಹೋರಿದೆ ದರ್ಬಾರ್ ಮಳೆರಾಯ ನಮ್ ಪಾಲಿಗ್ ದೇವ್ರ. ಎಲ್ಲಾ ಬದಿಯಂಗೂ ಬೋಗರ್ಕ ಮಳಿ, ಈ ಮಳಿಗೆ ಕೆಪ್ಪಿ ಹಕ್ಕಿದೆ ವಾದ್ಯ ಕೇಣಿ. ಕಾಮ್ಕೆಶ್ ಚಂದ ನಮ್ಮೂರ್ ಕಾಣಿ, ಈ ಮಳಿಗೆ ಕೆಪ್ಪಿ ಹಕ್ಕಿದೆ ವಾದ್ಯ ಕೇಣಿ. ಕಾಮ್ಕೆಶ್ ಚಂದ ನಮ್ಮೂರ್ ಕಾಣಿ.
3: ಮಳಿ ಇಲ್ಲ ಮಳಿ ಇಲ್ಲ ಅನ್ಕಂಡ್ ಈ ಸಲ ಒಂದ್ ರಜೆ ಕೊಡ್ದಿಲ್ಲ ಎಣ್ಸ್ಕಂಡ್ ಅಂತೂ ಇಂತೂ ಮಳಿಯೂ ಬಂದ್ ಶಾಲೆಗೊಂದ್ ರಜೆಯೂ ಸಿಕ್ತು. ಒಂದ್ ಬದೆಗೆ ಎಲ್ಲಾ ಬದಿ ಬೊಳಕ ಹಾರೆ, ಮತ್ತೊಂದ್ ಬದೆಗೆ ಬಿಸ್ಲು ಜೋರೆ. ಅಂತೂ ಇಂತೂ ಮಳಿ ಕತಿಯೊಳಗೆ ನಟ್ಟಿ ಮಾಡ್ದವ್ರ ಯತಿಯೊಳಗೆ. ವೈನಾಡಗೆ ಗುಡ್ಡ ಕುಸ್ತು ಬಿದ್ರೆ ನಮ್ ಬದೆಗೆ ನೆಲ ಚಂಡಿಯೂ ಇಲ್ಲ. ಒಂದ್ಸಲ ಮಳಿ ಬಂದ್ರೆ ಇನ್ನೊಂದ್ಸಲ ನೀರಿನ ಪಸಿಯೂ ತೋರುದಿಲ್ಲ. ಅದ್ರೊಳಗೂ ನಮ್ಮನಿ ಬೆಕ್ಕ ಒಂದು ಒಲಿಯೊಳಗಿದ್ರೆ ಮತ್ತೊಂದ ಹಸಿಯೊಳಗಿರತ್. ಪಾಪ ಅದ್ರ ಕಷ್ಟ ಯಾರು ಕೇಂತ್ರೆ? ಆರು ಒಂದ್ ವಿಚಾರ ಇತ್ತು ಕೇಣಿ, ಹಿಂಗೆಲ್ಲ ಆಪುದ್ ಎಂತಕ್ಕೆ? ಯೋಚನೆ ಮಾಡ್ಕಲ್ದ ಉಂಡ ತಿಂದ ಗೆಂಡಿ ಪುತ್ತುಳಿ ಆಪುದ್ ಬೇಡ, ಚೂರು ಯೋಚನೆ ಮಾಡುವ ಅಕ್ಕ.
1: ಎಷ್ಟ್ ಚಂದ ಇದ್ದಿತ್ತಲ್ಲ ಕವಿತೆ, ಅದೆಲ್ಲ ಬಿಡಿ. ಅಬ್ಬಿ ಅನ್ಕೊಳ್ಳೆ ನಂಗೊಂದ್ ಕವನ ನೆನ್ಪತ್ ಕಾಣಿ. ಅಮ್ಮ ಅಂದರೆ ಅಕ್ಷಯ ದೀಪ, ಕತ್ತಲೆಯಲ್ಲಿ ಬೆಳಕಿನ ರೂಪ. ಅಮ್ಮ ಅಂದರೆ ಮಮತೆಯ ಸಾಗರ, ಜೀವನದಲ್ಲಿ ಪ್ರೀತಿಯ ಆಧಾರ. ಎಷ್ಟ್ ಲೈಕ್ ಇತ್ತಲ್ಲ ಅಬ್ಬಿ ಬಗ್ಗೆ ಮಾತಾಡಕ್ ಹೊರೆ ಎಷ್ಟೂ ಮಾತಾಡ್ಲಕ್ಕ. ನಾನ ಇಷ್ಟೆಲ್ಲ ಎಂತಕ್ ಹೇಳದ್ದಂದ್ರೆ ಅಬ್ಬಿ ಬಗ್ಗೆ ಒಂದ್ ಸಣ್ಣ ಪ್ರಹಸನ ನನ್ ಸ್ನೇಹಿತರೇ ಬರ್ದಿರಮ್ರ, ಅದನ್ನೀಗ ಕೇಂದ್ರ ಬಪ್ಪಾಕ. ಸಹನ, ರಿಷಿಕಾ, ಆರಬಿ ಇವರೆಲ್ಲ ಇದ್ರ.
4: ಮಗ ಬೇಗ ಎದ್ ಮುಖ ತಳ್ಕಂಡ್ ಬಾ, ನಿಂಗಿಷ್ಟ ತಿಂಡಿ ಮಾಡಿದೆ, ಏಳ್ ಬತ್ಲಿಗ್ ಹೋಯ್ ಬಾ.
0: ನಿನ್ ತಿಂಡಿ ತಕೊಂಡ್ ಹೋಯ್ ಆ ನಾಯಿಗ್ ಹಾಕು, ನಂಗೇನ್ ಬೇಡ, ದಾರಿ ಬಿಡು, ನಾ ಹೋಯ್ ಮುಖ ತೊಳ್ಕೊಂಡ್ ಶಾಲಿಗ್ ಹೋತಿ.
4: ಹೊಯ್ಲಕ್ ಮಗ, ಈಗ ಎರಡೆರಡ್ ತಳಿ ದೋಸೆ ತಿನ್ಕೊಂಡಾರು ಹೋಗ್ ಮಗ.
0: ನಂಗೆ ಹೊಸ ಲಂಗ ಬೇಕಂದ್ರೆ ದುಡ್ಡಿಲ್ಲ ಅಂತೆ, ಅಪ್ಪನಿಗೆ ಕುಡುಕೇನ್ರೆ ಡಬ್ಬಿಯೆಲ್ಲಾ ಹುಡುಕಿ ಕೊಡ್ತೆ. ನನ್ ಕಂಡ್ರೆ ನಿಂಗೊಂಚೂರು ಪಿರುತಿಲ್ಲ, ಎಂತಾರು ಮಾಡ್ಕೋ ಹೋಗಚ್ಚೆ.
4: ಅಯ್ಯೋ ಮಗ, ಹಸ್ಕಂಡೆ ಹೋದ್ಯ, ಈ ದೋಸೆಯಿಂದ ನಂಗಾರು ಸೇರುತ್ತ? ಅಯ್ಯೋ ದೇವ್ರೆ, ನನ್ಗಿರಾಚಾರ್ವೆ.
0: ನಾ ಶಾಲೆಗ್ ಹೋಯ್ ಬತ್ತಿ.
5: ನಮಸ್ತೆ ಟೀಚರ್.
6: ಇವತ್ತು ಯಾರೆಲ್ಲ ಬಂದಿದ್ದೀರಾ?
5: ಎಲ್ಲರೂ ಬಂದಿದ್ದೀವಿ ಟೀಚರ್.
6: ಹಾ, ಎಲ್ರೂ ಬಂದಿದ್ದೀರಾ, ಸರಿ. ಇವತ್ತಿನ ಕನ್ನಡ ಪಾಠ ಏನ್ ಗೊತ್ತಾ? ಅಮ್ಮ. ನಿಮ್ಮೆಲ್ರಿಗೂ ಗೊತ್ತು ಅಮ್ಮನ ಬಗ್ಗೆ. ನಮ್ಮ ಎಲ್ಲಾ ಕನ್ನಡದ ಕವಿಗಳು ಅಮ್ಮನ ಗುಣಗಾನ ಮಾಡ್ದವ್ರೆ. ನಮ್ಮ ಡಾಕ್ಟರ್ ಕಾರಂತರು ಕೂಡ ಅಮ್ಮನ ಬಗ್ಗೆ ಎಂತಹ ಅಮ್ಮನ ಪಡೆದೆನಾ ಅಂತ ಪದ್ಯ ಬರೆದ್ರೆ ಒಂದು ಸಿನಿಮಾದಲ್ಲಿ. ಈ ಕನ್ನಡದ ಅಕ್ಷರಮಾಲೆ, ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ ಅಂತ ಬಂದಿದೆ. ಮತ್ತೊಂದರಲ್ಲಿ, ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಸಂಗ ಆಡಲೆಂದು ಬಂದೆ ನಾನು ಅಂತಾನು ಹಾಡಿದೆ. ಹಾಗೆಯೇ ಈ ಲೋಕದಲ್ಲಿ ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದ್ರೆ ಕೆಟ್ಟ ತಾಯಂದ್ರೂ ಇಲ್ಲ ಅಂತ ಹೇಳ್ತಾರೆ HS ವೆಂಕಟೇಶ್ ಮೂರ್ತಿ ಅವರು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಅಂತ ಆಕೆಯ ಪ್ರೀತಿಯ ಬಗ್ಗೆ ಹೇಳಿದ್ದಾರೆ. ಛತ್ರಪತಿ ಶಿವಾಜಿಯನ್ನ ರಾಷ್ಟ್ರಭಕ್ತನನ್ನಾಗಿ ಮಾಡಿದ್ದು ಅವನ ತಾಯಿ ಜೀಜಾಬಾಯಿ. ಇಷ್ಟೆಲ್ಲ ಕೇಳಿದ್ರಲ್ಲ, ಹಾಗಾದ್ರೆ ನಾಳೆ ಬರುವಾಗ ನಿಮ್ಮ ಅಮ್ಮನ ಬಗ್ಗೆ ಬರ್ಕೊಂಡ್ ಬರ್ತೀರಾ?
5: ಆಯ್ತು ಟೀಚರ್.
7: ಅಂತಹ ಅಮ್ಮ ನನ್ನಮ್ಮನೂ ಹೌದು. ಬೆಳಗ್ಗೆ ಕೋಳಿ ಕೂಗುವತ್ತಿಗೆ ಎದ್ದು ದುಡುಕೆ ಶುರು ಮಾಡಿದ್ರೆ ರಾತ್ರಾಳಿ ಎಷ್ಟೊತ್ತಿಗೆ ಮನ್ಕೊಂಡ್ಲೋ ಗೊತ್ತಿಲ್ಲ. ಒಂದ್ ಬದಿಲ್ ಅಪ್ಪ ಹಂಗೆ, ಹೀಗಿಪ್ಪತಿ ನಾನ್ ನನ್ ಲಂಗಕ್ಕಾಯ್ ಅಮ್ಮನ್ ಕೈಲಿ ಜಗಳ ಆಡೋದ್ ಸಮ ಅಲ್ಲ. ಟೀಚರ್ ಪಾಠ ನಂಗ ಬುದ್ಧಿ ಕಲ್ಸ್. ಈಗ ಮನೆಗ್ ಹೋಯ್ ಅಮ್ಮನ್ ಮಟ್ಟಿ ಮೇಲ್ ಮನ್ಕಂಡ್ ಸಮ ಮರ್ಕಿ ತಪ್ಪಾಯ್ತಮ್ಮ ಅಂತ ಬೇಡ್ಕಂಡ್.
1: ನಮ್ಮೂರಿನ ಜನ ಮಾತಾಡಕ್ ಶುರು ಮಾಡ್ರೆ ಒಂದ್ರ ಹಿಂದ ಒಂದ್ ಗಾದಿ ಮಾತೆ ಬತ್ತ. ಈ ಗಾದಿ ಕಾಮುಕಿ ಸಣ್ಣದಿತ್ತ, ಆದ್ರೆ ಅದ್ರ ಒಳಗೆ ಹೋಯ್ ಕಂಡ್ರೆ ಹೇಳುಕ್ ಮಸ್ತಿತ್ ಕಾಣೆ. ನಮ್ ಪ್ರತೀಕ್ಷಾ ಅವಳ ಅಜ್ಜಿ ಹತ್ರ ಹೋಯ್ ಒಂದಷ್ಟ ಗಾದೆ ಮಾತು ತಕ ಬಂದಿದಳ. ಗಾದಿನ ಒಟ್ ರಾಶಿ ಹಾಕ್ರೆ ಅರ್ಥ ಇಲ್ಲ, ಆದ್ರೆ ಒಟ್ಟು ರಾಶಿ ಮಾಡ್ರೆ ಅದಕ್ ಮಸ್ತ್ ಅರ್ಥ ಇತ್ತು. ಈಗ ಕೇಂಬಾಲ,
8: ಹೆಣ ಹೊರುವವನಿಗೆ ಹಿಂದಾರೇನ ಮುಂದಾರೇನ, ಹುಣ್ಣಿಪ್ಪುವವನಿಂದ್ಲು ಹೊನ್ನಿಪ್ಪುವವನಿಂದ್ಲು ದೂರ ಇರ್ಕ. ಹೊಡ್ಗಿಗೊಂದ ಮೆಣಸಿನ ಚೊಟ್ಟ ಇಕಂಡ ಹೊಡ್ಗೆಲ್ಲಾ ನಂದೇ ಅಂದಾಮ್ರ. ಹೆಡ್ಡ ಸಿಕ್ರೆ ಹೆಡ್ಗಿಲ್ ನೀರ್ ಹೊಸ್ತ್ರು, ಹುಟ್ಟು ಗುಣ ಸುಟ್ರು ಹೋತಿಲ್ಲೆ. ಹಗೆಯವನ್ ಮುಂದಾರು ಇರ್ಲಕ್ಕ ಒಗೆಯವನ್ ಮುಂದಿಪ್ಪು ಕೆಡ್ಯ. ಹುಟ್ಟ ಅಂತಮ್ಮ ಬೆಳಿತ ದಾಯಾದಿಗಳು, ಸಾಯುಗಳಿಗೆ ತಪ್ಪರು ನೋಯುಗಳಿಗೆ ತಪ್ಪುದಿಲ್ಲೆ. ಸೆಟ್ಟಿ ಎಂತ ಮಾಡ್ತಾ ಅಳಿತಾ ಸುರಿತ, ಸೊಕ್ಕಿದ್ ಒಕ್ಕತ್ತ ಒಕ್ಕಿದ್ ಒಲಿ ಹಾರತ್ತ. ಮಾಯಿ ಒಡದ್ ಮಡ್ಕಿಗೆ ಬೆಲಿ ಇಲ್ಲ, ಮೂರು ಬಿಟ್ಟವ ಊರಿಗ್ ದೊಡ್ಡವ. ಮಾತು ಮನಿ ಹಾಳು ತೂತು ಒಲಿ ಹಾಳು.
1: ನಾ ಸುರುಗೆ ಹೇಳ್ದೆ ಕಾಣಿ, ಎಲ್ಲ ಮಳಿಯೂ ಕೈ ಕೊಟ್ಟಿತ್ತ. ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು, ಪುಷ್ಯ ಎಲ್ಲ ಪುಸ್ಸಾಯ್ತು, ಆದ್ರೂ ಪುನಃ ಸುರು ಆಯ್ತಪ್ಪ. ಇದ್ಕೆಲ್ಲ ಕಾರಣ ಯಾರ್ ಗೊತ್ತಿತ್ತ? ಮತ್ಯಾರೂ ಅಲ್ಲ, ನಾವೇ. ಈ ಇಡೀ ಪರಿಸರನೇ ಹಾಳ್ ಮಾಡಿ ಬೆಚ್ಚಿತ್ತ. ಮರಗಿಡ ಕಂಡ್ರೆ ಸಾಕು, ಕಡ್ದೆ ಹಾಕುದೆ ಮಾರುದೆ, ಕಡ್ದ್ ಕಡ್ದೆ ಹಿಂಗಾದ್ ಕಾಣಿ. ನಾವೆಲ್ಲ ಕಿರಿಯರ್, ನಾವ್ ನಿಮ್ಗೆಲ್ಲ ಹೇಳುಕಾಗ. ಆದ್ರೂ ಒಂದ್ ಹೇಳುದು ಈ ಹಾಡಿನ ಮೂಲಕ. ಇದನ್ನ ಬರ್ದರ ಸುಪ್ರೀತ ಪುರಾಣಿಕ. ಹಾಡುವವರ ಶ್ರಾವ್ಯ, ಅವನಿ, ಸುಪ್ರೀತ, ಶರಣ್ಯ, ಧನುಶ್ರೀ.

0: ಹಾಡಿಗೆ 12 ಕಬ್ರ. ಆ ಯೋಚನೆ ಬಿಟ್ಟಾಕಿ, ನಮ್ ಕುಂದಾಪುರ ಕನ್ನಡ ಭಾಷೆ ಎಷ್ಟ್ ಚಂದವೋ, ನಮ್ಮೂರ್ ಜನದ ಬದುಕು ಅಷ್ಟೇ ಲಾಯ್ಕಿತ್ ಕಾಣೆ. ಇದೊಂದ್ ಭಾಷೆಯಲ್ಲ ಬದುಕು, ಜಾತಿಯಲ್ಲ ಜನಾಂಗ. ಇಷ್ಟ ತಮ್ ಕಾರ್ಯಕ್ರಮ ಕೇಳ್ರಿ ಅಲ್ಲ, ಲಾಯ್ಕಿತ್ತಲ್ಲ. ಹಂಗಾರೆ ನಾವೇನ್ ಬತ್ತೋಕ?
1: ಹೋಯ್, ಎಲ್ರಿಗೂ ನಮಸ್ಕಾರವೇ. ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಶುಭಾಶಯಗಳು. ನಾ ನಿಮ್ಮ ಸುಮೇತ್ ಪುರಾಣಿಕ. ಕುಂದಾಪುರ ಕನ್ನಡದಲ್ಲಿ ಬೇಕಾದಷ್ಟು ಗಾದಿ ಇತ್ತಂರೆ, ಕೆಲವು ಗಾದಿಗಳಿಗೆ ಕತಿ ಸಹ ಇತ್ತು. ಅಂಥದೊಂದು ಗಾದಿ ಮತ್ತೆ ನಿಮ್ಮ ಹೇಳಿಕೊರ್ಟಿದ್ನೆ. ಒಕ್ಕೋಡಿಯವ್ರು ಬಂದ್ರಂರು ಗಾಡಿ ಓಡಿಸಿ ಕೊಟ್ರಂರು ಅಂತೊಂದು ಗಾದಿ ಇತ್ತು. ಕತಿಕೇಂತ್ರಿಯಾ, ಕುಂದಾಪುರದಲ್ಲಿ ಒಂದ್ಸತಿ ಒಂದ್ ಮನೆಗೆ ಜೋರ್ ಬೆಂಕಿ ಹತ್ಕೊಂಡದಂರೆ. ಪಕ್ಕದ ಮನೆಯವರು, ಊರ್ ಜನರು ಎಲ್ಲಾ ಬಂದು ಬೆಂಕಿ ನೊಂಚು ಕಾಂತಿದ್ರು. ಅದೇ ದಾರಿ ಹಂಗೆ ಒಬ್ರು ಒಕ್ಕೋಡಿಯವ್ರು ನಡ್ಕೊ ಹೋಗ್ತಿದ್ರಂರು. ಅವ್ರು ಈ ಬೆಂಕಿ ಹತ್ಕೊಂಡದ ಕಂಡು ದಡ್ಬಡ್ ದಡ್ಬಡ್ ಓಡಿ ಬಂದ್ರಮ್ರು. ಓಡಿ ಬಂದು ಕೆಲಸ ಮಾಡುದ್ ಬಿಟ್ಟು, ಏ ಅಕ್ಕ ಅಲ್ಲಿ ಬೆಂಕಿ ಹತ್ಕೊಂಡಿತ್ತು, ಅದಕ್ಕೆ ಒಂದು ನೀರಾಕ, ಇಲ್ಲಿ ಗ್ವಾಡೆ ನೀರಾಕ, ಏ ಇಲ್ಲಿ ಬುಡ್ದೆ ನೀರಾಕ, ಅಲ್ಕ ಹಂಚ್ ಮೇಲೆ ಹತ್ಕೊಂಡಿತ್ತು ಅಲ್ಲಿ ನೀರಾಕ ಅನ್ಕಂಡು ಬರೀ ಯಜಮಾನ್ಕಿ ಮಾಡ್ತಿದ್ದೀರಮ್ರು. ಅಂತೂ ಕೊನೆಗೆ ಬೆಂಕಿಯೂ ನಂದಿ ಹೋಯ್ತು, ಮನೆಯೂ ಸುಟ್ಟೋಯ್ತು, ಗ್ವಾಡಿ ಒಂದು ಉಳ್ಕಂತಮ್ರು ಕಣಿ. ಇವ್ರು ಊರ್ ಜನರಲ್ಲ, ಅದನ್ ಕಂಡು ಒಕ್ಕೋಡಿಯವ್ರು ಬಂದ್ರ ಗ್ವಾಡಿ ಒಂದು ಉಳಿಸಿ ಕೊಟ್ಟಿಗೆ ಹೋರ್ಕಾಣಿ ಅನ್ಕಂಡು ವ್ಯಂಗ್ಯ ಮಾಡ್ಕಂಡು ಈ ಗಾದಿ ಮಾತನ್ನು ಸೃಷ್ಟಿ ಮಾಡಿರು. ಕೆಲವರು ಕೆಲಸ ಬಂದ್ರು ಕೆಲಸ ಮಾಡೋದಿಲ್ಲ, ಬರೀ ಯಜಮಾನಿಕೆ ಮಾಡ್ತೇಕಂತ್ರು. ಇಂಥವ್ರಿಗೋಸ್ಕರ ಈ ಗಾದಿ ಮಾತು ಹೇಳ್ತಾರೆ ಕಣಿ. ಕುಂದಾಪುರ ಕನ್ನಡದಲ್ಲಿ ಹಿಂಗಿದೆ ಗಾದಿಗಳಿತ್ ಕಣಿ. ಹೇಳುದಾರೆ, ಹೊಗಳಿ ಹೊಗಳಿ ನಗಳ ನುಂಗಿತ್ತು, ಕಲ್ತ ದೇಚೆ ಕಾಲ್ ಮೇಲಾಯ್ತು, ಗಾಳಿ ಬರ್ಕು ಮನೆಗೆ ಹೋಯ್ಕು, ಎತ್ತು ಸತೋಯ್ಕು ಒಣಗ್ ಬಿಟ್ಟೋಯ್ಕು, ಹಿಂಗಿಂದೆ. ಈ ಗಾದಿ ಗೊತ್ತಿಪ್ಪವ್ರು ಒಂಚೂರು ಹಮಲು ಮಾಡ್ಕಣಿ, ಗೊತ್ತಿಲ್ದಿದ್ದವ್ರು ನೀವು ದೊಡ್ಡವ್ರ ಹತ್ರ ಕೇಂಡ ತಿಳ್ಕಣಿ. ಅಕ್ಕ ನಾ ಬತ್ತೆ, ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಸುಮೇತ್ ಪುರಾಣಿಕ, ನಮಸ್ಕಾರ.
0: ನಮ್ ಕುಂದಾಪುರ ಕಾಮುಕ್ ಚಂದ, ಬೀಚ್ ಬದಿ ತಿರ್ಗುಕ್ ಚಂದ, ತೆಳ್ಳಿನ ದೋಸಿ ಕೋಳಿ ಗಸಿ ತಿಂಬುಕ್ ಚಂದ. ನಮ್ ಕುಂದಾಪುರ ಕನ್ನಡ ಕೇಂಬುಕೇ ಚಂದ.
2: ರೇಡಿಯೋ ಕುಂದಾಪುರ 89.6 FM ಕುಂದಕಂಠಗಳ ಪ್ರಕೃತಿಯ ಸ್ವರ.
3: ಹಾಯ್ ನಮಸ್ಕಾರ, ಅಸಡಿ ಹಬ್ಬದ ಶುಭಾಶಯ ಹೇಳ್ತಾ ನನ್ನ ಸ್ವರ ನಿಮ್ಗೆಲ್ಲೋ ಕಳೆದ ವರ್ಷ ಅಸಡಿ ಹಬ್ಬದ ಕೇಳ್ ನೆನ್ಪಿತ್ತ ಕಾಂತ. ಈಗ ಮತ್ತೊಪಾಸ್ ಈ ಅಸಡಿ ಹಬ್ಬಕ್ಕೆ ನಿಮ್ ಜೊತೆ ಬಂದಿದೆ ನಾನು, ನಿಮ್ ಸುಜಾತ ಬಾಯ್ರಿ. ಹೆಂಗೆ ಒಂದೊಂದ್ ವರ್ಷ ಒಂದೊಂದ್ ತರದಾಗ ಹಿಡ್ಕೊ ಬಂದಂಗೆ ಈ ವರ್ಷ ಈ ಅಸಡಿ ತಿಂಗಳದ ಏನು ಊಟ ಏನಿತ್ತು, ತಿನಿಸೇನಿತ್ತು, ತಿಂಡಿ ಏನಿತ್ತು, ಅದ್ರ ಬಗ್ಗೆ ನಂಗ್ ಗೊತ್ತಿದ್ದಷ್ಟ, ನಂಗ್ ತಿಳಿದಷ್ಟ, ನಾ ಹಿರಿಯರಿಂದ ತಿಳ್ಕೊಂಡಷ್ಟ ನಿಮ್ಮುಂದ್ ಹೇಳುಕೆ ಇವತ್ ಬಂದು ಕೂತಿದ್ದೆ. ಅಸಡಿ ಅಂತಷ್ಟ ನೆನ್ಪಾಪದ್ ಒಂದೇ, ಜಮ್ ಗುಟ್ಕ ಮಾಳಿ. ಅರೆ ಈ ವರ್ಷ ಇಲ್ಲ, ಅದ್ರ ಬಗ್ಗೆ ತಲೆಬಿಸಿ ಬೇಡ. ಆರೂ ಒಂದೊಂದ್ ದಿನ ಬತ್ತ ತೊಂಡಿ ಏರತ್ತ, ನಮ್ ಕಾಲೇ ಜುಮ್ ಒಂಬಷ್ಟು ತೊಂಡಿ ಬಪ್ಪು ಮಳಿ. ನಮ್ಮ ಹಿರಿಯರು ಹೇಳ್ತಿದ್ರ ಆಗಿನ ಕಾಲ ಹ್ಯಾಂಗಿತ್ತು ಮಳಿ ಅಂದ್ರೆ, ಒಂದ್ ಮುಷ್ಟಿ ತೋಡಿದ್ದವ ಮನಿನ್ ಹೊರ್ಗ ಹೊರಡ ಅನ್ಕಂಡು ಹೇಳಿ. ಅರೆ ಈಗ ಹಂಗಲ್ದೆ, ಪ್ರತಿದಿನ ಎಲ್ಲರೂ ಮನಿನ್ ಹೊರ್ಗ ಹೋಯ್ಕೆ, ಯಾಕಂದ್ರೆ ಬದುಕೆ ಮನಿನ್ ಹೊರ್ಗಿತ್ತು ಮನೆ ಒಳಗಿನ್ಕಿಂತ ಜಾಸ್ತಿ. ಹಂಗೆ ನಮ್ಮ ಹಿರಿಯರ ಬದುಕನ್ನ ಕಂಡಾಗ, ನಮ್ಮ ಬದುಕನ್ನ ಕಂಡಾಗ ಬಹಳಷ್ಟು ವ್ಯತ್ಯಾಸಗಳು ಕೂಡ ನಾವು ಕಾಣತ್ತ. ಆದ್ರೂ ಕೂಡ ಹಿರಿಯರು ನಡ್ಕ ಬಂದದ್ದಿರ್ಲಿ, ಸಂಸ್ಕೃತಿ ಇರ್ಲಿ, ಸಂಪ್ರದಾಯ ಇರ್ಲಿ, ಅವ್ರ ಆಚಾರ ವಿಚಾರ ತಿಂಡಿ ತಿನಿಸುಗಳು ಎಲ್ಲ ಇತ್ತಲ್ಲ, ಅದೆಲ್ಲ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದೆ. ಈಗಿನ ಕಣಂಗೆ ಫಾಸ್ಟ್ ಫುಡ್, ಆ ಫುಡ್, ಈ ಫುಡ್ ಏನೂ ಇಲ್ಲ. ಅಸಡಿ ಅಂದ್ರೆ ಮನೆ ಕೂಕಂದು ಮನೆಯರೆಲ್ಲ ಒಟ್ಟಿಗೆ ಕೂಕೊಂಡು ಉಂಬುದು ತಿಂಬುದು ಮಾಡುದು ಎಲ್ಲದು ಕೂಡ. ಎಂತಕಂದ್ರೆ ಒಂದ್ ಗಳಿಗೆಗೆ ನಟ್ಟಿಯೆಲ್ಲ ಆಗಿರತ್ತ, ಕಳಿ ಆಗಿರತ್ತ, ಅಂದ್ರೆ ಬೆಟ್ಟಿನ ಮೊಕ್ಕಿ ಕಳಿ ಬಾಕಿ ಇರತ್ತ, ಅರೆ ಬೈಲ್ ಕಳಿ ಆಗಿರತ್ತ ಈ ಟೈಮಗೆ. ಹಂಗೆ ಎಲ್ಲ ಗಂಡಸ್ರಿಗೂ ಹೂಟಿ ಇಲ್ಲ, ಏನೂ ಇಲ್ಲ. ಮನೆಗೆ ಕೂಕಂ ಗಂಡಸ್ರು, ಹೊರ್ಗ ಕೆಲ್ಸಕ್ಕೆ ಹಾಪಕ್ಕೆ ಯಾವುದೂ ಇಲ್ಲ, ಹೊದ್ದು ಇಲ್ಲ, ಎಂಥದೂ ಇಲ್ಲ ಅಂದೇಳಿ ಹೇಳ್ತಾರಲ್ಲೇ ಹಂಗಿನ ಕತಿ. ಹೆಂಗಸ್ರಿಗೆ ನೊಟ್ಟಿ ಆಗಿರತ್ತೆ, ಕಳಿ ಆಗಿರತ್ತೆ, ಗೊಬ್ಬರ ಹೊರಕ್ಕೆ ಇಲ್ಲ, ಹಾಂಗೆ ಇದು ಏನು ತೆಂಗಿನ ಮರದ ಕಟ್ಟಿ ಕೆಲಸವೂ ಇಪ್ಪುದಿಲ್ಲ, ಮನೆಗೆ ಇಪ್ಪುವಂಥದ್ದು. ಆ ಸಮಯದಾಗೆ ಮನೆ ನಡೆಸೋದು ಭಾಳ ಕಷ್ಟ ಹೆಂಗಸ್ರಿಗೆ, ಯಾಕಂದ್ರೆ ದುಡು ಗಂಡಸು ಮನೆ ಒಳಗೆ ಕೂಕಂಡ್ರೆ ಮನೆ ನಡೆಸೋದು ಹೆಂಗೇಳಿ. ಅದಕ್ಕೆ ಮನೆ ಸುತ್ತಮುತ್ತ ಎಂತ ಇತ್ತೋ ಅದ್ರಾಗೆಲ್ಲ ಒಂದು ಆಹಾರ ಮಾಡ್ಕೊಂಡು ಆ ದಿನದ್ದು ಕೂಳು ಬೇಯಿಸಿ ಹಾಕುದು ಅಂದೇಳಿ ಹೇಳ್ತಾರಲ್ಲೇ, ಹಾಗೆ ಕೂಳು ಬೇಯಿಸಿ ಹಾಕುದು ನಮ್ಮ ಹೆಂಗಸರು ಪದ್ಧತಿಯಾಗಿ ಹೋಯ್ತು. ಅದಕ್ಕೆ ಸರಿಯಾಗಿ ನಮ್ಮ ಪರಿಸರವೂ ಇತ್ತೆ ಆ ಸಮಯದಾಗೆ. ಪರಿಸರದಾಗೆ ಯಾವುದು ಮಳಿ ಬೆಳಿ ಬಂದಂಗೆ ಎಂತ ಬೆಳೀತೋ ಅದನ್ನು ನಾವು ತಿಂಡಿಯನ್ನಾಗಿ ಮಾಡಿ ಇಲ್ಲ ಮ್ಯಾಲಾರ ಮಾಡಿಯೋ ಕೂಳು ಹಾಕತ್ತೆ. ಅದು ನಮ್ಮ ಹೆಂಗಸ್ರಗಿಪ್ಪು ಒಂದು ಕಸರತ್ತು ಅಂದನೆ ಹೇಳಕ್ಕೇನು, ಕೈಯಾಗಿಪ್ಪು ಏನ್ ಹೇಳ್ತಾರೆ ಮ್ಯಾಜಿಕ್ ಅಂದೇಳಿ ಹೇಳತ್ ನಾವು. ಎಂತಕ್ಕಂದ್ರೆ ಈಗಿನ ಕಾಲದಾಗ ಯಾರು ಹ್ಯಾಂಗ್ ಮಾಡ್ರು ಸಾಪತ್ತಿಲ್ಲೆ, ಆಗಿನ ಕಾಲದಾಗೆ ಗೋಡಿ ಬಿಡೋಗ್ ಒಂದು ಮ್ಯಾಲರ ಮಾಡಿ ಹಾಕಿರಂದ್ರೆ ಅದು ಏನ್ ಗಮ್ಗುಟ್ಕೊಂಡು ಪೊರ್ಮಳ ಹೇಳಿ, ಒಂದು ಒಗ್ಗರಣಿ ಬಿತ್ತಂದ್ರೆ ಗಮ್ಮನ್ನತ್ತ, ಒಂದು ಬಾಟ್ಲ ಗೊಂಜಿ ಹಾಕಿರೆ ಬೊಡ್ಕ ತಿಮ್ಮ ಅಂಬಷ್ಟು ಖುಷಿ ಆಗಿನ ಕಾಲದವರದ್ದು ಅಡುಗೆಗಿದ್ದಿತ್ತು. ಈಗ ಎಲ್ಲ ಇತ್ತಲೆ ಫೋನಗೆ ಯೂಟ್ಯೂಬ್ ಓದಿರ್ಸಾಕಿ ಯಾವ ಊಟ ಬೇಕು ಯಾವ ತಿಂಡಿ ಬೇಕು ಎಲ್ಲ ಮಾಡ್ಲಕ್ಕ. ಆರು ಒಂದೇ ಕಷ್ಟವೇ, ಉಪ್ಪು ಎಷ್ಟಾಕುದಂದೇಳಿಯೇ ಅದೇ ನಮ್ಮ ಹೆಂಗಸರಿಗೆ ಕಷ್ಟ ಹಾಕುದಂದೇಳಿ ಹೇಳ್ತಾ ನಾ ಈಗ ಸೀದಾ ಆಸಡಿ ತಿಂಗಳದ ಅಡ್ಗಿಗ್ ಬತ್ತೆ. ಆಸಡಿ ತಿಂಗಳಿಗೆ ಹೆಚ್ಚಾಗಿ ಗೆಡ್ಡೆ ಗೆಣಸನ್ನ ತಿಂಬು ಜಾಸ್ತಿ, ಅಂದ್ರೆ ಭೂಮಿ ಒಳಗಿನ ಗೆಡ್ಡಿನ. ಎಂತಕ್ಕೆ ಅಂದ್ರೆ ಚಿರಾಪತಿ ಮಳಿ ಬೀಳುವತ್ತಿಗೆ ಆ ಹುಳುಗಳೆಲ್ಲ ಎಲೆ ಕುಕ್ಕಂತು, ಹಾಂಗೈ ಎಲಿದು ಕಮ್ಮಿ ಮಾಡ್ತರು ಅಂದೇಳಿ ಹೇಳಿ ನಮ್ ಹಿರಿಯರು ಹೇಳ್ತಿದ್ರು. ಆರು ಆಸಡಿ ತಿಂಗಳಿಗೆ ಚಿಗ್ರು ಬಪ್ಪುದ ಪೊತ್ರೊಡಿ ಕೆಸಿನ ಎಲಿ ಕಾಣಿ, ಆ ಪೊತ್ರೊಡಿ ಘಮ್ಮ ಅನ್ಕೊಂಡು ತಿಂದ್ರೆ ಎಷ್ಟು ಬಾಯಿ ರುಚಿ ಅನ್ಸ್ತ್ರಿ. ಅದನ್ನು ನಮ್ಮ ಹಿರಿಯರು ಮಾಡ್ಕೊಂಬಂದು ಎಂತಕ್ಕೆ ಅಂದ್ರೆ ಆಸಡಿಯಾಗೆ ಮಳಿ ಜಾಸ್ತಿ ಅಲ್ಲ, ಮಳೆ ಜಾಸ್ತಿ ಅಪ್ಪತ್ತಿಗೆ ನಮ್ಗೊಂದಿಷ್ಟು ತೊಂಡಿ ಬಡಿತ್ತು. ಆ ತೊಂಡಿ ಬಡುವತ್ತಿಗೆ ಹೊಟ್ಟಿ ಒಳಗೆ ಒಂದಿಷ್ಟು ಗರ್ಮಿದ್ ತಿನ್ಕಂಬ್ರು. ಪೊತ್ರೊಡಿಗೆ ಉಪ್ಪು ಜಾಸ್ತಿ, ಖಾರ ಜಾಸ್ತಿ, ಹುಳಿ ಜಾಸ್ತಿ, ಹಾಂಗಾಯಿ ಕಟ್ಟಗ ಮಾಡ್ಕ ಪೊತ್ರೊಡಿ, ಇಲ್ಲ ಅಂದ್ರೆ ಬಾಯಿ ಪೂರ್ತಿ ತುರ್ಸು ಶುರುವಾತೆ. ಅದಕ್ಕೆ ಆ ಪೊತ್ರೊಡಿನ ಏನು ಕೆಸಿದ್ಯೇನಿತ್ತು ಆ ಐಟಮ್ ಅನ್ನ ನಮ್ಮ ಈ ಆಸಡಿ ಸಮಯದಾಗೆ ಮಾಡ್ಕ ತಿಂಬು. ಪೊತ್ರೊಡಿ ಇಪ್ಪುಗೂ ಸಾಕು, ಆ ಕೆಸಿನ ಗೊಜ್ಜಿ ಇಪ್ಪುಗೂ ಸಾಕು, ಕೆಸಿನ ಸೊಪ್ಪಿನ ಹುಳಿ ಇಪ್ಪುಗೂ ಸಾಕು. ಕೆಸಿನ ಸೊಪ್ಪಿನ ಹುಳಿ ಎಂಬಕ್ಕೂ ನೆನಪಾಯ್ತು, ಅದು ಹಾಂಗಿಂಗಿನ ಕೆಸಿನ ಸೊಪ್ಪಿನ ಹುಳಿ ಮಾಡುವುದಿಲ್ಲ. ಆ ಕೆರಿ ದಂಡ ಕೆಸ ಆತ್ತ ಕಾಣಿ, ಆ ಕೆರಿ ದಂಡ ಕಸ ಹಾಪುದ ಅದು ಕಪ್ಪು ದೊಡಿ ಬಪ್ಪುದು ಹಸ್ರಿ ಎಲಿ, ಆ ಎಲಿ ಬುಡ್ದಾಗೆಲ್ಲ ಬಿಳಿ ಬಿಳಿ ದೊಡಿ, ಅದು ಒಂದು ವಿಶೇಷ ಕಾಣಿ. ಅದ್ರ ಪುರಿಮಳಕ್ಕೇಂತ್ರಿ ಆ ಎಲಿ, ಎಲ್ಲ ಕೆರಿ ದಂಡೆಗೂ ಇಪ್ಪುದಿಲ್ಲೇ ಅದ, ಹುಡ್ಕ ಕೆಲವೊಂದು ಕೆರಿ ದಂಡೆ ಮಾತ್ರ ಆ ಕೆಸಿನ ಎಲಿ ಸಿಕ್ಕುದು. ಆ ಕೆಸಿನ ಎಲಿದು ಹುಳಿ ಇತ್ತಲ್ಲ ಅದಕ್ಕೊಂದು, ಈ ಟೈಮಾಗ ಹಾಪದ್ ಔಂಟಿಕಾಯಿ ಒಂದು ಕಾಣಿ. ಆ ಔಂಟಿಕಾಯಿ ಹಾಕಿ ಕೆಸಿನ ಹುಳಿ ಮಾಡ್ತಂದ್ರೆ ಒಂದು ಬಾಟ್ಲು ಗಂಜಿಗಿರ್ಲಿ ಒಂದು ಬಾಟ್ಲು ಕೂಳಿಗಿರ್ಲಿ ಏನು ಕಮ್ಮಿ ಇಲ್ಲ, ಬಡ್ಕ ತಿನ್ಲಕ್ಕ. ಮತ್ತೊಂದು ನಮ್ಮನೆ ಕೆಲ್ಸದಳ್ ಹೇಳದ್ದ, ಅದೇನೋ ನಾನು ಅಗಳಿ ಕಂಡಿದೆ, ಗೆದ್ದಿ ಬದಿ ಅಗೇಡಿ ಬದಿಯೆಲ್ಲ ಎಂಥದ್ದು ಜಾಂಗ್ಟಿ ಅನ್ಕಂಡು ಒಂದು ಹುಳ ಕಣಂಗ್ ಸಿಕ್ಕತ್ತಂಬ್ರು, ಅದು ಆ ಚಿಪ್ಪಿಪ್ಪು. ಆ ಹುಳನ್ನ ತಕಬಂದು ಒಂದಿಷ್ಟು ಕೆಸಿನ ಸೊಪ್ಪು ತಂದು ಔಂಟಿಕಾಯಿ ತಂದು ಆ ಅಡು ಎಲ್ಲ ಬಡ್ದು ಆ ಹುಳನ್ ಹಾಕಿ ಕೆಸಿನ ಸೊಪ್ಪಿಗೆ ಹಾಕಿ ಔಂಟಿಕಾಯಿ ಹಾಕಿ ಹುಳಿ ಮಾಡ್ರಮ್ಮ ಹ್ಯಾಂಗಿರುತ್ತ ಗೊತ್ತೀತಾ? ಈಗ ಜಾಂಗ್ಟಿಯೂ ಸಿಕ್ಕುದಿಲ್ಲಿಯೇ, ಈಗಿನ ಮಕ್ಕಳಿಗೆ ಆ ರುಚಿಯೂ ಗೊತ್ತಿಲ್ಲ ಕಾಣಿ. ಎಂತಕ್ಕಂದ್ರೆ ವಡೆಯರ್ ಮನೆ ಕೆಲ್ಸಿಲ್ಲ, ವಡೆಯರ್ ಮನೆ ಕೆಲ್ಸಕ್ಕೋರೆ ವಡೆಯರ್ ಒಳದೋ ಉಳದೋ ಒಂದಿಷ್ಟು ಮ್ಯಾಲರ ಕೊಡ್ತಿದ್ದೀರಪ್ಪ. ನಾವು ಒಂದಿಷ್ಟು ಅನ್ನಕ್ಕೋ ಗೊಂಜಿಗೋ ತುಂಗ್ಳಿಗೋ ಆಯ್ಕೆ ಉಂಡ್ಲಕ್ಕಿತ್ತು, ಆರ ಆಸಡಿಗೆ ಒಡೆಯರೂ ಕರಿತಿಲ್ಲ, ಹಂಗಾಯ್ ನಾವಿದ್ದದ್ದು ಅಂತಿತ್ತು. ಇದೆ ಈಗ ಅಗೇಡಿ ಬದಿಗೆ ದರಿ ಬದಿ ಎಲ್ಲ ಜಾಸ್ತಿ ಇಪ್ಪು ಗೆದ್ದೆಗೆ ಆ ಜಾಂಗ್ಟಿನ್ ತಕೊಂಬಂದು ಮಾಡ್ಕ ತಿಂತಿತ್ತು ಅಂತೇಳಿ ಹೇಳಿರ. ಅದು ಬಿಟ್ಟು ಮತ್ತೆಂತ ತಿಂತ್ರಿ ಕೇಂದ್ರೆ, ಅಮ್ಮ ಅದು ಬಿಟ್ಟರೆ ಒಡೆಯರ್ ಮನೆದೇ ತಿಂಬುದಮ್ಮ ನಾವು ಅಂದೇಳಿ ಎಷ್ಟು ಲೈಕ್ ಮಾಡಿ ಹೇಳಿರಂದ್ರೆ ಅಷ್ಟು. ಮತ್ತೊಂದು ಈ ರಸ್ತಿ ಬದಿಗೆ ಚಟ್ಟಿ ಸೊಪ್ಪು ಅನ್ಕಂಡಪ್ಪ, ಈ ಸಮಯದಾಗ ಒಂದು ಆಪು ಸೊಪ್ಪು ಕಾಣ್ರೆ ಎಷ್ಟು ಖುಷಿ ಅಂತ್ರಿ. ಎಲ್ಲ ರಸ್ತಿ ಬದಿ ಗೊದ್ದೇ ಇಪ್ಪುದು, ಅದ್ರ ಗೊಜ್ಜಕೇಂತ್ರಿಯ, ಅದ್ರ ಚಟ್ಟಿ ಕೇತ್ರಿಯ, ಅದ್ರ ವಡಿ ಕೇತ್ರಿಯ, ಯಬ್ಬ ಎಂತ ರುಚಿ ಮಾರಾರೆ. ಅದು ಕಂಡ್ರೆ ಕಾಟು ಸೊಪ್ಪು ಕಣಂಕಾತ್ತ, ಆರ ಅದ್ರಗಿಪ್ಪು ರುಚಿ ಇತ್ತಲ್ಲ, ಅದ್ರಗಿಪ್ಪು ಆ ಶಕ್ತಿ ಇಪ್ಪುದಿತ್ತಲ್ಲ, ಅದು ಯಾವ ಸೊಪ್ಪಗೂ ಸಿಕ್ಕುದಿಲ್ಲೇನು. ಆ ಚಟ್ಟಿ ಸೊಪ್ಪಗೆ ಕ್ಯಾಲ್ಸಿಯಂ ಅಷ್ಟೇ, ಆಗಿನ ಕಾಲದಾಗ ಹೆಂಗಸ್ರಿ ಎಷ್ಟು ಗಟ್ಟಿ ಮುಟ್ಟಾಗಿದ್ರಂದೇಳಿ ಎಲ್ರೆ ಇದೇ ಸೊಪ್ಪು ಸ್ವಾರಿ ತಿನ್ಕಂಡ ಅವ್ರಿ ಬೆನ್ನೋ ಬೋಲ್ನೋವೆಲ್ಲ ಇಲ್ಲ, ಈಗಿನ ಅವ್ರದ್ದ ಊಟದಾಗೆ ಬರೀ ಬೆನ್ನೋ ಬೋಲ್ನೋವೆ. ಅದಕ್ಕೋಸ್ಕರ ಹೇಳುದ ಹಿರಿಯರದ್ದು ಏನಿತ್ತು ಆ ಹಿರಿಯರ ಪದ್ಧತಿ ಆಚಾರ ವಿಚಾರ ಎಲ್ಲ ಈಗಿನವರಿಗೆ ಆಗಾಗ ನೆನ್ಪು ಮಾಡುವಂಥದ್ದೇ ಇದೇ ಆಸಾಡಿ ಹಬ್ಬ. ಈ ಆಸಾಡಿ ಹಬ್ಬ ಬಂದ್ರ ಸೈ ಹಿರಿಯರು ಮಾಡೋದು ಪೂರ್ತಿ ಏನಿತ್ತು ಆಚಾರ ಅದನ್ನೆಲ್ಲ ನೆನ್ಪು ಮಾಡ್ಕ ಕೊಡ್ತಿಪ್ಪದ ನಮ್ಗೆ, ಈಗಳಿನವರಿಗಿರ್ಲಿ ಮುಂದಿನವರಿಗಿರ್ಲಿ ಈ ಒಂದು ಹಬ್ಬ ಅಂಬದು ಬಹಳ ಖುಷಿ ಕೊಡತ್ತೆ. ಹಂಗೆ ಮತ್ತೊಂದು ಈ ಟೈಮ್ ಬಪ್ಪುದಿತ್ತಲ್ಲ ಮರ್ಕೆಸ, ಎಲ್ಲ ಬರೀ ಮರ್ಕೆಸ ಬತ್ತಿಲ್ಲಿ ಘಟದ ಜಾಸ್ತಿ, ನಾವಿಲ್ಲ ದುಡ್ಡು ಕೊಟ್ಟ ಆ ಒಂದು ಮರ್ಕೆಸ ತಕೊಂಬಂದು ತಿಂದ್ರಿತ್ತಲ್ಲ ರುಚಿ ಅಂದ್ರೆ ಅಷ್ಟಿಷ್ಟ ಅಲ್ಲ. ಮತ್ತೊಂದು ನಂಗೂ ಗೊತ್ತಿದ್ದಂಗೆ ನಾವು ಯಾಕೆ ಈ ಕಾಲದಾಗ ಈ ಆಸಡಿ ತಿಂಗಳ ಸೊಪ್ಪು ಜಾಸ್ತಿ ತಿನ್ಕಂದ್ರೆ ಕೆಲಸ ಕಾರ್ಯ ಇಲ್ಲ ಮನೆಗೆ ಕೂಕಂದು ತಿಂದ ಜೀರ್ಣ ಆಯ್ಕಲೆ, ತಿಂದ ಜೀರ್ಣ ಆಯ್ಕರೆ ಸೊಪ್ಪು ತಿಂದ್ರೆ ಕಾಣಿ ಲಾಯ್ಕ ಜೀರ್ಣ ಆತ್, ಹೊರಗೋಪುದೋ ಹತ್ತು ಒಳಬಪ್ಪುದೋ ಬತ್ತ. ಆ ಲೆಕ್ಕದಾಗೆ ನಮ್ಮ ಹಿರಿಯರು ಮಾಡತ್ತ ಹಾಂಗೆ ಅನ್ಕಂಡೆ ಏನು ಈ ಆಸಡಿ ತಿಂಗಳಾಗ ಇದೆಲ್ಲ ತಿಂದ್ರೆ ನಮ್ಮ ಆರೋಗ್ಯ ಒಳ್ಳೆ ಇರತ್ತ ಅನ್ಕಂಡು. ಮತ್ತೊಂದು ಬಿದ್ರಾಗ ಒಂದು ಬೆದಿ ಬತ್ತ ಈ ಟೈಮಗೆ, ಆ ಒಂದು ಬ್ಯಾದಿನ ತಕೊಂಬಂದು ಹುಳಿ ಮಾಡ್ತಾರಲ್ಲ ಆ ಕಡ್ಲಿ ಎಲ್ಲ ಹಾಕಿ ಏನ್ ಗಮ್ ಗುಟ್ಟತ್ತೆ ಹೇಳಿ. ಆ ಬಹಳ ಲಾಯಕ್ ಮಾರಾರೆ, ಹಂಗಿಂದೆಲ್ಲ ಈಗಿನ ಮಕ್ಕಳಿಗೆ ಎಲ್ಲಿತ್ತು? ಏನಿಲ್ಲ, ಪಾನಿಪುರಿ ಇರ್ಲಿ, ಬೇಲ್ಪುರಿ ಇರ್ಲಿ, ಗೋಬಿ ಮಂಚೂರಿ ಇರ್ಲಿ, ಎಂತದು ಈ ಬರ್ಗರ್ ಅಮ್ರು, ಪಿಸ್ತಾ ಅಮ್ರು, ಅದ್ರಗೆ ರುಚಿ ಕಂತ್ರಿನ ಈ ರುಚಿ ಬಗ್ಗೆ ಒಂದು ಚೂರು ಗೊತ್ತಿಲ್ಲ. ಪಿಜ್ಜಾ ಅಮ್ರು, ಬರ್ಗರ್ ಅಮ್ರು, ಅದೇ ಎಲ್ಲ ರುಚಿ ಗೊತ್ತು ಬಿಟ್ರೆ ಅವರಿಗೆ ಈ ರುಚಿ ಗೊತ್ತಿಲ್ಲ. ಆರ ಅದ್ರಗಿಪ್ಪು ಮೈದಕ್ಕಿಂತ ಇದ್ರಗಿಪ್ಪು ಕ್ಯಾಲ್ಸಿಯಂ ಇರ್ಲಿ, ಚುಗ್ರಿ ಇರ್ಲಿ, ನಮ್ ದೇಹಕ್ಕೆ ಮೇನ್ ಬೇಕಾಪದು ಚುಗ್ರು ಕಾಣಿ, ಆ ಚುಗ್ರೆಲ್ಲ ಇದ್ರ ಸಿಕ್ಕತ್ತ. ನಮ್ಮ ಹಿರಿಯರದ್ ಹೊಲ್ ಎಷ್ಟು ಗಟ್ಟಿ ಇದೀತೆ ಹ್ಯಾಂಗೇಳಿ, ಅದೇ ಎಲ್ಲ ಈ ಚುಗ್ರಿ ತಿಂದು ತಿಂದು ಈಗ ಪೇಸ್ಟಾಗಿತ್ತು ಚುಗ್ರ, ಉಪ್ಪಗಿತ್ತು ಚುಗ್ರ, ಎಲ್ಲ ಹಂಗೆ ಹೇಳ್ತಾರೆ. ಪೇಸ್ಟ್ ಉಪ್ಪಿತ್ತು ಚುಗ್ರಿತ್ತು ಅಂತಾರೆ. ಆದ್ರೆ ನಾವು ತಿಂಬು ಆಹಾರದಾಗಿದ್ರೆ ಅದು ದೇಹದೊಳಗೆ ಹೋತ್ ದೇಹದೊಳಗೆ ಹೋದಂಗು ನಮ್ಮ ರಕ್ತದೊಳಗೆ ಬಂದು ನಾವು ಆರೋಗ್ಯವಾಗಿರುತ್ತ ಅಂದೇಳಿ. ನಾ ಎಣಸದ್ದ ನಂಗ್ ಗೊತ್ತಿದ್ದಿಷ್ಟೇ, ಮತ್ತೆ ಬೇರೆಯವ್ರಿಗೆ ಮಸ್ತು ಗೊತ್ತಿಪ್ಪು ಏನೋ ಅದು ನಂಗೆ ಗೊತ್ತಿಲ್ಲ ಕಾಣಿ. ಮತ್ತೊಂದಂದ್ರೆ ಆಗಿನ ಕಾಲದಾಗೆಲ್ಲ ಹೊರಗೋತಿದ್ದದ್ದು ಕಮ್ಮಿ, ಮನೆ ಒಳಗಿದ್ದದ್ದು ಮಾಡ್ತಿದ್ದದ್ದು ಹೆಚ್ಚ. ಹೆಚ್ಚಾಗಿ ಹೇಳ್ಕಂದ್ರೆ ಬಿರಮ್ರ ಮನೆಗೆ ಆಗ ಹೊರಬತ್ತಿದ್ದದೇ ಹಪ್ಳವೆ, ಅವ್ರ ಮನೆ ಡೊಬ್ಬೆಗಿರ್ಲಿ, ಅವ್ರ ಮನೆ ತಪ್ಪಳೆಗಿರ್ಲಿ, ಅದು ಹಪ್ಳ ಹೊರಬತ್ತು ಕಾಣಿ. ಒಂದು ಬೆಳಿಗ್ಗೆ ಈ ಹೆಂಗಸರು ತಂಗಳು ಕೂಳು ಉಂಡ್ರೆ ಗಂಡಸ್ರಿಗೆ ಹಪ್ಳ ಸುಟ್ಟು ಕೊಡುದು, ಅದಕ್ಕೆ ಒಂದು ಚಿಪ್ಪು ತೆಂಗಿನೆಣ್ಣೆ ಹಾಕಿರೆ ಅದು ಏನ್ ರುಚಿ ಅಂತ್ರಿ. ಜೋರ್ ಮಳಿ ಬಪ್ಪತ್ತಿಗೆ ಮನೆ ಒಳಗೆ ಪಚ ಪಚ ಅನ್ಕಂಡ ಹಪ್ಳ ಶಬ್ದ ಮಾಡ್ಕ ತಿಂಬುದಿತ್ತಲ್ಲ, ಅದು ಬಹಳ ಖುಷಿ. ಈಗಿನ ಕಾಲದಾಗೆಲ್ಲ ತೆಂಗಿನೆಣ್ಣೆಯೂ ತಿಂಬುಕಾಗ ಅಂತ್ರ. ಆದ್ರೆ ತೆಂಗಿನೆಣ್ಣೆ ತಿಂದಷ್ಟಕ್ಕೂ ಒಳ್ಳೇದಂದೇಳಿ ಹಿರಿಯರ್ ಮಾಡಿರ. ಹಂಗಂದೇಳಿ ಹೆಚ್ಚು ತಿಂಬುದಲ್ಲದೆ ಹೆಚ್ಚು ತಿಂದ್ರೆ ಕಡೆಗೆ ಅಮೃತನು ವಿಷ ಅತ್ತಂದೇಳಿ ಹೇಳ್ತಾರಲ್ಲ ಹಂಗೆ. ಅಂದ್ರೆ ದಿನಕ್ಕೆ ಒಂದು ಚಿಪ್ಪಾರು ತೆಂಗಿನೆಣ್ಣೆ ಅಂದ್ರೆ ನಮ್ ದೇಹಕ್ಕೆ ಹೋಯ್ಕಂದೇಳಿ ಹಿರಿಯರ್ ಮಾಡ್ಕ ಬಂದದ್ದು. ಇನ್ನು ಹೊರಳಿ ಬೇಯಿಸುದು ಎಷ್ಟು ಗಮ್ಮಂಬುದೇ. ಈಗ ಈ ಅಸಡಿ ತಿಂಗಳಾಗೆ ಎಂತಕ್ಕಂದ್ರೆ ಎಂತ ತರಕಾರಿ ಇಲ್ಲೇ, ತರಕಾರಿ ತಕ್ಕ ಬರ್ಕರ್ ಕಾಸು ಬೇಕು, ಕಾಸು ಬೇಕಾರ ಗಣಸು ಹೊರಗೋಯ್ ದುಡಿಕ. ಆ ದುಡಿಮೆಯೂ ಇಲ್ಲ, ಕಾಸು ಇಲ್ಲ. ಮನೆಗಿದ್ದಿ ಅಂತಿತ್ತು ಅದ್ರ ಒಳಗೆ ಒಂದಿಷ್ಟು ಆಚಿ ಕೌಂಚಿ ಈಚಿ ಕೌಂಚಿ ಅನ್ಕಂಡೇಳಿ ಕೂಳ್ ಮಾಡಿ ಹಾಕತ್ರಲ್ಲ ನಮ್ ಹೆಂಗಸ್ರ, ಅದೇ ಈ ಹೊರಳಿ ಬೇಯಿಸುದು. ಹೊರಳಿ ಬೇಯಿಸಿದ ಮೇಲೆ ಆ ನೀರಾಗೆ ಒಂದ್ ಗಮ್ಗುಟ್ಟು ಸಾರ್, ಅದಕ್ಕೊಂದು ಬೆಳ್ಳುಳ್ಳಿ ಒಗ್ಗರಣೆ, ಆಮೇಲೆ ಆ ಹೊರಳಿನ ಒಗ್ಗರ್ಸುದು. ಅದು ಏನ್ ಲಾಯಕ್ ಅಂತ್ರಿ, ಆ ಬೆಲ್ಲ ಏನ, ಅದಕ್ ಕಾಯಿ ಏನ, ಅದೆಲ್ಲ ಕಾಣಿ. ಒಂದೊಂದು ನಮ್ಮ ದೇಹಕ್ಕೆ ಒಳ್ಳೇದು. ಅವಡಿ ಬೇಯಿಸೋದಿರ್ಲಿ, ಹೊರಳಿ ಬೇಯಿಸೋದಿರ್ಲಿ, ಅದೆಲ್ಲ ಕೂಡ ಈ ಮತ್ತೊಂದು. ಇನ್ನ ಈ ಅಸಡಿ ತಿಂಗಳಿಗೆ ಯಾವ ಹಬ್ಬ ಇಲ್ಲ, ಯಾವ ಹಾಡಿ ಇಲ್ಲ, ಬರೀ ಮನೆ ಕೂಕಂದು. ಈ ಅಸಡಿ ಮುಗಿತಿದ್ದಂಗೆ ದೇವಸ್ಥಾನದ ಹಬ್ಬ ಇರ್ಲಿ ಅಂತದೇ ಇರ್ಲಿ, ದೇವಸ್ಥಾನದ ಹಬ್ಬ ಅರೆ ನಮ್ಮಲ್ಲಿ ಕೊಡಬು ಶುರುವಾತ. ಹೌದಾ, ದೀಪಾವಳಿ ಹಬ್ಬಕ್ಕೆ ದ್ವಾಸಿ, ಆಮೇಲೆ ನಮ್ದು ಮಾಲಯ ಅಮಾಸಿ ಅಂದ್ರೆ ವಡಿ ಶುರು ಹಪ್ಪುದ. ನೆಕ್ಸ್ಟ್ ಮತ್ತೆ ಬಪ್ಪುದ ಅಂದ್ರೆ ಉಪಕರ್ಮ, ಉಪಕರ್ಮಕ್ಕೆ ಶಾವ್ಗೆ. ಅಂದ್ರೆ ಯಾವ ಯಾವ ಸಮಯದಾಗಿ ಎಂತೆಲ್ಲ ಆಹಾರ ಮಾಡ್ಕೊಂಡು ನಮ್ಮ ಹಿರಿಯರು ಮಾಡ್ಕ ಬಂದು ಕೊಟ್ಟಿರ. ಅದೇ ಈಗ ಪುಸ್ಯ ಮಳಿ ಬಿಡುವತ್ತಿಗೆ ಈ ಸೊಪ್ಪು ತಿನ್ಕ, ನೀವು ಆದ್ರಿ ಮಳಿ ಬಿಡುವತ್ತಿಗೆ ಆದ್ರಿ ಸೊಪ್ಪು ತಿನ್ಕ, ಇದೆಲ್ಲ ಮಾಡ್ಕೊಂಬಂದ್ರೆ ಆ ಮಳೆಗಿಪ್ಪು ಏನಿತ್ತು ಆ ಕೀಟಾಣುಗಳು ಅವುಗಳನ್ನೆಲ್ಲ ಹೊರಗೋಯ್ಕರೆ ನೀವು ಒಳಗಿಂದ ದೇಹದಿಂದ ನೀವು ಗಟ್ಟಿಯಾಯ್ಕ ಅನ್ಕೊಂಡು ಹೇಳಿ ನಮ್ಮ ಹಿರಿಯರು ಮಾಡ್ಕ ಬಂದದ್ದು ಇಷ್ಟು ಪದ್ಧತಿ. ಇನ್ನು ಪಪ್ಪುದ ಆಸಡಿ ಹಬ್ಬ. ಆಸಡಿ ಹಬ್ಬ ಅಂದ್ರೆ ಅದೊಂಥರ ಗಮ್ಮತ್ ಅಲ್ಲ. ಈಗಿನವ್ರಿಗಿಲ್ಲಿ ಆಸಡಿ ಹಬ್ಬ ಅಲ್ಲ, ದಿನಾ ಹಬ್ಬುವೆ, ದಿನಾ ಕಡುಬೆ, ಕಡೆ ದಿನ ಕೋಳಿ ಅಂಬ್ರು, ದಿನ ಮೀನ್ ಅಂಬ್ರು, ಅದ್ರೊಳಗೆ ಹಬ್ಬ ಅಂದೇಳಿ ಯಾವ್ದು ವಿಶೇಷ ಇಲ್ಲ. ಅರೆ ನಮ್ಗಾಗೆಲ್ಲ ಆಸಡಿ ಹಬ್ಬ ಅಂದ್ರೆ ಬಹಳ ಖುಷಿ. ಕೊಡಬು ಆಸಡಿ ಹಬ್ಬ ದಿನ ಕೊಡಬು ಒಂದು ಪಾಯಸ, ಗಮ್ಮು ಗೈಲ್ ಕಾಣಿ ಆ ಹಬ್ಬ ಅಂದ್ರೆ. ಯಾಕಂದ್ರೆ ಇಷ್ಟು ದಿನ ತಿಂದದ್ದಕ್ಕಿತ್ತಲ್ಲ ಅದು ಒಂದು ಹಂಗೆ. ಈ ಆಸಡಿ ಅಂದ ತಕ್ಷಣ ಮತ್ತೆ ನೆನ್ಪಾಪುದ ನಮ್ಗೆ ಆಟೋ, ಈ ತಿಂಬುದು ಆಟ ಆಡು, ಚನ್ನಿಮಣಿ ಇರ್ಲಿ, ಪಗಡೆ ಇರ್ಲಿ, ಅದೆಲ್ಲ ಹಿರಿಯರ ಜೊತೆ ಕಿರಿಯರ ಜೊತೆ ಎಲ್ಲ ಕೂಕ ಆಟ ಆಡೋದು, ಉಂಬುದು ಮಾಡುದು, ಅದೆಲ್ಲ ಕೂಡ ತುಂಬಾ ಒಳ್ಳೇದು. ಅಂದ್ರೆ ಒಂದೇ ಸೂರಡಿ ಕೂಕಂಡ ನಮ್ಮ ನಾವು ಅರ್ಥ ಮಾಡ್ಕೊಂಬಂತ ತಿಂಗಳಂದ್ರೆ ಆಸಡಿ ಅಂತೇಳಿ ನಾ ಎಣಿಸ್ತೆ. ಇನ್ನ ಆಸಡಿ ಅಮಾಸಿ. ಆಸಡಿ ಅಮಾಸಿ ಅಂದ್ರೆ ಹೆಚ್ಚಿನವರಿಗೆಲ್ಲ ಗೊತ್ತೀತ ಸಮುದ್ರ ಸ್ನಾನ ಮಾಡುದು ಅನ್ಕಂಡ. ಸಮುದ್ರ ಸ್ನಾನ ಎಂತಕ್ ಮಾಡುದ, ಆಗಿನವರೆಲ್ಲ ಮಾಡದ್ ಒಂದ್ ಆಚಾರ ವಿಚಾರದಾಗಿತ್ತು, ಈಗಿನವರದ್ದೆಲ್ಲ ಪ್ಯಾಷನ್ನೆ. ಎಲ್ಲ ನ್ಯಾರ ಮನೆಯವ್ರು ಹಾತ್ರ ನಾವು ಹಾಪುದ್, ಮಕ್ಕಳನ್ ಮರಿನೆಲ್ಲ ಕಟ್ಕೊ ಹಾಪುದ್ ಅನ್ಕಂಡೇಳಿ ಹಾಪುದ್. ಅರೆ ಆಗಿನವ್ರ ಮಾಡದ್ ಅಂತಕ್ಕಂದೇಳಿ ಹೇಳ್ರೆ, ಈ ಆಸಡಿ ತಿಂಗಳದ್ದು ಈ ಚಳಿ ಏನಿತ್ತು, ಆ ಮಳಿ ಚಳಿಗೆ ನಮ್ಮ ಚರ್ಮಗಳೆಲ್ಲ ಒಂದಿಷ್ಟು ಜಡ್ಡು ಕೊಟ್ಟಿರ್ತು. ಆ ಜಡ್ಡು ಕೊಟ್ಟ ಚರ್ಮಕ್ಕೆ ಇನ್ನು ಬಪ್ಪು ಮುಂದಿಂದ ಏನಿತ್ತು ಆ ಮಳಿ ಆ ಚಳಿ ಎಂಬುದು, ನಮ್ಮ ಚರ್ಮ ಸರಿಯಾಯ್ಕ ಆ ಚರ್ಮದ ರೋಗ ಏನಿತ್ತು ಅದ್ಯಾವುದು ಬಪ್ಪುಕಾಗ ಅನ್ಕಂಡೇಳಿ ಹೇಳಿ ಸಮುದ್ರ ಸ್ನಾನ ಮಾಡುದು. ಅಂದ್ರೆ ಉಪ್ಪು ನೀರು ಎಂಬುದು ಅಷ್ಟು ಒಳ್ಳೇದು. ಈಗೆಲ್ಲ ಉಪ್ಪು ನೀರಿನ ಸ್ನಾನಕ್ಕೇತ್ರಿಯಾ. ಆಮೇಲೆ ಎಂತದ ಮೀನ್ ಬಿಡುದು ಅಂದ್ರೆ ಕಾಲಿಗೆ, ಆ ಮೀನ್ ಬಿಟ್ಟು ನಿತ್ಗಂದಕ್ಕೇತ್ರಿಯಾ. ಅದೆಲ್ಲ ಇದ್ದೀತ ಈಗ, ಯಾಕಂದ್ರೆ ಅವ್ರು ಯಾರು ಸಮುದ್ರದ ಬದಿಯೋ ಬೊತಿಲಿಯೋ ಏನೋ ಗೊತ್ತಿಲ್ಲ ಅಂತೂ. ಆದ್ರೆ ಆಗಿನವ್ರು ಅದು ಯಾವುದು ಇಲ್ಲ, ಒಂದೇ ಒಂದು ಆಸಡಿ ಹಬ್ಬದ ಬಾತು ಒಂದೇ ಅವ್ರದ್ದು. ಈ ಸಣ್ಣ ಬಾತು ಇಲ್ಲ, ಮೊಡ್ಡ ಬಾತು ಇಲ್ಲ, ಯಾವ ಬಾತು ಇಲ್ಲ ಅವರಿಗೆ. ಹಂಗೆ ಮತ್ತೊಂದು ಅಂತಂದ್ರೆ ನಾವು ಹೋತ್ತೆ ಆಸಡಿ ಹಬ್ಬದ ಏನ ಒಂದು ಸಮುದ್ರ ಸ್ನಾನಕ್ಕೆ. ಏನು ಜನ ಕೇಂತ್ರಿ, ಸಮುದ್ರ ತುಂಬಾ ಜನ ಮಾರಾರೆ. ಒಂದು ಸಲ ಹೋದಿತ್ತಲ್ಲ ನಾವು, ಆಯ್ತು ಎಲ್ಲಾ ಗೆಳೆತಿಯರೆಲ್ಲ ಒಟ್ಟು ಸೇರ್ಕೊ ಹೋಯ್ತು. ಒಂದು ತ್ಯಾರಿ ಬಂತಲ್ಲ, ತ್ಯಾರಿ ಬಂದ ಮೇಲೆ ಕಡಿ ಕತ್ತಿಯಲ್ ನನ್ನ ಪಕ್ಕದಾಗಿದ್ದರು ಹೊಲ್ಸೆಟ್ಟೆ ಇಲ್ಲಿಯೇ ಪೂರ್ತಿ ಹೊಲ್ಸೆಟ್ಟು ಸಮುದ್ರ ಕೊಯ್ಲಕ್ಕ. ಅವ್ರು ಅಯ್ಯೋ ಅಯ್ಯೋ ಅಂತ ರೀ ಅಂತ ಕಂಬತ್ತಿ ನಾವು ಗಟ್ಟಿ ಹಿಡ್ಕೊಂಡಿತ್ತು ಅವ್ರು ಬಬ್ಬಿ ಅಂತಕ್ಕ ನಾನು ಹೊಲ್ಸೆಟ್ಟು ಹೋಯ್ತು ಅನ್ಕೊಂಡು. ಆಯ್ತಲ್ಲ ಇರ್ಲಿ ಬಿಡಿ, ಆ ಸರಿ ಆ ಮಸಿ ಅಲ್ಲ, ಒಂದ್ ಒಳ್ಳೆ ದಾನ ಕೊಟ್ರಿ ಅನ್ಕೊಂಡ್ಲಿ ಅಂದೇಳಿ. ಅಲ್ಲಿ ಎಂತಕ್ಕಂದ್ರೆ ಆಸಡಿ ಅಮಾಸಿಯಲ್ಲ, ಆ ಅಮಾಸಿಗೆ ಸಮುದ್ರದ ತೆರಿ ಬಪ್ಪುದು ಅಷ್ಟೇ ದೊಡ್ಡದಿರತ್ತ. ನಾವು ಜಾಗ್ರತೆಗಿರ್ಕ, ಮಕ್ಕಳ ಮರಿನ ಕರ್ಕೊಂಡು ಹೋಗತ್ತಿಗೂ ಜಾಗ್ರತೆಗಿರ್ಕ. ಮತ್ತೊಂದು ಆ ಸಮಯದಾಗೆ ಆ ದಿನ ಪಿತೃಗಳಿಗೆ ಒಂದು ತರ್ಪಣ ಬಿಡುದಿತ್ತಲ್ಲ, ಅದು ಬಹಳ ಒಳ್ಳೇದು. ಅದೆಷ್ಟೋ ತಲೆಮಾರಿನ ಪಿತೃಗಳನ್ನ ನೆನಪು ಮಾಡ್ಕೊಂಡ ನಾವು ಒಂದು ತರ್ಪಣ ಬಿಡತ್ತ ಅಮಾಸಿ ಎಂಬುದು. ಹಾಂಗೆ ಎಂತಕ್ಕೆಂದ್ರೆ ಆ ಅಮಾಸಿ ದಿನ ನಮ್ಮ ಪಿತೃಗಳೆಲ್ಲ ಬಂದು ಕಾಯ್ತ್ರಮ್ರ, ನಮಗೊಂದಿಷ್ಟು ನೀರ್ ಕೊಡ್ತ್ರ, ಎಳ್ಳು ನೀರ್ ಕೊಡ್ತ್ರ ಅನ್ಕೊಂಡು ಹೇಳಿ. ಆ ಲೆಕ್ಕದಲ್ಲ ನಮ್ ಇರದ್ ನಾವೆಲ್ಲ ಇದ್ದಾಗ ನಮ್ಗೆಲ್ಲ ಏನು ಜಕ್ಕಣಿ ಏನ ಅದೇನು ಇದೇನಿ ಎಲ್ಲ ಗೊತ್ತಿತ್ತು. ಹಿರಿಯರದ್ದು ಉಪದ್ರ ಅಂತೇಳಿ ಹೇಳುದಲ್ಲ, ಈಗಿನರೆಲ್ಲ ಅದೆಲ್ಲ ಭ್ರಮೆ ಅಂತ್ರ. ಏನೇ ಇರ್ಲಿ, ಯಾಕಂದ್ರೆ ಕಾಲ ಬದ್ಲಾದಂಗು ಅವ್ರು ಬದ್ಲಾರ ಏನೋ ಗೊತ್ತಿಲ್ಲ. ಅಂತೂ ನಾವು ಅಂತೂ ಬದ್ಲಾತಿಲ್ಲ ಕಾಣಿ, ಯಾಕಂದ್ರೆ ಜಕ್ಕಣಿಯೂ ಇತ್ತು, ಉಪದ್ರವೂ ಇತ್ತು, ಎಲ್ಲದೂ ಇತ್ತು. ಅದ್ರ ಜೊತೆ ಜೊತೆಗೆ ನಮ್ ಹಿರಿಯರು ಮಾಡ್ಕೊಂಬಂದ ದಾನ ಧರ್ಮ ಅವೆಲ್ಲವೂ ಕೂಡ ವರ್ಷಕ್ಕೊಂದ್ಸಲಾರು ದಾನ ಮಾಡಕ ಅಂಬುದು ಈ ಆಸಾಡಿ ಅಮಾಸೆಗೆ ಇಟ್ಕೊಂಡಿಪ್ಪಕ್ಕೂ ಸಾಕು. ಹಿರಿಯರನ್ನ ನೆನಪು ಮಾಡ್ಕೊಳಕ ಅಂತೇಳಿ ಹೇಳದಕ್ಕಾರು ಈ ಆಸಾಡಿ ಅಮಾಸೆಯು ನೆನಪು ಮಾಡತ್ತ ಏನು, ಯಾಕಂದ್ರೆ ಅದೆಲ್ಲವೂ ಕೂಡ ನಮ್ಮನ್ನ ಹುಟ್ಟಿ ಬೆಳೆಸದ ಹಿರಿಯರನ್ನ, ನಮಗೊಂದಿಷ್ಟು ಆಸ್ತಿ ಕೊಟ್ಟದಿರ್ಲಿ, ಸಂಸ್ಕೃತಿ ಕೊಟ್ಟದಿರ್ಲಿ, ಸಂಪ್ರದಾಯ ಕೊಟ್ಟದಿರ್ಲಿ, ಇಲ್ಲ ಸಮಾಜದಾಗೆ ಒಂದು ಜನ ಮಾಡೋದಿರ್ಲಿ, ಅದೆಲ್ಲ ಹಿರಿಯರು ಕೊಟ್ಟು ಬಳುವಳಿ ಅಂತ ಹೇಳ್ಕ. ಯಾಕಂದ್ರೆ ಇವತ್ತು ಹುಟ್ಟಿದ ತಕ್ಷಣ ಇವತ್ತೇ ನಮ್ಮನೆಗೆ ಆ ಹೆಸರು ನನ್ನ ಹೆಸರು ಬತ್ತಿಲ್ಲ, ಹಿರಿಯರ ಹೆಸರಿಂದನೇ ನಾವು ಮುಂದೆ ಹೋಗ್ಬೋದು. ನೀವ್ ಯಾರ ಮನೆಯರ್ ಕೇಂದ್ರೆ ಇಂಥ ಮನೆಯರಂದ್ ಹಿರಿಯರದ್ದೇ ಹೇಳ್ಕಿನ, ನನ್ನ ಹೆಸರು ಹೇಳ್ಕೊಂಡ್ರೆ ಅಲ್ಲಿ ಯಾರಿಗೂ ಗೊತ್ತಾತಿಲ್ಲ. ಹಾಂಗಾಯಿ ಹಿರಿಯರನ್ನ ಸದಾ ನೆನ್ಪ್ ಮಾಡ್ಕೊಳಕ, ಅವ್ರ ಸಾಧನೆ ನಮ್ಮ ಜೊತೆಗಿರ್ಕ, ಅವ್ರದ್ ಏನಿತ್ತು ದಾನ ಧರ್ಮ ಆ ಪುಣ್ಯಗಳು ನಮ್ಮ ಜೊತೆಗೆ ನಮ್ಮಿಂದ ಮುಂದಿನವರಿಗೂ ಹೋಯ್ಕ. ಆ ಲೆಕ್ಕದಾಗೆ ಆಸಡಿ ಅಮಾಸಿ ಎಂಬುದು ಎಲ್ಲರಿಗೂ ಕೂಡ ಒಳ್ಳೇದ. ಆಸಡಿ ಅಮಾಸಿ ಹಬ್ಬ ಅಂಬುದು ನಾವೆಲ್ಲ ಒಟ್ಟು ಸೇರ್ಕೊಂಡು ಗಮ್ ಗೈಲಾಯಿ ಆಚರಿಸುವ. ತಿಂಬುದಿರ್ಲಿ ಉಂಬುದಿರ್ಲಿ ಸ್ನಾನ ಇರ್ಲಿ ಆರು ಈಗ ಮಾರ್ರೆ ಬಹಳ ಖುಷಿ ಹಬ್ಬದ ಆಸಾಡಿ ತಿಂಗಳು. ಎಲ್ಲೆಲ್ಲೂ ಮಾರ್ರೆ ಆಸಾಡಿ ಗಮ ಗಮ ಅಂಬ್ರು, ಆಸಾಡಿ ತಿಂಡಿ ಅಂಬ್ರು, ಆಸಾಡಿ ತಿಂಡು ತಿನಿಸು ಸ್ಪರ್ಧೆ ಅಂಬ್ರು ಎಂತ ಹೇಳ್ತ್ರಿಯೇ. ಈಗಿನ ಕಾಲದಾಗ ಆಸಾಡಿ ತಿಂಗಳಂದ್ರೆ ಒಬ್ರು ಮನೆ ಕುಕ್ಕಂಬರು ಇಲ್ಲಿ ಬಗೆ ಬಗೆ ಮಾಡ್ಕ ತಿಂಬುದು ಏನು ಎಷ್ಟೆಷ್ಟು ಸಂಘಟನೆಯರು ಯಾವ ತರದಾಗೆ ಈ ಮುಂದಿನ ಹಿಂದಿನ ತಲೆಮಾರಿದ ಅಷ್ಟೂ ತಿಂಡಿ ತಿನಿಸಿನ ಮುಂದಿನ ತಲೆಮಾರಿಗೆ ಪರಿಚಯ ಮಾಡು ಕೆಲಸ ಮಾಡ್ತಾ ಇದ್ರೆ ಬಹಳ ಖುಷಿ ಅನ್ಸತ್ತೆ. ಯಾಕಂದ್ರೆ ಆಸಾಡಿ ಎಂಬುದು ಬರೀ ಮನೆ ಕೂಕಂಬ್ದ ಈ ದೈವ ಏನೋ ಚೀನಿ ಹಡ್ಗತ್ಕೊಂಡು ಹಾತ್ತಂದೇಳಿ ಹೇಳುದು, ಹೂ ತೌರ್ ಮನೆ ಹಾತ್ತಂದೇಳಿ ಹೇಳುದು, ಅದೆಲ್ಲ ಬದಿಗೆ ಹಾಕಿ ಈಗ ಎಲ್ಲ ಒಟ್ಟು ಸೇರುವಂತ ಕಾಲ ಈ ಆಸಾಡಿ ತಿಂಗಳು ಬಂದಿತ್ತೇನೋ ಅನ್ಕೊಂಡಿತ್ತು ನಮ್ಗೆ. ಮತ್ತೊಂದು ವಿಶೇಷ ಅಂದ್ರೆ ವಿಶ್ವಕುಂದಾಪುರ ಕನ್ನಡ ದಿನ, ನಮ್ಮ ಭಾಷೆ ನಮ್ಮ ಬದುಕನ್ನ ನೆನಪು ಮಾಡುವಂತ ದಿನ ಈ ಆಸಾಡಿ ಅಮಾಸಿ ದಿನ. ಖುಷಿ ಯಾಕಂದ್ರೆ ಇಡೀ ವಿಶ್ವಕ್ಕೆ ನಮ್ಮ ಭಾಷೆ ಪರಿಚಯ ದಿನ ಅಂದ್ರೆ ಇತ್ತಲ್ಲ ಅದು. ನಾವು ಕುಂದಾಪ್ರಮಣ್ಣ ಹುಟ್ಟಿ ಈ ಕುಂದಾಪ್ರಮಣ್ಣ ಬೆಳೆದವರಿಗೆ, ಕುಂದಾಪುರ ಭಾಷೆ ಬಳಸ್ತಿಪ್ಪರಿಗೆ ಅದು ಬಹಳ ಖುಷಿ ಅಂದೇಳಿ ಹೇಳ್ತೇನೆ. ಇಷ್ಟೊತ್ತಿನವರೆಗೂ ನಮ್ಮ ಆಸಡಿ ಹಬ್ಬದಾಗೆ ನಾನೊಂದಿಷ್ಟು ಮಾತು ಕೇಳ್ರಿ ಅಲ್ಲ, ನಿಮ್ಗೂ ಬಹಳಷ್ಟು ನೆನ್ಪಾಯಿಕ್ಕಲ್ಲ ನಿಮ್ ಹಿರಿಯರದ್ದು ಊಟ ತಿಂಡಿ ಹಬ್ಬ ಎಲ್ಲ ಹಂಗೆ ನೆನ್ಪ್ ಮಾಡ್ಕಂತೀರಿ ಅಕ್ಕ. ಮುಂದಿನ ವರ್ಷ ಆಸಡಿಗೆ ಮತ್ತೊಂದಿಷ್ಟು ವಿಷಯ ಇಟ್ಕೊಂಡ ನಿಮ್ ಜೊತೆ ಮಾತುಕತೆ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ ರೇಡಿಯೋ ಕುಂದಾಪುರ. ನಾ ನಿಮ್ ಸುಜಾತ ಬಾಯ್ರಿ, ಮತ್ ಸಿಕ್ವ ಅಕ್ಕ.
4: ನಮ್ಮೂರು ಕಾಂಬುಕ್ ಚಂದ, ನಿನ್ನೆದ್ ಮೀನ್ ಗಸಿ ತಿಂಬುಕ್ ಚಂದ, ಕಡ್ಲ ಬದೆಗೆ ಕೂಕಂಕೆ ಚಂದ, ಹಂಗೆ ಕೇಂಬುಕೆ ನಮ್ ರೇಡಿಯೋ ಕುಂದಾಪುರ್ನೇ ಚಂದ.
2: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
5: ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ಮಾತ್ರ 89.6 FM. ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಹಾಯ್, ಬನ್ನಿ ಅಲ್ಲ ಯಾಸಾಡಿ ಅಮಾಸಿ ಗರ್ಜಂಗೆ, ನಮ್ಮ ವಿಶ್ವ ಕುಂದಾಪುರ ಕನ್ನಡ ದಿನದ ಖುಷಿ ಹಂಗೆ ಎಲ್ಲ ಒಟ್ಟು ನಮ್ಮ ಕುಂದಾಪುರ ಕನ್ನಡದಲ್ಲಿ ಒಂದು ಹೆಂಗಸರು ಪಂಚಾಯತಿ ಕೇಳ್ಕೊಂಡ್ಬಪ್ಪ. ಈ ಹೆಂಗಸರು ಪಂಚಾಯತಿ ಮಾಡುವರು ಯಾರಂತ ಕೇಳ್ರೆ, ಸರಿತಾ ಉಪಾಧ್ಯಾಯ, ಮಹಾಲಕ್ಷ್ಮಿ ಸೋಮಿಯಾಜಿ, ವಿನಯ ಉಡುಪ ಮತ್ತು ಸುಮನಾ ಹೆರಳೆ.
2: ನಮ್ಮೂರ ಭಾಷೆ ಎಷ್ಟು ಚಂದ, ಅದರಲ್ಲಿನ ಪರಿಮಾ

0: ಮನಕ ಹಾಡ್ ಜೋರ್ ಮೊಳಗತ್ತಲೆ.
1: ಇದ್ ನಮ್ ಡಾಕ್ಟರ್ ಹಾಡದ್ ಹಾಡಲ್ದ ಲಾಯ್ಕಿತ್ತೆ?
2: ಹೌದಾ, ಡಾಕ್ಟರ್ ಹಾಡೆ? ಓ ಡಾಕ್ಟರ್, ಸುದ್ದಿ ಎತ್ಬೇಡ, ನಂಗೆ ಸಾಕಾಯ್ತು. ಡಾಕ್ಟರ್ ಹತ್ರ ಹೋಯ್ ಹೋಯ್ ಸಾಕಾಯ್ತು. ಒಂದ್ ಜ್ವರ ಬಂದದ್ದಂದ್ರೆ 8 ದಿನ ಮಲ್ಸಿಯೇ ಬಿಡ್ತ. ಅಯ್ಯೋ, ಈಗ ಜ್ವರ ಗುಣ ಆದ್ರು ಬರೀ ಕೆಮ್ಮ ಕೆಮ್ಮಿ ಕೆಮ್ಮಿ ಮನೆ ಲಾಯ್ಕಂಡ್ ಕೆಮ್ಮಿ ಕೆಮ್ಮಿ ಬೇಜಾರಾಯ್ ಹೋಯ್ತು. ನೀವ್ ಒಬ್ರಾರು ಮನೆ ಬದಿ ಬಂದಿರ್ಯಾ?
0: ಅಲ್ಲ, ವಿಷಯ ಗೊತ್ತಾಯ್ತ, ವಿನಯ ಹೇಳಿಲ್ಲ ಅದಕ್ಕೆ ಈಗ ಬಂದ. ಈ ಜ್ವರ ಒಬ್ರಿಂದ ಒಬ್ರಿಗೆ ಮಾತತ್ತಲ್ಲ ಮರೈತಿ, ಅದಕ್ಕೆ ಬರಲ್ಲ. ಇನ್ನ ಹಾಂಗ ಉಮೇದ್ ಮಾಡ್ಕೊಂಬಪ್ಪ ಅಂದ್ರೆ ಈ ಮಕ್ಳು ಬೈತ್ವಲ್ಲೆ, ಅವು ಹೇಳದ್ದು ಕೇಳ್ಕಲೆ. ನಾಳೆ ನಾನ್ ಮನ್ಕಂಡ್ರೆ ಅವೇ ಕಾಣ್ಕಲ ಮರೈತಿ. ನೀನ್ ಆಸ್ಪತ್ರೆಗೆ ಹೋಯ್ದೆ ಅನ್ ಗೊತ್ತಾಡ್ಕೊಳೆ, ಎಲ್ಲ ಜೋರ್ ಹುಷಾರಿಲ್ದೆ ಸೇರಿದ್ಯೇನೋ ಆಸ್ಪತ್ರೆಗೆ ಅಂತ ಹೆದರಿಕೆ ಆಯ್ತ. ಆದ್ರೂ ಎಂತ ಮಾಡುದ, ಬೇಜಾರ್ ಮಾಡ್ಕೊಂಬಿಡ್ದೆ.
2: ಅಯ್ಯೋ, ಬೇಜಾರ್ ಎಂತ ಇಲ್ಲ ಮರೈತಿ, ವಿಷಯ ಹೌದಲ್ದ, ಒಬ್ರಿಂದ ಒಬ್ರಿಗೆ ಮಾತತ್ತಲೆ. ಒಬ್ರಿಗೆ ಬಂದ್ರ ಸೈ ಮನೆ ಮಂದಿಗೆಲ್ಲ ಜ್ವರವೆ. ನಂಗೂ ಹೆದರಿಕೆ ಆಯ್ತಾ, ಆ ನಮೂನಿ ಜ್ವರ ಬಂದಿತ್ತು ಕಾಣ. ನಿಲ್ಲುಕ್ ನಿಟ್ಟಿಲ್ಲೆ ಡಾಕ್ಟರ್ ಶಾಪಂಗಾರು, ಇಷ್ಟು ಉದ್ದ ಕ್ಯೂ ಹನುಮಂತನ್ ಬಾಲ ಕಂಡಗೆ. ಡಾಕ್ಟ್ರಿಗೂ ನಾನು ಅನ್ಕಂಡು ಹೆದರಿಕೆ ಆಯ್, ಕೂಡ್ಲೆ ಒಂದು ಇಂಜೆಕ್ಷನ್ ಚುಚ್ಚದ್ದೆ.
0: ಅಯ್ಯಯ್ಯೋ, ಇರ್ಲಿ, ಈಗ ಹುಷಾರಾದ್ಯಲ್ಲೆ, ದೇವ್ರ ದೊಡ್ಡವನ್. ಈಗ ಆಸ್ಪತ್ರೆ ಹೋದವ್ರ ಮನೆಗೆ ಬತ್ರ ಅಂದ್ ಹೇಳು ಕೆಡಿಯ.
2: ಹೌದಪ್ಪ,
0: ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲ್ಸಿ ಅಲ್ಸಿ ಇಡ್ತ್ರ. ಈ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋದಲ್ಲ, ಅದೆಂತದೋ ಗೊತ್ತಿಲ್ಲ, ಅದೆಂತ ಹೇಳ್ತ್ರಲ್ಲ ಲಾರ್ಗೆಟ್ಟ ಎಂತದೋ ಅಂಬ್ರಲ್ಲ.
2: ಲಾರ್ಗೆಟ್ ಅಲ್ದ ಟಾರ್ಗೆಟ್. ಡಾಕ್ಟರ್ ಬಗೆಯವರಿಗೆ ಇಂತಿಷ್ಟ ಆಪರೇಷನ್ ಮಾಡ್ಕ ಅನ್ಕಂಡಿರುತ್ತಂಬ್ರಲ್ಲೆ. ಆರು ನಂಬದಿ ಡಾಕ್ಟರ್ ಅಲ್ಲ ಒಳ್ಳೆಯವರಪ್ಪ, ಹಾಂಗೆಲ್ಲ ಇದ್ದೀರ.
0: ಅದು ಹೌದೆ, ಸುಮ್ನೆ ಎಲ್ರನ್ನು ಅನ್ಮನ್ ಮಾಡುಕಾಗ, ನಮ್ಗೇನೆ ದೊಡ್ಡ ಔಷಧಿ ಅಂಬ್ರ. ಇನ್ನ ಈ ಡಾಕ್ಟ್ರ್ ಎಂತ ದೇವ್ರ ಊರಾರು ಎಂತ ಮಾಡುದು, ಅವ್ರೀಗ ಕಲ್ತದ ಗೊತ್ತಿದ.

0: ಔಷಧಿ ಕೊಡುದು ಅಲ್ದ? ಇನ್ನ ಅವರಿಗೂ ಕಷ್ಟವೇ ಅಲ್ದ ಡಾಕ್ಟರ್ ಬಗೆಯರಿಗೂ ಸರ್.
1: ಹೌದಪ್ಪ,
0: ಸುಮಾರ್ ವರ್ಷ ಓದುದ ಕಷ್ಟಪಟ್ಟ ಕೆಲ್ಸ ಹಂಗೆ ಹೊಗ್ಲು ರಾತ್ರಿ ಅನ್ಕೊಂಡಿಲ್ದೆ ನಿದ್ದೆ ಕೆಲ್ಸ ಮಾಡುದ. ಆಮೇಲೆ ಯಾರ್ ಎಲ್ ಕೋರ್ಟ್ ಮನೆಗೆ ಅಲ್ಸ್ತೇನೋ ಅನ್ಕೊಂಡ್ ಹೆದರ್ಕೊಂಡ್ ಹೆದರ್ಕೊಂಡ್ ಕೆಲ್ಸ ಮಾಡ್ತೇ
1: ಪಾಪ
0: ಅಲ್ದ. ಆಮೇಲೆ ಇನ್ನ ಯಾರೋ ಒಂದಿಬ್ರು ಕಾಡ್ ಡಾಕ್ಟರ್ ಮಾಡಿದ ಕೆಲ್ಸಕ್ಕೆ ಎಲ್ಲ ಡಾಕ್ಟ್ರಿಗೂ ಹೇಳುದ?
1: ಹೌದು,
0: ನಂಬದಿರಲ್ಲ ಹಂಗಿಲ್ಲಪ್ಪ.
1: ಅದೇ ನಮ್ಗೆ ನಂಬಿಕೆ ದೇವ್ರ ಮೇಲೆ ಭಾರ ಹಾಕಿ ಅವ್ರು ಹೇಳದ್ ಮಾಡುದಷ್ಟೇ. ಓ ಲಕ್ಷ್ಮಿ ಬಂದ್ಲಲ್ಲೇ. ಏನ್ ಲಕ್ಷ್ಮಿ, ಪತ್ತೆ ಇಲ್ಲೆಲ್ಲ ಮರೈತಿ, ಮಳೆ ಅನ್ಕೊಂಡೆ ಅಂತ ಹಪ್ಪಳದಿಂದ ಕೂತ್ಕೊಂಡ್ಯಾ ಎಂತ?
2: ಹ ಕೂಕಂಡ್ ಕಾಂಬರಿಗೆ ಅದೇ ಅನ್ಸುದಾ ಕಾಂತು. ಆದ್ರೆ ನನ್ನ ಕೆಲ್ಸ ಎಂತ, ನರಿ ನಾಯಿ ತಿನ್ನತ್ತಿಲ್ಲ.
1: ಅಂತದ್ ಎಂತ ಮರೈತಿ, ನರಿ ನಾಯಿ ತಿಂಬಷ್ಟ್ ಕೆಲ್ಸ?
2: ನಾವೀಗ ಕೇಂದ್ರ ಸರ್ಕಾರದ ಡ್ಯೂಟಿಯಲ್ಲಿ ಇಪ್ಪರಲ್ಲ ಮರೈತಿ.
1: ಓ
0: ಮನಿ ಮನಿ ಮೆಟ್ಲು ಹತ್ತಿ ಇಳುದ ನಿಂದ?
2: ಹೌದಾ, ಮನಿ ಮನಿ ಹತ್ತಿ ಇಳಿದ್ರು ಒಂದ್ ಸಮಾಧಾನ ಇತ್ತು ಕಣ್. ದೇಶಕ್ಕೊಂದು ಉಪಯೋಗ ಆ ಕೆಲ್ಸದಲ್ಲಿ ನಾನು ಇದ್ದೆ ಅನ್ಕಂಡು.
1: ಆರು ಟೀಚರ್ ಬಗೆಯರಿಗೆ ಅದೇ ಮಸ್ತ್ ಕೆಲ್ಸ ಅಲ್ದ, ಅದ್ರೊಟ್ಟಿಗೆ ಮಕ್ಳಿಗೆ ಪಾಠ ಎಷ್ಟೊತ್ತಿಗೆ ಮಾಡ್ತೀರಿ ಮರೈತಿ?
2: ಅದ ಅಲ್ದಿದ್ರು ಕೆಲ್ಸ ಏನ್ ಕಡಿಮೆ ಇತ್ತ ಮರೈತಿ. ಇದಾರು ದೇಶ ಸೇವೆ ಮಾಡ್ದಂಗೆ ಅಂತೊಂದ್ ಸಮಾಧಾನ ಇತ್ತು. ಏಗಳಿಕೂ ಇಪ್ಪದ ಅಲ್ಲ ಅಲ್ಲೇ ಇದ, ಒಂದ್ ಹತ್ತು ಇಪ್ಪತ್ತು ವರ್ಷಕ್ ಒಂದ್ ಸತಿ ಬಪ್ಪದಪ್ಪ. ಇದ್ ಬಿಟ್ಟು ದಿನದ ಕೆಲ್ಸ ಏನು ಕಡಿಮೆಯ ನಮ್ಗೆ? ದಿನಾ ಬೆಳಗ್ಗೆ ಆ ಮಕ್ಳು ಬಂದು ಕೂಡ್ಲೆ ನಮ್ ಕೆಲ್ಸ ಶುರುವಾತ್. ಆ ಮಕ್ಳು ಹಾಜರಿ ಹಾಕುದು ಒಂದು ಒದ್ದಾಟವೇ. ಈಗ
1: ಹಾಜರಿ ಹಾಕುಗೆಂತ ಆಯ್ತು, ನಮ್ ಹೆಸರು ಕಾಗದ ಕೂಡ್ಲೆ ಕೈ ಎತ್ತಿ ಇದ್ದೇನೆ ಸರ್ ಅಂತಿದ್ದೆ ನಾನು.
0: ನಾವಂತೂ ಪ್ರೆಸೆಂಟ್ ಸರ್, ಪ್ರೆಸೆಂಟ್ ಮಿಸ್ ಅಂಬುದಪ್ಪ.
3: ಬಂದಿದ್ದೇನೆ ಟೀಚರ್.
0: ಓಹೋ ವಿನಯ, ಜಾರತಿ ಮರತಿಯ ಅಲ್ಲೆಲ್ಲ ಗ್ವಾಸ್ರ ಕಣ್ಕಂಬ
1: ಜಾರತ್ತಂಗ.
3: ಸುಮನ ನಿಮ್ಗ್ ಜ್ವರ ಅಂಬ್ರಲೆ, ಹೆಂಗಿದ್ರಿ ಅಂತ ಕಣ್ಕೋಪ ಅಂದ್ ಬಂದೆ. ನೀವೆಲ್ಲರೂ ಇಲ್ಲೇ ಇದ್ರಿ ಅಲೆ, ಖುಷಿ ಆಯ್ತ. ಎಂತ ನೀವು ಹಾಜರಿ ಹಾಕ್ದಂಗಿತ್ತಲ್ಲ ಇಲ್ಲ?
0: ಅಲ್ದೆ ಅವಳ ಎಂತ ಲಕ್ಷ್ಮಿ, ಅವಳ ಶಾಲಿ ಸುದ್ದಿ ಹೇಳ್ತಿದ್ದಿಲ್ಲ. ಅದೇ ಎಂತ ಎಂತದೋ ಹಾಜರಿ ಎಂತದೋ ಬೇರೆ ಅಂತದೋ ಅನ್ಲಪ್ಪ.
3: ಎಂತ ಲಕ್ಷ್ಮಿ?
2: ಅದೇ ಹಾಜರಾತಿ ಬಗ್ಗೆ ಏನ್ ಹೇಳುದ್ ಹೇಳಿ. ಈಗ ಎಲ್ಲರಿಗೂ, ಟೀಚರ್ಸಿಗೂ ಇತ್ತು ಮಕ್ಳಿಗೂ ಇತ್ತು, ಫೇಸ್ ಐಡೆಂಟಿಫಿಕೇಶನ್ ಅನ್ಕೊಂಡ್ ತಂದಿರೆ.
3: ಹಾಂಗಂದ್ರೆ ಎಂತ ಮುಖದ ಫೋಟೋ ತೆಗುದಾ?
2: ಹೌದ್ ಮಾರೈತಿ, ದಿನಾ ಫೋಟೋ ತೆಗಿಕ, ದಿನ ಇದ್ದಂಗೆ ಇರ್ತವ ಹೇಳ. ಒಂದ್ ದಿನ ಏನಾರು ಒಂಚೂರು ಬದ್ಲಾಯ್ತಾ? ಬರೀ ಒದ್ದಾಟವೇ ಆತ.
1: ಅಯ್ಯೋ ಹೌದು, ಮೊನ್ನೆ ಪೇಪರ್ ಅಲ್ಲಿ ಬಂದಿತ್ತು ಸುದ್ದಿ, ನಂಗೆ ಓದಿದ್ ನೆನ್ಪಿತ್ತು. ಈಗ ಯಾವನೊಬ್ಬ ಕೂದಲು ಕತ್ತರಿಸ್ಕೊಂಡ್ ಬಂದಿದ್ದ ಅಂಬ್ರ, ಅದು ಗುರ್ತವೇ ಹಿಡಿಲಿಲ್ಲ. ಮನೆಗೆ ಅವಳು ಇನ್ನೊಬ್ಳು ಅವಳು ಅವಳು ಕೂದಲು ತೆಗೆದು ಅವನ್ ತಲೆ ಮೇಲೆ ಹಾಕಿರ್ ಮೇಲೆ ಗುರ್ತ ಹಿಡಿತ ಅಂಬ್ರ. ಫೋಟೋಸ ಬಂದಿದ್ ಪೇಪರ್ ಅಲ್ಲಿ ಓದಿ ನಂಗೆ ನೆಗಿಯೋ ನೆಗಿ.
2: ಹೌದಾ, ಇದ್ರ ಕತಿ ಇಷ್ಟ ಆದ್ರ ಮೇಲೆ ಯಾವ ಯಾವ ಮಕ್ಳು ಮಟ್ಟಿ ತಿಂತೋ, ಯಾವ ಯಾವ ಮಕ್ಳು ಬಾಳಿ ಹಣ್ಣು ತಿಂತೋ ಅಂತ ಲೆಕ್ಕ ಹಾಕುದು ಒಂದಷ್ಟು ಹೊತ್ತು. ಮತ್ತೆ ದಿನ ಅಕ್ಷರದಾಸೋಹ ಇತ್ತಲೆ, ಅದಕ್ಕೆ ಒಂದೊಂದು ಮಕ್ಳು ಇಂತಿಷ್ಟ ತಿನ್ಕಂತಿರತ್ತ. ಆ ಎಷ್ಟು ಮಕ್ಳು ಬಂದಿದ್ದೋ ಅಂತ ಕಣ್ಕಂಡು ಅದೆಲ್ಲ ಒಟ್ಟು ಲೆಕ್ಕಾಚಾರ ಮಾಡಿ ಆ ಕಂಪ್ಯೂಟರ್ಗೆ ಅಪ್ಲೋಡ್ ಮಾಡುದ್ರೊಳಗೆ ಮಧ್ಯಾಹ್ನದ ಊಟದ ತಯಾರಾಯಿರತ್ತ ಕಣ. ಇದಿಷ್ಟ್ರ ಮಧ್ಯದಾಗೆ ಈ ನಮ್ ಶಿಕ್ಷಣ ಇಲಾಖೆಯ ಏನೇನು ಬೇಕತ್ತೋ ಅದೆಲ್ಲ ಈಗಲೇ ತುರ್ತಾಗಿ ಕಳುಹಿಸುವುದು ಅನ್ಕಂಡ್ ಹೇಳಿ ಹಾಕಿ ಬಿಟ್ಟಿರ್ತರ. ಮಾಡದೆ ಇಪ್ಪ ಕತ್ತ?
1: ಹೌದಪ್ಪ.
3: ಅಲ್ಲ ಎಲ್ಲ ಮೊಬೈಲ್ ಹಂಗೆ ಮಾಡುದ ನೀವು? ಅದೇ ಎಂತದ?
2: ಮೊಬೈಲ್ ಹಂಗೆ ಎಲ್ಲದೂ ಹಾಕಿ.
3: ಮಕ್ಳ ಕೈಗೆ ಮೊಬೈಲ್ ಕೊಡಕಾಗ ಅಂತ ಹೇಳಿ ನಿಮ್ ಕೈಗೆ ಮೊಬೈಲ್ ಕೊಟ್ಟದ? ಹೇಳುದೊಂದು ಮಾಡುದೊಂದ?
2: ಎಂತ ಮಾಡುದು ಹೇಳ, ಎಲ್ಲವೂ ಈಗ ಅದ್ರಲ್ಲೇ ಆಪದಲ್ಲೇ. ಈಗ ಟೀಚರಿಗೆ ಪಾಠ ಮಾಡುದು ಒಂದ್ ಬ್ಯಾಡ, ಬರೀ ಡಾಟಾ ಎಂಟ್ರಿ ಕೆಲ್ಸ.
0: ಈ ಊರ್ ಮೇಲಿನ ಕೆಲ್ಸದಾಗೆ ಶಾಲಿ ಕೆಲ್ಸ ಒಂದು ಬಾಕಿ ಹಂಗಾರೆ. ಈ ಮಾಸ್ಟರ್ನ ಹದ ಹಾಕುರೊಳಗೆ ಈ ಮಕ್ಳೆಲ್ಲ ಚಟ್ನಿ ಅಥವೇನು
2: ಇಲ್ಲಿಯೇ ಯಾವ್ದಕ್ಕಾದ್ರೂ ಒಂದ್ ಇತಿಮಿತಿ ಅನ್ಕೊಂಡ್ ಹೇಳಿ ಇರತ್ತ. ಇತಿಮಿತಿ ಒಳಗೆ ಮಾಡ್ರೆ ಇದ್ರೊಳಗೂ ಕೂಡ ಒಂದ್ ಒಳ್ಳೆ ವಿಷಯ ಇತ್ತೆ. ಈಗ ಇದನ್ನೆಲ್ಲ ತಂದ್ರ ಮೇಲೆ ಎಷ್ಟೋ ಮಾಸ್ಟರ್ ಕೆಲ್ಸ ಮಾಡದೇ ಇದ್ದ ಮಾಸ್ಟರ್ ಎಲ್ಲ ಶಾಲೆಗೆ ಆಯ್ಕೊಂಡು ಶಾಲೆಗೆ ಪಾಠ ಮಾಡುವ ವ್ಯವಸ್ಥೆ ಆಯ್ಲಿ ಅನ್ಕೊಂಡಿದ್ದೆಲ್ಲ ತಂದದ್ದು. ಹಂಗಾಗಿ ಇದೊಂಥರ ಒಳ್ಳಿದೆ.
1: ಒಳ್ಳೇದಾಯ್ತಲ್ಲ
0: ಅಲ್ದ,
1: ಪಾಠ ಮಾಡದೆ ಸಂಬಳ ತಕೊಂಬವರಿಗೆ ಹಂಗ್ ಮಾಡಕಾಗ್ತಿಲ್ಲ.
3: ಲಕ್ಷ್ಮಿ, ನಂಗೊಂದು ಅನುಮಾನ ಯಾವತ್ತು ಬಪ್ಪದ ಕಾಣ. ಈಗಿನ ಕಾಲದ ಶಿಕ್ಷಣದ ರೀತಿಯೇ ಸಮ ಇಲ್ಲ, ಅಥವಾ ಈಗಳಿನ ಮಕ್ಕಳು ಸಮ ತಿಳ್ಕಂತಿಲ್ಯಾ ಅನ್ ಗೊತ್ತಾಪದಲ್ಲ. ಎಂತ ಗೊತ್ತಿತ, ಈ ಅಪ್ಪ ಅಬ್ಬಿ ಒತ್ತೈಕೋ ಅಥವಾ ಮಕ್ಕಳೇ ಆಸೆ ಪಟ್ಟು ಈ ಲಕ್ಷ ಲಕ್ಷ ದುಡ್ಡು ಖರ್ಚು ಮಾಡ್ಕ ಇಂಜಿನಿಯರ್ ಓದ್ತು ಅಲ್ಲ ಮಕ್ಕಳ, ಆ ಇಂಜಿನಿಯರ್ ಓದಿ ಅದ್ರದ್ದು ಏನಾರು ಪ್ರಯೋಜನ ಸಮಾಜಕ್ಕಾತ್ತ ಅಂತ ಹೇಳಿ ಅನುಮಾನ ಬಪ್ಪದ. ಎಂತಕಂದ್ರೆ ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ ಸೇತುವೆ ಎಲ್ಲ ಕಟ್ಟಕಾರೆ ಈ ಇಂಜಿನಿಯರ್ ಬೇಕಲ್ದ ಅದಕ್ಕೆ.
2: ಹೌದಪ್ಪ, ಅವ್ರಿಲ್ದೆ
3: ಈಗಳಿನ ಸೇತುವೆ ರೋಡ್ ಆಯ್ಲಿ ಬಿಲ್ಡಿಂಗ್ ಆಯ್ಲಿ ಕಟ್ಟದ್ 4 ದಿವಸಕ್ಕೆ ಬಿದ್ದೋತ್ತಲ್ಲ ಮರತಿ. ಹಂಗಾರೆ ನನ್ಗದೇ ಅನುಮಾನ ಬಪ್ಪದ ಎಲ್ಲಿ ದೂರ ಸಾಯಿಲಿ. ಇಲ್ಲ ನಮ್ಮನೆ ಹತ್ರ ಕ್ಯಾರಿಗೊಂದು ದೊಡ್ಡ ದಂಡಿ ಕಟ್ಟಿರಲ್ಲ ಮಕ್ಕಳೆಲ್ಲ ಬೀಳತ್ತು ಅಂತ ಹೇಳಿ ಕಟ್ಟಿ 3 ದಿನಕ್
2: ಬಿದ್ದೋಯ್ತಮ್ಮರ.
3: ಅದ ಎಂತ ಕೆಲಸ ಮಾಡುದು ಒಂದ್ ನನ್ಗೆ ಅರ್ಥ ಆಗ್ತಲ್ಲ. ಹಂಗಾರೆ ಅವು ಪಾಠ ಸಮ ಕೇಳದೇ ಓದ್ವ ಪಾಠ ಮಾಡೋರ್ ಸಮ ಇಲ್ಲ ಅಥವಾ ಆ ಮಕ್ಳಿಗೆ ನಾವು ಒಳ್ಳೆ ರೀತಿಲಿ ಇರ್ಕ ಅನ್ನೋ ಪ್ರಾಮಾಣಿಕತೆಲಿ ಬದುಕಂಬು ಆಲೋಚನೆ ಇಲ್ಲ ಅಂದ ಆಲೋಚನೆ ಆಪದ ನಂಗೆ.
2: ಅದನ್ನೇ ಹೇಳದ್ ಮಾರೈತಿ ಇಷ್ಟತಂಕ. ಈ ಮಾಸ್ಟ್ರಿಗೆ ಈಗ ಶಿಕ್ಷಣ ಅಂದ್ರೆ ಕಲ್ಸುದಲ್ಲ, ಈಗಳಿಗೆ ಸಿಲೆಬಸ್ ಮುಗಿಸುದೇ ಶಿಕ್ಷಣ. ಈ ಪರೀಕ್ಷೆಗೆ ಇಷ್ಟು ಪಾಠ ಆಯ್ಕಂತ ಇರುತ್ತೆ, ಅದನ್ನ ಮುಗಿಸುದೇ ಅವ್ರ ಕೆಲ್ಸ. ಅದ್ ಬಿಟ್ರೆ ಅದ್ರಲ್ಲಿ ಎಂತ ಇರುತ್ತೋ ಅದನ್ನ ಮನ ಮುಟ್ಟು ಹಂಗ ಹೇಳುದು ಆತೇ ಇಲ್ಲ. ಯಾಕಂದ್ರೆ ಈ ಬ್ಯಾರೆ ಕೆಲ್ಸ ಎಲ್ಲ ಬಿಡ್ಕಲೆ ಅವ್ರನ್ನ.
3: ಹೌದು,
2: ಹಾಂಗಾಯಿ ಇದ್ರಲ್ಲಿ ಯಾರದ್ ತಪ್ಪು ಯಾರದ್ ತಪ್ಪು ಅಲ್ಲ ಅದೆಲ್ಲ ಹೇಳುಕ್ ಆತಿಲ್ಲ. ಅಂತೂ ಒಂದ್ ಮಾತಂತೂ ಹೇಳಕ್
3: ಏನಂತ ಹೇಳ,
2: ಈ ಇಡೀ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮೊದ್ಲಿದ್ದಂಗೆ ಆದ್ರೆ ಏನಾದ್ರೂ ಒಂದ್ ಚೂರಾರು ಪ್ರಯತ್ನ ಮಾಡ್ಲಕ್ಕೋ ಏನು.
3: ಬದಲಾವಣೆ ಯಾವಾಗತ್ತ ನಾವು ಸುಮ್ನೆ ಕಾಯುದಷ್ಟೇ ಅಂತ ಹೇಳಿ. ಅಲ್ಲ ಲಕ್ಷ್ಮಿ ಮತ್ತೊಂದು ಹೇಳ್ಕನ್ ಮಾಡಿದೆ ಕಣ. ನಮ್ಮನೇಲೆ ಒಂದು ನಮ್ ಪೈಕಿನೊಂದು 5-6 ಮಕ್ಳಿದ್ದು ಇಂಜಿನಿಯರ್ ಓದ್ದವು. ಓಕೆ, ಆಫೀಸಿಗೆ ಹೋಗ ಕೆಲ್ಸ ಇಲ್ಲ ಕಣ, ವರ್ಕ್ ಫ್ರಮ್ ಹೋಮ್ ಅಮ್ರ, ಮನೇಲಿ ಐಕ ಕೆಲ್ಸ ಮಾಡುದಮ್ರ. ಆರ ಕೆಲ್ಸ ಕಂಡ್ರ ತಲೆ ಬಿಸಿ ಅತ್ ಮಾರತಿ. ಒಂದ್ ಬೆಳಗ ಮುಂಚೆ ಬಾಗ್ಲ ಐಕ ಕೂತ್ರೆ ರಾತ್ರಿ ತನಕ ಹಂದಾಡುದಿಲ್ಲ ಕಣ್, ಊಟ ತಿಂಡಿ ಮಾಡಕ್ಕೂ ಪುರ್ಸೋತಿಲ್ಲ ಅಮ್ರ. ಅಲ್ಲ ಆ ನಮ್ನಿ ದಿನ ಇಡೀ ಕೂಕಂಡೆ ಇದ್ರೆ ಜೀವಕ್ಕೆ ಅಂತ ಹೇಳ, ತಿಂದ ಅನ್ನ ಅರ್ಗಕಾರು ಒಂದ್ ದೇಹಕ್ಕೊಂದ್ ವ್ಯಾಯಾಮ ಬೇಕಲ್ದ. ಹಂಗ ಈಗಳಿನ ಸಣ್ಣ ಸಣ್ಣ ಮಕ್ಕಳಿಗೆ 101 ಕಾಯಿಲಿ ಕಸ ಇಲಿ ಅಲ್ದ.
2: ಹೌದ, ಈಗಿನ ಮಕ್ಳ ದೇಹೂ ಗಟ್ಟಿಲ್ಲ ಮನ್ಸು ಗಟ್ಟಿಲ್ಲ.
3: ಅದೌದ್
2: ಅಲ್ದ. ಈ ಕಾಣ್ಯ ಈ ಬದುಕು ಕಲ್ಸ್ತಿದ್ ವಿದ್ಯೆ ಕಲ್ತಿ ಅಂತ ಪ್ರಯೋಜನ.
1: ಹೌದಪ್ಪ
2: ಕಣೆ, ಮೊನ್ನೆ ಅಷ್ಟೇ ಅಷ್ಟಪ್ಪ ಮಕ್ಳ ಇಂಥದ್ದು ಜೀವ ತಕೊಂಡ್ರಲ್ಲೇ.
3: ಹೌದಮ್ರ,
2: ನಾಳೆ ಡಾಕ್ಟರ್ ಐ ಜೀವ ಉಳಿಸೋವ ಅವು ಜೀವನೇ ತಕೊಂಡಾಯ್ತು. ಅವು ಜೀವದ ಬೆಲೆಯೇ ಅವ್ ಗೊತ್ತಿಲ್ಲ, ಇನ್ನೊಬ್ರ ಜೀವ ಬೆಲೆ ಅವಕ್ಕಿರುತ್ತ. ಪಾಪ ಮಕ್ಳಿಗೂ ವರ್ಷ ಇಡೀ ಕೂಕಂಡ ನೀಟ್ ಪರೀಕ್ಷೆಗೆ ಓದದ್ ಕ್ಯಾನ್ಸಲ್ ಆಯ್ತಲ್ಲ ಅನ್ಕಂಡ ಮತ್ತೆ ಪುನಃ ಬರೀಕಲೆ ಅಂತ ಹೇಳಿ ಟೆನ್ಷನ್ ಆಯ್ತೋ ಏನೋ. ಪಾಪ ಅಲ್ದ.
1: ಅಲ್ಲ ನೀಟ್ ಅಂದ್ರೆ ಅಂತ
2: ಸುಮನಕ್ಕ, ನೀಟ್ ಅಂದ್ರ ನಮಗ್ ಗೊತ್ತಿಪ್ಪದೆ ಅಂತ ಹೇಳಿ ನೀಟ್ ಆಯ್ ಇಪ್ಪದು, ನೀಟ್ ಆಯ್ ತಲಿ ಬಾಚುದ್, ನೀಟ್ ಆಯ್ ಡ್ರೆಸ್ ಮಾಡ್ಕಂಬ್ದಲ್ದ.
1: ಅಲ್ದೆ
2: ಅದ ಡಾಕ್ಟರ್ ಅಪ್ಪಕ್ಕಿಪ್ಪದ ಅರ್ಹತಾ ಪರೀಕ್ಷೆ.
3: ಅಲ್ಲ ಆ ಮಕ್ಳು ಪರೀಕ್ಷೆ ಬರೋಕಿನ್ ಮೊದ್ಲೇ ಪೊಯ್ಲಾದಂಗ ಆಯ್ತಲ್ಲ ಈಗ. ಎಂತ ಹೇಳುದ, ನಮ್ ಹಿಂದಿನರಿಗೆ ಓದು ಬರ ಬರ್ದಿರು ಹ್ಯಾಂಗಾರು ದುಡ್ಕ ತಿಂತೆ ಎಂಬ ಧೈರ್ಯ ಇದಿತ್. ಈಗಳಿನ ಮಕ್ಳಿಗೆ ಸೌಕರ್ಯಕ್ಕೇನ್ ಕಮ್ಮಿಯ, ಎಲ್ಲ ಇದ್ರು ಜೀವನ ಎದುರಿಸು ಧೈರ್ಯವೇ ಇಲ್ಲ ಮರತಿ ಈಗ.
1: ಅದೇ ಆ ಈಗಿನ ಮಕ್ಳ ಕತೆ ಅಂತ ಹೇಳುದು ಹೇಳ. ನಾನ ಅಲ್ಲಿ ಇಲ್ಲಿ ಶಾಲೆಗೆ ಕತೆ ಕವನ ಬರೆಯೋಕೆ ಹೇಳಿಕೊಡಿ ಅನ್ಕಂಡ ಅದೇ ಸಂಪನ್ಮೂಲ ವ್ಯಕ್ತಿ ಆಯಿ ಕರೀತ್ರ ಕಾಣಿ.
2: ಹೌದು ಹೌದು, ನಾ ಪೇಪರ್ ಅಲ್ಲಿ ಕಂಡಿದೆ.
1: ಹೌದು, ಅದೆಲ್ಲ ಹೋದಾಗ ಕಾಣಕ ಈ ಮಕ್ಳು ಎಲ್ಲ ಒಂದ್ 2-3 ಮಕ್ಳು ಒಂದ್ 4 ಸಾಲ ಬರೀತು, ಉಳ್ದವು ಬೆಪ್ಪರ್ ಕಣ ಕಾ ಅಂತ ಕೂಕಂತು. ಅಲ್ಲ ಅದನ್ನೇ ಮನೇಲಿ ಬರ್ಕ ಬನ್ನಿ ಅಂತ ಹೇಳಿದೆ, ಹೆಂಗ್ ಲೈಕ್ ಮಾಡಿ ಬರ್ಕೊಂಬತ್ತಿಲ್ಯಾ. ಅಲ್ಲ ಅವೇ ಬರೀತುವೋ ಮನೇಲಿ ಬರ್ಕೊಡ್ತರೋ ಅಥವಾ ಅದ್ ಎಂತದ ಮೊಬೈಲ್ ಅಲ್ಲಿ ಏ ಐ ಅನ್ಕಂಡಿತ್ತಮ್ರಲ್ಲ, ಅದು ಎಂತ ಹೆಣರು ಬರ್ಕೊಡತ್ತಮ್ರ, ಕತೆ ಕವನ ಹಾಡು ಎಲ್ಲ ಬರ್ಕೊಡತ್ತಮ್ರ.
2: ಹೌದಾ?
1: ಅಯ್ಯೋ ಮೊನ್ನೆ ಒಂದ್ ಕಥಾ ಸ್ಪರ್ಧೆ ಇತ್ತು, ದೊಡ್ಡವ್ರು ಅದನ್ ಕಂಡು ಕತೆ ಎಲ್ಲ ಬರ್ಕೊಂಬಂದಿದ್ರ.
3: ಅಲ್ಲ
1: ಅಲ್ದ, ಅವ್ರವ್ರ ಭಾವನೆನ ಅವ್ರವ್ರೇ ಕಟ್ಟಿ ಕೊಡ್ಕಲ್ದ, ಅದಕ್ಕೆ ಎಂತ ಗೊತ್ತತ್ತ ಅದ್ರೊಳಗೆ ಎಂತ ಫೀಡ್ ಮಾಡಿತ್ತು ಅದು ಅಷ್ಟನ್ನೇ ಹೇಳತ್ತ ಅಲ್ದ. ಮತ್ತೆ ಈ ಸೃಜನಶೀಲತೆ ಇತ್ತಲ್ಲ ಅದನ್ ಕೊಲ್ಲತ್ ಈ ಮೊಬೈಲ್ ಅಂದ. ನಮ್ಮ ಅತ್ತಿ ಎಷ್ಟು ದೊಡ್ಡ ಲೆಕ್ಕನ್ನ ಬಾಯೆಲ್ಲ ಮಾಡ್ತಿದ್ರು ಗೊತ್ತಿತ್ತ, ಮಗ್ಗಿ ಎಲ್ಲ ಅವ್ರ ನಾಲ್ಗೆ ತುದಿಯಂಗೆ ಇದ್ದಿತ್ತ. ಈಗ ಒಂದ್ ಸಣ್ಣ ಸಣ್ಣ ಲೆಕ್ಕನ್ನು ಮೊಬೈಲ್ ಅಲ್ಲಿ ಕ್ಯಾಲ್ಕುಲೇಟರ್ ಹಾಕೊಂಡು ಅದ್ರಂಗ್ ಮಾಡ್ತು, ಮಂಡಿ ನಿಧಾನಕ್ ಬಡ್ಡಾತ ಹೋತ್ತಷ್ಟೇ, ಯಾರಿಗೆ ಹೇಳುದು.
2: ಅಲ್ಲ ನೀ ಏಐ ಅಂದ್ರಿ ಅಲ್ಲ, ಈಗ ನಂಗೊಂದ್ ಮೊನ್ನೆ ಆದೊಂದು ಇದು ಸನ್ನಿವೇಶನೇ ಅಂತ ಆಯ್ತು. ನನ್ ಮಗ 2 ದಿನ ಶಾಲೆ ರಜೆ ಮಾಡಿದ. ಈಗೆಲ್ಲ ಶಾಲೆ ರಜೆ ಮಾಡ್ರೆ ಗೊತ್ತಲ್ಲ 3 ದಿನ ಶಾಲೆಗೆ ಒಪ್ಪಷ್ಟಿಗೆ ಇಷ್ಟಿರುತ್ತೆ ಬರೋಕೆ. 3 ದಿನ ಬರೋಕ್ ಆಯ್ಲ ಅವನಿಗೆ. ಮನೆಗ್ ಬಂದ ಅಮ್ಮ ಇಷ್ಟಪ್ಪ ಇತ್ತಮ್ಮ ಯಾರು ನೋಡ್ಸ್ಕೊಡುದಿಲ್ಲ ಅಂತ ಹೇಳಿ ಅಂದ್ರ. ಸರಿ, ನಾನು ಅವನ್ ದೋಸ್ತಿಕ್ ಫೋನ್ ಮಾಡಿ ಮರಯ್ಯ ಒಂಚೂರು ಫೋಟೋ ತೆಗೆದು ಕಳ್ಸಿಕೊಡ ಅಂದೆ. ಆ ಬ್ರಹ್ಮನ್ ಬರ ನಂಗೆ ಓದು ಬತ್ತ, ಅದು ಓದು ಬರ್ಲ. ಸರಿ ಅನ್ಕೊಂಡು ಹೇಳಿ, ನನ್ ಮಗ ಹೇಳತ್ನಲ್ಲ ಅಮ್ಮ ನೀ ಅದನ್ನ ಫೋಟೋ ಇತ್ತಲ್ಲ ಅದನ್ನ ಚಾಟ್ ಜಿಪಿಟಿಗೆ ಅಪ್ಲೋಡ್ ಮಾಡ, ಅದ್ ನಿಂಗ್ ಟೈಪ್ಡ್ ವರ್ಷನ್ ಕೊಡತ್ತ ಅಂತ ಹೇಳಿ ಹೇಳ್ತಾ ಅವನೆ. ಅದಕ್ ಕೊಟ್ಟೆ. ಸರಿ ಆಯ್ತು, ಮತ್ ಓದು ಬತ್ತಿಲ್ಲಲ್ಲ ಬರ್ಸಕಲೆ ಅಂತ ಹೇಳಿ ಅಂದ್ ಕೊಟ್ಟೆ. ಅದಕ್ಕ ಅವ್ರು ಬಾಸಿ ಬತ್ತತ್ತ ಅದಕ್ಕೆ ಓದಿ ಎಂತೆಂತದೋ ಅನ್ಕೊಂಡು ಹೇಳ್ತ. ಒಂದಷ್ಟು ಹೊತ್ತು ಸಮಯ ದಂಡ ಬಿಟ್ರೆ ಮತ್ತು ಒಂದ್ 5 ಪೈಸ ಪ್ರಯೋಜನ ಇಲ್ಲ.
4: ಅಲ್ಲ ಲಕ್ಷ್ಮಿ, ನೀ AI ಹೇಳ್ತಿಯಲ್ಲ, ಈ AI ಬಂದ ಮನುಷ್ಯರ ಹೆಂಗೋ ಹಾಳಾಗ್ಬದೈತಲೆ, ಅದ್ರ ಜೊತೆಗೆ ಈ ಪ್ರಕೃತಿನೂ ಹಾಳಾತ್ ಗೊತ್ತ ನಿಂಗೆ? ಈ AI ಮಾಡೋಕೆ ಬೇಕಾಪು ಡಾಟಾ ಸೆಂಟರ್ ಅನ್ನಿತ್ತಲೆ, ಅದನ್ ಮಾಡಕ್ಕೆ ಎಕರೆಗಟ್ಲಿ ಜಾಗ ಬೇಕಂಬ್ರ. ಆ ಡಾಟಾ ಸೆಂಟರ್ಗೆ ಲಕ್ಷಗಟ್ಲಿ ಅದೆಷ್ಟೋ ಗ್ಯಾಲನ್ ನೀರ್ ಬೇಕಂಬ್ರ ಮಾರತಿ. ಅದೆಂತೋ ಬಿಸಿ ಬಿಸಿ ಆತ್ತಂಬ್ರ, ಆ ಬಿಸಿ ಆಪದನ್ ತೋಣಿಸೋಕೆ ಲಕ್ಷಗಟ್ಲೆ ನೀರ್ ಬೇಕಂಬ್ರ. ಅಲ್ಲ, ನಮ್ ಭೂಮಿ ಮೇಲೆ ಮೊದ್ಲೇ ನೀರ್ ಇಪ್ಪದ್ ನಮ್ಗ್ ಉಪಯೋಗ ಕಾಪದಿ ಎಲ್ಲೋ ಒಂದ್ ಚೂರ್ ಪಾರ್, ಆ ಚೂರ್ ಪಾರಲ್ಲೂ ಈ ಮನುಷ್ಯ ಜಾತಿವ ಅರ್ಧಕರ್ಧ ಹಾಳ್ ಮಾಡಿ ಹಾಕಿದ. ಇಪ್ಪ ಚೂರ್ ನೀರನ್ನು ಹಿಂಗಿಂದಕ್ಕೆಲ್ಲ ಉಪಯೋಗಿಸ್ಕೊಂಡ್ರೆ ಕೊನೆಗೆ ನಾವೆಂತ ನೀರ್ ಇಲ್ದೆ ಬಾಯಾರಿ ಬಾಯಾರಿ ಬಾಯರ್ಕಿ ಸಾಯ್ ಅಂತ ಕತೆ ನಮ್ದ.
2: ಹಂಗಾಯ್ ನಾವ್ ಗೊತ್ತಿದ್ದೋ ಸಮಯಕ್ಕೆ.
4: ಹೌದ, ನೀನ AI ಉಪಯೋಗಿಸ್ತಾರೆ ಒಂಚೂರು ಯೋಚನೆ ಮಾಡಕ. ನಿನ್ ಮಗನಿಗೂ ಹೇಳ, ಸುಮ್ನೆ ಎಲ್ಲ ಅದನ್ನೆಲ್ಲ ಉಪಯೋಗಿಸೋಕ್ ಆಗದೆ.
1: ನೀರ್ ಬೇಕಂ ಬರ್ಕಂಡ್.
4: ಹೌದ್ ಹೌದ್, ನಾವೇ ನಮ್ ಪ್ರಕೃತಿನ ಹಾಳ್ ಮಾಡಕ್ ಒಂದು ಕಾರಣ ಆದಂಗ ತಿಳಿಯ ಅಲ್ದ?
2: ಹೌದಲ್ದ, ಕಡೆಗೆ ಪ್ರಕೃತಿ ಅಂತ ಹೇಳಿ ಅಂದ್ರೆ ಪುಸ್ತಕದಾಗ ತೋರ್ಸುದೇ ಅತ್ತ, ಇದು ಮರ, ಇದು ನದಿ, ಇದು ನೀರ್ ಹರುದು ಅಂತ ಹೇಳಿ ಅಂದು ಚಿತ್ರ ತೋರಿಸಿ ಹೇಳಕ ಅತ್ತ. ಮತ್ತೆ ಸುಮನಕ್ಕ, ನೀವ್ ಆಗ ಬರು ವಿಷಯ ಹೇಳ್ರಿ ಅಲ್ದ, ಎಷ್ಟನೇ ಪುಸ್ತಕ ಈಗ?
5: ಏನ ಆಯ್ತು, ಒಂದ 9-10 ಆದ್ರೆ ಎಂತ ಪ್ರಯೋಜನ ಅಂತ ಕೇಂಬದ್ ನಾನು.
2: ಯಾಕೆ?
5: ನಂಗಂತೂ ವೈರಾಗ್ಯ ಬಂದಿತ್ತ, ಕವನ ಗಿವನ ಬರೆಯುವುದೇ ಬಿಟ್ಟಿದೆ ನಾನು.
2: ಅಯ್ಯಯ್ಯ,
5: ಬರೆಯವ್ರೆ ಹೆಚ್ಚಿಗೆ ಓದೋರೆ ಇಲ್ಲ.
2: ಹೌದಂತ ಹೌದ್ ಮಾರತಿ.
5: ಬರೆಯವ್ರ ಈಗ ಒಳ್ಳೊಳ್ಳೆ ಪುಸ್ತಕ ಬೇಕಾದಷ್ಟಿತ್ತು, ಅದನ್ನೆಲ್ಲ ಓದಕ್ ಜಾಸ್ತಿ ಓದಿ ಅಷ್ಟು ನಮ್ ಜ್ಞಾನ ಹೆಚ್ಚಾತ್ ಬರೀ ಒಳ್ಳೆ ಬತ್ತ. ಅದು ಬಿಟ್ಕಂಡ ನೀವು ಕೆಲವ್ರದೆಲ್ಲ ಕಾಣಕ ನಾವ್ ಎಂತ ಮಾತಾಡುತ್ತೋ ಅದನ್ನೇ ತುಂಡು ತುಂಡು ಮಾಡಿ ಒಂದ್ರ ಕೆಳಗ್ ಒಂದ್ ಬರ್ದು ಹೇಳಿ ಅದೇ ಒಂದು ಕವನ ಅನ್ಕಂಡ್ ಕವಿಗೋಷ್ಠಿಗೆಲ್ಲ ಹೋಗಿ ಹೇಳುದು, ದೊಡ್ಡ ದೊಡ್ಡ ಸಾಹಿತಿಗಳ ಒಟ್ಟಿಗೆ ಸೆಲ್ಫಿ ತೆಕ್ಕಂದು ಸ್ಟೇಟಸ್ ಹಾಕುದು, ಕಂಡ್ರ ದೊಡ್ಡ ಸಾಹಿತಿಗಳಂದ್ ಅನ್ಸ್ಕೊಳಕ
4: ಪದ್ಯ ಮಾಡುದ ಅಲ್ದ.
5: ಅಷ್ಟೇ ಅಲ್ಲ, ಎಲ್ಲರೂ ಹಂಗಂತ ಹೇಳುದಿಲ್ಲ, ಚಂದ ಪರಿಯವರು ಇದ್ರ, ಆದ್ರೆ ಕೆಲವರೆಲ್ಲ ಹೀಗಿನ್ ನಂಗ್ ಕಂಡ ಕಂಡ ಸಾಕಾಯ್ತು. ಮತ್ತೆ ಪ್ರಶಸ್ತಿಗೆ ಸಸ್ತ ಬಪ್ಪದೆಲ್ಲ ಹಂಗಿನ ಅವರಿಗೆ ಮಾರೈತಿ. ಅಯ್ಯೋ ಈಗ ಗೊತ್ತಿತ್ತ ದುಡ್ಡು ಕೊಟ್ರೆ ಸಿಕ್ಕತ್ತ ಪ್ರಶಸ್ತಿ.
2: ಅಯ್ಯೋ
5: ಇವು ನಂಗ್ ಎಷ್ಟ್ ಜನ ಫೋನ್ ಮಾಡಿದ್ರು ಗೊತ್ತಿತ್ತ, ಮೇಡಮ್ ನೀವು ಅರ್ಹರ, ನೀವು ಇಷ್ಟೇ ದುಡ್ಡು ಕೊಟ್ರೆ ಸಾಕು ಬೇರೆಯವ್ರಿಗೆ ಅವ್ರು ಇಷ್ಟು ದುಡ್ಡು ಕೊಡ್ಕ ಅನ್ಕೊಂಡ್ ಹೇಳಿ ನಂಗೆ ಎಷ್ಟು ಫೋನ್ ಬಂದಿತ್ತು ಗೊತ್ತಿತ್ತ, ನಂಗ್ ಬ್ಯಾಡ್ದೆ ಬೇಡ ಅಂದೆ. ಆ ಪ್ರಶಸ್ತಿ ತಕೊಂಡು ಎಂತ ಮಾಡುದು, 4 ಜನ ಓದಿ ಖುಷಿ ಪಟ್ರು ಅಷ್ಟೇ ಸಾಕು, ಆಹಾರ ಆ ಶಾಲೆ ಆ ಸ್ಮರಣಿಕೆ ಮನೇಲಿ ಬರೀ ಹಸರಣಿಯ ಸೈ, ಎಂತಾರು ಪ್ರಯೋಜನಕ್ ಬಪ್ಪಂಗಿಂದ ಕೊಟ್ರೆ ಅಡ್ಡಿಲ್ಲ.
2: ಪ್ರಯೋಜನಕ್ ಬಪ್ಪ ಕೊಡುವಂಗ್ರಿ ಅವ್ರೆ ನಿಮ್ಮಲ್ಲಿ ನೆಂಟ್ರ?
5: ಅಷ್ಟೇ
2: ಅಲ್ಲ, ಹಿಂಗಿದ ಬರೆದ ಪುಸ್ತಕಗಳನ್ನ ಮಕ್ಳು ಓದಿರೆ ಎಂತಾರು ಪ್ರಯೋಜನ ಸಿಕ್ಕುವನ?
1: ಈಗ್ಲಿನ್ ಮಕ್ಳು ಎಲ್ಲಿ
5: ಪುಸ್ತಕ ಓದ್ತೋ, ಅದೇ ಪುಸ್ತಕ ಎಲ್ಲೋತ್ತೋ, ಇಡೀ ದಿನ ಕೊಯ್ಯಂಗ ಒಂದ್ ಮೊಬೈಲ್ ಹಿಡ್ಕೊಂಡ್ ಕೂಕಂತೋ. ಅಲ್ಲ ಮಕ್ಳು ಅಷ್ಟೇ ಅಲ್ಲ, ದೊಡ್ಡವರು ಹಂಗೆ ಅಯ್ಯೋ ಮೊಬೈಲ್ ಅಥವಾ ಇಡೀ ದಿನ ಟಿವಿ ಮುಂದೆ ಆ ಬ್ಯಾಡ್ದಿದ್ದ ಧಾರಾವಾಹಿ ಕಾಣ್ಕೊಂಡು ಕೂಕಂತ.
4: ಅಲ್ಲ ಈಗ ಟಿವಿ ಇಲ್ಲ, ಒಂದಾರು ಕಾಮಂಗಿನ ಏನಾರು ಬತ್ತ
5: ಅಲ್ದ?
4: ಅಲ್ಲ ಮೊದ್ಲೆಲ್ಲ ಮಕ್ಕಳಿಗೆ ಮನೆ ಹಿರಿಯರ ಸಾಯಂಕಾಲ ಅಪ್ಪಷ್ಟೊತ್ತಿಗೆ ಕಾತಿ ಆಚಾರ ವಿಚಾರ ಸಂಸ್ಕೃತಿ ಎಲ್ಲ ಹೇಳಿ ಕೊಡ್ತಿದ್ದೀರಿ. ಆದ್ರೆ ಈಗಿನ ದೊಡ್ಡವರೆಲ್ಲ ಎಂತದ ಟಿವಿ ಮೊಬೈಲ್ ಕಾಂಬುದ್ರೊಳಗೆ ಮುಳುಗಿ ಹೋಯಿರ್. ಮಕ್ಕಳಿಗೆ ಒಳ್ಳೇದ್ ಹೇಳಿ ಕೊಡೋರು ಯಾರಿದ್ರೆ ಹೇಳಿ, ಮತ್ ಮಕ್ಳು ಒಳ್ಳೇದ್ ಹೆಂಗ್ ಕಲಿತೋ? ನಾವು ಮತ್ ಹೇಳು ಅಯ್ಯೋ ಮಕ್ಳು ಸರಿ ಇಲ್ಲ ಮಕ್ಳು ಹಳೆಯದು, ಮಕ್ಳು ಸರಿ ಇಲ್ಲ ಹಳೆಯದು, ಹೇಳಿ ಕೊಡೋರಿದ್ದೆ ಕೊಲು ಹೆಂಗಲ್ದ?
5: ಹಿರಿಯರ್ ಸಮ ಇದ್ರೆ ಮಕ್ಳು ಸಮ.
4: ಹೌದು,
5: ನಂಗ್ ನೆನ್ಪಿತ್ತು ಮುಸ್ಸಂಜೆ ಹೊತ್ತಿಗೆ ಹೇಳ್ಸುದ ಮುಗ್ಗಿ ಪುಸ್ತಕದಲ್ಲೂ ಎಲ್ಲ ಇದ್ದಿತ್ತು ನಂಗ್ ನೆನ್ಪಿತ್ ಕಾಣು. ಎಂತದೋ ಪಾಡ್ಯ ಯುಗಾದಿ ಪಾಡ್ಯ ಬಿದಿಗೆ ಸೋಮನ ಬಿದಿಗೆ ತದಿಗೆ ಅಕ್ಷತದಿಗೆ ಚೌತಿ ವಿನಾಯಕನ ಚೌತಿ, ಪಂಚಮಿ ನಾಗರ ಪಂಚಮಿ, ಷಷ್ಠಿ ಕುಕ್ಕೆ ಷಷ್ಠಿ, ಸಪ್ತಮಿ ರಥಸಪ್ತಮಿ, ಅಷ್ಟಮಿ ಗೋಕುಲ ಅಷ್ಟಮಿ, ನವಮಿ ಮಹಾನವಮಿ, ದಶಮಿ ವಿಜಯದಶಮಿ, ಏಕಾದಶಿ ಪ್ರಥಮ ಏಕಾದಶಿ, ದ್ವಾದಶಿ ಉತ್ಥಾನ ದ್ವಾದಶಿ, ತ್ರಯೋದಶಿ ಶನಿ ತ್ರಯೋದಶಿ, ಚತುರ್ದಶಿ ಅನಂತನ ಚತುರ್ದಶಿ, ಹುಣ್ಣಿಮೆ ನೂಲ ಹುಣ್ಣಿಮೆ, ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ ಅನ್ಕೊಂಡೆ ಅಂತದೆಲ್ಲ ಹೇಳ್ತಿದ್ದಿತ್ ನಾವು
4: ಸಣ್ಣಕ್ಕಿದ್ದಲ್ಲೇ
2: ನೆನ್ಪುಳಿದಲ್ದಾ. ಮತ್ತೆಂತ ನಂಗೆ ಇನ್ನೂ ನೆನ್ಪಿತ್ತು, ನಕ್ಷತ್ರಗಳನ್ನ ಹೇಳಿ ಕೊಡ್ತಿದ್ರು, ಲಾಯಕ್ ಮಾಡಿ ಮುಂದೆ ಹಿಂದೆ ಮುಂದೆ ಹಿಂದೆ ಅಂತ ಹೇಳುದು. ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಮೃಗಶಿರ ಆರ್ದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮಾಗ ಫಲ್ಗುಣಿ ಹಸ್ತ ಚಿತ್ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರಾವಣ ಧನಿಷ್ಠ ಶತಭಿಷ ಪೂರ್ವಭಾದ್ರ ಉತ್ತರಭಾದ್ರ ರೇವತಿ
0: ನಕ್ಷತ್ರ ಅಲ್ಲದೆ
2: ಮಳೆ ನಕ್ಷತ್ರ ಬೇರೆ, ಈ ಊರಿನ ಮಳೆ ನಕ್ಷತ್ರಗಳು ಬೇರೆ.
5: ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನು ಮಕರ ಕುಂಭ ಮೀನ ಎಂತೆಲ್ಲ ಹೇಳ್ತಿತ್ತು ಗೊತ್ತಿತ್ತಾಗ್ಲಿಗೆ.
0: ಅದೇ ಇದು ಊರ್ ಭಾಷೆಗೆ ಹಗ್ಗ ಬೇಸಿಗೆ ಕಾರ್ ಅಸಡಿ ಸಾಣಿ ಕನ್ನಿ ದಿವಾಳಿ ಹಂಚಿ ಕೊಡಿ ಭರತ್ ಶಿವರಾತ್ರಿ ಹಿಂಗೆ ಅಂತೆಲ್ಲ ಹೇಳ್ತದೆ. ಆತರ
4: ಅಲ್ಲ ನೀವೆಲ್ಲ ಹೇಳದ್ ಕೇಂದ ನಂಗ ಒಂದ್ಸತಿ ನಾ ಚಣ್ಣಕ್ಕಿದ್ದಾಳಿಕ ಎಲ್ಲ ನೆನ್ಪಾಯ್ತು ಕಣಿ, ಎಷ್ಟು ಖುಷಿ
5: ಬಂದ್ರಿ ಅಲ್ದ ಒಂದ್ಸರಿ.
4: ಹೌದ
5: ಮಕ್ಕಳಿಗೆ ಸಂಸ್ಕಾರ ಅಂತ್ರಿ ಕೆಲವುದೆಲ್ಲ ಹೇಳಿಕೊಟ್ಟು ಬಪ್ಪದು ಅಲ್ದೆ ನಾವೆಲ್ಲ ಸಣ್ಕಿಪ್ಪತ್ತಿಗೆ ನಮ್ಗೇನ್ ಯಾರು ಹೇಳಿಕೊಟ್ಟದಲ್ಲ, ಕಾಲ್ನಡಿ ಕೂತ್ಕೊಂಡ್ರೆ ದೊಡ್ಡವ್ರು ಎದುರು ಬಂದ್ರೆ ನಾವ್ ಕಾಲ್ ಮುಡ್ಚ್ಕಂತಿತ್ತು, ಈಗ ಮಕ್ಕಳ ಕಾಲ ಆಡಿಸ್ತ ಕೂಕಂತು.
4: ಹೌದೇ ಈಗಿನ ಮಕ್ಕಳಿಗೆ ಅಂತ ಜೆನ್ಸಿ ಅಂಬ್ರ, ಈ ಜೆನ್ಸಿ ಮಕ್ಕಳಿಗೆ ಹಿರಿಯರಿಗೆ ಹ್ಯಾಂಗ್ ಗೌರವ ಕೊಡಕ, ಬೇರೆಯವ್ರ ಎದುರಿಗೆ ಹ್ಯಾಂಗ್ ಇರಕ್ ಸಂಸ್ಕಾರ
0: ಇಲ್ಲ ಅಲ್ಲ. ಅವ್ರ ಅಲ್ಲಿ ಮೊನ್ನೆ ಎಲ್ಲ ಈಗ ಪ್ರಧಾನ ಮಂತ್ರಿ ಅಂದು ಇಲ್ಲ, ಅದ ಒಂದು ಮಾತಾಡದ ರೀತಿ ಅಲ್ಲ, ಎಲ್ಲ ಎಲ್ಲ ಮಾತಾಡ್ತಿದ್ದೀರಲ್ಲ
4: ಕೈಯಲ್ಲಿ ಒಂದೊಂದು ಬೋರ್ಡ್ ಹಿಡ್ಕೊಂಡಿದ್ದು, ಅದೇನ್ ಓದು ಕೆಡುವ ಮನುಷ್ಯರಾದವ್ರ ಹೆಂಗ ಹೆಂಗಿಂದೆಲ್ಲ ಹಿಡ್ಕೊಂಡಿದ್ದು.
0: ಕಲ್ತೆ ಜಾಸ್ತಿ ಅದ
5: ಕಾಲ್ ಮೇಲೆ ಆಯ್ತು ಅಂತ ಹೇಳಿ ಕಲ್ತು ಹೆಚ್ಚಾಯ್ತು ಕಾಲ್ ಮೇಲೆ ಆಯ್ತು ಅಂತ ಹಂಗ
0: ಯಾರು ಈಗ ಒಂದ್ ದೊಡ್ಡವ್ರ ಅಂತ ಹೇಳಿ ಗೌರವ ಬೇಕಲ್ಲ, ಆಮೇಲೆ ಹುದ್ದೆಗೆ ಒಂದ್ ಗೌರವ
4: ಏಜಿಗೆ ಒಂದ್ ಗೌರವ ಬೇಕಲ್ಲ.
2: ಅಲ್ಲ ನೀವೆಲ್ಲ ಇಷ್ಟೊಂದ್ ಸಂಸ್ಕಾರ ಅಂತ ಮಾತಾಡ್ತೀರಿ ಅಲ್ಲ, ಮೊದಲ ಹೇಳದನ್ ಕೇಂಬು ಯಾವ್ದನ ಇತ್ತ ಈ ಮಕ್ಕಳಿಗೆ. ಮೊದ್ಲು ನಂಗೆ ಇನ್ನೂ ನೆನ್ಪತ್ ನಾ ಶಾಲಿಂಗ್ ಇದ್ದಾಗ್ಲಿಗೆ ನಂಗ್ ಟೀಚರ್ ಒಂದ್ ಕತಿ ಹೇಳಿರು, ಈ ಅಬ್ದುಲ್ ಕಲಾಂರ ಕತಿ, ಈಗಂತೂ ಎಲ್ಲೆಲ್ಲೂ ಸಿಕ್ಕತ್ತ ಆಯ್ತಾ. ಅದನ್ ಹೇಳದನ್ನ ಕೇಂಬು ವ್ಯವಧಾನ ತರಗತಿ ಹೆಂಗ್ ಇರುತ್ತಿಲ್ಲ ಗೊತ್ತಿತ್ತ ನಿಮ್ಗೆ. ಅವರಿಗೆ ಅಬ್ದುಲ್ ಕಲಾಂ ಎರಡನೇ ಕ್ಲಾಸ್ ಅಲ್ಲಿ ಇದ್ದಾಗ್ಲಿಗೆ ಅವ್ರ ಅಯ್ಯರ್ ಮಾಸ್ಟರ್ ಇವರನ್ನ ಸಮುದ್ರ ಬದಿ ಕರ್ಕೊಂಡ್ ಹೋಗಿ ಆಕಾಶ ತೋರ್ಸಿ ಹಕ್ಕಿ ಹಾರೋದನ್ನ ತೋರ್ಸಿ ಆ ಹಕ್ಕಿ ರೆಕ್ಕಿ ಬಡ್ದಾಗ್ಲಿಗೆ ಮೇಲ್ ಹಾರತ್ತ ಅಂತ ಹೇಳಿಕೊಟ್ಟಿರ್. ಅದನ್ ಕಂಡ ಅಬ್ದುಲ್ ಕಲಾಂರ ಕೇಂದ್ರಮ್ರು, ಹಕ್ಕಿಗಾರೆ ರೆಕ್ಕೆ ಇರತ್ತ, ಏರೋಪ್ಲೇನಿಗೆ ರೆಕ್ಕಿ ಇದ್ರು ಅದು ಅಲ್ಲಾಡುದಿಲ್ಲ ಆದ್ರೂ ಮೇಲ್ ಹೊತ್ತಲೆ ಅಂತ ಹೇಳಿ ಕೇಂದಿರಮ್ರು. ಆಗ ಅಯ್ಯರ್ ಮಾಸ್ಟರ್ ಪ್ರಾಮಾಣಿಕತೆಯೂ ಮೆಚ್ಚಕ ಇವರ ಕುತೂಹಲನು ಮೆಚ್ಚಕಿಲ್ಲಿ. ಅಯ್ಯರ್ ಮಾಸ್ಟರ್ ಪ್ರಾಮಾಣಿಕರಾಯ್ ಹೇಳಿರಮ್ರ, ಅದು ಹ್ಯಾಂಗ ಆತ್ತೋ ನಂಗೆ ಗೊತ್ತಿಲ್ಲ ಮಗ, ಆದ್ರೆ ನೀನ್ ಮಾತ್ರ ಏರೋಪ್ಲೇನ್ ತಯಾರಿಸೋನು ಆಯ್ಕು ಅಂತ ಆಗ್ಲಿಗೆ ಹೇಳ್ದು. ಎರಡನೇ ಕ್ಲಾಸ್ ಅಲ್ಲಿ ಹೇಳಿದ್ದನ್ನ ಅಬ್ದುಲ್ ಕಲಾಂರು ಕಡೆಗೆ ಇಡೀ ಭಾರತದ ಕ್ಷಿಪಣಿ ತಜ್ಞರಾಯ್ ಹೊರಬಂದ್ರು. ಈ ಕತೆ ನಾನು ಕೇಂದದ್ದೇಗ್ಲಿಗೆ ಅಂತ ಹೇಳಿದ್ರೆ ನನ್ನ ಬಾಲ್ಯದಲ್ಲಿ ಕೇಂದ ಕತೆ. ನಾನು ಅಬ್ದುಲ್ ಕಲಾಂ ಆಯ್ದೋ ಇಲ್ಲಿಯೋ ಗೊತ್ತಿಲ್ಲ ನಂಗೆ ಆಯ್ತಾ, ಆದ್ರೆ ಅದ ಒಂದು ಮನ್ಸೊಳ ಕೂತಿದ್ದಿತ್ತಲ್ಲ. ಇವತ್ತು ನಾನು ನಮ್ಮ ಮಕ್ಳಿಗೆ ಹೇಳ್ರು ಕೇಂಬಕ್ ವ್ಯವಧಾನ ಇತ್ತ.
4: ಅದಂತೂ ಹೌದು, ಈಗ ಮಾಸ್ಟರ್ ಒಳ್ಳೇದನ್ ಹೇಳ್ತು, ಒಂದ್ ಅರ್ಧ ಗಂಟೆ ಮಾಸ್ಟರ್ ಒಳ್ಳೇದ್ ಹೇಳ್ರೆ ಮಕ್ಳು ಹೇಳಕ್ ಶುರು ಮಾಡ್ತು, ಅಯ್ಯೋ ಈ ಮಾಸ್ಟರ್ ಎಂತ ಚಾರಿ ಮುಗುದಿಲ್ಲಲೇ ಅಂತ ಹೇಳಿ. ಈಗ ಎಂತ ಕೇಳಿ ಹಂಗೆ ಕೈಯಲ್ಲಿ ಮೊಬೈಲ್ ಒಂದ್ ನಿಮಿಷದ ರೀಲ್ಸ್ ಕಾಮ್ದೇ ಖುಷಿ ಮಕ್ಳಿಗೆ, ಅರ್ಧ ಗಂಟೆ ಮಾಸ್ಟರ್ದ ನೀತಿ ಪಾಠ ಮಕ್ಳಿಗೆ ಬೇಕತ್ತಿಲ್ಲ ಅಲ್ದ ಸುಮನ.
5: ಹೌದೌದ ಲಕ್ಷ್ಮಿ, ನೀನ ಅಬ್ದುಲ್ ಕಲಾಂ ಕತೆ ಹೇಳಿಯಲ್ಲ, ನಂಗೆ ಶ್ರುತಿಗೆ ಒಂದು ವಿವೇಕಾನಂದರ ಬಗ್ಗೆ ಓದಿದ್ ನೆನ್ಪಾಯ್ತು. ಅವ್ರು ಸಣ್ಣಕ್ಕಿದ್ದಲ್ಲಿ ಅಮ್ಮನೊಟ್ಟಿಗೆ ಟ್ಯಾಂಗದಲ್ಲಿ ಹೋತಿದ್ರು, ಆಗ್ಲಿಗೆಲ್ಲ ಹಂಗೆ ಅಲ್ಲ ಜಟಕ ಬಂಡಿ ಅಲ್ಲ, ಅಲ್ಲಿ ಹೋತಿಪ್ಪಷ್ಟೊತ್ತಿಗೆ ಅಮ್ಮ ಕೇಳ್ರು ನೀನ್ ದೊಡ್ಡವಾದ ಮೇಲೆ ಎಂತ ಆತೆ ಅಂತ ಹೇಳಿ. ಆಗ ವಿವೇಕಾನಂದರು ಹೇಳಿದ್ರು ನಾನ್ ದೊಡ್ಡವಾದ ಮೇಲೆ ಜಟಕ ಸಾಬಿ ಆತೆ ಅಂತ ಹೇಳಿ. ನಿನ್ ಮಗ ಹೇಳ್ತನಲ್ಲೇ ದೊಡ್ಡವಾದ ಮೇಲೆ ಎಂತ ಆತೆ ಕಂಡ್ರೆ ಡ್ರೈವರ್ ಆತ ಅಂತ ಹೇಳುದಲ್ಲ ಮಗಳ ಮಕ್ಕಳಲ್ಲ ಹಂಗೆ ಹೇಳುದಲ್ಲ, ಹಂಗೆ ಜಟ್ಕ ಸಾಬ್ಯ ಆತ. ಅಮ್ಮ ಸುಮ್ಮನೆ ಕಂಡ್ರ, ಮನೆಗ್ ಬಂದ್ರೆ ಸಾಯಂಕಾಲ ದೀಪ ಹಚ್ಚಿ ದೇವ್ರ ಮುಂದೆ ಕೂಡ್ಸಿ ಅಲ್ಲಿ ದೇವ್ರ ಕೋಣೆಲಿ ಚಿತ್ರ ಇತ್ತ. ಯಾವ್ದ? ಅರ್ಜುನ, ಅರ್ಜುನನ್ ರಥನ ಕೃಷ್ಣ ನಡೆಸ್ತಾ ಇದ್ದದ್ದು
6: ಸಾರಥಿ ಐದ.
5: ಅದನ್ನ ತೋರಿಸಿ ನೀನು ಜಟಕ ಸಭೆ ಆದ್ರೆ ಅಡ್ಡಿಲ್ಲ, ಆದ್ರೆ ಈ ರೀತಿ ಇಡೀ ಜಗತ್ತನ್ನೇ ನಡೆಸುವಂತ ಜಟಕ ಸಭೆ ನೀನ್ ಆಯ್ಕ ಅಂತ ಹೇಳಿ ಅಮ್ಮ ಆಗ ಹೇಳಿದ್ದ ಸಣ್ಣವನಿದ್ದಾಗ. ಆಮೇಲೆ ವಿವೇಕಾನಂದ್ರೆ ಎಂತ ಆದ್ರಂಗ್ ಗೊತ್ತಿತ್ತಲ್ಲ, ಬದುಕಿದ್ 32 ವರ್ಷ ಅವರು ಅವರು ಏನಾದ್ರು ಏನ್ ಮಾಡಿದ್ರ ಸಾಧನೆ ಅಂತೇಳಿ. ಮಕ್ಳಿಗೆ ಸಣ್ಣಕ್ಕಿದ್ದಲೇ ಒಂದು ಹಿಂಗ್ ಹಿಂಗ್ ಮಾಡ್ಕ ಅಂತ ಒಳ್ಳೇದ್ ಅವಕ್ಕೆ ಹೇಳಿಕೊಡ್ತೇವೆ ನಾವು.
6: ಹೌದಪ್ಪ,
2: ಅದ ನೀವು ಸಣ್ಣಕ್ಕೆ ಪತಿ ಓದದಂದ್ರಿ ಅಲ್ಲ, ಈಗಿನ ಮಕ್ಳು ಎಲ್ ಓದ್ವೆ ಓದುದಿಲ್ಲ ಅಲ್ಲೇ. ಒಂದರು ಚಂದಮಾನ ಬುಕ್, ಬಾಲಮಂಗಳ ಬುಕ್, ಹಾಂಗಿನಂತ ಪುಸ್ತಕ ಅಂತ ಓದ್ತಾ ಈಗ ಈಗ ಓದ ಮಕ್ಕಳ ಪುಸ್ತಕ ಓದುದು ಹಾಂಗೆ ಓದ್ಯೋ ಹಾಂಗೆ ಐತದ. ಈಗ ಎಂತ ಮಾಡುಕ,
6: ಈಗ ಚಂದಮಾಮದ್ ಕಣಗಿದ್ದ ಬಾಲಮಂಗಳದ್ ಕಣಗಿದ್ದ ಪುಸ್ತಕವೇ ಇಲ್ಲ, ಅದು ಹಂಗ ಓದು ಕತ್ತಿಲ್ಲ. ಇನ್ ಶಾಲಿ ಅಂತ
5: ಹೇಳಿ
6: ಇನ್ ಹಿಂಗಿದ್ದೆಲ್ಲ ಹೇಳಿಕೊಡೋದಕ್ಕೆ ಶಾಲಿ ಅಂತ ಒಂದ್ ಮಾಧ್ಯಮ ಇದ್ದಿತ್ತು ನಾವೆಲ್ಲ ಕಲಿಯೋಷ್ಟೊತ್ತಿಗೆ. ಈಗ ಶಾಲಿ ಒಳಗೆ ಆಗ್ಲೇ ಹೇಳ್ನಲೆ, ಈ ಬೇರೆ ಕೆಲ್ಸ ಮಾಡುದ್ರೊಳಗೆ ಶಾಲಿ ಟೀಚರ್ಸ್ ಗೆ ಸಿಲೆಬಸ್ ಮುಗ್ಸೋದೊಂದು ಬಿಟ್ಟು ಬೇರೆ ಕತಿ ಹೇಳುಕ್ಕೆ ಪುರ್ಸೊತ್ತು ಖಂಡಿತ ಇಲ್ಲ. ಪಾಠ ಮಾಡದೇ ಇದ್ರು ಅವರನ್ನೇ ಹೇಳ್ತರು, ಈ ಪೋಷಕರು ಬಂದು ಹೇಳುದು ಅವರನ್ನೇ ಹೇಳುದು. ನೀವು ಪಾಠ ಮಾಡ್ಲಿಲ್ಲ ಅಂತ ಹೇಳ್ತಾರಷ್ಟೇ ಹೊರತು ನೀವು ಒಂದ್ ನೀತಿ ಪಾಠ ಮಾಡ್ಲಿಲ್ಲ, ನೀವು ಒಂದ್ ಕತಿ ಹೇಳ್ಲಿಲ್ಲ ಅಂತ ಯಾವ ಪೇರೆಂಟ್ಸ್ ಬಂದು ಹೇಳುದಿಲ್ಲ.
2: ಮಾರ್ಕ್ ಬರ್ಲಂದಕ್ಕೆ ಎಂಬುದ
6: ಯಾಕಂದ್ರೆ ಅವ್ರು ಅನ್ಕೊಂಡದ್ದು ಅಂಕದಲ್ಲೇ ಎಲ್ಲ ಇತ್ತು ಅಂತ ಹೇಳಿ ಅನ್ಕೊಂಡಿರು. ಅದಕ್ಕೆ ನಾ ಎಣಿಸುದು ಅಂತ ಅಂದ್ರೆ ಈ ಶಿಕ್ಷಕರಿಗೆ, ಈಗ ಉದಾಹರಣೆಗೆ ಈಗ ಡಾಕ್ಟರ್ನೇ ತಕಣಿ, ಅವ್ರ ಹತ್ರ ಬಂದ್ ಪೇಷಂಟ್ ಇರ್ತಾರ, ಆ ಪೇಷಂಟ್ ಗೆ ಏನಾಯ್ತು ಅವ್ರನ್ನ ಹುಷಾರ್ ಮಾಡಿ ಕಳಿಸು ಜವಾಬ್ದಾರಿ ಡಾಕ್ಟರ್ದು ಅಂತಿರತ್. ಈಗ ಇಂಜಿನಿಯರ್ ತಕಣಿ, ಇಂತ ಸೇತುವೆ ಕಟ್ಟುದು ಅಥವಾ ಇಂತ ಕ್ಯಾರಿಗೊಂದ್ ದಂಡಿ ಕಟ್ಟುದು ಇದಿಷ್ಟ ಇರತ್, ಅದಿಷ್ಟನ್ನು ನೀಟಾಗಿ ಅವ್ರ ಕೆಲ್ಸವನ್ನ ಮಾಡ್ಕೊಂಡ್ ಹೋಯ್ಲಕ್ಕ. ಬೇಡಪ್ಪ, ಈ ಸುಮ್ನೆ ಒಬ್ಬ ಕೃಷಿಕರನ್ ತಕಣಿ, ಓ ಒಂದಿಷ್ಟು ಜಾಗ ಅದ್ರಲ್ಲಿ ನಿನ್ನ ಸಾಮರ್ಥ್ಯಕ್ಕೆ ಸರಿಯಾಗಿ ಏನ್ ಬೆಳಿತೀಯೋ ನೀ ಅದನ್ನೇ ತಿಂತೆ ಅನ್ಕಂಡ್ ಹೇಳಿ ಒಂದ್ ನೆಮ್ಮದಿರತ್. ಹಾಂಗೆ ಶಿಕ್ಷಕರಿಗೂ ಕೂಡ ಇಂತಿಷ್ಟು ಕೆಲ್ಸ ನಿಂದ, ನೀನು ಶಿಕ್ಷಣ ವ್ಯವಸ್ಥೆಗೆ ಇದ್ದವನು ಅಂತಿರ್ಕ. ಅದ್ ಬಿಟ್ಟು ಈ ಇಲೆಕ್ಷನ್ ಡ್ಯೂಟಿ, SIR ಡ್ಯೂಟಿ, BLO ಡ್ಯೂಟಿ, ಆ ಲೆಕ್ಕ ಕೊಡು, ಈ ಲೆಕ್ಕ ಕೊಡು, ಆ ಶೂ ಸಾಕ್ಸ್ ಹಂಚ, ಮಟ್ಟಿ ಹಂಚ, ಇದೆಲ್ಲಾ ಕೆಲಸವನ್ನು ಒಂದೇ ಒಬ್ಬರೇ ಮಾಡುದಂತ ಹೇಳಿ ಅಂದ್ರೆ ಎಷ್ಟೋ ಶಾಲೆಯಲ್ಲಿ ಅವರೊಬ್ರೇ ಇಪ್ಪದು, ಒಂದೇ ಶಿಕ್ಷಕರು ಇಪ್ಪದು
5: ಇಡೀ ಶಾಲೆ ಶಾಲೆ ಇರುತ್ತೆ.
6: ಹಾ, ಏಕೋಪಾಧ್ಯಾಯ ಶಾಲೆ ಎಂತ ಪಾಠ ಮಾಡ್ತಾರ
2: ಅಲ್ಲ ಎಲ್ಲ. ಅದ್ ಸಮ ಇಲ್ಲ, ಇದ್ ಸಮ ಇಲ್ಲ, ಎಲ್ಲ ಸರಿ, ಸಮ ಮಾಡುದ್ ಹೆಂಗ್ ಅಂತ ಹೇಳಿ ಒಂದ್ ಮಾತಾಡಿಯಲ್ಲ
5: ಅಲ್ದ. ಅದೇ ಬಸವಣ್ಣನವರ ಒಂದು ವಚನ ಹೇಳ್ತಾರೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖ ಕೇಳುವವರ ಮೆಚ್ಚ ಕೂಡಲ ಸಂಗಮ ದೇವ ಅಂತೇಳಿ. ನಾವು ಫಸ್ಟ್ ನಮ್ ನಮ್ ಮಕ್ಕಳನ್ನ ಸರಿ ಮಾಡ್ಕೊಂಬ ಮನೇಲಿ ಅಲ್ದ. ಪ್ರತಿಯೊಬ್ರು ಅವ್ರವ್ರ ಮನೆ ಮಕ್ಕಳನ್ನ ಒಂದು ತಿದ್ದಿ ಸಮ ಮಾಡಿ ಇಟ್ಕೊಂಡ್ರೆ ಸಮಾಜ
2: ಅಲ್ಲ. ಈಗ ಸಮಸ್ಯೆ ಇಪ್ಪದೆ ಅದ. ಈಗ ಚಾ ಅಂಗಡಿಯಾಗ ಕೂತ್ಕೊಂಡವ ಚಾ ಮಾಡುದು ಅದಕ್ಕಿಂತ ಜಾಸ್ತಿ ಮೋದಿ ಅಂತ ಮಾಡ್ಕ, ವಿರಾಟ್ ಕೊಹ್ಲಿ ಹ್ಯಾಂಗ್ ಸಿಕ್ಸ್ ಹೊಡಿಕ ಹ್ಯಾಂಗ್ ಆಡಕ ಇದೇ ಮಾತಾಡೋ ಜಾಸ್ತಿ ಆಯ್ತು.
5: ಚಾ ಮಾಡ್ಲಿಕ್ಕಿತ್ತು ಲೈಕ್ ಮಾಡಿ,
2: ಅವ ಲೈಕ್ ಮಾಡಿ ಚಾ ಮಾಡಿದ್ರೆ ಅವ ಒಳ್ಳೆ ಉದ್ದಾರ ಹತ್ತಿದ್ದ. ಒಂದ್ 4 ಜನ ಬಂದ ಅವನ್ ಮನೆ ಉದ್ದಾರ ಹತ್ತಿದ್ದ. ಹಾಂಗೆ ಪ್ರತಿಯೊಂದ್ ಇದ್ರಲ್ಲೂ ಅವ್ರವ್ರ ಕೆಲ್ಸ ಅವ್ರವ್ರ ಲೈಕ್ ಮಾಡಿರೆ ಆಗ ಎಲ್ಲರೂ ಉದ್ದಾರ ಆಯ್ಲಕ್ಕ. ಈಗ ಕಾಣಿ ಡಾಕ್ಟರ್ ತಕಂಡ್ರಿ, ಈಗ ನೀವ್ ಆಗ್ಲೇ ನಾವು ಹೇಳ್ತಲ್ಲ ಡಾಕ್ಟರ್ ಡಾಕ್ಟರ್ ಅಂತ ಮಾತಾಡ್ತ ಡಾಕ್ಟರ್ ಆದವ್ರ ಈ ಮೆಡಿಸಿನ್ ಇದ್ರ ಕಂಪ್ನಿ ಅವರದೆಲ್ಲ ಮಾತ್ರಿ ಅದಕ್ಕೆ ಇದಕ್ಕೆಲ್ಲ ಆಮಿಷಕ್ ಒಳಗ ಇದೆ, ಏನ್ ಬೇಕು ಅದನ್ನೇ ಬರೆದ್ರೆ ಎಷ್ಟೋ ಕಾಯಿಲೆ ಆಪದು ತಪ್ಪತ್ತು. ಅದಲ್ದೆ ಎಂತ ಸುಮ್ ಸುಮ್ನೆ ಅಡ್ಮಿಟ್ ಮಾಡುದು ಅದ ಇದೆಲ್ಲ ತಪ್ಸುದ್ರೆ ಎಷ್ಟೋ ಜನಕ್ಕೆ ಉಪಕಾರನೂ ಆತ. ಹಾಗೆ ಈಗ ಇವ್ರ ಹೇಳ್ದಂಗೆ ಶಿಕ್ಷಣದಲ್ಲ ಅಂತಾನೆ ಇಟ್ಕಣಿ, ಶಿಕ್ಷಣ ಕ್ಷೇತ್ರದಲ್ಲೇ ಸಿಲೆಬಸ್ಸೇ ಮುಗಿಸೋದು ಮಾಸ್ಟರ್ ಗುರಿ ಐದೇ ಇದ್ರೆ ಅವ್ರಿ ಅಂತವ್ ನೀತಿ ಹೇಳ್ಬೇಕು ಕತಿ ಹೇಳ್ಬೇಕು ಅನ್ನೋದನ್ನೆಲ್ಲ ಮಾಡಿ ಸಿಲೆಬಸ್ಸೇ ಗುರಿ ಐದಿರೆ ಶಿಕ್ಷಣ ಕ್ಷೇತ್ರ ಒಳ್ಳೇದೇ ಆತ. ಅದಕ್ಕೆ ಅನುಕೂಲ ಯಾರು ಮಾಡಿಕೊಡ್ಕ? ರಾಜಕೀಯದವ್ರು ಮಾಡಿಕೊಡ್ಕ. ಅವ್ರ ಮನಿ ಮಾಡ್ಕಂಬ್ದ, ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ದೊಡ್ಡದ್ ಮಾಡ್ಕಂಬ್ದ, ಒಂದ್ ಮನಿ ಬದಲು 5 ಮನಿ 6 ಮನಿ ಊರಲ್ಲೆಲ್ಲ ಸೈಟ್ ಮಾಡ್ಕಂಬ್ರ ಬಗ್ಗೆನೆ ಗಮನ ಹೋರೆ. ದೇಶದ ಊರಿಂದ ಶಾಲಿದ ಅಭಿವೃದ್ಧಿ ಹೆಂಗತ್ತ? ಹೌದಲ್ದ. ಅದಲ್ದೆ ಇನ್ ರೈತರದ ಕತಿ,
0: ಈಗ ರೈತರೇ ಎಲ್ಲರಿಗೂ ಆಹಾರ ಕೊಡುವರ ಕೆಂಬುಕ್ ಲೈಕ್ ಹೌದು, ಆದ್ರೆ ತಿಂಬು ಯೋಗ್ಯವಾದ ಆಹಾರ ಬೆಳೆಸ್ತಾರ? ಎಷ್ಟಪ್ಪ ಕೆಮಿಕಲ್ ಹಾಕಿ ಬೆಳೆಸ್ರೆ ಇಡೀ ದೇಶದ ಮಕ್ಕಳದ ಈಗ ಮುಂದ್ಬಪ್ಪು ಮಕ್ಕಳ ಆರೋಗ್ಯ ಒಳ್ಳೆ ಇಪ್ಪದ ಹೆಂಗೆ? ಆರೋಗ್ಯ ಸರಿ ಇಲ್ದಿರ ಮಕ್ಕಳ ಬುದ್ಧಿ ಸಮ ಇಪ್ಪದ ಹೆಂಗೆ? ಅಲ್ದ ನಾವ್ ಅನ್ಕೊಂಡಿಪ್ಪ ರೈತರ ಕೆಲ್ಸ ಎಂತಂದ್ ಅದ ನಮ್ಮ ದೇಶದ ಆರೋಗ್ಯನೇ ಇಪ್ಪದೇ ಆಹಾರದಂಗೆ ಅದೇ ಸಸೋತ್ರ ಇದ್ದಿದ್ದಂಗ ಅತ್ತ. ರೈತ ರೈತನ ಕೆಲ್ಸ ಸರಿ ಮಾಡ್ಕ ಅವನದ ಉದ್ದೇಶ ಅಂತ ಇರ್ಬೇಕು. ಒಳ್ಳೇದಾಯಿ ನಾವ್ ಒಳ್ಳೆ ಆಹಾರ ಕೊಡು ಹಂಗಿನ್ ಬೆಳಿ ಬೆಳಿಕ ದುಡ್ಡು ಮಾಡುದೆ ಎಲ್ಲ ವಾಣಿಜ್ಯ ಬೆಳಿ ಬೆಳಿತಾ ಇಕ್ಕಂಡ್ರೆ ದೇಶ ಹೊರಗಿಂದೇ ಆಹಾರದ ಮೇಲೆ ಇರ್ಕತ್ತೌದ.
7: ಈಗ ರೈತರಿಗೆ ಹೇಳತ್ ಅವ್ರ ರಾಸಾಯನಿಕ ಬಳಸಿ ಕೃಷಿ ಮಾಡ್ತಾರ ಅಂತ ಹೇಳಿ ಸರ್ಕಾರದಿಂದ ಬತ್ತಲೆ ರಾಸಾಯನಿಕ ಬಳಸುಕ್ಕೆ ಗೊಬ್ಬರ ಬತ್ತಲೆ ಎಂತ ಮಾಡುದು? ಅದಕ್ಕೆ ಹೇಳದ್ ಮ್ಯಾಲಿನ ಸಮ ಇದೆ ಕೆಳಗಿನ ಸಮ ಅತ್ತಿಲ್ಲ ಅಂತ ಹೇಳಿ.
0: ಹೌದ ಎಲ್ಲ ಮ್ಯಾಲೆ ಮೇಲೆ ಕಾಮ್ ಕಾತಿಲ್ಲ ನಾವ್ ಮ್ಯಾಲ್ ನಾವ್ ಸರಿ ಮಾಡುಕತ್ತ ನಮ್ ನಮ್ದ ನಾವ್ ಎಂತ ಸರಿ ಮಾಡ್ಲಕ್ಕ ನಮ್ ನಮ್ ಬೇಕಾದಷ್ಟೀಗ ನಮ್ ಮನೆಗೆ ಇಲ್ಲೀಗ ಎಲ್ಲಾ ಅಂಗಡಿ ತರಕಾರಿ ತಪ್ಪು ಬದ್ಲ ಮನೆ ಹಸಿರು ವಾಣಿ ಮನೆಗೆ ಬಳಸ್ಕೊಂಡ್ಕಲ್ದ ಕೆಮಿಕಲ್ ಹಾಕಿರ ಅವ್ರ ಕೆಮಿಕಲ್ ಹಾಕಿರ ಇವ್ರದ್ ಹಾಕಿರ ಅಂಬು ಬದ್ಲ ನಾವೇ ಹೆಂಗ್ ನಮ್ಗೆ ಹೆಂಗ್ ಒಳ್ಳೇದನ್ ಕಂಡು ಮಾಡುದು ಒಂಚೂರು ದರ್ಶನ ಬಿಡ್ಕೆ ಟಿವಿ ಮುಂದ್ ಕುತ್ಕೊಂಡ್
5: ಜಾಗ ಎಲ್ಲ ಬೇಕಂತೂ ಇಲ್ಲ ತಾರಸಿ ಮೇಲೆಲ್ಲ ಬೆಳಿತಾರೆ ತರಕಾರಿ ಎಲ್ಲ.
0: ಹೌದು ಆಹಾರ ಇದೆಲ್ಲ ಸರಿಯಾರೆ ಮಕ್ಳು ಎಂತ ಸರಿಯಾತಿಲ್ಲ ಬರೀ ಮಕ್ಳನ್ನೇ ಹಾಂಗ್ ಮಾಡ್ತೋ ಹಿಂಗ್ ಮಾಡ್ತೋ ಅಂತ ಹೈಕೊಂಡ್ ಬದ್ಲು ಮನೇಲಿ ಹಾಳಿಯವರು ಅಷ್ಟೇ ಮನೇಲಿ ಪರು ಅಷ್ಟೇ ಮಕ್ಳಿಗೆ ಅಂತ ಬೇಕು ಒಂಚೂರು ಟೈಮ್ ಕೊಡ್ಕೆ ಇಡೀ ಹೊತ್ತು ಅವರದೇ ಅವರದ್ದೇ ಇದ್ಬೇಕಾಗ ಎಲ್ಲ ಈಗ ಇಬ್ರು ಕೆಲ್ಸ ಮಾಡ್ರೆ ಮಾತ್ರ ಜೀವನ ಎಲ್ಲರೂ ಓದಿದವರಿಗೆ ಅದನ್ನ ಅದನ್ನ ಮಾಡ್ಕಂದಿರತ್ತ ಪುರ್ಸತ್ ಇದ್ದವ್ರು ಒಂದ್ ಕೈ ಹಾಕಕ್ ಮನಿ ಮಂದಿ ಎಲ್ಲ ಈಗ ಮನೆಗೆ ಸ್ವಾಸಿ ಮಾಡಲ್ಲ ಮಗ ಮಾಡ್ಲ ಮಕ್ಕಳನ್ ಸರಿ ಬೆಳೆಸ್ಲಾ ಅಂತ ಹೇಳುದಲ್ಲ ನಾನೆಂತ ಮಾಡ್ಲಕ್ಕ ನಾನೀಗ ಪುರ್ಸತ್ತಿದ್ದೆ.
2: ಅದೇ ಈಗ ಹಳಿಯವ್ರನ್ನೆಲ್ಲ ಈಗ ತಗೊಂಡೆ ಅನಾಥಾಶ್ರಮಕ್ ಬಿಡ್ತರು ಹಂಗೆ ಹಿಂಗೆ ಎಲ್ಲ ಹೇಳ್ತರಲ್ಲೇ ನಿಜ ಹೇಳುದಾದ್ರೆ ಈ ದುಡು ಸಮಯದಲ್ಲಿ ಒಂಚೂರು ಆ ಮಕ್ಳಿಗೆ ಒಂಚೂರು ಸಮಯ ಕೊಟ್ರೆ ಆ ಮಕ್ಳು ದೊಡ್ಡವ್ ಆದ್ರ ಮೇಲೂ ಕೂಡ ಅವ್ ಸಮಯವನ್ನ ಈ ಹಳಿಯವ್ರಿಗೆ ಕೊಡ್ತವೆ. ಇವ್ರ ದುಡು ಕಾಲಕ್ಕೆ ಆ ಮಕ್ಳಿಗೆ ಒಂದ್ 5 ಪೈಸೆ ಸಮಯ ಕೊಡ್ಲ ಆ ಮಕ್ಳ ಶಾಲೆಗೆ ಎಂತ ಹೇಳ್ತೋ ಅನ್ಕೊಂಡ್ ಹೇಳಿ ಬಂದು ಹೇಳಿ ಖುಷಿಯ ಒಳಗ್ ಹೇಳೋಷ್ಟೊತ್ತಿಗೆ ಮಗ ಆಮೇಲೆ ಕಂಬ ಮಗ ಯಾಕಂದ್ರೆ ಇವ್ರಿಗೆ ಅಷ್ಟು ಕೆಲ್ಸ ಇದ್ದದ್ ಆಗ ಇವ್ರ ಸಮಯ ಕೊಡ್ಲಿಲ್ಲ ಆ ಮಕ್ಳು ದೊಡ್ಡವಾದ್ರ ಮೇಲೆ ಅವು ಸಮಯ ಇವ್ರಿಗೆ ಕೊಡ್ತು.
0: ಹೌದಪ್ಪ ಇಲ್ದಿರ ಮಕ್ಳಲ್ದಿರ ಮೊಮ್ಮಕ್ಳಾರು ಹೇಳ್ತೋ ನಾನ್ ಅಜ್ಜ ಅಜ್ಜಿ ಕಾಣ್ಕೊಂಡಿರ್ ನನ್ನ ನಾ ಕಾಣ್ಕ ಅಂತ ಹೇಳಿಕಾರು ಅವು ಇದ್ ಮಾಡ್ತಾವ ಯಾಕಂದ್ರೆ ಇವ್ ಅಜ್ಜ ಅಜ್ಜಿ ಕಾಂಬತ್ತಿಗೆ ಅಪ್ಪ ಅಮ್ಮ ಅವ್ರೇ ಜಾಯಿರ್ತಾರಲ್ದ.
2: ಮೊನ್ನೆ ಒಂದ್ ಧರ್ಮಸ್ಥಳದ ಸಂಘದ ಕಾರ್ಯಕ್ರಮಕ್ ಹೋಯಿದೆ ನಾನು ಹಿಂಗ ಸಂಪನ್ಮೂಲ ವ್ಯಕ್ತಿ ಆಗಿ ಹೋತೆ ಅಲ್ಲಿ 25 ಜನ ಹೆಂಗ್ಸ್ರಿಗೆ ನಾನ್ ಅಂದ್ರೆ ಹೇಳೋಷ್ಟೊತ್ತಿಗೆ ಅವ್ರ ಹತ್ರ ಒಂದ್ ಪ್ರಶ್ನೆ ಕೇಳ್ರೆ ನಿಮ್ ಮಕ್ಳು ಯಾರು ಅಜ್ಜ ಅಜ್ಜಿ ಒಟ್ಟಿಗೆ ಇದ್ರು ಅಂತ ಕೇಳ್ರೆ ಆ 25 ಸಂಸಾರದಗೂ ಒಂದೇ ಒಂದು ಸಂಸಾರವು ಅಜ್ಜನ ಒಟ್ಟಿಗೆ ಅಜ್ಜಿ ಒಟ್ಟಿಗೆ ಮಕ್ಳು ಇಲ್ಲೇ ಆ ಮಕ್ಳ ಅವಸ್ಥೆ ಅಂತ ಇವ್ರಿಗೆ ಪುರ್ಸೊತ್ ಇತ್ತ ಕೇಳ್ರೆ ಇವ್ರ ಮನೆ ಬಪ್ಪದೇ 8 ಗಂಟೆಗೆ ಅಂದ್ರು
0: ಮಕ್ಳು ಸಾಯಂಕಾಲ ಅಲ್ಲ ಇಟ್ಕಂಡ ಈಗ ಒಂದ ಕೆಲ್ಸಕ್ ಹೋಪರ್ ಕೆಲ್ಸಕ್ ಹೋದ್ರೆ ಅಲ್ಲಿ ಸರಿ ಕೆಲ್ಸ ಮಾಡುಕ್ ಆಗ್ತ ಮನ್ಸರ್ಧ ಮನೆಯಂಗಿರತ್ ಆಗ ಅನ್ಕೂಲ ಮನೆಗಿದ್ದಾರ ಮಾಡಿ ಕೊಡ್ತೇ ಹಿರಿಯರ್ ಇದ್ರ ಹಿರಿಯರ್ ಅನ್ಕೂಲ ಮಾಡಿ ಕೊಡು ಹಂಗಿರ್ಕ ಇನ್ನ ಮನೆಯಂಗಿರು ಹೆಂಗ್ಸ್ರ ಅವರು ಅಷ್ಟೇ ಮನೆಯಂಗಿದ್ರ ಅಂದ್ರ ಮನೆಗಿಪ್ಪುದೇನ್ ಸಣ್ಣ ಕೆಲ್ಸ ಅಲ್ದೆ ಮನೇಲಿರು ಹೆಂಗ್ಸ್ರೆ ಈಗ್ಲಿನ್ ದೇಶ ಕೊಟ್ಟುದ ಮನೆಗಿದ್ದಾರೆ ದೇಶ ಕಟ್ಟುದಂದ್ರೆ ಈಗ ಮನೆ ಮಕ್ಕಳೆಲ್ಲ ಏನು ಸಂಸ್ಕಾರ ಬೆಳೆಸ್ಕಂತ ಅನ್ನೋದ್ರ ಬಗ್ಗೆ ಗಮನ ಕೊಟ್ರೆ ಮನೆ ಗೃಹಿಣಿಯರ ಅವ್ರವ್ರ ಮನೆ ಬದುಕು ಸರಿ ಮಾಡ್ಕಂಡ್ರೆ ಒಳ್ಳೇದೈದೆ ಅಂತ ಅಲ್ಲ ಮನೆ ಬದುಕೊಂಡ್ಕೊಳ್ಳೆ ಎಂಪೈತೆ ನಾನು ಅಲ್ಲಿ ಕೆಸಿನ್ ಸೊಪ್ಪ ಬೇಕಂದ್ ಬಂದದ್ದೆ ಅಲ್ಲಿ ಪತ್ರೊಡಿ ನೆನ್ಸಿ ಇಟ್ಟು ಬಂದಿದೆ ಒಂದೆರಡು ಕೆಸಿನ್ ಸೊಪ್ಪ ಕೊಟ್ರೆ ನಮ್ಮ ಮನೆ ಹೊತ್ತು ಇಲ್ದಿರಿ ಈಗ ಮನೆ ಮಕ್ಳು ಬರ್ತಾರೆ.
2: ನಾಳೆ ಹಂಗಾರ ನಾನ್ ಸರಿ ತನ್ ಮನೆಗಿದ್ದೆ ಪತ್ರೊಡಿ ತಿಮ್ಕೆ
7: ಅಯ್ಯೋ ನಾನ್ ಗಂಟೆ ಆಯ್ತು ನಾ ಮನೆಗ್ ಹೋತೆ ಮಕ್ಳು ಬಪ್ಪ ಹೋತಾಯ್ತು ಕೊನೆಗೆ ಇಷ್ಟೊತ್ತನಕ ನಾವು ಇಷ್ಟು ಭಾಷಣ ಮಾಡ್ಕಂಡ್ ಮಕ್ಳನ್ ಬಿಟ್ಟ ಹೈಕಂಡ್ ಅವಕ್ಕೊಂದ್ ತಿಂಡಿ ಗಿಂಡಿ ಕೊಡದೆ ಇಲ್ಲ ಸುಮ್ಮನೆ ಪಂಚಾಯತ್ಗೆ ಮಾಡ್ಕಂಡ್ರ ಆಪದಲ್ಲ ನಾ ಮನೆಗ್ ಹೋತೆ ಬತ್ತಾಕ ಇನ್ನೊಂದ್ ಸರ್ತಿ
0: ಕಷಾಯ ಕೊಡಿನಿ ಮತ್ತೆ.
8: ಹಾಯ್ ಎಲ್ರಿಗೂ ವಿಶ್ವ ಕುಂದಾಪುರ ದಿನದ ಶುಭಾಶಯಗಳು. ನಿಮ್ಗೋಸ್ಕರ ಹೊಸ ಕಾರ್ಯಕ್ರಮದೊಂದಿಗೆ ನಾವು ಬಂದಿತ್ತು ಮಹಿಳೆಯರು. ಈಗ ನಿಮ್ ಮುಂದೆ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಇತ್ತಲೇ ಅದು ಹೊಸ್ತೇ. ಯಾವ್ದಂದ್ರಿಯಾ? ಕಥಾವಾಚನ. ಶ್ರೀಮತಿ ವಾಣಿಯವರು ಬರೆದ ಮರಳಿ ಮನೆಗೆ ಎಂಬ ಕಥೆಯನ್ನ ಈಗ ನಾವು ನಿಮ್ ಮುಂದೆ ಹೇಳುತ್ತೋ. ಶ್ರೀಮತಿ ವಾಣಿಯವರು ಹಿಂದಿನ ಕಾಲದ ಮಹಿಳೆಯರ ತಲ್ಲಣಗಳ ಬಗ್ಗೆ ಮಾತ್ರ ಅಲ್ಲದೆ
6: ಇಲ್ಲಿ ಸಮಾಜದಲ್ಲಿ ಇಪ್ಪ ಸಮಸ್ಯೆಗಳ ಬಗ್ಗೆ ಬರ್ದವ್ರು. ಇವ್ರ ಮೂರ್ ಕಾದಂಬರಿ ಇತ್ತಲೆ, ಹೊಸ ಬೆಳಕು, ಶುಭ ಮಂಗಳ, ಎರಡು ಕನಸು ಎಂಬುದು ಸಿನಿಮಾ ಆಯಿತು. ಇವರು ಎರಡು ಕಥಾ ಸಂಕಲನ ಬರ್ದಿದ್ರು, ಬಾಬು ಬರ್ತಾನೆ ಮತ್ತು ನಾಣಿಯ ಮದುವೆ ಅನ್ಕೊಂಡು. ಅದ್ರಲ್ಲಿ ಈ ನಾಣಿಯ ಮದುವೆಯಿಂದ ನಾವು ಒಂದ್ ಕತೆ ಹೆಕ್ಕಿತ್ತು, ಅದೇ ಮರಳಿ ಮನೆಗೆ ಎಂಬುದು. ಈ ಕಥೆಯಂಗೆ ಒಟ್ಟು ಆರ್ ಪಾತ್ರ ಬತ್ತತ್ತು. ಅದ್ರಲ್ಲಿ ಅಮ್ಮನ ಪಾತ್ರ ಮಾಡುವವರು ಸುಮನ ಹೇರಳೆಯವರು. ಈ ಅಮ್ಮನ ಮೊದಲನೇ ಮಗ ಶಂಕರನ್ ಪಾತ್ರನ ಸುಪ್ರದ ಪುರಾಣಿಕ ಮಾಡ್ತರು. ಈ ಮೊದಲನೇ ಮಗನ ಶಂಕರನ ಹೆಂಡತಿ ಪಾತ್ರನ ವಿನಯ ಉಡುಪ. ಈ ಪಾತ್ರದ ಹೆಸರು ಭಾಗ್ಯ ಅನ್ಕೊಂಡು. ಇನ್ ಎರಡನೇ ಮಗ ದೊರೆಸ್ವಾಮಿ, ಅದು ನಾನೇ, ಅಂದ್ರೆ ಮಹಾಲಕ್ಷ್ಮಿ ಸೋಮಯ್ಯಜಿ ಮಾಡ್ತು. ನನ್ ಹೆಂಡತಿ ಸುನಂದನ್ ಪಾತ್ರನ ಸರಿತಾ ಉಪಾಧ್ಯಾಯರು ಮಾಡ್ರೆ, ಇನ್ನು ಮೊಮ್ಮಗಿನ ಪಾತ್ರ ಇತ್ತಲೆ, ಅದನ್ನ ಶ್ರೀಜಿತ್ ಸೋಮಯ್ಯಜಿ ಮಾಡ್ತು. ಹಿನ್ನೆಲೆ ಸಂಗೀತವನ್ನ ಕೊಡುವವರು ಸುಮೇಧ ಪುರಾಣಿಕರವರು. ಹಾಗಾದ್ರೆ ಕೇಂಬ, ಈಗ ಮರಳಿ ಮನೆಗೆ ಕಥಾವಾಚನವನ್ನ

0: ಅತ್ತೆ, ಅವಲಕ್ಕಿಗೆ ಬೆಲ್ಲ ಹಾಕಿ ಪುಡಿ ಮಾಡಿ ಹಾಲಲ್ಲಿ ನೆನೆಸಿ ತಕೊಂಡ್ ಬಂದಿದೆ. ತಕೊಳ್ಳಿ ತಿನ್ನಿ ಅತ್ತೆ.
1: ಕೊಡ. ಮಡಿಲ್ ಮಾಡಿದ್ಯಾ?
0: ಹೌದಪ್ಪ, ಮಿನ್ಕಂಡು ಮಡಿಲೇ ಮಾಡ್ಕ ತಕ್ಕ ಬಂದಿದೆ.
1: ಕಾಫಿ ಎಲ್ಲಿತ್ತ?
0: ಇಲ್ಲಿತ್ತ, ತಕಣಿ.
1: ಕೊಡ. ಥೂ, ಇದೆ ಅಂತ ಈ ನಮೂನೆ ಸಕ್ಕರೆ ಹಾಕಿದ್ಯಲೇ. ಯೋ, ರಾಮನವಮಿ ಪಾನಕ ಕಾಣಾಗಿತ್ತ. ನಂಗ್ ಕಾಫಿ ಸಿಹಿ ಇದ್ರ ಆತಿಲ್ಲ ನನ್ ಕಣ್, ಗೊತ್ತಿಲ್ಲ ನಿಂಗೆ?
0: ನಾನು ಅದನ್ನೇ ಕುಡ್ದಿನಲೇ, ಸಮಯ ಇದ್ದಿತ್ತ.
1: ನಿನ್ನ ಅಲ್ಗೆಗೆ ಅಂತದು ಆಯ್ತ.
0: ಇರ್ಲಿ ಬಿಡಿ, ಹಂಗಾರ್ ಬೇರೆ ಮಾಡ್ಕ ತಕ ಬತ್ತೆ, ತಡೀನಿ.
1: ತಕೋ, ಸಕ್ಕರೆ ಕಮ್ಮಿ ಹಾಕಂಡ ಮಾಡ್ಕಬಾ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
2: ಅಮ್ಮ, ಕಾಗದ ಬಂದಿತ್ತ.
1: ಎಂತ
2: ಕಾಗದ? ಕಾಗದ ಬಂದಿತ್ತ ದೊರೆ. ಕಾಗದ ಬರಿಲ್ಲ, ಕಾಗದ ಬರಿಲ್ಲ ಅಂತಿದ್ಯಲೆ, ಈಗ ದೊರೆ ಕಾಗದ ಬಂದಿತ್ ಕಣ್.
1: ದೊರೆ ಕಾಗದವ? ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಎಂತ ಬರ್ದಿದ?
2: ಅವನೇ ಬತ್ತ ಅಂಬ್ರ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಹೇಗ್ಲಿ ಬತ್ ನಮ್ರ?
2: ಇವತ್ತೇ, ಇವತ್ ರಾತ್ರಿ 8 ಗಂಟೆಗೆಲ್ಲ ಅವ ಇಲ್ಲಿರ್ತ. ತಗೋ ತಗೋ, ನೀನೇ ಓದ್ಕೋಬೇಕಿರ್.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ನಂಗ್ ಓದಕ್ಕಾಗ್ತಾನ? ಕಣ್ಕ ಅಂತತ್ತ ನಂಗೆ? ತಮಾಷೆ ಮಾಡ್ತೀಯ? ದೊರೆ ಬತ್ನಲೆ, ಹೋಯ್ಲಿ ಬಿಡ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ,
2: ನಾ ಬತ್ತಿಯಕ್ಕ?
1: ದೊರೆ ಬತ್ ನಂಬ್ರ, ದೊರೆ ಬತ್ ನಂಬ್ರ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
0: ಅತ್ತೆ, ಕಾಫಿ ತಕಣಿ.
1: ಕೊಡ. ಭಾಗ್ಯ, ಗಂಟೆ ಎಷ್ಟಾಯ್ತ?
0: 11 ಗಂಟೆ. 11 ಗಂಟೆ ಆಯ್ತ, ಎಂತಕ್ಕೆ?
1: ರಾತ್ರಿ 8 ಗಂಟೆಗೆ ದೊರೆ ಬತ್ ನಂಬ್ರ, ಅದಕ್ಕೆ ಕೇಂಡೆ. ಇನ್ನು 11 ಗಂಟೆ ಅಷ್ಟೆಯಾ? 8 ಆಯ್ತ ಕಂಡೆ. ಥೋ, ಇದು ಎಂತದ? ಇದ ಕಾಫಿ ಸಕ್ಕರೆ ಹಾಕ್ಲಿಲ್ಲ.
0: ಸಕ್ಕರೆ ಕಮ್ಮಿ ಹಾಕಂದ್ ನೀವೇ ಹೇಳದ್ದಲ್ಲ ಅತ್ತೆ.
1: ನಾನ್ ಹೇಗ್ಲಾಗ ಹೇಳದ್? ನಂಗ್ ಕಾಫಿ ಸಿಹಿ ಆಯ್ರಕ್, ನೀವು ಕುಡಿಯು. ಹಂಗೆ ಕೈ ವಿಷ ಅಲ್ಲ ನಾ ಕುಡುದು.
0: ಹಂಗಾರ್ ಕೊಡಿ, ಸಕ್ಕರೆ ಹಾಯ್ಕೊಂಡ್ ತಕೊಂಡ್ ಬತ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ. ಭಾಗ್ಯ, ರಾತ್ರಿ ದೊರೆ ಬತ್ನಲೆ, ಅವನಿಗೆ ಸೊಪ್ಪಿನ ಹುಳಿ ಅಂದ್ರ ಜೀವ ಮರೈತಿ. ಅವ ಬಪ್ಪಷ್ಟೊತ್ತಿಗೆ ಬಿಸಿ ಬಿಸಿ ಸೊಪ್ಪಿನ ಹುಳಿ ಮಾಡಿಡಕ.
0: ಆಯ್ತತೆ, ಸೊಪ್ಪಿನ ಹುಳಿಯೇ ಮಾಡಿಡ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
2: ಅಮ್ಮ, ನಿನ್ ಮಗ ದೊರೆ ಸ್ವಾಮಿ ಬಂದ ಕಾಣ.
1: ದೊರೆ, ದೊರೆ ಬಂದ್ಯ ಮಗ?
3: ಅಮ್ಮ ನಮಸ್ಕಾರ ಮಾಡ್ತೇಮ್ಮ.
1: 100 ವರ್ಷ ಸುಖದಂಗಿರು ಮಗ. ಯಾಕ ಮಗ ಇಷ್ಟು ಸಣ್ಣ ಹೋಯ್ದ್ಯಲೆ?
3: ಕೆಲ್ಸ ಜಾಸ್ತಿ ಅಮ್ಮ. ಅಮ್ಮ ಈಗ
1: ಬಾಳೆಹಣ್ಣು ತಂದ್ಯಾ? ಅಯ್ಯೋ, ಬಂಗಾರದ ಅಂತ ಮಗ. ನಂಗ್ ಎಂತ ಇಷ್ಟ ಅನ್ಕೊಂಡು ಗೊತ್ತಿತ್ತ ಅವನಿಗೆ? ಎಂತಕ್ ಮಗ 2 ವರ್ಷದಿಂದ ಬರ್ಲೇ ಇಲ್ಲಿಯಲೆ?
3: ರಜಾ ಇರ್ಲಿಲ್ಲ ಅಮ್ಮ.
1: ರಾಜಣ್ಣನ? ಯಾವ ರಾಜಣ್ಣ?
2: ದೊರೆ, ಅಮ್ಮಂಗ್ ಸ್ವಲ್ಪ ಗಟ್ಟಿ ಮಾಡಿ ಹೇಳ್ಕ. ಒಂದೊಂದ್ಸಲ ಕಿಮಿ ಕೇಳತ್ತ, ಒಂದೊಂದ್ಸಲ ಕೇಂತಿಲ್ಲ ಕಾಣ. ಅಮ್ಮ ರಜಿ ಸಿಕ್ಕಿಲ್ಲ ಅಮ್ರ, ರಜಿ.
1: ಹಂಗ್ ಹೇಳ್ ಮತ್ತೆ. ರಾಜಣ್ಣ, ರಾಜಣ್ಣ ಅಂದ್ರೆ ನಂಗೆ ಹೆಂಗ್ ಗೊತ್ತಾತ್ತ? ಸುನಂದ ಹುಷಾರಿದ್ಲ ಮಗ.
3: ಎಲ್ಲ ಲಾಯ್ಕಿದ್ರ. ನಿನ್ನ ಕೇಳ್ಲ. ನಿನ್ನ ಕೇಳ್ಲ ಸುನಂದ.
1: ಅವಳನ್ನ ಕರ್ಕ ಬರ್ಕಿತ್ತ. ಪಾಪ, ನನ್ನನ್ನು ಕಾಣ್ಕಂದ್ ಎಷ್ಟ ಆಸೆ ಪಡ್ತಿದ್ಲೋ ಏನೋ.
3: ಅಮ್ಮ ಎಲ್ಲರೂ ಬಂದ್ರೆ ಮನೇಲಿ ಯಾರಮ್ಮ? ಮನಿ ಕಂಡ್ಕಂಕೆ ಒಬ್ರಾರು ಬೇಕಲ್ದ?
2: ನೀವಿದ್ರ ಮಾತಾಡ್ಕಂತೀರಿ, ನಾ ಹೋಯ್ ಬತ್ತೆ.
1: ಪ್ರೇಮ ಸತ್ಯ ಎಲ್ಲ ಹುಷಾರ ಇದ್ರ ಮಗ?
3: ಹೌದಮ್ಮ, ಎಲ್ಲರೂ ಹುಷಾರಿದ್ರ.
1: ಅವನು ಕರ್ಕ ಬರ್ಕಿತ್ತ. ಪಾಪ, ಅಜ್ಜಿ ಅಂದ್ರ ಅವಕ್ಕೆ ಪ್ರಾಣ.
3: ಸ್ಕೂಲಿಗೆ ರಜೆ ಇರ್ಕಲ್ಲಮ್ಮ. ಅಮ್ಮ ನಾನ ಕೈ ಕಾಲ್ ತೊಳ್ಕೊಂಡ್ ಬತ್ತೆ, ಬಸ್ಸಲ್ಲಿ ಬಂದ ಸಾಕಾಯ್ತ.
1: ದೊರೆ, ಈ ಸಲ ನೀ ಎಷ್ಟು ದಿನ ಇರ್ತೀಯ?
3: ಅಮ್ಮ ಇನ್ನು ನಾನ್ 3 ದಿನ ಇಲ್ಲೇ ಇರ್ತೇಮ್ಮ, ಇಲ್ಲೊಂದ್ ಸ್ವಲ್ಪ ಕೆಲ್ಸ ಇತ್ತು ನಂಗೆ.
1: ಈ ಸಲ ನೀ ಹೋಪೊತ್ತಿಗೆ ನನ್ನನ್ನು ಬೆಂಗಳೂರಿಗೆ ಕರ್ಕ ಹೋತಿಯ?
3: ನೀನ ಬೆಂಗಳೂರಿಗೆ ಬತ್ತೀಯ?
1: ಹೌದು ಮಗ, ನಂಗಿಲ್ ಬರೀ ಬೇಜಾರಾತಿತ್ತ. ಶಂಕರ ಇಲ್ಲಿಲ್ಲ ಅಲ್ದ?
3: ಶಂಕರಣ್ಣ ಇಲ್ಲಿಲ್ಲ ಅಮ್ಮ. ಆಯ್ತ, ಬೆಳಗ್ಗೆ ಮಾತಾಡುವಾಕ. ನಮ್ ಜೋರ್ ಹೊಸು ಅತ್ತಮ್ಮ.
1: ಹೋಗ್ ಮಗ, ನಿಂಗ್ ಖುಷಿ ಅಂದೇಳಿ ಸೊಪ್ಪಿನ ಹುಳಿ ಮಾಡಿಸಿ ಇಟ್ಟಿದ್ದೆ. ಉಣ್ಣ ಹೋಗು ಉಣ್ಣ ಹೋಗು. ಗೋವಿಂದ ಏನಮ್ಮ ಗೋವಿಂದ ಏನಮ್ಮ ಗೋವಿಂದ ಏನಮ್ಮ.

0: అమ్మా, అమ్మా, ఎంత కర్త్యంద్రు?
1: దొరే బా, ఇల్లి కూతుకో. నావిబ్రు బెంగళూరు హోపదు, నాళ సాయంకాల కలదనా?
0: అమ్మా, మాత ನಾನಿಪ್ಪುದು ಬೆಂಗಳೂರಿಗೆ ಬರಸ್ತಳವಮ್ಮ, ಅಲ್ ನಿಂಗೆ ಸರಿ ಆತಿಲ್ಲ.
1: ಕಣ್ ಕಾಣದಿದ್ ನಂಗೆ ಯಾವ ಸ್ಥಳ ಏನ?
0: ಅಮ್ಮ, ನಿಂಗೆ ಅಲ್ಲಿ ಎಂತದ ಸೌಕರ್ಯ ಇಲ್ಲಿಯ?
1: ಸಾಯೋ ಮುದುಕಿಗೆ ಅಂತ ಸೌಕರ್ಯ ಮರಯ್ಯ. ನೀನು ಸುನಂದ ಮೊಮ್ಮಕ್ಕಳು ಪ್ರೀತಿನ ಕಣ್ಕಂಡ್ರೆ ಸಾಕಪ್ಪ.
0: ಅಲ್ಲ ನಿಂಗೆ ನಿನ್ ಮಡಿ ಮೈಲ್ಗೆ ಎಲ್ಲ ನಡ್ಸೋಕೆ ಕಷ್ಟ ಆತೋ ಏನೋ?
1: ನನ್ನ ಮಡಿ ಮೈಲ್ಗೆ ನಾ ನಡ್ಸ್ಕಂತೆ, ಬೇರೆಯವ್ರು ಎಂತ ನಡ್ಸೋದು ಅದನ್ನ? ಶಂಕರನ್ ಮನೆಯವ್ರು ಯಾರಾದ್ರೂ ಇತ್ತರ ಇಲ್ಲ?
0: ಯಾರು ಇಲ್ಲಮ್ಮ. ಏನ
1: ಇವರೆಲ್ಲ ನನ್ನ ಲಾಯಕ್ ಕಣ್ಕಂತಿಲ್ಲ ಮರಯ್ಯ?
0: ಯಾಕಮ್ಮ ಹಂಗೆಲ್ಲ ಹೇಳ್ತೆ? ಎಷ್ಟು ಚಂದ ಕಣ್ಕಂತ್ರ ನಿನ್ನ, ನಿನ್ ಟೈಮ್ ಟೈಮಿಗೆ ಅತ್ತಿಗೆ ಎಲ್ಲ ಮಾಡಿ ಹಾಕ್ತ್ರ.
1: ಹಾ ಹೌದೌದು, ದೂರದ ಬೆಟ್ಟ ಕಣ್ಣಿಗ್ ನುಣ್ಣಗಂಬ್ರು, ನಿನ್ ಕಣ್ಣಿಗೆ ಎಲ್ಲ ಹಾಂಗೆ ಕಾಂತತ್ತು. ನಂಗ ಇವ್ರ ಕೈಲೆಲ್ಲ ಬೆಂದು ಬೆಂದು ಸಾಕಾಗಿ ಹೋಯ್ತು. ನಾ ಹೇಳೋದಿಷ್ಟೇ, ನಿನ್ನ ಬಿಟ್ಟು ನಾ ಆಯ್ಕಂತಿಲ್ಲ.
0: ಅಮ್ಮ, ನಾನ ರಿಟೈರ್ ಆದ್ಮೇಲೆ ಇಲ್ಲೇ ಒಂದ್ ಮನೆ ಮಾಡ್ತೆ ಅಂತ ಅನ್ಕೊಂಡಿದ್ದೆ. ಆಗ ನೀ ನನ್ ಜೊತೆ ಇರ್ಲಕ್ಕ
1: ನಾನ್ ತಿಥಿ ಮಾಡ್ಕಷ್ಟೇ ಆ ಮನೇಲ್. ಅಲ್ಲ ಮಗ, ಅಲ್ಲಿವರೆಗೂ ನಾ ಬದುಕಿರ್ತಾನ? ಇಲ್ ಕಾಣ, ನೀ ಒಂದು ಅಲ್ಲಿ ನನ್ನ ಕರ್ಕ ಹೋಗ್, ಇಲ್ಲ ನೀನೇ ಇಲ್ಲ ಆಯ್ಕೊಂಡ್ಬಿಡು. ಇಲ್ದಿರ ನೀ ನನ್ನ ಮಗ ಅಲ್ಲ, ನಾ ನಿನ್ನ ಅಬ್ಬಿಯೂ ಅಲ್ಲ. ಹೋಗ.
0: ಆಯ್ತಾಯ್ತು, ಕಾಂಬ ಕಾಂಬ.
2: ದೊರೆ ಊಟಕ್ ಬಾ.
0: ನಾ ಬಂದೆ ಅತ್ಗೆ. ಅಲ್ಲ, ಅಮ್ಮನ್ನ ಅಲ್ಲಿ ಕರ್ಕೊಂಡ್ ಹೋರೆ. ಸುನಂದ ಆಕಾಶ ಭೂಮಿಯೇ ಒಂದ್ ಮಾಡಿ ಬಿಡೋಳು. ಮೊದ್ಲಿಂದ್ಲೂ ಅಮ್ಮನ್ ಕಂಡ್ರೆ ಅವಳಿಗೆ ಅಷ್ಟಕ್ಕಷ್ಟೇ. ಬೇರೆ ವಿಚಾರದಲ್ಲಿ ಸುನಂದ ಒಳ್ಳೆಯವಳೆ, ಆದ್ರೆ ಕೆಲವು ವಿಚಾರದಲ್ಲಿತ್ತಲೆ ಸ್ವಲ್ಪ ಒರಟ್ ಅಂದ್ರು ಒರಟ್. ಅತ್ತಿಗೆ ಅಷ್ಟು ವಿಶಾಲ ಹೃದಯ ಅವಳಿಗಿಲ್ಲೇ.
3: ದೊರೆ ಅತ್ತಿಗೆ ಮುಖದಲ್ಲಿ ಖುಷಿ ಕಾಣ, ನಾಳೆ ಪಾಯಸದ ಊಟವೇ ಮಾಡಿ ಹಾಕ್ಲ.
0: ಅಲ್ಲ, ಈ ಅಮ್ಮ ಬೆಂಗಳೂರಿಗೆ ಬಂದಾಗಲಿಕ್ಕೆ ಸುನಂದ ಏನಾದ್ರೂ ಎದುರಿಗೆ ಗಲಾಟಿ ಗಿಲಾಟಿ ಮಾಡ್ರೆ ಅಮ್ಮನಿಗೂ ಬೇಜಾರಾತಿಲ್ಯ? ಅದಕ್ಕೆ ಅವಳು ಅಲ್ಲಿಗೆ ಬಪ್ಪದ್ ಬ್ಯಾಡ ಅಂದದ್ ನಾನು.
2: ನಾನೊಂದ್ ಮಾತು ಹೇಳುದ ದೊರೆ ಸ್ವಾಮಿ?
0: ಹೇಳಿ ಅತ್ತಿಗೆ. ನಂಗೆ ಎಂತ ಮಾಡುದಂದೇ ಗೊತ್ತಿಲ್ಲ ಕಾಣಿ.
2: ಅಲ್ಲ ಅತ್ತೆ ಹತ್ರ ನೀನ್ ಎಂಟು ದಿನ ಆದ್ಮೇಲೆ ಅಣ್ಣ ನಿನ್ನ ಕರ್ಕೊಂಡ್ ಬತ್ತ, ಅಷ್ಟೊಳಗ್ ನಾನು ಅಲ್ಲಿ ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ಕಂತೆ ಅಂತ ಹೇಳಿ ನೀನ್ ಊರಿಗೆ ಹೋಯ್ಬಿಡ.
3: ಅಲ್ಲ ಭಾಗ್ಯ, ಎಂಟು ದಿನ ಆದ್ಮೇಲೆ ಅಮ್ಮ ಕರ್ಕೊಂಡ್ ಹೋಗಂದ್ರೆ ಎಲ್ಲಿ ಕರ್ಕೊಂಡ್ ಹೋಗ್ಬೋದ?
2: ಅಷ್ಟೊತ್ತಿಗೆ ಅವ್ರಿಗೆ ಅದೆಲ್ಲ ಮರ್ತೋ ಇರುತ್ತ. ವಯಸ್ಸಾತ ಆತ ಎಲ್ಲ ಹಿಂಗೆ ಕಣ್ಣೆದುರಿಗೆ ಇಪ್ಪಷ್ಟೊತ್ತಿಗೆ ಎಲ್ಲ ನೆನ್ಪಿರುತ್ತ, ಆಮೇಲೆ ಎಲ್ಲ ತಾನಾಯಿ ಮರ್ತೋತ್ತ. ಅತ್ತೆ ಕಾಫಿ ತಂದಿದೆ ತಕಣಿ.
1: ಗೋವಿಂದಾಯನಮ್ಮ.
2: ಆ ಕಾಫಿ ತಂದಿದೆ ತಕಣಿ.
1: ಆ
2: ಕಾಫಿ ಕಾಫಿ.
1: ನಂಗ್ ಬೇಡ
2: ಕಾಫಿ. ಬೇಡ್ದ ಎಂತಕ್ಕೆ?
1: ಎಲ್ಲ ಬರೀ ನಾಟಕ ಮಾಡ್ತ್ರಿ. ದೊರೆ ಮನೆಗೆ ಎಂಟು ದಿನಕ್ಕೆ ಕರ್ಕೊಂಡು ಹೋತೆ ಅಂತ ಹೇಳಿ 15 ದಿನ ಆಯ್ತು. ದಿನ ಒಂದೊಂದು ಹೇಳೆ ಹೇಳ್ತಾ ಆಯ್ಕೊಂಡಿದ್ದ ಶಂಕರ, ಗೋವಿಂದಾಯನಮ್ಮ ಗೋವಿಂದಾಯನಮ್ಮ ಗೋವಿಂದಾಯನಮ್ಮ. ಕಾಫಿ ಅಲ್ಲ, ನನ್ನ ದೊರೆ ಮನೆ ಕರ್ಕೊಂಡು ಹೋಪಲ್ವರೆಗೆ ಹನಿ ನೀರು ಬಾಯಿ ಹಾಕುತ್ತಿಲ್ಲ ನಾನು. ಗೋವಿಂದಾಯನಮ್ಮ ಗೋವಿಂದಾಯನಮ್ಮ ಗೋವಿಂದಾಯನಮ್ಮ. ಮಾತ್ರ ಹತ್ಯ ಶಾಪ, ಆ ಪಾಪಿ ಶಂಕರನ್ ತಲೆಗೆ ಸುತ್ಕೊಳ್ಳಿ. ಗೋವಿಂದಾಯನಮ್ಮ ಗೋವಿಂದಾಯನಮ್ಮ ಗೋವಿಂದಾಯನಮ್ಮ. ಮುದುಕಿ ಹೆಣ ಎತ್ತಾಕಿ ಬಿಡಿ ಎಲ್ಲ ಸೇರ್ಕೊಂಡು. ಗೋವಿಂದಾಯನಮ್ಮ ಗೋವಿಂದಾಯನಮ್ಮ. ಇರ್ಕಾಣ, ಇದು ನನ್ನ ಕಡೆ ಮಾತು, ನಾ ಒಂದ್ ಹನಿ ನೀರು ಬಾಯಿ ಹಾಕುತ್ತಿಲ್ಲ. ಗೋವಿಂದಾಯನಮ್ಮ ಗೋವಿಂದಾಯನಮ್ಮ.

0: ಹೋಯ್ ಅತ್ತೆ, ಕಾಫಿನು ಕುಡಿದೆ ಕೂತಿರ್ಕಾಣಿ. ಅವ್ರಿಗೆ ಬೆಂಗಳೂರಿಗೆ ಕರ್ಕ ಹೋಯ್ದೆ ಇದ್ರೆ ಒಂದ್ ತೊಟ್ ನೀರು ಬಾಯಿಗೆ ಹಾಕುದಿಲ್ಲ ಅಮ್ರ. ಎಂತ ಮಾಡುದೀಗ?
1: ಹೌದ, ಹಂಗಂದ್ಲ ಅಮ್ಮ.
0: ಹೌದ್,
1: ಎಂತ ಮಾಡುದೀಗ? ಹಾ ಭಾಗ್ಯ, ಒಂದ್ ಉಪಾಯ ಮಾಡ್ರಿ. ಹಂಗೆ
0: ಎಂತ?
1: ವರ್ಷ ಆದವ್ರ ಮನ್ಸ ಮಕ್ಳ ಮನ್ಸ ಇದ್ದಂಗ ಅಮ್ರ, ಅವರಿಗೆ ಸ್ವಲ್ಪ ಮೋಸ ಮಾಡ್ರೆ.
0: ಮೋಸವ? ಎಂತ ಮೋಸ
1: ಅಂದ್ರೆ, ನಮ್ ಮನೆಯಲ್ಲಿ ಹೊರಗೊಂದ್ ಮನೆ ಇತ್ತಲೆ, ಅದನ್ ಖಾಲಿ ಮಾಡಿ ಅಲ್ಲೊಂದ್ ಮಂಚ ಹಾಕ್ಸುವ. ನಾನೊಂದ್ ಬಾಡಿಗೆ ಕಾರ್ ತಕೊಂಡ ಬಂದ್ ಅಮ್ಮನ ಅದ್ರಲ್ಲಿ ಕೂರ್ಸ್ಕೊಂಡ್ 2 ಗಂಟೆ ಇಲ್ಲೇ ಎಲ್ಲ ಸುತ್ತಾಡಿ ವಾಪಸ್ ಇಲ್ಲಿಗೆ ಕರ್ಕೊಂಡ್ ಬತ್ತೆ. ಹೊರ ಮನೆ ಹತ್ರ ಇಳಿಸುವ. ಇದೇ ದೊರೆಸ್ವಾಮಿ ಮನೆ ಅಂತ ಹೇಳುವ.
0: ಅತ್ತೆಗೆ ಇದು ದೊರೆಸ್ವಾಮಿ ಮನೆ ಅಲ್ಲ ಅಂತ ಗೊತ್ತಾತಿಲ್ಯ ಮರ್ರೆ.
1: ಅದೇ ಹಂಗ ಗೊತ್ತಾತ ಅಮ್ಮಂಗೆ? ಕೊಣ್ ಕಾಣ್ತಿಲ್ಲ ಹ್ಯಾಂಗಿದ್ರು ಅಮ್ಮಂಗೆ?
0: ಉಪಾಯ ಏನೋ ಲಾಯಿಕೆ ಇತ್ತ ಅತ್ತೆನ್ ದೊರೆ ಮನೆ ಅಂತ ಒಪ್ಪಿಸ್ಲಕ್ ಹೌದ. ಅರೆ ದೊರೆ ಸುನಂದ ಮಕ್ಕಳನ್ನೆಲ್ಲ ಎಲ್ಲಿಂದ ತಪ್ಪದ? ದೊರೆ ಮನೆ ಅಂದ್ರ ಮೇಲೆ ದೊರೆ ಸುನಂದ ಮಕ್ಕಳೆಲ್ಲ ಅಲ್ಲೇ ಇರ್ಕಲೆ, ಅದಕ್ಕೆಂತ ಮಾಡುದ?
1: ಅಮ್ಮ ದೊರೆಸ್ವಾಮಿ ಮನೆಗ್ ಬಂದ ಮೇಲೆ ನಾನೇ ದೊರೆ, ನೀನೇ ಸುನಂದ, ನಮ್ ಮಕ್ಳೇ ಪ್ರೇಮ ಸತ್ಯ. ಕಾಣ ಅಮ್ಮಂಗೆ ಸ್ವಲ್ಪ ಕಿವಿ ಕೇಂತಿಲ್ಲ, ಹಾಂಗಾಯಿ ನಾನ್ ದೊರೆ ತರ ಮಾತಾಡ್ತೆ. ನೀವು 3 ಜನ ಸ್ವಲ್ಪ ಸ್ವರ ಬದ್ಲು ಮಾಡ್ಕೊಂಡ ಮಾತಾಡಿ, ಆಗ್ದ? ಗೊತ್ತಾಯ್ತಲ್ದ ಹೇಳದ?
0: ಹಾ ಗೊತ್ತಾಯ್ತು ಗೊತ್ತಾಯ್ತು, ಹಂಗೆ ಮಾಡುವ.
2: ನಾನಿನ್ ಮೇಲೆ ದೊರೆ ಚಿಕ್ಕಪ್ಪನ ಮಗ, ಒಳ್ಳೆ ಡ್ರಾಮಾ.
0: ಅತ್ತೆ ತಕಣಿ ರೈಲ್ ಚಂಬ. ಅತ್ತೆ ಇನ್ ಹೇಗಳಿಕ್ ವಾಪಸ್ ಬತ್ರಿ?
3: ನಾ ಇನ್ಮೇಲೆ ಅಲ್ಲೇ ಆಯ್ಕಂತೆ, ಬೇಕಾರೆ ನೀನೇ ಬಂದ್ ಬಂದ್ ಕಣ್ಕೊಂಡ್ ಹೋಗಿ.
1: ಅಮ್ಮ ನಿಧಾನಕ್ ಮೆಟ್ಲೇಳಿ. ಭಾಗ್ಯ ಅಮ್ಮನ್ನ ನಿಧಾನಕ್ಕೆ ಇಲ್ಲೇ ಎಲ್ಲ ತಿರ್ಸ್ಕೊಂಡ 2 ಗಂಟೆ ಬಿಟ್ಟು ಬತ್ತೆ. ನೀನ ಸುನಂದನ್ ಪಾರ್ಟ್ ಮಾಡೋಕೆ ತಯಾರಾಗಿರ.
0: ಆಯ್ತಾಯ್ತು.
1: ಅಮ್ಮ ನಿಧಾನಕ್ ಕೂತ್ಕೋ. ಓಯ್ ಡ್ರೈವರ್ ಬಾಬಾ, ಹಾ ಸೀದಾ ಬೆಂಗಳೂರಿಗೆ ಹೋಗ. ಅಮ್ಮ ದೊರೆಸ್ವಾಮಿ ಮನೆ ಬಂತ, ಇಳಿ ಇಳಿ.
4: ಅಯ್ಯೋ ಮರಯ್ಯ, ಇಷ್ಟು ಬೇಗ ಬಂತನ?
1: ಹೌದಮ್ಮ ಬಾಬಾ. ಏ ದೊರೆಸ್ವಾಮಿ, ಕಾರಿನವನಿಗೆ ದುಡ್ಡು ಕೊಟ್ಟು ಕಳ್ಸ. ಹ ಅಮ್ಮ ಹಿಂಗೆ ಎಡಕ್ ಎಡಕ್ ಬಾ, ಇದು ಅವ್ರ ಮನೆ ಕಂಪೌಂಡ್. ಹ ಹ ಹ, ಇಲ್ಲೇ ನಿಂತ್ಕೋಮ. ಪ್ರೇಮ ಸತ್ಯ ಬನ್ನಿ ಬನ್ನಿ. ದೊರೆ ಅಮ್ಮ ಬಂದಿದ್ಲಿ ಕಾಣ.
5: ಅಮ್ಮ ಬಂದಿ ಅಮ್ಮ.
4: ಹೌದು ಮರಯ್ಯ.
5: ಅಮ್ಮ ನಮಸ್ಕಾರ ಮಾಡ್ತೆ.
4: ಸುನಂದ ಸುನಂದ ಇಲ್ವಾ ಮರೈತಿ, ಹತ್ರ ಕೂತ್ಕೋ ಈಗ ತಕೋ.
6: ಏನತ್ತೆ ಹುಷಾರಿದ್ರಿಯಾ?
4: ಹಾ ಹುಷಾರಿದ್ನ, ನಿನ್ನೊಟ್ಟಿಗೆ ಆಯ್ಕಣ್ಕಂದ್ ಹೇಳಿ ಬಂದೆ ಮರೈತಿ.
6: ಒಳ್ಳೇದಾಯ್ತು.
4: ಎಂತಕ್ಕೆ ಸ್ವರ ಎಲ್ಲ ಒಂಥರ ಆಯ್ತಲೆ?
6: ಅದ ಥಂಡಿ ಆಯ್ತು ಅದಕ್ಕೆ ಅಷ್ಟೇ.
4: ಅಲ್ಲ ದಪ್ಪ ಆದಂಗ್ ಕಾಣತ್ತಲೆ.
6: ಅದ ವಯಸ್ಸಾಯ್ತಲ್ಲ, ವಯಸ್ಸಾದ್ಮೇಲೆ ಒಂಚೂ ಮೈ ಬತ್ತಲೆ.
4: ಅಯ್ಯೋ ಇದೆಂತ ಮರೈತಿ, ಜಡೆ ಇಷ್ಟು ಸಣ್ಣದಾಯ್ತಲೆ, ನಮ್ ಭಾಗ್ಯನ್ ಜಡೆ ಕಂಡಾಗೆ ಇತ್ತು.
6: ವಯಸ್ಸಾಗ್ತಾ ಕೂದ್ಲು ಉದ್ರುತ್ತಲ್ಲ ಅತ್ತೆ.
4: ಸುನಂದ ಆ ಬುಟ್ಟಿಲ ತಿಂಡಿ ಇಟ್ಟಿದೆ ಕಾಣ್, ತೆಗ್ದ ಮಕ್ಕಳಿಗೆ ಕೊಡ. ಭಾಗ್ಯನ ಹತ್ರ ತಿಂಡಿ ಮಾಡಿ ಕೊಡುಕ್ ಹೇಳಿ, ಮಾಡಿ ಕೊಟ್ಲ. ಶಂಕರ ಎಲ್ಲ?
1: ಏನಮ್ಮ?
5: ಅಮ್ಮ ಶಂಕರಣ್ಣ ಬತ್ಲಿಗೆ ಹೋಯ್ದ.
4: ಹೌದಾ? ಆ ಭಾಗ್ಯಂಗೆ ತಿಂಡಿ ಮಾಡೋಕೆ ಬತ್ತಿಲ್ಲ ಮರೈತಿ. ತೂ ಸುನಂದ, ಆ ಭಾಗ್ಯನ ಕೈಲಿ ಬೆಂದ್ ಬಂದ್ ಸಾಕಾಯ್ತು ಮರೈತಿ. ಪುಣ್ಯಾತ್ಗಿತ್ತಿ ಸರಿಯಾಗಿ ಹೊಟ್ಟಿಗೂ ಹಾಕ್ತಿರಲ್ಲೆ, ಏನ್ ಬೇಕು ಏನ್ ಬೇಡ ಒಂತ್ಲೂ ಕೇಂತಿರಲ್ಲೆ. ಆ ಮಕ್ಕಳಿದ್ವಲೆ ರವಿಯು ರಾಜಲಕ್ಷ್ಮಿಯು ಹನುಮಂತನ ಅಪರಾವತಾರಗಳು, ಬಾಲ ಒಂದಿಲ್ಲೆ.
5: ಸುನಂದ ಒಂಚೂರಿಲ್ಬಾ.
0: ಕಂಡ್ರಿಯ ಕಂಡ್ರಿಯ, ನಾನು ಇಷ್ಟು ದಿನ ಎಷ್ಟು ಲಾಯ್ಕ್ ಮಾಡಿ ಅತ್ತೆನ್ ಕಂಡ್ಕೊಂಡಿದೆ. ನಂಗ ನನ್ನ ಅಮ್ಮ ಬೇರೆ ಅಲ್ಲ, ಅತ್ತೆ ಬೇರೆ ಅಲ್ಲ, ಈಗ ನನ್ ಬಗ್ಗೆ ಅವ್ರ ಮನ್ಸಲ್ಲಿ ಎಂತ ಇತ್ತ ನಂಗೆ ಇವತ್ತು ಗೊತ್ತಾಯ್ತು ಕಂಡ್ರಿಯ. ಎಲ್ಲ ನನ್ನ ಹಣೆ ಬರ.
1: ಭಾಗ್ಯ, 60 ಅರಳು ಮರಳು ಅಂತೇಳಿ ಗಾದಿ ಇತ್ತಲೆ, ಅಮ್ಮಂಗೀಗ್ಲೇ 80. ಅವಳನ್ ಮಾತನ್ನ ಮನ್ಸಿ ತಕಬೇಡ. ಒಂದೇ ಬದಿ ಕೂತು ಕೂತು ಬೇಜಾರಾಯ್ತು, ಎಂತೆಂತೋ ಮಾತಾಡ್ತಿ. ಅವಳನ್ನ ಕ್ಷಮ್ಸಕ.
7: ಕ್ಷಮ್ಸುಕೆ ನಾನ್ ಯಾರ್, ಇರ್ಲಿ ಬಿಡಿ, ಸರಿ ಬನ್ನಿ.
1: ಜಾಣೆ, ಸಿಟ್ಟು ಬೇಜಾರ್ ಮಾಡ್ಕೋಬೇಡ, ನಾಟಕ ಹಿಂಗೆ ಮುಂದುವರ್ಸಕ.
7: ಆಯ್ತು.

0: ಅಯ್ಯ ಅಪ್ಪ ದೇವ್ರೆ, ಬೆಳಗ್ಗೆ ಆಯ್ತಾ? ಸುನಂದ, ಸುನಂದ ದೊರೆ, ದೊರೆ ಸುನಂದ, ಸುನಂದ ದೊರೆ, ದೊರೆ. ಅಯ್ಯೋ, ಒಬ್ರು ಮನೇಲಿ ಇಲ್ಲ, ಆಗಿಂದ ಒರ್ಲತಾ ಇದ್ನಲೆ. ಅಯ್ಯೋ,
1: ಏನಜ್ಜಿ?
0: ಯಾರ ಸತ್ಯನ? ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಲ್ಲಿ ಹೋದ್ರ?
1: ಅಮ್ಮ ಆಚೆ ಮನೆಗೆ ಹೋಯಿದ್ಲು, ಅಪ್ಪ ಪ್ಯಾಟಿಗೆ ಹೋಯ್ರು.
0: ಹೌದಾ? ಹಂಗಾರೆ ನೀನೇ ನಂಗೊಂಚೂರು ಮೀಯಕ್ಕೆ ನೀರು ತೋಡಿ ಕೊಡ್ತೀಯ? ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟಿ ಬೇರೆ ರಾಮ ರಾಮ ಅಂತಿತ್ತು.
1: ಹೋಗಜ್ಜಿ, ನಂಗ್ ಟೈಮ್ ಇಲ್ಲ, ಹೋಮ್ವರ್ಕ್ ಬೇರೆ ಮಾಡೋಕಿತ್ತು.
0: ಸರಿ, ನಿಮ್ಮ ಅಮ್ಮ ಬಂದ್ಮೇಲೆ ಅವಳನ್ ಕಳ್ಸು, ಹೋಗ. ಗೋವಿಂದ ಶ್ರೀಹರಿ, ಗೋವಿಂದ.
2: ಏನತ್ತೆ ಕರ್ದ್ರಿಯಾ?
0: ಬೆಳಿಗ್ಗೆಯಿಂದ ಒಬ್ರಾರು ಇತ್ಲೈ ಬಂದಿರ್ಯಾ, ಎಲ್ಲಿಗೆ ಹೋಗಿದ್ಯೆ?
2: ಆಚಿ ಮನೆಯವ್ರ ನನ್ ತಂಗಿಗೆ ಗಂಡಿನ ಕಾಂತ್ರಂಬ್ರ, ಅದಕ್ಕೆ ಕೇಂಬಕ್ಕೆ ಹೋಯ್ದಿದೆ.
0: ಓ, ಕಾಫಿ ಮಾಡ್ಯ?
2: ನಮ್ಮನೆಲ್ಲ ಕಾಫಿ ಮಾಡೋ ಅಭ್ಯಾಸವೇ ಇಲ್ಲ, ದಿನಾ ಕಾಫಿ ಮಾಡ್ರೆ ಪೂರೈಸುದೆ ಹಂಗೆ.
0: ಸರಿ ಹೋಯ್ಲಿ, ನನ್ನನ್ನ ಬಚ್ಲಿ ಮನೆ ಕರ್ಕೊಂಡೋಯ್. ಮೀಸ್ ಮರೈತಿ, ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟೆ ಬೇರೆ ಹಸುವತ್ತಿತ್ತು.
2: ಮತ್ತೆ ನಂಗೆ ಒಂಚೂರು ಪುರ್ಸೋತಿಲ್ಲೆ, 9 ಗಂಟೆಗೆಲ್ಲ ಅಡಿಗೆ ತಿಂಡಿ ಎಲ್ಲ ಆಯ್ಕ, 9:30ಗೆಲ್ಲ ಎಲ್ಲರದು ಊಟ ಬೇರೆ ಆಯ್ಕ, ಮಕ್ಳು ಶಾಲೆಗೆ ಹೋತ್ವಲ್ಲೆ, ನಿಮ್ಮ ಮಗಂಗೂ ಆಫೀಸಿಗೆ ಹೋಯ್ಕ. ಒಂದ್ ಕೆಲ್ಸ ಮಾಡ್ತೆ, ಆ ಗಂಗಿನ ಕರ್ದ ನಿಮ್ಗೆ ಸ್ನಾನ ಮಾಡಿಸು ಹೇಳ್ತೆ.
0: ಗಂಗಿನ ಯಾರದ?
2: ಅವಳ, ಅದ ಕೆಲ್ಸದವಳ.
0: ಮತ್ತೆ ಮಡಿ?
2: ಅಯ್ಯ, ಮಡಿಗಿಡಿ ಎಲ್ಲ ಊರಲ್ಲಿ ನಡೀತ, ಇಲ್ಲ ಹಂಗ್ ಮಾಡ್ರತ್ತ. ಹಂಗಾರ ಗಂಗೆ ಬೇಡ್ದ?
0: ಹಂಗಾರೆ ಆ ಗಂಗಿ ಬೇಡ, ನಿಂಗ್ ಪುರ್ಸೋತಾರ ಮೇಲೆ ನೀನೇ ಮೀಸ, ಅಲ್ಲಿವರೆಗೂ ಹಸು ತಡ್ಕೊಂಡಿರ್ತೆ, ಎಂತ ಮಾಡುದು?
2: ಸರಿ ಅತ್ತ.
0: ರಾಮ ರಾಮ ಗೋವಿಂದ ಗೋವಿಂದ.
1: ಅಜ್ಜಿ, ಹಸು ಅಂದ್ರಲ್ಲ ಅಮ್ಮಂಗೆ ಪುರ್ಸತಿಲ್ಲ ಅಂದ್ರು, ಅದಕ್ಕೆ ಬ್ರೆಡ್ ತಂದಿದ್ರು ತವಣಿ. ಬ್ರೆಡ್ ಬ್ರೆಡ್
0: ಬ್ರೆಡ್ ಅಂಗಡಿಲಿ ಮಾಡಿದ್ದಾನ?
1: ಇಲ್ಲ, ನಮ್ಮ ಅಡ್ಗೆ ಮನೇಲಿ ಮಾಡಿದ್ದು, ಸುಮ್ನೆ ತಿನ್ನಿ.
0: ಥೂ, ಬಿಸಾಡದನ್ನ, ನಾ ತಿಂತನ ಅದನ್ನೆಲ್ಲ, ಅದು ಮೀದೆ.
1: ಅಪ್ಪಯ್ಯ ಅಮ್ಮ ತಿಂತರು.
0: ಅಲ್ಲ, ನಿನ್ನ ಅಮ್ಮನು ಮೀದೆ ತಿಂತ್ಲನ?
1: ಮತ್ತೆ ಇನ್ನೇನು?
0: ಮತ್ತೆ ಪೂಜೆ ತೀರ್ಥ
1: ಅದೆಲ್ಲ ಮಾಡುಕೆ ಯಾರಿಗ ಪುಸ್ತಿತ್ತು?
0: ರಾಮ ರಾಮ, ಶಂಕರನ ಹೆಂಡತಿ ಭಾಗ್ಯ ನಿಜವಾದ ಭಾಗ್ಯ ಲಕ್ಷ್ಮಿ. ಅಷ್ಟೊತ್ತಿಗೆ ಎದ್ದ ತಾನೂ ಮೀನ್ಕಂಡ, ನನ್ನೂ ಮೀಸಿ ತಿಂಬಕ್ಕೆ ಎಂತಾರು ತಂದು ಕೊಡ್ತಿದ್ಲು. ಗಳಿಗೆ ಗಳಿಗೆಗೂ ಎಂತಾರು ಬೇಕಾ ಅನ್ಕಂಡು ವಿಚಾರಿಸು ಅವಳು, ಎಷ್ಟು ಲಾಯಕ ಕಣ್ಕಂತಿದ್ಲು.
1: ಮತ್ತೆ ಆಗ್ಲೇ ಬಾಗಿದೊಡಮ್ಮ ಏನು ತಿಂಬಕ್ ಹಾಕುದಿಲ್ಲ ಅಂದ್ರಿ?
0: ಏ, ನಾನು ಎಷ್ಟೊತ್ತಿಗೆ ಹಂಗೆ ಹೇಳಿದ್ದೆ, ಸುಮ್ ಸುಮ್ಮನೆ ಎಂತೆಂತದು ಹೇಳ್ಬೇಡ. ಪಾಪ ಆ ಮಕ್ಕಳು ಹಂಗೆ, ರವಿ ರಾಜಲಕ್ಷ್ಮಿ ಮೀಯಕ್ಕೆ ನೀರು ತೋಡಿ ಕೊಡ್ತಿದ್ದು, ನನ್ನ ಕೈ ಹಿಡ್ಕಂಡ್ ಮನೆಯೆಲ್ಲ ಓಡಾಡಿಸ್ತಿದ್ದು, ಮುತ್ತೇನ್ ಕಣಗಿನ ಮಕ್ಕಳು.
1: ಮತ್ತಾಗಿನ ಹನುಮಂತ ನಬರ ಅವತಾರ ಅಂದ್ರಿ?
0: ಥೂ, ಸುಳ್ಳು ಸುಳ್ಳ ಎಂತೆಂತದು ಹೇಳ್ಬೇಡ. ಹೋಯ್ಲಿ, ನನ್ ಜಪಸಾರ ಎಲ್ಲಿತ್ತ?
1: ನಮ್ಗೊತ್ತಿಲ್ಲ ಅಜ್ಜಿ. ಅಜ್ಜಿ ಬ್ರೆಡ್?
0: ಇನ್ನೊಂದ್ಸಲ ಬ್ರೆಡ್ ಅಂದ್ರೆ ಕೋಲ್ ತಕೊಂಡ್ ಹತ್ತಿ ಕಣ್. ನೀನು ಬ್ರೆಡ್ ಅಂತ ತಕೊಂಡ್ ಹೋಯ್ ಆಚೆ ಬಿಸಾಕ, ನಿಮ್ಮ ಅಪ್ಪ ಬಂದ ಮೇಲೆ ಬಪ್ಪು ಕೇಳ.
1: ಅಕ್ಕಜ್ಜಿ.
0: ರಾಮ ರಾಮ, ಜಪಸಾರು ಇಲ್ಲಿಯಲೇ. ಗೋವಿಂದ ಶ್ರೀಹರಿ.
1: ಅಪ್ಪಯ್ಯ ಬಂದ್ರಿಯಾ? ಅಜ್ಜಿ ಕರೆಸಿದ್ರು.
3: ಅಮ್ಮ, ಏನು ಕರ್ದಿ ಅಂದ್ರಲ್ಲೆ, ಎಂತದ?
0: ದೊರೆ, ನನ್ನ ಊರಿಗೆ ಕಳ್ಸ, ಸುಮ್ನೆ ನಂಗೂ ತೊಂದ್ರಿ ನಿಂಗೂ ತೊಂದ್ರಿ.
3: ಯಾಕಮ್ಮ, ನಿನ್ನೆ ಬೈಸರಿ ಅಷ್ಟೇ ಬಂದದಲ್ದ, ಈಗ್ಲೇ ಬೈಗಿಗೆ ಹೋಯ್ಕ ನಿಂಗೆ?
0: ಇಲ್ಲ ಮರಯ್ಯ, ನಂಗಲ್ಲೇ ಲಾಯ್ಕತ್ತ.
3: ಯಾಕಮ್ಮ, ನನ್ ಮೇಲ್ ನಿಂಗ್ ಪ್ರೀತಿ ಇಲ್ಲ್ಯಾ?
0: ಪ್ರೀತಿಗೇನ ಬೇಕಾದಷ್ಟಿತ್ತು, ದೂರದಲ್ಲಿದ್ರೆ ಪ್ರೀತಿ ಹೆಚ್ಚು, ದೂರ ಇದ್ರೆ ಪರಮಳ ಅಂತರಲೇ ಹಾಂಗೆ.
3: ಅಲ್ಲಮ್ಮ, ಶಂಕರ ನನ್ ಮನೇಲಿ ನಿಂಗ್ ಲಾಯ್ಕ್ ಕಣ್ಕಂತಿಲ್ಲ ಅಂದ್ಯಲೆ, ಬೆಂದ್ ಬೆಂದ್ ಸಾಕಾಯ್ತು ಅಂದ್ಯಪ್ಪ. ಪಾಪ, ಒಂದ್ ತಿಂಗ್ಳು ನೀನ್ ಇಲ್ಲೇ ಸುಧಾರಿಸ್ಕೋ, ಆಮೇಲೆ ಹೋದ್ರ ಆಯ್ತ. ಇಲ್ಲೇನ್ ಕಷ್ಟ ಆಯ್ತು ನಿಂಗೆ?
0: ಸುಮ್ಮನೆ ಸಾಯು ಮುದುಕಿ ಬಾಯಲ್ಲ ಎಂತಕ್ಕೆ ಕೆಟ್ಟ ಮಾತಾಡಿಸ್ತೇ ಮರಯ್ಯ. ಒಂದ್ ತಿಂಗಳಲ್ಲ, ಇಲ್ಲ ನಾ ಒಂದ್ ಗಳಿಗೂ ಆಯ್ಕಂತಿಲ್ಲೇ. ಹೋಯ್ ಒಂದ್ ಬಾಡಿಗೆ ಕಾರ್ ತಕಬಾ, ಬೇಕಾರೆ ಶಂಕರ್ನ ಹತ್ರ ದುಡ್ಡು ಕೊಡಿಸ್ತೆ ನಾನು.
3: ಅಲ್ಲಮ್ಮ,
0: ಅಲ್ಲೂ ಇಲ್ಲ ಬೆಲ್ಲೂ ಇಲ್ಲ, ಇನ್ನೊಂದು ಮಾತಾಡಿದ್ರೆ ಕೋಲ್ ತಗೊಂಡ್ ಹಾಕ್ ತಕಣ.
3: ಆಯ್ತು ಮಾರೈತಿ, ಕಾರ್ ತಕ ಬತ್ತೆ ಅಕ್ಕ. ಇನ್ನೂ ಒಂದ್ಸಲ ಹೇಳತೆ, ಇನ್ನೊಂದ್ಸಲ ಯೋಚನೆ ಮಾಡಿ ಕಾಣ.
0: ಆಯ್ತಾಯ್ತು, ಯೋಚನೆ ಮಾಡ್ತೆ.
3: ಅಮ್ಮ ಶಂಕರಣ್ಣನ್ ಮನಿ ಬಂತು ಕಾಣ. ಬಾಬಾ ನಿಧಾನ ಕಿಳಿ ಅಕ್ಕ. ಅದಕ್ಕೆ ಶಂಕರಣ್ಣ ಈಗ ಅಮ್ಮನ್ ಕರ್ಕೊಂಡ್ ಬಂದಿದೆ ಕಾಣಿ.
2: ಓ ಅತ್ತೆ ಬನ್ನಿ ಬನ್ನಿ. ದೊರೆಸ್ವಾಮಿ ಊಟ ಮಾಡ್ಕೊಂಡ್ ಹೋಯ್ಲಕ್ಕ?
3: ಇಲ್ಲ ಅತ್ತಿಗೆ, ಆಫೀಸ್ ಹಂಗೆ ತುಂಬಾ ಕೆಲ್ಸ ಇತ್ತು. ನಾನಿನ್ನು ಬಂದ್ ಕಾರ್ ಹೆಂಗೆ ಹೋತೆ ಅಕ್ಕ. ಅಮ್ಮ, ಓ ಅಮ್ಮ, ನಾನಿನ್ ಬತ್ತೆ ಅಕ್ಕ.
0: ಅಡ್ಡಿಲ್ಲ
2: ಅತ್ತೆ, ಬನ್ನಿ ಒಳಗ್ ಬನ್ನಿ ಅತ್ತೆ.
4: ಅಮ್ಮ ಬಂದ್ಲೇ?
2: ಹೌದ್ರಿ, ಇದೆಂತ ಅತ್ತೆ ನಿನ್ನೆ ಹೋಯ್ ಇವತ್ತೇ ಬಂದ್ಬಿಟ್ರಿ?
0: ಎಲ್ಲ ಹೇಳ್ತೆ ಮರೈತಿ, ಎಲ್ಲ ಹೇಳ್ತೆ.
4: ಮಕ್ಳೆ ಹೊಜ್ಜಿ ಸಾಮಾನನ್ನೆಲ್ಲ ಒಳಗ್ ತಕೋ ಬನ್ನಿ.

ಹೋಯ್ ನಮಸ್ಕಾರ. ಅಸಡಿ ಹಬ್ಬದ ಶುಭಾಶಯ ಹೇಳ್ತಾ ನನ್ನ ಸ್ವರ ನಿಮ್ಗೆಲ್ಲೋ ಕಳೆದ ವರ್ಷ ಅಸಡಿ ಹಬ್ಬದ ಕೇಳ್ ನೆನ್ಪಿತ್ತ ಕಾಂತ. ಈಗ ಮತ್ತೊಪಾಸ್ ಈ ಅಸಡಿ ಹಬ್ಬಕ್ಕೆ ನಿಮ್ ಜೊತೆ ಬಂದಿದೆ ನಾನು, ನಿಮ್ ಸುಜಾತ ಬಾಯ್ರಿ. ಹೆಂಗೆ ಒಂದೊಂದ್ ವರ್ಷ ಒಂದೊಂದ್ ತರದ ಗಿಡ್ಕ ಬಂದಂಗೆ ಈ ವರ್ಷ ಈ ಅಸಡಿ ತಿಂಗಳದ ಏನು ಊಟ ಏನಿತ್ತು, ತಿನಿಸು ಏನಿತ್ತು, ತಿಂಡಿ ಏನಿತ್ತು, ಅದ್ರ ಬಗ್ಗೆ ನಂಗ್ ಗೊತ್ತಿದ್ದಷ್ಟ, ನಂಗ್ ತಿಳಿದಷ್ಟ, ನಾ ಹಿರಿಯರಿಂದ ತಿಳ್ಕೊಂಡಷ್ಟ ನಿಮ್ ಮುಂದ್ ಹೇಳುಕೆ ಇವತ್ ಬಂದ್ ಕೂತಿದ್ದೆ. ಅಸಡಿ ಅಂತಷ್ಟ ನೆನ್ಪಾಪದ್ ಒಂದೇ, ಜಮ್ ಗುಟ್ಕ ಮಾಳಿ. ಅರೆ ಈ ವರ್ಷ ಇಲ್ಲ, ಅದ್ರ ಬಗ್ಗೆ ತಲೆಬಿಸಿ ಬೇಡ. ಆರು ಒಂದೊಂದ್ ದಿನ ಬತ್ತ ತೊಂಡಿ ಏರತ್ತ, ನಮ್ ಕಾಲೇ ಜುಮ್ ಅಂಬಷ್ಟು ತೊಂಡಿ ಬಪ್ಪು ಮಳಿ. ನಮ್ಮ ಹಿರಿಯರು ಹೇಳ್ತಿದ್ರ ಆಗಿನ ಕಾಲ ಹ್ಯಾಂಗಿತ್ತು ಮಳಿ ಅಂದ್ರೆ ಒಂದ್ ಮುಷ್ಟಿ ತೋಡಿದ್ದವ ಮನಿನ್ ಹೊರ್ಗ ಹೊರಡ ಅನ್ಕಂಡು ಹೇಳಿ. ಅರೆ ಈಗ ಹಂಗಲ್ದೆ, ಪ್ರತಿದಿನ ಎಲ್ಲರೂ ಮನಿನ್ ಹೊರ್ಗ ಹೋಯ್ಕೆ, ಯಾಕಂದ್ರೆ ಬದುಕೆ ಮನಿನ್ ಹೊರ್ಗಿತ್ತು ಮನೆ ಒಳಗಿನ್ಕಿಂತ ಜಾಸ್ತಿ. ಹಂಗೆ ನಮ್ಮ ಹಿರಿಯರ ಬದುಕನ್ನ ಕಂಡಾಗ, ನಮ್ಮ ಬದುಕನ್ ಕಂಡಾಗ ಬಹಳಷ್ಟು ವ್ಯತ್ಯಾಸಗಳು ಕೂಡ ನಾವು ಕಾಣತ್ತ. ಆದ್ರೂ ಕೂಡ ಹಿರಿಯರು ನಡ್ಕ ಬಂದದ್ದಿರ್ಲಿ, ಸಂಸ್ಕೃತಿ ಇರ್ಲಿ, ಸಂಪ್ರದಾಯ ಇರ್ಲಿ, ಅವ್ರ ಆಚಾರ ವಿಚಾರ ತಿಂಡಿ ತಿನಿಸುಗಳು ಎಲ್ಲ ಇತ್ತಲ್ಲ, ಅದೆಲ್ಲ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದೆ. ಈಗಿನ ಕಣಂಗೆ ಫಾಸ್ಟ್ ಫುಡ್, ಆ ಫುಡ್, ಈ ಫುಡ್ ಏನೂ ಇಲ್ಲ. ಅಸಡಿ ಅಂದ್ರೆ ಮನೆ ಕೂಕಂದು ಮನೆಯರೆಲ್ಲ ಒಟ್ಟಿಗೆ ಕೂಕೊಂಡು ಉಂಬುದು ತಿಂಬುದು ಮಾಡುದು ಎಲ್ಲದು ಕೂಡ. ಎಂತಕಂದ್ರೆ ಒಂದ್ ಗಳಿಗೆಗೆ ನಟ್ಟಿ ಎಲ್ಲ ಆಗಿರತ್ತ, ಕಳಿ ಆಗಿರತ್ತ, ಅಂದ್ರೆ ಬೆಟ್ಟಿನ ಮೊಕ್ಕಿ ಕಳಿ ಬಾಕಿ ಇರತ್ತ, ಅರೆ ಬೈಲ್ ಕಳಿ ಆಗಿರತ್ತ ಈ ಟೈಮಗೆ. ಹಾಂಗೆ ಎಲ್ಲ ಗಂಡಸ್ರಿಗೂ ಹೂಟಿ ಇಲ್ಲ, ಏನೂ ಇಲ್ಲ. ಮನೆಗೆ ಕೂಕಂ ಗಂಡಸ್ರು, ಹೊರ್ಗ ಕೆಲ್ಸಕ್ಕೆ ಹಾಪಕ್ಕೆ ಯಾವುದೂ ಇಲ್ಲ, ಹೊದ್ದು ಇಲ್ಲ, ಎಂಥದೂ ಇಲ್ಲ ಅಂದೇಳಿ ಹೇಳ್ತಾರಲ್ಲೇ ಹಂಗಿನ ಕತಿ. ಹೆಂಗಸ್ರಿಗೆ ನೊಟ್ಟಿ ಆಗಿರತ್ತ, ಕಳಿ ಆಗಿರತ್ತ, ಗೊಬ್ಬರ ಹೊರಕ್ಕಿಲ್ಲ. ಹಾಂಗೆ ಇದು

ಮಾಡಿಯನ್ನಾಗಿ ಮಾಡಿ ಇಲ್ಲ ಮ್ಯಾಲಾರ ಮಾಡಿಯೋ ಕೂಳ್ ಹಾಕತ್. ಅದ ನಮ್ ಹೆಂಗಸ್ರಗಿಪ್ಪು ಒಂದ್ ಕಸರತ್ತೊಂದನೆ ಹೇಳಕ್ಕೇನು ಕೊಯ್ಯಗಿಪ್ಪು ಏನಂತ ಹೇಳ್ತಾರೆ ಮ್ಯಾಜಿಕ್ ಅಂದೇಳಿ ಹೇಳತ್ ನಾವ್. ಎಂತಕ್ಕಂದ್ರೆ ಈಗಿನ ಕಾಲದಾಗ ಯಾರ ಹ್ಯಾಂಗ್ ಮಾಡ್ರು ಸಾಪತ್ತಿಲ್ಲೆ. ಆಗಿನ ಕಾಲದಾಗೆ ಗೋಡಿ ಬಿಡೋಗ್ ಒಂದ್ ಮ್ಯಾಲರ ಮಾಡಿ ಹಾಕಿರಂದ್ರೆ ಅದ್ ಏನ್ ಗಮ್ ಗುಟ್ಕೊಂಡ್ ಪೊರ್ಮಳ ಹೇಳಿ. ಒಂದ್ ಒಗ್ಗರಣಿ ಬಿತ್ತಂದ್ರೆ ಗಮ್ಮ ನತ್ತ ಒಂದ್ ಬಾಟ್ಲ ಗೊಂಜಿ ಹಾಕಿರೆ ಬೊಡ್ಕ ತಿಮ್ಮ ಅಂಬಷ್ಟು ಖುಷಿ ಆಗಿನ ಕಾಲದವ್ರದ್ದು ಅಡುಗೆಗಿದ್ದಿತ್ತ. ಈಗ ಎಲ್ಲ ಇತ್ತಲೆ ಫೋನಗೆ ಯೂಟ್ಯೂಬ್ ಓದಿರ್ಸಾಕಿ ಯಾವ ಊಟ ಬೇಕು ಯಾವ ತಿಂಡಿ ಬೇಕು ಎಲ್ಲ ಮಾಡ್ಲಕ್ಕ. ಆರು ಒಂದೇ ಕಷ್ಟವೇ ಉಪ್ಪು ಎಷ್ಟಾಕುದಂದೇಳಿಯೇ ಅದೇ ನಮ್ಮ ಹೆಂಗಸರಿಗೆ ಕಷ್ಟ ಹಾಕುದಂದೇಳಿ ಹೇಳ್ತಾ ಈಗ ಸೀದಾ ಆಸಡಿ ತಿಂಗಳದ ಅಡ್ಗಿಗ್ ಬತ್ತೆ. ಆಸಡಿ ತಿಂಗಳಿಗೆ ಹೆಚ್ಚಾಯಿ ಗೆಡ್ಡೆ ಗೆಣಸನ್ನ ತಿಂಬು ಜಾಸ್ತಿ ಅಂದ್ರೆ ಭೂಮಿ ಒಳಗಿನ ಗೆಡ್ಡಿನ. ಎಂತಕ್ಕೆ ಅಂದ್ರೆ ಚಿರಾಪತಿ ಮಳಿ ಬೀಳುವತ್ತಿಗೆ ಆ ಹುಳುಗಳೆಲ್ಲ ಎಲೆ ಕುಕ್ಕಂತು ಹಾಂಗೈ ಎಲಿದು ಕಮ್ಮಿ ಮಾಡ್ತರು ಅಂದೇಳಿ ಹೇಳಿ ನಮ್ ಹಿರಿಯರು ಹೇಳ್ತಿದ್ರು. ಆರು ಆಸಡಿ ತಿಂಗಳಿಗೆ ಚಿಗ್ರ ಬಪ್ಪದ ಪೊತ್ರೊಡಿ ಕೆಸಿನ ಎಲಿ ಕಾಣಿ ಆ ಪೊತ್ರೊಡಿ ಘಮ್ಮ ಅನ್ಕೊಂಡ್ ತಿಂದ್ರೆ ಎಷ್ಟು ಬಾಯಿ ರುಚಿ ಅನ್ಸ್ತ್ರಿ. ಅದನ್ನು ನಮ್ಮ ಹಿರಿಯರು ಮಾಡ್ಕೊಂಬಂದ್ ಎಂತಕ್ಕೆ ಅಂದ್ರೆ ಆಸಡಿಯಾಗೆ ಮಳಿ ಜಾಸ್ತಿ ಅಲ್ಲ ಮಳಿ ಜಾಸ್ತಿ ಅಪ್ಪತ್ತಿಗೆ ನಮ್ಗೊಂದಿಷ್ಟು ತೊಂಡಿ ಬಡಿತು. ಆ ತೊಂಡಿ ಬಡುವತ್ತಿಗೆ ಹೊಟ್ಟಿ ಒಳಗ್ ಒಂದಿಷ್ಟು ಗರ್ಮಿದ್ದು ತಿನ್ಕಂಬ್ರು. ಪೊತ್ರೊಡಿಗೆ ಉಪ್ಪು ಜಾಸ್ತಿ ಖಾರ ಜಾಸ್ತಿ ಹುಳಿ ಜಾಸ್ತಿ ಹಾಂಗಾಯಿ ಕಟ್ಟಗ ಮಾಡ್ಕ ಪೊತ್ರೊಡಿ ಇಲ್ಲ ಅಂದ್ರೆ ಬಾಯಿ ಪೂರ್ತಿ ತುರ್ಸು ಶುರುವಾತೆ. ಅದಕ್ಕೆ ಆ ಪೊತ್ರೊಡಿನ ಏನು ಕೆಸಿದ್ಯೇನಿತ್ತು ಆ ಐಟಮ್ ಅನ್ನ ನಮ್ ಈ ಆಸಡಿ ಸಮಯದಾಗೆ ಮಾಡ್ಕ ತಿಂಬು. ಪೊತ್ರೊಡಿ ಇಪ್ಪುಗು ಸಾಕು, ಆ ಕೆಸಿನ ಗೊಜ್ಜಿ ಇಪ್ಪುಗು ಸಾಕು, ಕೆಸಿನ ಸೊಪ್ಪಿನ ಹುಳಿ ಇಪ್ಪುಗು ಸಾಕು. ಕೆಸಿನ ಸೊಪ್ಪಿನ ಹುಳಿ ಎಂಬಕ್ಕೂ ನೆನಪಾಯ್ತ, ಅದು ಹಾಂಗಿಂಗಿನ ಕೆಸಿನ ಸೊಪ್ಪಿನ ಹುಳಿ ಮಾಡುದಿಲ್ಲ. ಆ ಕೆರಿ ದಂಡ ಕೆಸ ಹತ್ತ ಕಾಣಿ, ಆ ಕೆರಿ ದಂಡ ಕಸ ಹಾಪುದ ಅದು ಕಪ್ಪು ದೊಡಿ ಬಪ್ಪುದ ಹಸ್ರಿ ಎಲಿ. ಆ ಎಲಿ ಬುಡ್ದಾಗೆಲ್ಲ ಬಿಳಿ ಬಿಳಿ ದೊಡಿ, ಅದು ಒಂದು ವಿಶೇಷ ಕಾಣಿ. ಅದ್ರ ಪುರಿಮಳ ಕೇಂದ್ರಿ ಆ ಎಲಿ ಎಲ್ಲ ಕೆರಿ ದಂಡೆಗೂ ಇಪ್ಪುದಿಲ್ಲೇ ಅದ. ಹುಡ್ಕಕ್ ಕೆಲವೊಂದ್ ಕೆರಿ ದಂಡೆ ಮಾತ್ರ ಆ ಕೆಸಿನ ಎಲಿ ಸಿಕ್ಕುದು. ಆ ಕೆಸಿನ ಎಲಿದು ಹುಳಿ ಇತ್ತಲ್ಲ ಅದಕ್ಕೊಂದು ಈ ಟೈಮಾಗ ಹಾಪುದ್ ಔಂಟಿಕಾಯಿ ಒಂದ್ ಕಾಣಿ. ಆ ಔಂಟಿಕಾಯಿ ಹಾಕಿ ಕೆಸಿನ ಹುಳಿ ಮಾಡ್ತಂದ್ರೆ ಒಂದು ಬಾಟ್ಲು ಗಂಜಿಗಿರ್ಲಿ ಒಂದು ಬಾಟ್ಲು ಕೂಳಿಗಿರ್ಲಿ ಏನು ಕಮ್ಮಿ ಇಲ್ಲ, ಬಡ್ಕ ತಿನ್ಲಕ್. ಮತ್ತೊಂದ ನಮ್ಮನೆ ಕೆಲ್ಸದಳು ಹೇಳದ್ದ, ಅದೇನೋ ನಾನು ಅಗಳಿ ಕಂಡಿದೆ ಗೆದ್ದಿ ಬದಿ ಅಗೇಡಿ ಬದಿಯೆಲ್ಲ ಎಂತದ್ದು ಜಾಂಗ್ಟಿ ಅನ್ಕಂಡ ಒಂದು ಹುಳ ಕಣಂಗ್ ಸಿಕ್ಕತ್ತಂಬ್ರು. ಅದ ಚಿಪ್ಪಿಪ್ಪು ಆ ಹುಳನ್ನ ತಕಬಂದ್ ಒಂದಿಷ್ಟು ಕೆಸಿನ ಸೊಪ್ಪು ತಂದು ಔಂಟಿಕಾಯಿ ತಂದು ಆ ಅಡು ಎಲ್ಲ ಬಡ್ದ ಆ ಹುಳನ್ ಹಾಕಿ ಕೆಸಿನ ಸೊಪ್ಪಿಗೆ ಹಾಕಿ ಔಂಟಿಕಾಯಿ ಹಾಕಿ ಹುಳಿಯ ಮಾಡ್ರಮ್ಮ ಹ್ಯಾಂಗಿರುತ್ತ ಗೊತ್ತೀತ. ಈಗ ಆ ಜಾಂಗ್ಟಿಯೂ ಸಿಕ್ಕುದಿಲ್ಲಯೇ, ಈಗಿನ ಮಕ್ಕಳಿಗೆ ಆ ರುಚಿಯೂ ಗೊತ್ತಿಲ್ಲ ಕಾಣಿ. ಎಂತಕ್ಕಂದ್ರೆ ವಡೆಯರ್ ಮನೆ ಕೆಲ್ಸ ಇಲ್ಲ. ವಡೆಯರ್ ಮನೆ ಕೆಲ್ಸಕ್ಕೋರೆ ವಡೆಯರ್ ಉಳದೋ ಉಳದೋ ಒಂದಿಷ್ಟು ಮ್ಯಾಲರ ಕೊಡ್ತಿದ್ದೀರಪ್ಪ. ನಾವು ಒಂದಿಷ್ಟು ಅನ್ನಕ್ಕೋ ಗೊಂಜಿಗೋ ತೊಂಗ್ಳಿಗೋ ಆಯ್ಕೊ ಉಣ್ಲಕ್ಕಿತ್ತು. ಆರ ಆಸಡಿ ಒಡೆರೂ ಕರಿತಿಲ್ಲ, ಹಂಗಾಯ್ ನಾವಿದ್ದದ್ದು ಅಂತಿತ್ತ ಇದೆ. ಈಗ ಅಗೇಡಿ ಬದಿಗೆ ದರಿ ಬದಿ ಎಲ್ಲ ಜಾಸ್ತಿ ಇಪ್ಪು ಗೆದ್ದೆಗೆ ಆ ಜಾಂಗ್ಟಿನ್ ತಕಂಬಂದ್ ಮಾಡ್ಕ ತಿಂತಿತ್ತು ಅಂತೇಳಿ ಹೇಳಿರ. ಅದು ಬಿಟ್ಟು ಮತ್ತೆಂತ ತಿಂತ್ರಿ ಕೇಂದ್ರೆ ಅಮ್ಮ ಅದು ಬಿಟ್ಟರೆ ಒಡೆಯರ್ ಮನಿದೆ ತಿಂಬುದಮ್ಮ ನಾವು ಅಂದೇಳಿ ಎಷ್ಟು ಲೈಕ್ ಮಾಡಿ ಹೇಳಿರಂದ್ರೆ ಅಷ್ಟ. ಮತ್ತೊಂದು ಈ ರಸ್ತಿ ಬದಿಗೆ ಚಟ್ಟಿ ಸೊಪ್ಪು ಅನ್ಕಂಡ ಹಾಪು. ಈ ಸಮಯದಾಗ ಒಂದ್ ಆಪು ಸೊಪ್ಪು ಕಾಣ್ರೆ ಎಷ್ಟು ಖುಷಿ ಅಂತ್ರಿ. ಎಲ್ಲ ರಸ್ತಿ ಬದಿ ಗೊದ್ದೇ ಇಪ್ಪುದು. ಅದ್ರ ಗೊಜ್ಜಕ್ಕೆ ಅಂತ್ರಿಯ, ಅದ್ರ ಚಟ್ಟಿ ಕೇತ್ರಿಯ, ಅದ್ರ ವಡಿ ಕೇತ್ರಿಯ, ಯಬ್ಬ ಎಂತ ರುಚಿ ಮಾರಾರೆ. ಅದ್ಕಂಡ್ರೆ ಕಾಟ ಸೊಪ್ಪು ಕಣಂಕಾತ. ಆರ ಅದ್ರಗಿಪ್ಪು ರುಚಿ ಇತ್ತಲ್ಲ, ಅದ್ರಗಿಪ್ಪು ಆ ಶಕ್ತಿ ಇಪ್ಪುದಿತ್ತಲ್ಲ, ಅದು ಯಾವ ಸೊಪ್ಪಗೂ ಸಿಕ್ಕುದಿಲ್ಲೇನು. ಆ ಚಟ್ಟಿ ಸೊಪ್ಪಗೆ ಕ್ಯಾಲ್ಸಿಯಂ ಮಸ್ತೆ. ಆಗಿನ ಕಾಲದಾಗ ಹೆಂಗಸ್ರಿ ಎಷ್ಟು ಗಟ್ಟಿ ಮುಟ್ಟಗಿದ್ರಂದೇಳಿ ಎಲ್ರೆ ಇದೇ ಸೊಪ್ಪು ಸ್ವಾರಿ ತಿನ್ಕಂಡ ಅವ್ರಿಗೆ ಬೆನ್ನೋ ಬೋಲ್ನೋವೆಲ್ಲ ಇಲ್ಲ. ಈಗಿನ ಅವ್ರದ್ದ ಊಟದಾಗೆ ಬರೀ ಬೆನ್ನೋ ಬೋಲ್ನೋವೆ. ಅದಕ್ಕೋಸ್ಕರ ಹೇಳುದ ಹಿರಿಯರದ್ದು ಏನಿತ್ತ ಆ ಹಿರಿಯರ ಪದ್ಧತಿ ಆಚಾರ ವಿಚಾರ ಎಲ್ಲ ಈಗಿನವರಿಗೆ ಆಗಾಗ ನೆನ್ಪು ಮಾಡುವಂಥದ್ದೇ ಇದೇ ಆಸಡಿ ಹಬ್ಬ. ಈ ಆಸಡಿ ಹಬ್ಬ ಬಂದ್ರ ಸೈ ಹಿರಿಯರು ಮಾಡೋದ್ ಪೂರ್ತಿ ಏನಿತ್ತ ಆಚಾರ ಅದನ್ನೆಲ್ಲ ನೆನ್ಪು ಮಾಡ್ಕೊಡ್ತಿಪ್ಪದ ನಮ್ಗೆ ಈಗಳಿನವರಿಗಿರ್ಲಿ ಮುಂದಿನವರಿಗಿರ್ಲಿ ಈ ಒಂದು ಹಬ್ಬ ಅಂಬದ ಬಹಳ ಖುಷಿ ಕೊಡತ್ತ. ಹಂಗೆ ಮತ್ತೊಂದ ಈ ಟೈಮ್ ಬಪ್ಪುದಿತ್ತಲ್ಲ ಮರ್ಕೆಸ. ಎಲ್ಲ ಬದಿ ಮರ್ಕೆಸ ಬತ್ತಿಲ್ಲಿ ಘಟದ ಜಾಸ್ತಿ. ನಾವಿಲ್ಲ ದುಡ್ಡು ಕೊಟ್ಟ ಒಂದು ಮರ್ಕೆಸ ತಕಮಂದ ತಿಂದ್ರಿತ್ತಲ್ಲ ರುಚಿ ಅಂದ್ರೆ ಅಷ್ಟಿಷ್ಟ ಅಲ್ಲ. ಮತ್ತೊಂದು ನಂಗು ಗೊತ್ತಿದ್ದಂಗೆ ನಾವ್ ಯಾಕೆ ಈ ಕಾಲದಾಗ ಈ ಆಸಡಿ ತಿಂಗಳ ಸೊಪ್ಪು ಜಾಸ್ತಿ ತಿನ್ಕಂದ್ರೆ ಕೆಲ್ಸ ಕಾರ್ಯ ಇಲ್ಲ ಮನೆಗೆ ಕೂಕಂದ ತಿಂದ ಜೀರ್ಣ ಆಯ್ಕಲೆ. ತಿಂದ ಜೀರ್ಣ ಆಯ್ಕರೆ ಸೊಪ್ಪು ತಿಂದ್ರೆ ಕಾಣಿ ಲಾಯ್ಕ್ ಜೀರ್ಣ ಆತ್. ಹೊರಗೋಪುದೂ ಹಾತ್ ಒಳ ಬಪ್ಪುದೂ ಬತ್ ಆ ಲೆಕ್ಕದಾಗೆ ನಮ್ಮ

ಹಿರಿಯರ್ ಮಾಡತ್ತ ಹಂಗೆ ಅನ್ಕೊಂಡೆ ಏನು ಈ ಆಸಾಡಿ ತಿಂಗಳಾಗ ಇದೆಲ್ಲ ತಿಂದ್ರೆ ನಮ್ಮ ಆರೋಗ್ಯ ಒಳ್ಳೆ ಇರತ್ತ ಅನ್ಕಂಡ್. ಮತ್ತೊಂದು ಬಿದ್ರಾಗ ಒಂದು ಬ್ಯಾದಿ ಬತ್ತು ಈ ಟೈಮಾಗೆ. ಆ ಒಂದು ಬ್ಯಾದಿನ ತಕೊಂಬಂದು ಹುಳಿ ಮಾಡ್ತ್ರಲ್ಲ ಆ ಕಡ್ಲಿ ಎಲ್ಲ ಹಾಕಿ ಏನ್ ಗಮ್ ಗುಟ್ಟತ್ತೆ ಹೇಳಿ. ಆ ಬಹಳ ಲಾಯಕ್ ಮಾರ್ರೆ, ಹಂಗಿಂದೆಲ್ಲ ಈಗಿನ ಮಕ್ಕಳಿಗೆ ಎಲ್ಲಿತ್ತ? ಏನಿಲ್ಲ, ಪಾನಿಪುರಿ ಇರ್ಲಿ, ಬೇಲ್ಪುರಿ ಇರ್ಲಿ, ಗೋಬಿ ಮಂಚೂರಿ ಇರ್ಲಿ, ಎಂತದು ಈ ಬರ್ಗರ್ ಅಮ್ರು, ಪಿಸ್ತಾ ಅಮ್ರು, ಅದ್ರಾಗೆ ರುಚಿ ಕಾಂತ್ರಿನ? ಈ ರುಚಿ ಬಗ್ಗೆ ಒಂದು ಚೂರು ಗೊತ್ತಿಲ್ಲ. ಪಿಜ್ಜಾ ಅಮ್ರು, ಬರ್ಗರ್ ಅಮ್ರು, ಅದೇ ಎಲ್ಲ ರುಚಿ ಗೊತ್ತು ಬಿಟ್ರೆ ಅವರಿಗೆ ಈ ರುಚಿ ಗೊತ್ತಿಲ್ಲ. ಆರ ಅದ್ರಗಿಪ್ಪು ಮೈದಕ್ಕಿಂತ ಇದ್ರಗಿಪ್ಪು ಕ್ಯಾಲ್ಸಿಯಂ ಇರ್ಲಿ, ಚುಗ್ರಿ ಇರ್ಲಿ, ನಮ್ ದೇಹಕ್ಕೆ ಮೇನ್ ಬೇಕಾಪದು ಚುಗ್ರು ಕಾಣಿ. ಆ ಚುಗ್ರೆಲ್ಲ ಇದ್ರ ಸಿಕ್ಕತ್ತ. ನಮ್ಮ ಹಿರಿಯರದ್ ಹೊಲ್ ಎಷ್ಟು ಗಟ್ಟಿ ಇದೀತೆ ಹ್ಯಾಂಗೇಳಿ? ಅದೇ ಎಲ್ಲ ಈ ಚುಗ್ರಿ ತಿಂದು ತಿಂದು ಈಗ ಪೇಸ್ಟಾಗಿತ್ತು ಚುಗ್ರ, ಉಪ್ಪಾಗಿತ್ತು ಚುಗ್ರ, ಎಲ್ಲ ಹಂಗೆ ಹೇಳ್ತ್ರ. ಪೇಸ್ಟ್ ಉಪ್ಪಿತ್ತು ಚುಗ್ರಿತ್ತು ಅಂತ. ಆರ್ ನಾವು ತಿಂಬು ಆಹಾರದಾಗಿದ್ರೆ ಅದು ದೇಹದೊಳಗ ಹೋತ್ ದೇಹದೊಳಗ ಹೋದಂಗು ನಮ್ಮ ರಕ್ತದೊಳಗ ಬಂದ ನಾವು ಆರೋಗ್ಯವಾಗಿರುತ್ತ ಅಂದೇಳಿ. ನಾ ಎಣಸದ್ದ ನಂಗ್ ಗೊತ್ತಿದ್ದಿಷ್ಟೇ, ಮತ್ತೆ ಬೇರೆಯವ್ರಿಗೆ ಮಸ್ತ್ ಗೊತ್ತಿಪ್ಪು ಏನೋ ಅದು ನಂಗೆ ಗೊತ್ತಿಲ್ಲ ಕಾಣಿ. ಮತ್ತೊಂದಂದ್ರೆ ಆಗಿನ ಕಾಲದಾಗೆಲ್ಲ ಹೊರ್ಗೋತಿದ್ದದ್ದು ಕಮ್ಮಿ, ಮನೆ ಒಳಗಿದ್ದದ್ದು ಮಾಡ್ತಿದ್ದದ್ದು ಹೆಚ್ಚ. ಹೆಚ್ಚಾಗಿ ಹೇಳ್ಕಂದ್ರೆ ಬಿರಮ್ರ ಮನೆಗೆ ಆಗ ಹೊರ್ಬೋತಿದ್ದದೇ ಹಪ್ಳವೆ. ಅವ್ರ ಮನೆ ಡೊಬ್ಬೆಗಿರ್ಲಿ, ಅವ್ರ ಮನೆ ತಪ್ಪಳೆಗಿರ್ಲಿ, ಅದು ಹಪ್ಳ ಹೊರ್ಬತ್ತು ಕಾಣಿ. ಒಂದು ಬೆಳಿಗ್ಗೆ ಈ ಹೆಂಗಸ್ರು ತಂಗಳು ಕೂಳು ಉಂಡ್ರೆ ಗಂಡಸ್ರಿಗೆ ಹಪ್ಳ ಸುಟ್ಟು ಕೊಡುದು. ಅದಕ್ಕೆ ಒಂದು ಚಿಪ್ಪು ತೆಂಗಿನೆಣ್ಣೆ ಹಾಕಿರೆ ಅದು ಏನ್ ರುಚಿ ಅಂತ್ರಿ. ಜೋರ್ ಮಳಿ ಬಪ್ಪತ್ತಿಗೆ ಮನೆ ಒಳಗೆ ಪಚ ಪಚ ಅನ್ಕಂಡ ಹಪ್ಳ ಶಬ್ದ ಮಾಡ್ಕ ತಿಂಬುದಿತ್ತಲ್ಲ, ಅದು ಬಹಳ ಖುಷಿ. ಈಗಿನ ಕಾಲದಾಗೆಲ್ಲ ತೆಂಗಿನೆಣ್ಣೆಯೂ ತಿಂಬುಕಾಗ ಅಂತ್ರ. ಆದ್ರೆ ತೆಂಗಿನೆಣ್ಣೆ ತಿಂದಷ್ಟಕ್ಕೂ ಒಳ್ಳೇದಂದೇಳಿ ಹಿರಿಯರ್ ಮಾಡಿರ. ಹಂಗಂದೇಳಿ ಹೆಚ್ಚು ತಿಂಬುದಲ್ಲದೆ ಹೆಚ್ಚು ತಿಂದ್ರೆ ಕಡೆಗೆ ಅಮೃತನು ವಿಷ ಅತ್ತಂದೇಳಿ ಹೇಳ್ತಾರಲ್ಲ ಹಂಗೆ. ಅಂದ್ರೆ ದಿನಕ್ಕೆ ಒಂದು ಚಿಪ್ಪಾರು ತೆಂಗಿನೆಣ್ಣೆ ಅಂದ್ರೆ ನಮ್ ದೇಹಕ್ಕೋಯ್ಕಂದೇಳಿ ಹಿರಿಯರ್ ಮಾಡ್ಕ ಬಂದದ್ದು. ಇನ್ನು ಹೊರಳಿ ಬೇಸುದ ಎಷ್ಟು ಗಮ್ಮಂಬುದೇ ಈಗ ಈ ಅಸಡಿ ತಿಂಗಳಾಗೆ. ಎಂತಕ್ಕಂದ್ರೆ ಎಂತ ತರಕಾರಿ ಇಲ್ಲ, ತರಕಾರಿ ತಕ್ಕ ಬರ್ಕಾರ ಕಾಸು ಬೇಕು, ಕಾಸು ಬೇಕಾರ ಗಣಸು ಹೊರಗೋಯ್ ದುಡಿಕ. ಆ ದುಡಿಮೆಯೂ ಇಲ್ಲ, ಕಾಸು ಇಲ್ಲ. ಮನೆಗಿದ್ದಿ ಅಂತಿತ್ತು ಅದ್ರ ಒಳಗೆ ಒಂದಿಷ್ಟು ಆಚಿ ಕೌಂಚಿ ಈಚಿ ಕೌಂಚಿ ಅನ್ಕಂಡೇಳಿ ಕೂಳು ಮಾಡಿ ಹಾಕತ್ರಲ್ಲ ನಮ್ ಹೆಂಗಸ್ರ, ಅದೇ ಈ ಹೊರಳಿ ಬೇಯಿಸುದು. ಹೊರಳಿ ಬೇಯಿಸಿದ ಮೇಲೆ ಆ ನೀರಾಗೆ ಒಂದ್ ಗಮ್ಗುಟ್ಟು ಸಾರ್, ಅದಕ್ಕೊಂದು ಬೆಳ್ಳುಳ್ಳಿ ಒಗ್ಗರಣೆ, ಆಮೇಲೆ ಆ ಹೊರಳಿನ ಒಗ್ಗರ್ಸುದು. ಅದು ಏನ್ ಲಾಯಕ್ ಅಂತ್ರಿ, ಆ ಬೆಲ್ಲ ಏನ, ಅದಕ್ಕೆ ಕಾಯಿ ಏನ, ಅದೆಲ್ಲ ಕಾಣಿ. ಒಂದೊಂದು ನಮ್ಮ ದೇಹಕ್ಕೆ ಒಳ್ಳೇದು. ಅವಡಿ ಬೇಯಿಸೋದಿರ್ಲಿ, ಹೊರಳಿ ಬೇಯಿಸೋದಿರ್ಲಿ, ಅದೆಲ್ಲ ಕೂಡ ಈ ಮತ್ತೊಂದು. ಇನ್ನ ಈ ಆಸಡಿ ತಿಂಗಳಿಗೆ ಯಾವ ಹಬ್ಬ ಇಲ್ಲ, ಯಾವ ಹಾಡಿ ಇಲ್ಲ, ಬರೀ ಮನೆ ಕೂಕಂದು. ಈ ಆಸಡಿ ಮುಗಿತಿದ್ದಂಗೆ ದೇವಸ್ಥಾನದ ಹಬ್ಬ ಇರ್ಲಿ ಅಂತದೇ ಇರ್ಲಿ. ದೇವಸ್ಥಾನದ ಹಬ್ಬ ಅರೆ ನಮ್ಮಲ್ಲಿ ಕೊಡಬು ಶುರುವಾತ ಹೌದಾ. ದೀಪಾವಳಿ ಹಬ್ಬಕ್ಕೆ ದ್ವಾಸಿ, ಆಮೇಲೆ ನಮ್ದು ಮಾಲಯ ಇದು ಯಾವ್ದು ಮಾಲಯ ಅಮಾಸಿ ಅಂದ್ರೆ ವಡಿ ಶುರು ಹಪ್ಪುದು. ನೆಕ್ಸ್ಟ್ ಮತ್ತೆ ಬಪ್ಪುದು ಅಂದ್ರೆ ಉಪಕರ್ಮ, ಉಪಕರ್ಮಕ್ಕೆ ಶಾವ್ಗೆ. ಅಂದ್ರೆ ಯಾವ್ಯಾವ ಸಮಯದಾಗಿ ಎಂತೆಲ್ಲ ಆಹಾರ ಮಾಡ್ಕೊಂಡು ನಮ್ಮ ಹಿರಿಯರು ಮಾಡ್ಕ ಬಂದು ಕೊಟ್ಟಿರ. ಅದೇ ಈಗ ಪುಸ್ಯ ಮಳಿ ಬಿಡುವತ್ತಿಗೆ ಈ ಸೊಪ್ಪು ತಿನ್ಕ, ನೀವು ಆದ್ರಿ ಮಳಿ ಬಿಡುವತ್ತಿಗೆ ಆದ್ರಿ ಸೊಪ್ಪು ತಿನ್ಕ, ಇದೆಲ್ಲ ಮಾಡ್ಕೊಂಬಂದ್ರೆ ಆ ಮಳೆಗಿಪ್ಪು ಏನಿತ್ತು ಆ ಕೀಟಾಣುಗಳು ಅವುಗಳನ್ನೆಲ್ಲ ಹೊರಗೋಯ್ಕರೆ ನೀವು ಒಳಗಿಂದ ದೇಹದಿಂದ ನೀವು ಗಟ್ಟಿಯಾಯ್ಕ ಅನ್ಕಂಡ್ ಹೇಳಿ ನಮ್ಮ ಹಿರಿಯರು ಮಾಡ್ಕ ಬಂದದ್ದು ಇಷ್ಟು ಪದ್ಧತಿ. ಇನ್ನು ಪಪ್ಪುದ ಆಸಡಿ ಹಬ್ಬ. ಆಸಡಿ ಹಬ್ಬ ಅಂದ್ರೆ ಅದೊಂಥರ ಗಮ್ಮತ್ ಅಲ್ಲ. ಈಗಿನವ್ರಿಗಿಲ್ಲಿ ಆಸಡಿ ಹಬ್ಬ ಅಲ್ಲ, ದಿನಾ ಹಬ್ಬುವೆ, ದಿನಾ ಕಡುಬೆ, ಕಡೆ ದಿನ ಕೋಳಿ ಅಂಬ್ರು, ದಿನ ಮೀನ್ ಅಂಬ್ರು, ಅದ್ರೊಳಗ ಹಬ್ಬ ಅಂದೇಳಿ ಯಾವ್ದು ವಿಶೇಷ ಇಲ್ಲ. ಅರೆ ನಮ್ಗಾಗೆಲ್ಲ ಆಸಡಿ ಹಬ್ಬ ಅಂದ್ರೆ ಬಹಳ ಖುಷಿ. ಕೊಡಬು ಆಸಡಿ ಹಬ್ಬ ದಿನ ಕೊಡಬು ಒಂದು ಪಾಯಸ, ಗಮ್ಮು ಗೈಲು ಕಾಣಿ ಆ ಹಬ್ಬ ಅಂದ್ರೆ. ಯಾಕಂದ್ರೆ ಇಷ್ಟು ದಿನ ತಿಂದದ್ದಕ್ಕಿತ್ತಲ್ಲ ಅದು ಒಂದು ಹಂಗೆ. ಈ ಆಸಡಿ ಅಂದ ತಕ್ಷಣ ಮತ್ತೆ ನೆನ್ಪಾಪುದ ನಮ್ಗೆ ಆಟೋ, ಈ ತಿಂಬುದು ಆಟ ಆಡು, ಚನ್ನಿಮಣಿ ಇರ್ಲಿ ಪಗಡೆ ಇರ್ಲಿ ಅದೆಲ್ಲ ಹಿರಿಯರ ಜೊತೆ ಕಿರಿಯರ ಜೊತೆ ಎಲ್ಲ ಕೂಕ ಆಟ ಆಡೋದು ಉಂಬುದು ಮಾಡುದು ಅದೆಲ್ಲ ಕೂಡ ತುಂಬಾ ಒಳ್ಳೇದು. ಅಂದ್ರೆ ಒಂದೇ ಸೂರಡಿ ಕೂಕಂಡ ನಮ್ಮ ನಾವು ಅರ್ಥ ಮಾಡ್ಕೊಂಬಂತ ತಿಂಗಳಂದ್ರೆ ಆಸಡಿ ಅಂತೇಳಿ ನಾ ಎಣಿಸ್ತೆ. ಇನ್ನ ಆಸಡಿ ಅಮಾಸಿ, ಆಸಡಿ ಅಮಾಸಿ ಅಂದ್ರೆ ಹೆಚ್ಚಿನವರಿಗೆಲ್ಲ ಗೊತ್ತಿತ್ತ ಸಮುದ್ರ ಸ್ನಾನ ಮಾಡುದು ಅನ್ಕಂಡ. ಸಮುದ್ರ ಸ್ನಾನ ಎಂತಕ್ ಮಾಡುದ,
ಆಗಿನವರೆಲ್ಲ ಮಾಡದ್ ಒಂದ್ ಆಚಾರ ವಿಚಾರದಾಗಿತ್ತು, ಈಗಿನವರದ್ದೆಲ್ಲ ಪ್ಯಾಷನ್ನೆ. ಎಲ್ಲ ನ್ಯಾರ ಮನೆಯವ್ರು ಹಾತ್ರ ನಾವು ಹಾಪುದ್, ಮಕ್ಕಳನ್ ಮರಿನೆಲ್ಲ ಕಟ್ಕೊ ಹಾಪುದ್ ಅನ್ಕೊಂಡು ಹೇಳಿ ಹಾಪುದ್. ಅರೆ ಆಗಿನವ್ರ ಮಾಡದ್ಯ ಅಂತಕ್ಕಂದ ಹೇಳಿ ಹೇಳ್ರೆ, ಈ ಆಸಾಡಿ ತಿಂಗಳದ ಈ ಚಳಿ ಏನಿತ್ ಆ ಮಳೆ ಚಳಿಗೆ ನಮ್ಮ ಚರ್ಮಗಳೆಲ್ಲ ಒಂದಿಷ್ಟು ಜಡ್ಡು ಕೊಟ್ಟಿರ್ತು. ಆ ಜಡ್ಡು ಕೊಟ್ಟ ಚರ್ಮಕ್ಕೆ ಇನ್ನು ಬಪ್ಪು ಮುಂದಿಂದ ಏನಿತ್ ಆ ಮಳಿ ಆ ಚಳಿ ಎಂಬುದು, ನಮ್ಮ ಚರ್ಮ ಸರಿಯಾಯ್ಕ ಆ ಚರ್ಮದ ರೋಗ ಏನಿತ್ತು ಅದ್ ಯಾವುದು ಬಪ್ಪುಕಾಗ ಅನ್ಕಂಡು ಹೇಳಿ ಸಮುದ್ರ ಸ್ನಾನ ಮಾಡುದು. ಅಂದ್ರೆ ಉಪ್ಪು ನೀರು ಎಂಬುದು ಅಷ್ಟು ಒಳ್ಳೇದು. ಈಗೆಲ್ಲ ಉಪ್ಪು ನೀರಿನ ಸ್ನಾನಕ್ಕೇತ್ರಿಯಾ. ಆಮೇಲೆ ಎಂತದ್ದು ಮೀನ್ ಬಿಡುದಂಬ್ರ ಕಾಲಿಗೆ, ಆ ಮೀನ್ ಬಿಟ್ಟು ನಿತ್ಗಮ್ದಕ್ಕೇತ್ರಿಯಾ. ಅದೆಲ್ಲ ಇದ್ದೀತ ಈಗ, ಯಾಕಂದ್ರೆ ಅವ್ರು ಯಾರು ಸಮುದ್ರದ ಬದಿಯೋ ಬೊತಿಲ್ಯೋ ಏನೋ ಗೊತ್ತಿಲ್ಲ ಅಂತು. ಆದ್ರೆ ಆಗಿನವ್ರ ಅದು ಯಾವುದು ಇಲ್ಲ, ಒಂದೇ ಒಂದು ಆಸಡಿ ಹಬ್ಬದ ಬಾತು ಒಂದೇ ಅವ್ರದ್ದು. ಈ ಸೊನ್ನು ಬಾತು ಇಲ್ಲ, ಮೊಡ್ಡು ಬಾತು ಇಲ್ಲ, ಯಾವ ಬಾತು ಇಲ್ಲ ಅವರಿಗೆ. ಹಂಗೆ ಮತ್ತೊಂದು ಅಂತಂದ್ರೆ ನಾವು ಹೊತ್ತೆ ಆಸಡಿ ಹಬ್ಬದ ಏನ ಒಂದು ಸಮುದ್ರ ಸ್ನಾನಕ್ಕೆ ಏನು ಜನ ಕೇಂತ್ರಿ, ಸಮುದ್ರ ತುಂಬಾ ಜನ ಮಾರಾರೆ. ಒಂದು ಸಲ ಹೋದಿತ್ತಲ್ಲ ನಾವು, ಆಯ್ತು ಎಲ್ಲಾ ಗೆಳೆತಿಯರ್ ಎಲ್ಲ ಒಟ್ಟು ಸೇರ್ಕೊ ಹೋಯ್ತ್. ಒಂದು ತ್ಯಾರಿ ಬಂತಲ್ಲ, ತ್ಯಾರಿ ಬಂದ ಮೇಲೆ ಕಡಿ ಕಾತಿಯಲ್ ನನ್ನ ಪಕ್ಕದಾಗಿದ್ದರು ಹೊಲ್ಸೆಟ್ಟೆ ಇಲ್ಲಿಯೇ ಪೂರ್ತಿ ಹೊಲ್ಸೆಟ್ಟು ಸಮುದ್ರ ಕೊಯ್ಲಕ್ಕ. ಅವ್ರು ಅಯ್ಯೋ ಅಯ್ಯೋ ಅಂತ ರೀ ಅಂತ ಕಮ್ಮತ್ತಿ ನಾವು ಗಟ್ಟಿ ಹಿಡ್ಕೊಂಡಿತ್ತು. ಅವ್ರು ಬಬ್ಬಿ ಅಂತಕ್ಕ ನಾನು ಹೊಲ್ಸೆಟ್ಟು ಹೋಯ್ತು ಅನ್ಕಂಡ್ ಆಯ್ತಲ್ಲ. ಇರ್ಲಿ ಬಿಡಿ ಆ ಸಡಿ ಅಮಾಸಿ ಅಲ್ಲ, ಒಂದ್ ಒಳ್ಳೆ ದಾನ ಕೊಟ್ರಿ ಅನ್ಕಂಡ್ಲಿ ಅಂದೇಳಿ ಅಲ್ಲಿ. ಎಂತಕ್ಕಂದ್ರೆ ಆ ಸಡಿ ಅಮಾಸಿ ಅಲ್ಲ, ಆ ಅಮಾಸಿಗೆ ಸಮುದ್ರದ ತೆರಿ ಬಪ್ಪುದು ಅಷ್ಟೇ ದೊಡ್ಡದಿರತ್ತ. ನಾವು ಜಾಗ್ರತೆಗಿರ್ಕ, ಮಕ್ಕಳ ಮರಿನ ಕರ್ಕೊಂಡು ಹಬ್ಬತ್ತಿಗೂ ಜಾಗ್ರತೆಗಿರ್ಕ. ಮತ್ತೊಂದು ಆ ಸಮಯದಾಗೆ ಆ ದಿನ ಪಿತೃಗಳಿಗೆ ಒಂದು ತರ್ಪಣ ಬಿಡುದಿತ್ತಲ್ಲ, ಅದು ಬಹಳ ಒಳ್ಳೇದು. ಅದೆಷ್ಟೋ ತಲೆಮಾರಿನ ಪಿತೃಗಳನ್ನ ನೆನಪು ಮಾಡ್ಕೊಂಡ ನಾವು ಒಂದು ತರ್ಪಣ ಬಿಡುತ್ತ ಅಮಾಸಿ ಎಂಬುದು. ಹಾಂಗೆ ಎಂತಕ್ಕೆಂದ್ರೆ ಆ ಅಮಾಸಿ ದಿನ ನಮ್ಮ ಪಿತೃಗಳೆಲ್ಲ ಬಂದು ಕಾಯ್ತ್ರಮ್ರ, ನಮಗೊಂದಿಷ್ಟು ನೀರ್ ಕೊಡ್ತಿರ, ಎಳ್ಳು ನೀರ್ ಕೊಡ್ತಿರ ಅನ್ಕಂಡು ಹೇಳಿ. ಆ ಲೆಕ್ಕದಲ್ಲ ನಮ್ ಇರದ್ ನಾವೆಲ್ಲ ಇದ್ದಾಗ ನಮ್ಗೆಲ್ಲ ಏನು ಜಕ್ಕಣಿ ಏನ ಅದೇನು ಇದೇನು ಎಲ್ಲ ಗೊತ್ತಿತ್ತು. ಹಿರಿಯರದ್ದು ಉಪದ್ರ ಅಂತೇಳಿ ಹೇಳುದಲ್ಲ, ಈಗಿನವರೆಲ್ಲ ಅದೆಲ್ಲ ಭ್ರಮೆ ಅಂತ್ರ. ಏನೇ ಇರ್ಲಿ, ಯಾಕಂದ್ರೆ ಕಾಲ ಬದ್ಲಾದಂಗು ಅವ್ರು ಬದ್ಲಾರ ಏನೋ ಗೊತ್ತಿಲ್ಲ. ಅಂತೂ ನಾವು ಅಂತೂ ಬದ್ಲಾತಿಲ್ಲ ಕಾಣಿ, ಯಾಕಂದ್ರೆ ಜಕ್ಕಣಿಯೂ ಇತ್ತು ಉಪದ್ರವೂ ಇತ್ತು ಎಲ್ಲದೂ ಇತ್ತು. ಅದ್ರ ಜೊತೆ ಜೊತೆಗೆ ನಮ್ ಹಿರಿಯರ್ ಮಾಡ್ಕೊಂಬಂದ ದಾನ ಧರ್ಮ ಅವೆಲ್ಲವೂ ಕೂಡ ವರ್ಷಕ್ಕೊಂದ್ಸಲಾರು ದಾನ ಮಾಡಕ ಅಂಬುದು ಈ ಆಸಾಡಿ ಅಮಾಸೆಗೆ ಇಟ್ಕೊಂಡಿಪ್ಪಕ್ಕೂ ಸಾಕು. ಹಿರಿಯರನ್ನ ನೆನಪು ಮಾಡ್ಕೊಳಕ ಅಂತೇಳಿ ಹೇಳದಕ್ಕಾರು ಈ ಆಸಾಡಿ ಅಮಾಸೆಯು ನೆನಪು ಮಾಡತ್ತ ಏನು, ಯಾಕಂದ್ರೆ ಅದೆಲ್ಲವೂ ಕೂಡ ನಮ್ಮನ್ನ ಹುಟ್ಟಿ ಬೆಳೆಸದ ಹಿರಿಯರನ್ನ, ನಮ್ಗೊಂದಿಷ್ಟು ಆಸ್ತಿ ಕೊಟ್ಟದಿರ್ಲಿ, ಸಂಸ್ಕೃತಿ ಕೊಟ್ಟದಿರ್ಲಿ, ಸಂಪ್ರದಾಯ ಕೊಟ್ಟದಿರ್ಲಿ, ಇಲ್ಲ ಸಮಾಜದಾಗೆ ಒಂದು ಜನ ಮಾಡೋದಿರ್ಲಿ, ಅದೆಲ್ಲ ಹಿರಿಯರು ಕೊಟ್ಟು ಬಳುವಳಿ ಅಂತ ಹೇಳ್ಕ. ಯಾಕಂದ್ರೆ ಇವತ್ತು ಹುಟ್ಟಿದ ತಕ್ಷಣ ಇವತ್ತೇ ನಮ್ಮನೆಗೆ ಆ ಹೆಸರು ನನ್ನ ಹೆಸರು ಬತ್ತಿಲ್ಲ, ಹಿರಿಯರ ಹೆಸರಿಂದನೇ ನಾವು ಮುಂದೆ ಹೋಗ್ಬೋದು. ನೀವ್ ಯಾರ ಮನೆಯವ್ರ ಕಂಡ್ರೆ ಇಂಥ ಮನೆಯವ್ರಂದ್ ಹಿರಿಯರದ್ದೇ ಹೇಳಕಿನ, ನನ್ನ ಹೆಸರು ಹೇಳ್ಕೊಂಡ್ರ ಅಲ್ಲಿ ಯಾರಿಗೂ ಗೊತ್ತಾತಿಲ್ಲ. ಹಾಂಗಾಯಿ ಹಿರಿಯರನ್ನ ಸದಾ ನೆನ್ಪ್ ಮಾಡ್ಕೊಳಕ, ಅವ್ರ ಸಾಧನೆ ನಮ್ ಜೊತೆಗಿರ್ಕ, ಅವ್ರದ್ ಏನಿತ್ತು ದಾನ ಧರ್ಮ ಆ ಪುಣ್ಯಗಳು ನಮ್ಮ ಜೊತೆಗೆ ನಮ್ಮಿಂದ ಮುಂದಿನವರಿಗೂ ಹೋಯ್ಕ. ಆ ಲೆಕ್ಕದಾಗೆ ಆಸಡಿ ಅಮಾಸಿ ಎಂಬುದ ಎಲ್ಲರಿಗೂ ಕೂಡ ಒಳ್ಳೇದ. ಆಸಡಿ ಅಮಾಸಿ ಹಬ್ಬ ಅಂಬುದು ನಾವೆಲ್ಲ ಒಟ್ಟು ಸೇರ್ಕೊಂಡು ಗಮ್ ಗೈಲಾಯಿ ಆಚರಿಸುವ. ತಿಂಬುದಿರ್ಲಿ ಉಂಬುದಿರ್ಲಿ ಸ್ನಾನ ಇರ್ಲಿ ಆರು ಈಗ ಮಾರ್ರೆ ಬಹಳ ಖುಷಿ ಹಬ್ಬದ ಆಸಾಡಿ ತಿಂಗಳು. ಎಲ್ಲೆಲ್ಲೂ ಮಾರ್ರೆ ಆಸಾಡಿ ಗಮ ಗಮ ಅಂಬ್ರು, ಆಸಾಡಿ ತಿಂಡಿ ಅಂಬ್ರು, ಆಸಾಡಿ ತಿಂಡು ತಿನಿಸು ಸ್ಪರ್ಧೆ ಅಂಬ್ರು ಎಂತ ಹೇಳ್ತ್ರಿಯೇ. ಈಗಿನ ಕಾಲದಾಗ ಆಸಾಡಿ ತಿಂಗಳಂದ್ರೆ ಒಬ್ರು ಮನೆ ಕುಕ್ಕಂಬರ್ ಇಲ್ಲಿ ಬಗೆ ಬಗೆ ಮಾಡ್ಕ ತಿಂಬುದು ಏನು ಎಷ್ಟೆಷ್ಟು ಸಂಘಟನೆಯರು ಯಾವ ತರದಾಗೆ ಈ ಮುಂದಿನ ಹಿಂದಿನ ತಲೆಮಾರಿದ ಅಷ್ಟೂ ತಿಂಡಿ ತಿನಿಸಿನ ಮುಂದಿನ ತಲೆಮಾರಿಗೆ ಪರಿಚಯ ಮಾಡು ಕೆಲಸ ಮಾಡ್ತಾ ಇದ್ರೆ ಬಹಳ ಖುಷಿ ಅನ್ಸತ್ತೆ. ಯಾಕಂದ್ರೆ ಆಸಾಡಿ ಎಂಬುದು ಬರೀ ಮನೆ

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಬಂಡಾಸ್ಕಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ. ನಾನು ನಿಮ್ಮ ಪ್ರತೀಕ್ಷಾ. ಮಕ್ಕಳನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಂದ್ರೆ ಅವರ ತಂದೆ ತಾಯಿ ಬಿಟ್ಟರೆ ಅವರ ಫ್ರೆಂಡ್ಸ್, ಇನ್ನು ಅವರ ಶಿಕ್ಷಕರು ಸಹ. ಆದರೆ ಇವತ್ತು ನಮ್ಮ ಜೊತೆ ಇರುವಂತಹವರು ಹಾಸ್ಟೆಲ್ ವಾರ್ಡನ್. ಅವರು ಮಕ್ಕಳನ್ನ ತಂದೆ ತಾಯಿ ಫ್ರೆಂಡ್ಸ್ಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಅನ್ನೋ ಥರ ಹೆಚ್ಚು ಅರ್ಥ ಮಾಡ್ಕೊಂಡಿರ್ತಾರೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿರ್ಬೋದು ಅಥವಾ ಶಿಕ್ಷಣ ಮತ್ತು ಅವರಿಗೆ ಶಿಸ್ತು ಕಲಿಸೋದ್ರಲ್ಲಿ ಇವರ ಪಾತ್ರ ಬಹಳ ಮುಖ್ಯವಾದದ್ದು. ಮಕ್ಕಳು ಕಾಲೇಜ್ ಶಾಲೆಯಿಂದ ಎಷ್ಟು ವಿದ್ಯಾಭ್ಯಾಸ ಕಲಿತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಹಾಸ್ಟೆಲಿಂದ ಮಾತ್ರ ತುಂಬ ಜೀವನ ಮೌಲ್ಯವನ್ನು ಕಲಿತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಅಂಥದ್ದೇ ಹಾಸ್ಟೆಲ್ ವಾರ್ಡನ್ ಒಬ್ಬರು ನಮ್ಮ ಜೊತೆ ಇದ್ದಾರೆ. ಇವರು ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನು ನೋಡಿ ಮಿಡಲ್ ಕ್ಲಾಸಲ್ಲಿ ಹುಟ್ಟಿ ಇವತ್ತು ಎಷ್ಟೋ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೆದು ಟೀಚರಾಗಿ ಎಷ್ಟೋ ಪುಟಾಣಿಗಳ ಮನಸ್ಸಿನಲ್ಲಿ ಉಳಿದು ಇವತ್ತು ನಮ್ಮ ಮುಂದೆ ತಾಲೂಕು ಹಿಂದುಳಿದ ವರ್ಗಗಳ ವಿಸ್ತರಣಾಧಿಕಾರಿಯಾಗಿ ನಮ್ಮ ಜೊತೆ ಇರುವಂಥವರು ಶ್ರೀಮತಿ ಆಶಾದೇವಿ ನಾಯಕ್ ಅವರು. ಮ್ಯಾಮ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಥ್ಯಾಂಕ್ ಯು.
2: ನನ್ನ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ, ನಿಮ್ಗೆ ಅನ್ಸೋ ಪ್ರಕಾರ ಹಾಸ್ಟೆಲ್ ವಾರ್ಡನ್ನ ಕ್ವಾಲಿಟೀಸ್ ಏನು? ಫ್ರೆಂಡ್ಲಿ ಆಗಿರೋದ ಅಥವಾ ಸ್ಟ್ರಿಕ್ಟ್ ಆಗಿರೋದ, ಯಾವ ಥರ?
3: ನಿಲಯ ಮೇಲ್ವಿಚಾರಕರು ಹೇಳುವಂತಹ ಹುದ್ದೆಯೇ ಒಂದು ಭಾವನಾತ್ಮಕವಾದದ್ದು. ಅಲ್ಲಿ ನಾವು ಸ್ಟ್ರಿಕ್ಟ್ ಆಗಿರ್ತೇವೆ ಅಥವಾ ಮಕ್ಕಳಿಗೆ ಅವರ ಮನೋಸ್ಥಿತಿಗೆ ತಕ್ಕ ಹಾಗೆ ಅರ್ಥ ಮಾಡಿಕೊಂಡು ಅವರನ್ನು ಮುನ್ನಡೆಸ್ತೇವೆ ಹೇಳುವಂತಹ ಜವಾಬ್ದಾರಿ ಹಿರಿದಾಗಿರ್ತದೆ. ನಿಲಯ ಮೇಲ್ವಿಚಾರಕರು ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಅವರದ್ದೇ ಆದ ಪಾತ್ರವನ್ನು ನಿರ್ವಹಿಸಬೇಕಾಗ್ತದೆ. ಭಾವನಾತ್ಮಕವಾಗಿ ಆಗಿರ್ಬೋದು ಅಥವಾ ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಕಡೆಗೆ ಆಗಿರ್ಬೋದು, ಒಟ್ಟಲ್ಲಿ ಆ ಮಕ್ಕಳನ್ನು ಶೈಕ್ಷಣಿಕವಾಗಿ ಅಥವಾ ಸಮಾಜಕ್ಕೆ ಮಾದರಿ ವ್ಯಕ್ತಿಯಾಗಿ ರೂಪಿಸುವಲ್ಲಿ ನಿಲಯ ಮೇಲ್ವಿಚಾರಕರ ಪಾತ್ರ ಹಿರಿದಾಗಿರ್ತದೆ. ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆಯುವಂತಹ ಗುಣ, ಪೋಷಕರಾಗಿ ಅವರೊಟ್ಟಿಗೆ ಬೆಳೆಯುವಂತಹ ಗುಣ, ಸ್ನೇಹಿತರಾಗಿ ಅವರನ್ನು ಮುನ್ನಡೆಸುವಂತಹ ಗುಣ ಖಂಡಿತ ನಿಲಯ ಮೇಲ್ವಿಚಾರಕರಲ್ಲಿ ಬೇಕು. ಉತ್ತಮ ನಿಲಯ ಮೇಲ್ವಿಚಾರಕ ಏಕಮುಖಿಯಾಗಿ ಯಾವತ್ತೂ ವರ್ಸೋದಿಲ್ಲ. ಮಕ್ಕಳೊಟ್ಟಿಗೆ ಬೆರೆಯೋದು, ಮಕ್ಕಳೊಟ್ಟಿಗೆ ಸೇರೋದು ಅಥವಾ ಮಕ್ಕಳಿಂದ ಆದಂತಹ ತಪ್ಪುಗಳನ್ನು ತಿದ್ದೋದು, ಒಟ್ಟಲ್ಲಿ ಆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಅವರ ಪಾತ್ರ ಹಿರಿದಾಗಿರ್ತದೆ ಹೇಳೋದು ನನ್ನ ಅನಿಸಿಕೆ.
2: ಈಗ ಹಾಸ್ಟೆಲ್ ಅಂತಂದರೆ ಒಂದೇ ಊರಿನವರಿಗಾಗಲಿ ಒಂದೇ ಭಾಷೆ ಮಾತಾಡೋರಿಗಾಗಲಿ ಸೀಮಿತ ಆಗಿರಲ್ಲ. ಬೇರೆ ಬೇರೆ ಗುಣಗಳಿರುವಂಥವ್ರು, ಬೇರೆ ಬೇರೆ ಭಾಷೆ ಮಾತಾಡುವಂಥವ್ರು ಒಗ್ಗೂಡುವಂತಹ ಜಾಗ. ಅವರನ್ನು ನೀವು ಯಾವ ಥರ ಅರ್ಥ ಮಾಡಿಕೊಂಡು, ಅವರು ಏನಾದರೂ ತಪ್ಪು ಮಾಡಿದರೆ ಅವರುಗಳ ಮಧ್ಯೆ ಏನಾದರೂ ಜಗಳ ಕಾನ್ಫ್ಲಿಕ್ಟ್ಸ್ ಆದರೆ ನೀವು ಅದನ್ನು ಯಾವ ಥರ ಸಾಲ್ವ್ ಮಾಡ್ತೀರಾ?
3: ಹೌದು, ನೀವು ಹೇಳಿದ ಹಾಗೆ ಒಂದು ವಸತಿ ನಿಲಯ ಅಂತಂದರೆ ಅದು ಒಂದೇ ಊರಿಗೆ ಏನಾಗಿರೋದಿಲ್ಲ, ಸೀಮಿತವಾಗಿರೋದಿಲ್ಲ. ಹಲವಾರು ಕಡೆಗಳಿಂದ, ಹಲವಾರು ಜಿಲ್ಲೆಗಳಿಂದ, ಹಲವಾರು ತಾಲೂಕುಗಳಿಂದ ಮಕ್ಕಳು ಇಲ್ಲಿ ಶಿಕ್ಷಣಕ್ಕಾಗಿ ಬರ್ತಾರೆ. ನೀವು ಹೇಳಿದ ಹಾಗೆ ಅವರ ಭಾಷೆ ಬದಲಾವಣೆ ಇರ್ತದೆ, ಅವರ ಬಿಹೇವಿಯರಲ್ಲಿ ಚೇಂಜಸ್ ಇರ್ತದೆ. ಉತ್ತರ ಕರ್ನಾಟಕದ ಮಕ್ಕಳು ಬಂದರೆ ಸ್ವಲ್ಪ ರಫ್ ಆಗಿ ಬಿಹೇವ್ ಮಾಡ್ತಾರೆ, ಅದೇ ಈ ಕಡೆ ಉತ್ತರ ಕನ್ನಡಕ್ಕೆ ಅಂತ ಹೋದರೆ ಸ್ವಲ್ಪ ಸಾಫ್ಟ್ ನೇಚರಿನ ಮಕ್ಕಳು ಬರ್ತಾರೆ. ಅವರನ್ನು ಭಾವನಾತ್ಮಕವಾಗಿ ಒಟ್ಟುಗೂಡಿಸುವಂಥದ್ದು, ಮಕ್ಕಳನ್ನು ಕನ್ವೆನ್ಸ್ ಮಾಡುವಂಥದ್ದು, ಕೂಡಿ ಬಾಳೋದು, ಕೂಡಿ ಇರೋದು, ಕೂಡಿ ತಿನ್ನುವಂಥದ್ದು, ಸಹ ಬಾಳ್ವೆ, ಸಹ ಭೋಜನ, ಇದೆಲ್ಲವನ್ನು ಮಕ್ಕಳಲ್ಲಿ ರೂಢಿಸಬೇಕಾಗಿದ್ದು ನಿಲಯ ಮೇಲ್ವಿಚಾರಕರ ಆದ್ಯ ಕರ್ತವ್ಯ. ಅದರ ಜೊತೆಗೆ ಮಕ್ಕಳು ಕಿತ್ತಾಡಿದಾಗ, ಜಗಳ ಮಾಡಿದಾಗ, ಅವರನ್ನ ಒಂದೇ ಸಲ ದಂಡಿಸೋದಲ್ಲ, ಯಾವ ಕಾರಣಕ್ಕೆ ಆ ರೀತಿ ಮಾಡ್ತಿದ್ದಾರೆ, ಅವರಲ್ಲಿ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ, ಮುಂದೆ ಆ ರೀತಿ ಆಗದ ಹಾಗೆ ನಾವು ಹೇಗೆ ಜಾಗ್ರತೆ ವಹಿಸಬಹುದು, ಆ ಮಕ್ಕಳನ್ನ ಪುನಃ ಹೇಗೆ ಒಟ್ಟುಗೂಡಿಸಬಹುದು ಹೇಳುವಂತಹ ಕೌಶಲ್ಯ ಖಂಡಿತ ನಿಲಯ ಮೇಲ್ವಿಚಾರಕರು ತಿಳ್ಕೊಂಡಿರಬೇಕು. ಅಂತಹ ನಿಲಯ ಮೇಲ್ವಿಚಾರಕರಿಂದ ಖಂಡಿತ ಮಕ್ಕಳು ಯಾವುದೇ ತಾಲೂಕಿಗೆ ಸಂಬಂಧಿಸಿರಲಿ, ಯಾವ ಜಿಲ್ಲೆಗೆ ಸಂಬಂಧಿಸಿರಲಿ, ಅವರ ಭಾಷೆ ಬದಲಾವಣೆ ಇರಲಿ, ಧರ್ಮ ಬೇರೆ ಇರಲಿ, ಎಲ್ಲ ಮಕ್ಕಳನ್ನು ಒಂದೇ ಹೇಳುವಂತಹ ರೀತಿಯಲ್ಲಿ ದೃಷ್ಟಿಕೋನದಲ್ಲಿ ನೋಡಿದರೆ ಖಂಡಿತ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಮುನ್ನಡೆಸಬಹುದು.
2: ನಿಮ್ಮ ಸಹ ಕೆಲಸಗಾರರು ಅವ್ರ ಬಗ್ಗೆ ಹೇಳಬೇಕಂದ್ರೆ ಯಾವ ಥರ ಹೇಳ್ತೀರಾ?
3: ವಸತಿ ನಿಲಯ ಅಂತಂದರೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡೋದು ಅಲ್ಲಿನ ಅಡುಗೆ, ಅಲ್ಲಿನ ಶುಚಿತ್ವ, ಹಾಗೆಯೇ ಮಕ್ಕಳ ಸುರಕ್ಷತೆ. ಇದಕ್ಕೆ ಖಂಡಿತ ಇದಿಷ್ಟು ಅಂಶಗಳ ಬಗ್ಗೆ ನಾವು ನಿಗಾ ಇಡಲೇಬೇಕಾಗ್ತದೆ. ನಮ್ಮಲ್ಲಿ ನಿಲಯ ಮೇಲ್ವಿಚಾರಕರ ಕೊರತೆ ಇರೋದ್ರಿಂದ ಹೆಚ್ಚಿನ ಜವಾಬ್ದಾರಿ ಅಲ್ಲಿರುವಂತಹ ಅಡುಗೆ ಸಿಬ್ಬಂದಿಗಳಾಗಿರ್ಬೋದು, ರಾತ್ರಿ ಕಾವಲುಗಾರರಾಗಿರ್ಬೋದು, ಅವ್ರ ಮೇಲೇ ಇರ್ತದೆ. ನಮ್ಮ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ನಾವು ಅಡುಗೆ ಸಿಬ್ಬಂದಿಗಳು ಬೇರೆ, ರಾತ್ರಿ ಕಾವಲುಗಾರರು ಬೇರೆ, ನಿಲಯ ಮೇಲ್ವಿಚಾರಕರು ಬೇರೆ ಹೇಳುವಂಥ ಥಿಯರಿಯಲ್ಲಿಲ್ಲ. ನಾವು ದಿನಕ್ಕೊಬ್ಬರು ನಿಲಯ ಮೇಲ್ವಿಚಾರಕರು ಹಾಸ್ಟೆಲ್ಗಳಲ್ಲಿ. ಇವತ್ತು ಒಬ್ಬರಿದ್ದರೆ ನಾಳೆ ಇನ್ನೊಂದು ಅಡುಗೆ ಸಿಬ್ಬಂದಿ ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗ್ತದೆ. ಅವರು ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ಕೆಲವೊಮ್ಮೆ ಖಂಡಿತ ತಪ್ಪುತ್ತಾರೆ. ಆಗ ಎಲ್ಲಿ ಅವರಿಂದ ತಪ್ಪಾಗಿದೆ, ಮುಂದೆ ಅವರಿಂದ ಆ ರೀತಿ ತಪ್ಪಾಗದಾಗಿ ಹೇಗೆ ನೋಡ್ಕೊಳ್ಬೋದು ಹೇಳೋದ್ರ ಬಗ್ಗೆ ಖಂಡಿತ ನುರಿತ ತಜ್ಞರಿಂದ ಅವರಿಗೆ ಮಾನಸಿಕವಾಗಿ, ದೈಹಿಕವಾಗಿ ಅಥವಾ ಅವರ ಮಕ್ಕಳ ಸುರಕ್ಷತೆ ಬಗ್ಗೆ ಹಲವಾರು ಕಾರ್ಯಾಗಾರಗಳನ್ನು ಮಾಡಿ ಅವರಲ್ಲಿ ಆ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಖಂಡಿತ ಮಾಡ್ತೇವೆ. ಸಿಬ್ಬಂದಿಗಳಿಂದ ತಪ್ಪಾದಾಗ ಅವರನ್ನು ದೂಷಿಸೋಕ್ಕೂ ಮೊದಲು ಯಾಕೆ ತಪ್ಪಾಗಿದೆ, ಏನಾಗಿದೆ ಹೇಳೋದನ್ನು ಅವಲೋಕನ ಮಾಡಿ ಆ ತಪ್ಪುಗಳು ಮರುಕಳಿಸದ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋದೇ ವಸತಿ ನಿಲಯ ಅಂತ ಅಂದ್ಕೊಳ್ತೇವೆ.
2: ಹೆಣ್ಣಾಗಿ ಮನೆ ನಿಭಾಯಿಸೋದಲ್ಲದೆ 14 ಹಾಸ್ಟೆಲ್ ನಿಮ್ಮ ಅಂಡರಲ್ಲಿ ಇಟ್ಕೊಂಡು ಅಲ್ಲಿ 4 ಹಾಸ್ಟೆಲಲ್ಲಿ ನಿಲಯ ಮೇಲ್ವಿಚಾರಕರಾಗಿ ಕೆಲಸ ಮಾಡೋದು ಸಣ್ಣ ವಿಷಯ ಅಲ್ಲ. ನೀವು ಯಾವ ಥರ ಟೈಮ್ ಮ್ಯಾನೇಜ್ ಮಾಡ್ತೀರಾ? ಈ ಕಡೆ ಮನೇಲೂ ನೋಡಬೇಕು, ಈ ಕಡೆ ಹಾಸ್ಟೆಲಲ್ಲಿ ವಿದ್ಯಾರ್ಥಿಗಳಿರ್ಬೋದು, ನಿಮ್ಮ ಸಹ ಕೆಲಸಗಾರಿರ್ಬೋದು, ಅವ್ರ ಬಗ್ಗೆನೂ ಕಾಳಜಿ ವಹಿಸ್ಬೇಕು, ಮನೇಲೂ ಕೆಲಸ, ಮಕ್ಕಳು, ಅವ್ರದ್ದನ್ನು ಸಹ ಕಾಳಜಿ ವಹಿಸ್ಬೇಕು. ಯಾವ ಥರ ಮ್ಯಾನೇಜ್ ಮಾಡ್ತೀರಾ ಎರಡನ್ನು?
3: ನಂದು ಡೈಲಿ ಇದು ಸ್ಟಾರ್ಟ್ ಆಗೋದು ಬೆಳಗ್ಗೆ 4 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ. ನಾನು 8 ಗಂಟೆ ಅಂದರೆ ಮನೆಗೆ ಬಿಡ್ತೇನೆ. ನಾನು ತಾಲೂಕು ಹಿಂದುಳಿದ ವರ್ಗಗಳ ವಿಸ್ತರಣಾಧಿಕಾರಿಯಾಗಿ ಪ್ರಮೋಷನ್ ಆಗಿ ಈ ತಿಂಗಳಿಗೆ 3 ವರ್ಷ ಆಯಿತು. ನಿಲಯ ಮೇಲ್ವಿಚಾರಕ್ಕೆ ಹೇಳುವಂತಹ ಆ ಏನು ಟೈಟಲ್ ಇದೆ, ನನಗೆ ವಿಸ್ತರಣಾಧಿಕಾರಿ ಅಂತ ಆ ಟೈಟಲಲ್ಲೇ ನಾನು ಗುರುತಿಸ್ಕೊಳ್ಳೋದು ಜಾಸ್ತಿ. ರಾಜ್ಯ ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ತಗೊಳ್ಳುವಾಗ ಈ ಹುದ್ದೆನೆ ನನ್ನನ್ನು ಬ್ರಹ್ಮಾವರದಲ್ಲಿ ಯಾರೂ ಕಲ್ಯಾಣಾಧಿಕಾರಿ ಅಂತ ಗುರುತಿಸ್ತಿರ್ಲಿಲ್ಲ, ನನ್ನ ಹಾಸ್ಟೆಲ್ ಹೆಸರೇಳೆ ಗುರುತಿಸ್ತಿದ್ರು ಬ್ರಹ್ಮಾವರ ಮೇಡಮ್ ಅಂತ. ಅದು ನನಗೆ ತುಂಬ ಖುಷಿ ಕೊಟ್ಟಂಥ ವಿಚಾರ. ಮತ್ತು ನಾನು ನನ್ನ ಕೆಲಸವನ್ನು ತುಂಬ ಪ್ರೀತಿಸ್ತೇನೆ. ನನ್ನ ಮನೆಯ ಜವಾಬ್ದಾರಿ ಹೇಗೋ ಹಾಗೆ ನನಗೆ ನನ್ನ ಕೆಲಸ, ನನ್ನ ಕೆಲಸವನ್ನು ಅಷ್ಟು ಪ್ರೀತಿಸಲಿಕ್ಕೆ ಸಹ ಕಾರಣ ನನ್ನ ವಿದ್ಯಾರ್ಥಿಗಳೇ. ಬ್ರಹ್ಮಾವರ ನಿಲಯದಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಪ್ರಶಸ್ತಿಯನ್ನು ತಗೊಳ್ಳುವಾಗ ಆ ಮಕ್ಕಳೆಲ್ಲರೂ ಬಸ್ ಮಾಡ್ಕೊಂಡು, ನನಗಿಂತ ಸಂತೋಷ ಅವರಿಗೆ ಬಸ್ ಮಾಡ್ಕೊಂಡು ನಿಲ್ಲಿಕ್ಕೆ ಆ ಪುಟಾಣಿಗಳು ಹೊರಟಿದ್ರು. ಅಂದರೆ ಬೆಳಗ್ಗೆ 4 ಗಂಟೆಯಿಂದ 7 ಗಂಟೆವರೆಗೆ ಮಾತ್ರ ನಾನು ಮನೇಲಿರೋದು, ಅಷ್ಟರೊಳಗೆ ಗೃಹಿಣಿಯಾಗಿ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅದೆಲ್ಲ ಮಾಡಿ ಮುಗಿಸಿರ್ತೀನಿ. ನನ್ನ ಮಗಳಿಗಾಗಿರ್ಬೋದು, ನನ್ನನ್ನು ನಂಬಿ ಮನೆಯಲ್ಲಿ ಯಾರಿರ್ತಾರೆ ಅವರಿಗಾಗಿರ್ಬೋದು. ಅದರ ನಂತರ ಹಾಸ್ಟೆಲಲ್ಲಿ, ಒಮ್ಮೆ ಹಾಸ್ಟೆಲಿಗೆ ಬಂದರೆ ಹಾಸ್ಟೆಲಲ್ಲಿ ಮೆನು ಪ್ರಕಾರ ಫುಡ್ ಕೊಟ್ಟಿದ್ದಾರಾ, ಅಥವಾ ಮಕ್ಕಳ ಸುರಕ್ಷತೆ ಬಗ್ಗೆ, ಮಕ್ಕಳ ಪೇರೆಂಟ್ಸ್ ಏನಾದರೂ ಕರೆ ಮಾಡಿ ದೂರುಗಳನ್ನು ದಾಖಲಿಸಿದ್ದಾರಾ, ಅಥವಾ ಮಕ್ಕಳಿಗೇನಾದರೂ ಸಮಸ್ಯೆ ಆಗಿದೆಯಾ. 8 ಗಂಟೆಯಿಂದ ಸ್ಟಾರ್ಟ್ ಆದರೆ ರಾತ್ರಿ 9 ಗಂಟೆವರೆಗೂ ಸಹ ನಾನು ಹಾಸ್ಟೆಲಲ್ಲೇ ಇರ್ತೇನೆ ಹೆಚ್ಚಿನದಾಗಿ. ಆದರೆ ಈಗ ವಿಸ್ತರಣಾಧಿಕಾರಿಗಳ ಆಗಿರೋದ್ರ ಕಾರಣ ಸ್ವಲ್ಪ ಹಾಸ್ಟೆಲ್ಗಳಲ್ಲಿ ಹೆಚ್ಚು ಸಮಯ ಕಳೀಲಿಕ್ಕೆ ಆಗದೇ ಇರ್ಬೋದು. ನೀವು ಹೇಳಿದಾಗೆ ಸಿಬ್ಬಂದಿಗಳಿಗೆ ಆ ಜವಾಬ್ದಾರಿಯನ್ನು ಡಿವೈಡ್ ಮಾಡಿಕೊಟ್ಟು ಹಾಸ್ಟೆಲ್ಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗದ ಹಾಗೆ ನಿಗಾ ವಹಿಸ್ತಿದ್ದೇವೆ. ನೀವು ಕೇಳಿದ್ರಿ ಗೃಹಿಣಿಯಾಗಿ ಎಲ್ಲವನ್ನು ಹೇಗೆ ಸರಿದೂಗಿಸಬಹುದು ಅಂತ. ಖಂಡಿತ ಮನೆಯಲ್ಲಿರುವಾಗ ಮನೆ ಬಗ್ಗೆ ಯೋಚನೆ, ಕೆಲಸದಲ್ಲಿರುವಾಗ ಕೆಲಸದ್ದೇ ಯೋಚನೆ. ಮನೆ ಸಮಸ್ಯೆನ ಕೆಲಸದವರೆಗೆ ತರಲಿಕ್ಕಿಲ್ಲ, ಕೆಲಸದ ಸಮಸ್ಯೆನ ಮನೆಗೆ ತಗೊಂಡೋಗ್ಲಿಕ್ಕಿಲ್ಲ. ಇದೇ ನಮ್ಮ ಸೀಕ್ರೆಟ್ ಅಂತ ಅಂದ್ಕೊಳ್ಬೋದು. ನನಗೆ ಎಲ್ಲೂ ಸಹ, ನಾನು 6 ಹಾಸ್ಟೆಲ್ ಪ್ರಭಾರದಲ್ಲಿದ್ದಾಗಲೂ ನನಗೆ ಹೊರೆ ಅನಿಸ್ಲಿಲ್ಲ, 3 ಹಾಸ್ಟೆಲ್ ಪ್ರಭಾರದಲ್ಲಿದ್ದಾಗೂ ಹೊರೆ ಅನಿಸ್ಲಿಲ್ಲ. ಕಲ್ಯಾಣಾಧಿಕಾರಿ, ವಿಸ್ತರಣಾಧಿಕಾರಿ, ವಾರ್ಡನ್ ಚಾರ್ಜೆಲ್ಲ ಇರುವಾಗಲೂ ಸಹ ನನ್ನ ಡಿಪಾರ್ಟ್ಮೆಂಟ್ ಕೆಲಸ ಅಥವಾ ನನ್ನ ಇಲಾಖೆಯ ಕೆಲಸ ನನಗೆ ಹೊರೆ ಅನಿಸ್ಲಿಲ್ಲ. ಆದರೆ ಇದೆಲ್ಲದರಲ್ಲಿ ನಮ್ಮ ಸಿಬ್ಬಂದಿಗಳು ಮತ್ತು ಮಕ್ಕಳ ಸಹಕಾರ, ನಮ್ಮ ಮೇಲಾಧಿಕಾರಿಗಳ ಸಹಕಾರ ತುಂಬಾ ಇದೆ ಅಂತ ಹೇಳಬಹುದು.
2: ಈ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಷ್ಟು ವರ್ಷದಲ್ಲಿ ಇಂಥ ಒಂದು ವಿದ್ಯಾರ್ಥಿಗಳಿಂದ ನಾನು ಮರೆಯಲಾಗದ ಪಾಠ ಕಲ್ತಿದ್ದೀನಿ ಅಂತಂದ್ರೆ ಯಾವ ವಿಷಯದ ಬಗ್ಗೆ?
3: ಹೌದು, ಕೆಲವೊಮ್ಮೆ ಮಕ್ಕಳು ನಮ್ಮ ಹತ್ರ ಬಂದು ಅಂತಹ ತುಂಬ ಘಟನೆಗಳಾಗಿದೆ, ಆದರೂ ಕೆಲವೊಂದು ಒಂದು ಘಟನೆನ ಶೇರ್ ಮಾಡಬೇಕಂದ್ರೆ, ಒಂದು ಹುಡುಗಿ ಒಮ್ಮೆ ನಾವು ಮಕ್ಕಳನ್ನು ವಿಚಾರಿಸದೆ ಮನೆಗೆ ಬಿಡಬಾರ್ದು ಅಥವಾ ಮಕ್ಕಳ ಸುರಕ್ಷತೆ ಬಗ್ಗೆ ಹೇಳೋದಾದರೆ, ಒಮ್ಮೆ ನಾನು ಮೀಟಿಂಗಲ್ಲಿರುವಾಗ ಒಂದು ಹುಡುಗಿ ಕಾಲ್ ಮಾಡ್ತಾಳೆ ನನಗೆ, ಮೇಡಮ್ ನನ್ನ ATM ಬ್ಲಾಕ್ ಆಗಿದೆ, ನನಗೆ ಕೂಡಲೇ ಮನೆಗೆ ಹೋಗಬೇಕು, ನಮ್ಮ ತಂದೆ ಹಾಸ್ಪಿಟ್ಲಲ್ಲಿದ್ದಾರೆ, ನನ್ನ ಹಣನೇ ಅವರಿಗೆ ತೆಗೆದುಕೊಡಬೇಕು ಅಂತ ಫೋನ್ ಮಾಡ್ತಾಳೆ. ಆಗ ಆ ಟೈಮಲ್ಲಿ ನಾನು ಮೀಟಿಂಗಲ್ಲಿ ಇರ್ತೀನಿ, ಆ ಹುಡುಗಿ ಸಹ ನಮಗೆ ತುಂಬ ಪರಿಚಯ, ಒಳ್ಳೆ ಹುಡುಗಿ ಅಂತ. ನಾನು ಹಿಂದೆ ಮುಂದೆ ನೋಡೋದಿಲ್ಲ, ಆಯ್ತಮ್ಮ ಸ್ಟಾಫ್ನವರಿಗೆ ಹೇಳಿ ಹೋಗು ಅಂತ ಹೇಳ್ತೀನಿ. ಅದಾದ ನಂತರ ಸಂಜೆ ಆಗ್ತದೆ, ಆ ಹುಡುಗಿ ರಜೆ ಅರ್ಜಿ ಕೊಟ್ಟು ಮನೆಗೆ ಹೋಗ್ತಾಳೆ. ಒಂದು 6 ಗಂಟೆ ಟೈಮ್ಗೆ ನನಗೆ ಪೇರೆಂಟ್ಸ್ದು ಫೋನ್ ಬರ್ತದೆ, ನಮ್ಮ ಮಗಳು ಏನಾದ್ರು ಹಾಸ್ಟೆಲಲ್ಲೇ ಇದ್ದಾಳ ಅಂಥೇಳಿ. ನಾನು ಇಲ್ಲ ಈ ಥರ ಹೇಳಿ ಮನೆಗೆ ಹೋಗಿದ್ದಾಳೆ ಅಂತ ಹೇಳ್ತೇನೆ. ಕಡೆಗೆ ನೋಡಿದರೆ ಆ ಮಗು ಮನೆಗೆ ಹೋಗಿರೋದಿಲ್ಲ, ಯಾರೊಟ್ಟಿಗೋ ಬ್ಯಾಂಗ್ಳೂರಿಗೆ ಹೋಗಿರ್ತಾಳೆ. ಬ್ಯಾಂಗ್ಳೂರಿಗೆ ಹೋಗಿ ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡು ಅದೇ ಮಗು, ನಾನು ಅವಳಿಗೆ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತೇನೆ ಇರ್ತೇನೆ, ತೆಗೆಯೋದಿಲ್ಲ, ಮೆಸೇಜ್ ಹಾಕ್ತೇನೆ ಆಗಲೂ ತೆಗೆಯೋದಿಲ್ಲ. ಮತ್ತೆ ರಾತ್ರಿ 1:00 ಅದೇ ಹುಡುಗಿ ನನಗೆ ಫೋನ್ ಮಾಡ್ತಾಳೆ, ಮೇಡಮ್ ನಾನು ಈ ಥರ ನಂಬಿ ಬಂದೆ, ಈಗ ಈ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡಿದ್ದೇನೆ ಅಂತ. ಮತ್ತೆ ನಾವು ಕೂಡಲೇ ಕಾರ್ ಮಾಡ್ಕೊಂಡೋಗಿ ಅವಳಿರೋ ಪ್ಲೇಸಿಗೆ ಹೋಗಿ ಅಲ್ಲಿಂದ ಕರ್ಕೊಂಡು ಬರ್ತೇವೆ. ಆ ದಿನ ಖಂಡಿತ ಜೀವ ಹೋಗಿ ಪುನಃ ಜೀವ ಬಂದ ರೀತಿ. ನಾವು ಯಾವತ್ತೂ ಮಕ್ಕಳನ್ನು ವಿಚಾರಿಸದೆ ಮನೆಗೆ ಬಿಡೋದಿಲ್ಲ. ಈ ಹುದ್ದೆಯಲ್ಲಿ ನಾನು ಇನ್ನೊಂದು ಕಲ್ತಿರೋದಂದರೆ, ಯಾರನ್ನು ಎಷ್ಟು ನಂಬಬೇಕು ಅಷ್ಟೇ ನಂಬಬೇಕು. ಅತಿಯಾಗಿ ಮಕ್ಕಳು ಹೇಳೋದನ್ನು ಅಥವಾ ಅತಿಯಾಗಿ ಮಕ್ಕಳೊಟ್ಟಿಗೆ ಸಲಿಗೆಯಿಂದ ಎಲ್ಲ ಟೈಮಲ್ಲಿ ಇರೋದು ಒಳ್ಳೆಯದಲ್ಲ ಹೇಳೋದನ್ನು ಕಲಿತೆ. ಮತ್ತು ಆ ಹುಡುಗಿಗೆ ಆದಂತಹ ಸಮಸ್ಯೆನ ಬಗೆಹರಿಸಿ ಕೊಟ್ಟಿವಿ, ಅದು ಸಹ ನಮಗೂ ಒಂದು ಪಾಠ. ಅದರ ನಂತರ ನಾವು ಕೆಲವು ರೂಲ್ಸ್ಗಳನ್ನು ತಂದ್ವಿ ಮಕ್ಕಳ ಸುರಕ್ಷತೆ ಬಗ್ಗೆ. ಇಂಥ ಟೈಮಿಗೆ ನಿಮಗೂ ಸಹ ಗೊತ್ತಿರ್ಬೋದು, 9 ಗಂಟೆಗೆ ಬೆಲ್ ಹೊಡೆದು ಮಕ್ಕಳನ್ನು ಕರೆದು ಪೇರೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡಿ ನಾಳೆ ಮನೆಗೆ ಹೋಗೋದಿದ್ರು ಅವರ ವಾಟ್ಸಪ್ ರಜಾ ಅರ್ಜಿಯನ್ನು ತೊಗೊಂಡು ಹೀಗೆ ಕೆಲವಾರು ರೂಲ್ಸ್ಗಳನ್ನು ಮಾಡಿದ್ವಿ. ಈ ಥರದ ಹಲವಾರು ಘಟನೆಗಳು ನನ್ನ ಎಕ್ಸ್ಪೀರಿಯೆನ್ಸಲ್ಲಿದೆ, ಆದರೆ ಇದನ್ನು ಮಾತ್ರ ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ.
2: ನೀವು ನಾನು ಕೇಳಿಪಟ್ಟಿರೋ ಪ್ರಕಾರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರೀರಿ, ಹೆಣ್ಮಕ್ಳಿಗೆ ಗೌರ್ಮೆಂಟ್ ಜಾಬ್ ಅನ್ನೋದು ತುಂಬ ಸೆಕ್ಯೂರಿಟಿನ ಕೊಡುತ್ತೆ ಅಂತ ಹೇಳ್ತೀರಾ, ಯಾಕೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮುಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡಬೇಕು ಅಂತ ಅನಿಸುತ್ತೆ?
3: ನಮ್ಮ ತಾಯಿ ಟೀಚರ್ ಆಗಿದ್ದರು, ತಂದೆ SI ಆಗಿದ್ದರು, ನಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಅಂಥದ್ದೇನು ಬಡತನ ನನಗೆ ಇರಲಿಲ್ಲ. ಆದರೆ ನನ್ನ ಫ್ರೆಂಡ್ಸ್ ಅವರು ವಿದ್ಯಾಭ್ಯಾಸ ಕಲಿಯುವಾಗ ಅಥವಾ BEd ಓದುವಾಗ ಹಾಗೇ ಪೇರೆಂಟ್ಸು ಹಿಂದೆ ಮುಂದೆ ನೋಡದೆ ಮದುವೆ ಮಾಡಿಕೊಟ್ಟು ಸುಸೈಡ್ ಮಾಡಿಕೊಂಡಿದ್ದವ್ರನ್ನ ನೋಡಿದ್ದೀನಿ. ಅಂದರೆ ಗಂಡನಿಂದ ಏನಾದರೂ ಸಮಸ್ಯೆ ಆಗಿ ಹಾಗೆಯೇ ಜೀವನದಲ್ಲಿ ನೊಂದು ಮಾನಸಿಕವಾಗಿ ಜರ್ಜರಿತರಾಗದವ್ರನ್ನ ನೋಡಿದ್ದೀನಿ. ನನಗೆ ಒಂದೇ ಆಸೆ, ಹೆಣ್ಮಕ್ಕಳು ಓದಿ ಕಲ್ತು ಜಾಬ್ ತೊಗೊಂಡ ನಂತರನೇ ಮದುವೆ ಆಗಬೇಕು ಅಂತ. ಯಾಕಂದರೆ ಜೀವನ ಎಲ್ಲ ಟೈಮಲ್ಲೂ ಒಂದೇ ರೀತಿ ಇರೋದಿಲ್ಲ. ನನ್ನ ಎಕ್ಸ್ಪೀರಿಯೆನ್ಸಲ್ಲೂ ಕೆಲವೊಮ್ಮೆ ಇವತ್ತು ನಾವು ನಮ್ಮ ಕಾಲ ಮೇಲೆ ನಾವು ಇರೋದ್ರಿಂದ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಸಾಧ್ಯ. ತಂದೆ ತಾಯಿ ಯಾವತ್ತೂ ನಮ್ಮ ಜೊತೆ ಇರೋದಿಲ್ಲ. ನಾವು ಮಹಿಳಾ ಸ್ವಾವಲಂಬನೆ ಮತ್ತೊಂದು ತುಂಬ ತುಂಬ ಮಾತಾಡ್ತೇವೆ, ಆದರೆ ಈಗೂ ಸಹ ನಾವು ನಮ್ಮದು ಅಂಥೇಳಿ ನಮ್ಮ ಕಾಲ ಮೇಲೆ ನಾವು ಇದ್ದರೆ ಮಾತ್ರ ಏನು ಮಾಡ್ಬೋದು ಹೇಳ್ಬೋದು. ನೀವು ಹೇಳಿದಾಗೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ನಮಗೆ ಮೊದಲಿಂದನೂ ಒಲವು, ಹಾಗೆಯೇ ಮಕ್ಕಳಲ್ಲಿ ಅದನ್ನು ಬೆಳೆಸಬೇಕು ಹೇಳುವಂಥದ್ದು. ಅದ್ರ ಸಂಬಂಧನೇ ಹಾಸ್ಟೆಲ್ಗಳಲ್ಲಿ ಡಿಜಿಟಲ್ ಲೈಬ್ರರಿ ಆಗಿರ್ಬೋದು, ಪುಸ್ತಕ ಜೋಳಿಗೆ ಅಭಿಯಾನದ ಮೂಲಕ ಪುಸ್ತಕಗಳನ್ನು ಕಲೆಕ್ಟ್ ಮಾಡುವಂಥದ್ದಿರ್ಬೋದು, ಓದೋ ಮಕ್ಕಳಿಗೆ ಯಾವತ್ತೂ ತೊಂದರೆ ಆಗಬಾರ್ದು. ನಮ್ಮ ಮಕ್ಕಳು ಎಲ್ಲೂ ಸಹ ಹೆಣ್ಮಕ್ಕಳು ಕಡಿಮೆ ಯಾರಿಗೂ ಕಡಿಮೆ ಇಲ್ಲದ ಹಾಗೆ ಬದುಕಬೇಕು. ಗಂಡನ ನೆರಳು ಆಸರೆ ಅನ್ನುವಂಥದ್ದು ಯಾವಾಗಲೂ ಇರ್ತದೆ ಅಥವಾ ಇರಲೇಬೇಕು ಅಂತಿಲ್ಲ. ನಾವು ಕುಟುಂಬದಲ್ಲಿ ಅವರಿಗೆ ಸರಿಸಮಾನವಾಗಿ ಬದುಕಬೇಕು ಅಂತ ಅಂದರೆ ಖಂಡಿತ ಹೆಣ್ಮಕ್ಕಳಿಗೆ ಕೈಯಲ್ಲಿ ಒಂದು ಕೆಲಸ ಬೇಕು. ಹಾಗಾಗಿ ಮಕ್ಕಳಿಗೆ ನಾನು ಯಾವತ್ತೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಹೇಳ್ತಾ ಇರ್ತೇನೆ, KS ಆಗಿರ್ಬೋದು, IAS ಆಗಿರ್ಬೋದು. ಮತ್ತು ಖುಷಿ ಇದೆ, ಒಂದು ಹಾಸ್ಟೆಲಲ್ಲಿ 100 ಮಕ್ಕಳಿದ್ದರೆ ಒಂದು 10 ಮಕ್ಕಳಾದರೂ ನಾವೇನು ಹೇಳ್ತೇವೆ ಅದನ್ನು ತಗೊಂಡು ಪ್ರಾಕ್ಟೀಸ್ ಮಾಡ್ತಾರೆ, ಓದ್ತಾರೆ. ರೆಗ್ಯುಲರ್ ನ್ಯೂಸ್ ಪೇಪರ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಆಗಿರ್ಬೋದು, ಆ ವಾಟ್ಸಪ್ ಗ್ರೂಪ್ಗಳಲ್ಲಿ ಬರುವಂತಹ ಮಾಹಿತಿ ಆಗಿರ್ಬೋದು, ಇದನ್ನೆಲ್ಲವನ್ನು ಚೆನ್ನಾಗಿ ಓದ್ತಾರೆ. ನಾನು ಹೇಳೋದಿಷ್ಟೇ, ಹೆಣ್ಮಕ್ಕಳು ಎಷ್ಟೇ ಮುಂದುವರಿಲಿ, ಇಂದ್ರಲೋಕಕ್ಕೆ ಹೋಗಲಿ, ಚಂದ್ರಲೋಕಕ್ಕೆ ಹೋಗಲಿ, ಹೆಣ್ಮಕ್ಳಿಗೆ ಅವರದ್ದೇ ಆದ ಏನಿರ್ತದೆ ಸೀಮೆ ಅಂತ ಇರ್ತದೆ. ಹಾಗಾಗಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳುವ, ಅದ್ರ ನಂತರನೇ ಮದುವೆ ಮತ್ತೊಂದು ಹೇಳುವಂಥ ಅಭಿಲಾಷೆ, ಅದನ್ನೇ ನಾವು ಹಾಸ್ಟೆಲ್ ಮಕ್ಕಳಿಗೂ ಸಹ ಹೇಳುವಂಥದ್ದು.
2: ನಿಮ್ಮ ಪ್ರಕಾರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಂತಂದರೆ ಕೋಚಿಂಗ್ ಇಂಪಾರ್ಟೆಂಟಾ?
3: ಹಾಗೆ ನಾನು ಅಂದ್ಕೊಳ್ಳೋದಿಲ್ಲ, ನಾವು ಯಾವುದೂ ಕೋಚಿಂಗ್ ತೊಗೊಳ್ಳಿಲ್ಲ. ಆ್ಯಕ್ಚುಲಿ ನನಗೆ ಟೀಚರ್ ಪೋಸ್ಟಿಗೂ ಸೆಲೆಕ್ಟ್ ಆಗಿತ್ತು, ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲೂ ಸಹ ಸೆಲೆಕ್ಟ್ ಆಗಿತ್ತು. ಅದ್ರ ನಂತರ ಕೆ ಎಸ್ ಮೇನ್ಸ್ ಎಕ್ಸಾಮನ್ನು ಪಾಸ್ ಮಾಡಿದೆ ನಾನು, ಇಂಟರ್ವ್ಯೂಲ್ಲಿ ನನಗೆ ಆಗಲಿಲ್ಲ, ಐ ಎ ಎಸ್ಸಿಗೆ ಟ್ರೈ ಮಾಡಲಿಲ್ಲ. ಆದರೆ ಹಲವಾರು ಕಾಂಪಿಟೇಟಿವ್ ಇದೇ ಡಿಪಾರ್ಟ್ಮೆಂಟಲ್ಲಿ ನಾಲ್ಕು ಹುದ್ದೆಗಾಗಿತ್ತು ನನಗೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಐ ಟಿ ಡಿ ಪಿ, ಬಿ ಸಿ ಎಮ್ಮು, ಮೈನಾರಿಟೀಸ್, ನಾಲ್ಕರಲ್ಲೂ ಒಂದೇ ಸಲ ಸೆಲೆಕ್ಟ್ ಆಗಿದ್ದೆ ನಾನು. ಎಲ್ಲೋ ಒಂದು ಕಡೆ ಪೇರೆಂಟ್ಸು ನಂದು ನಾನು ನಿಲಯ ಮೇಲ್ವಿಚಾರಕಿಯಾಗಿ ಸೆಲೆಕ್ಟ್ ಆದಾಗ ಬೇಡ ಅಂತ ಹೇಳಿದರು, ತುಂಬ ರಿಸ್ಕ್ ಹುದ್ದೆ ಅಂತ. ಆದರೆ ಮಕ್ಕಳ ಜೊತೆಗೆ ಇರೋದು ನನಗೆ ಖುಷಿ, ಹಾಗಾಗಿ ಎಡೆಡ್ ಸ್ಕೂಲಲ್ಲಿ ನಾನು ವರ್ಕ್ ಮಾಡ್ತಿದ್ದರಿಂದ ಅದಕ್ಕೆ ರಿಸೈನ್ ಮಾಡಿ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದಮೇಲೆ ಬ್ರಹ್ಮಾವರ ಹಾಸ್ಟೆಲ್ ಮಕ್ಕಳು ನನಗೆ ಇಷ್ಟು ಇಂಪ್ರೆಸ್ ಮಾಡಿದರು ಅಂದರೆ ಈ ಹುದ್ದೆಯಿಂದ ಬೇರೆ ಹುದ್ದೆಗೆ ಆ ಟೈಮಲ್ಲಿ ನಾನು ಸೆಲೆಕ್ಟ್ ಆದರೂ ಸಹ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ.
2: ನೀವು ಹೇಳಿದ್ರಿ ನಾನು ಕೆ ಎಸ್ ಎಕ್ಸಾಮ್ ಬರೆದು ಎಕ್ಸಾಮ್ಸ್ ಪಾಸ್ ಆದರೆ ಅದೇ ಇಂಟರ್ವ್ಯೂಲ್ಲಿ ಫೇಲ್ ಆದೆ ನಾನು ಅಂತ. ನಿಮ್ಮ ಥರನೇ ಎಷ್ಟೋ ಮಕ್ಕಳು ಈಗ ಎಕ್ಸಾಮ್ಸ್ ಪಾಸ್ ಆಗ್ತಾರೆ ಆದರೆ ಫಿಸಿಕಲ್ ಟೆಸ್ಟ್ ಇರ್ಬೋದು, ಇಂಟರ್ವ್ಯೂ ಇರ್ಬೋದು, ಮೆಡಿಕಲ್ ಟೆಸ್ಟ್ ಇರ್ಬೋದು, ಅದರಲ್ಲಿ ಫೇಲ್ ಆಗ್ತಾರೆ. ಅವ್ರಿಗೆ ನೀವು ಯಾವ ಥರ ಮೋಟಿವೇಶನ್ ಮಾಡ್ತೀರಾ?
3: ನಮ್ಮ ಪೀರಿಯಡಲ್ಲಿ ಕೆ ಎಸ್ ಎಕ್ಸಾಮ್ ಪ್ಯಾಟರ್ನ್ಸ್ ಚೇಂಜ್ ಇತ್ತು, ಥೇರಿ ಎಕ್ಸಾಮ್ ಮತ್ತು ಇಂಟರ್ವ್ಯೂ ಎಕ್ಸಾಮ್ ಅಂತಿತ್ತು. ಥೇರಿ ಎಕ್ಸಾಮ್ ಮಾರ್ಕ್ಸ್ ಬಂದ ನಂತರ ಇಂಟರ್ವ್ಯೂ ತೊಗೊಳ್ತಿದ್ರು, ಅದು ಅದಕ್ಕೆ ಆ್ಯಡ್ ಆಗ್ತಿತ್ತು. ಈಗ ಹಾಗಲ್ಲ, ಇಂಟರ್ವ್ಯೂ ಆದಮೇಲೆ ಥೇರಿ ಎಕ್ಸಾಮ್ ಮಾರ್ಕ್ಸನ್ನು ಡಿಸ್ಪ್ಲೇ ಮಾಡ್ತಾರೆ. ಹಾಗೆಯೇ ಎಲ್ಲೋ ಒಂದು ಕಡೆ ಒಂದು ಸಲ ಫೇಲ್ ಆದ್ವಿ ಅಂದ ಮಾತ್ರಕ್ಕೆ ನಾವು ಅದನ್ನು ಕೈ ಬಿಡಬಾರ್ದು. ಒಂದು ಪ್ರಯತ್ನ, ಎರಡು ಪ್ರಯತ್ನ. ನಮ್ಮ ಜಿಲ್ಲಾಧಿಕಾರಿಗಳು ಹಕ್ಕಪ್ಪ ಲಮಾಣಿ ಸರ್, ಅವ್ರ ಬಗ್ಗೆ ಕೆ ಎಸ್ ಪಾಸ್ ಆಗಿದ್ದಾರೆ ಅವರು. ಅವರು ನಾಲ್ಕು ಅಟೆಂಪ್ಟ್ ನಂತರ ಕೆ ಎಸ್ ಎಕ್ಸಾಮನ್ನು ಪಾಸ್ ಮಾಡಿರುವಂಥದ್ದು, ಆದರೂ ಸಹ ಧೃತಿಗಿಡದೆ ಓದಿದಂಥದ್ದು. ಹಾಗಾಗಿ ಮಕ್ಕಳಿಗೆ ಹೇಳೋದಷ್ಟೇ, ಎಲ್ಲೋ ಒಂದು ಫಿಸಿಕಲ್ ಟೆಸ್ಟೋ ಅಥವಾ ಏನೋ ಒಂದು ಸಲ ನಾವು ಅಟೆಂಪ್ಟ್ ಮಾಡಿದ್ಕೊಳ್ಳೆ ಪಾಸ್ ಆಗಲಿಲ್ಲ ಅಂತೇಳಿದರೆ ಪ್ರಯತ್ನ ಬಿಡಬಾರ್ದು. ಆದರೆ ಪ್ರಯತ್ನ ಏನಾಗಬೇಕು ಆಗಿರಬೇಕು, ನಿರಂತರವಾಗಿರಬೇಕು. ಇವತ್ತು ಓದ್ದೆ ನಾಳೆ ಬಿಟ್ಟೆ ಅಂತಲ್ಲ. ಮತ್ತು ನೀವು ಕೇಳಿದ್ರಿ ಕೋಚಿಂಗ್ ಹೇಳೋದು ಅನಿವಾರ್ಯ ಅಂತ, ಖಂಡಿತ ಇಲ್ಲ. ನಾವು ರೆಗ್ಯುಲರ್ ಆಗಿ ಏನು ಸ್ಟಡೀಸ್ ಮಾಡ್ತೇವೆ, ರೆಗ್ಯುಲರ್ ನ್ಯೂಸ್ ಪೇಪರ್ ಆಗಿರ್ಬೋದು, ಬರೋ ಮ್ಯಾಗ್ಝಿನ್ಸ್, ಮಂತ್ಲಿ ಬರುವಂಥ ಮ್ಯಾಗ್ಝಿನ್ಸ್ ಆಗಿರ್ಬೋದು, ಅಥವಾ ಈಗ ನಮಗೆ ಮೊಬೈಲ್ ಅಥವಾ ನೆಟ್ಟು ಆನ್ ಮಾಡಿದರೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗ್ತದೆ. ಅದ್ರ ಬಗ್ಗೆ ರೆಗ್ಯುಲರ್ ಸ್ಟಡಿ ಮಾಡಿದರೆ ಖಂಡಿತ ನಾವು ಗುರಿ ಮುಟ್ಟಬಹುದು.
2: ನಿಮ್ಮ ಪ್ರಕಾರ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಂತ?
3: ಖಂಡಿತ.
2: ನೀವು ಗಂಡ್ಮಕ್ಕಳು ಅಂದರೆ ಬಾಲಕರ ವಿದ್ಯಾರ್ಥಿ ನಿಲಯನೂ ನೋಡ್ಕೊಳ್ತೀರಾ, ಈ ಕಡೆ ಬಾಲಕಿಯರ ವಿದ್ಯಾರ್ಥಿ ನಿಲಯನೂ ನೋಡ್ಕೊತೀರಾ, ನಿಮ್ಮ ಪ್ರಕಾರ ಯಾವುದು ಹೆಚ್ಚು ರಿಸ್ಕ್ ಅಂತ ಅನಿಸುತ್ತೆ?
3: ಬಾಲಕರ ವಿದ್ಯಾರ್ಥಿ ನಿಲಯಗಳಲ್ಲಿ ನಾನು ನಿಲಯ ಮೇಲ್ವಿಚಾರಕಿಯಾಗಿ ಕೆಲಸ ಮಾಡಲಿಲ್ಲ, ಆದರೆ ವಿಸ್ತರಣಾಧಿಕಾರಿಯಾಗಿ ಭೇಟಿ ನೀಡಿದಾಗ ಖಂಡಿತ ಬಾಲಕರ ಹಾಸ್ಟೆಲ್ಗಳು ನಿಜಕ್ಕೂ ಸ್ವಲ್ಪ ನಿರ್ವಹಣೆ ಕಷ್ಟ. ಅಲ್ಲಿ ಮಕ್ಕಳು ಹೇಳಿದ್ದು ಕೇಳೋದಿಲ್ಲ ಒಂದು, ಮತ್ತು ವಯೋಸಹಜವಾದಂತಹ ಕೆಲವು ಗುಣಗಳು, ಅದನ್ನು ಕಂಟ್ರೋಲ್ ಮಾಡೋದು ನಿಜಕ್ಕೂ ನಿಲಯ ಮೇಲ್ವಿಚಾರಕರಿಗೆ ತುಂಬ ಕಷ್ಟ. ಹೆಣ್ಮಕ್ಳು ಹಾಸ್ಟೆಲಲ್ಲಿ ಸ್ವಲ್ಪ ಮಾತು ಕೇಳ್ತಾರೆ ಹೇಳಿದ್ದನ್ನು, ಮಾತು ಕೇಳಿಲ್ಲಾದರೂ ಎದರಲ್ಲಾದರೂ ಕೇಳಿದಾಗೆ ಮಾಡ್ತಾರೆ. ಆದರೆ ಬಾಯ್ಸನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ, ಅದರಲ್ಲೂ ಈಗಿನ ಟೈಮಲ್ಲಿ ಮಾದಕ ದ್ರವ್ಯಗಳ ವ್ಯಸನಗಳಿಗೆ ದಾಸರಾಗುವಂಥದ್ದು. ಇನ್ನೂ ಕೆಲವೆಲ್ಲ ನೋಡಿದ್ದೇವೆ, ಅವರಿಗೂ ಸಹ ಕೌನ್ಸಿಲಿಂಗನ್ನು ಕೊಡಿಸಿದ್ದೇವೆ, ಆ ಪ್ರಯತ್ನವನ್ನು ಸಹ ಮಾಡ್ತಾ ಇದ್ದೇವೆ. ಮೇಜರ್ ಇಶ್ಯೂಸ್ ಆದಾಗ ಅವರನ್ನು ಹಾಸ್ಟೆಲಿಂದ ತೆಗೆಯುವಾಗ ಸಹ ಬೇಸರ ಅನಿಸ್ತದೆ. ಹಾಗಾಗಿ ಹುಡುಗಿಯರ ಹಾಸ್ಟೆಲು ಹುಡುಗರ ಹಾಸ್ಟೆಲು ಕಂಪೇರ್ ಮಾಡಿದರೆ ಖಂಡಿತ ಬಾಲಕರ ನಿಲಯಗಳಲ್ಲಿ ಕಷ್ಟ.
2: ಈಗ ಬಿ ಸಿ ಎಮ್ ಹಾಸ್ಟೆಲು 100% ಫಲಿತಾಂಶ ತಗೊಂಡಿದೆ, ಎಸ್ ಎಸ್ ಎಲ್ ಸಿಲಿರ್ಬೋದು, ದ್ವಿತೀಯ ಪಿ ಯು ಸಿಲಿರ್ಬೋದು, ಅದು ಮಕ್ಕಳ ಶ್ರಮ ಹೌದು, ನಾನು ಒಪ್ತೇನೆ ಮಕ್ಕಳ ಶ್ರಮನೂ ಹೌದು, ಅದರಲ್ಲಿ ನಿಮ್ಮ ಶ್ರಮನೂ ಇದೆ. ಅವರು ಅಷ್ಟು ಮಾರ್ಕ್ಸ್ ತಗೊಂಡಾಗ ಬಿ ಸಿ ಎಮ್ ಹಾಸ್ಟೆಲಲ್ಲಿ 100% ಫಲಿತಾಂಶ ದಾಖಲೆ ಆಗಿದೆ ಅಂತ ನಿಮಗೆ ಕೇಳಿದಾಗ ನಿಮಗೆ ಎಷ್ಟು ಖುಷಿಯಾಯಿತು, ಆ ಮಕ್ಕಳನ್ನು ಯಾವ ಥರ ಅಭಿನಂದಿಸಿದ್ದೀರಿ ನೀವು?
3: ಹೋದ ಸಲ ನಮ್ಮಲ್ಲಿ 100% ರಿಸಲ್ಟ್ ಆಗಿರಲಿಲ್ಲ, ಪಿ ಯು ಸಿಯಲ್ಲಿ 97% ಆಗಿತ್ತು, ಎಸ್ ಎಸ್ ಎಲ್ ಸಿಯಲ್ಲಿ ಸಹ 98% ಆಗಿತ್ತು. ನಾವು ಈ ಸಲ 100% ರಿಸಲ್ಟ್ ಮಾಡಲೇಬೇಕಂಥೇಳಿ ಮೆಂಟರ್ಸ್ ಅಂಥೇಳಿ ಪ್ರತಿ ಹಾಸ್ಟೆಲಿಗೆ ಮಾಡಿದ್ವಿ. ಅಂದರೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಏನಿರ್ತಾರೆ ಹಾಸ್ಟೆಲ್ಗಳಲ್ಲಿ, ಆ ಮಕ್ಕಳು ಏನು ಪಿ ಯು ಸಿ ಮಕ್ಕಳು ಏನಿರ್ತಾರೆ ಅವರನ್ನೇ ಡಿವೈಡ್ ಮಾಡಿ ಫೈನಲ್ ಇಯರ್ ಮಕ್ಕಳಿಗೆ ಕೊಟ್ಟಿರುವಂಥದ್ದು. ಅದ್ರ ಜೊತೆಗೆ ಅಡುಗೆ ಸಿಬ್ಬಂದಿಗಳು ಸಹ ನಮ್ಮಲ್ಲಿ ಎಮ್ ಎ ಬಿ ಎಡ್, ಎಮ್ ಎಸ್ ಸಿ ಬಿ ಎಡ್, ಬಿ ಇ ಮಾಡಿದವರಿದ್ದಾರೆ, ಅವರನ್ನು ಸಹ ಮೆಂಟರ್ಗಳನ್ನಾಗಿ ನೇಮಕ ಮಾಡಿದ್ವಿ. ಖಂಡಿತ ಅವರೆಲ್ಲರ ಅದ್ಭುತವಾದಂತಹ ಎಫರ್ಟ್, ನಾವೇನಿದ್ರು ಮೇಲ್ವಿಚಾರಣೆ ಎಫರ್ಟ್ ಏನಿದ್ರು ಆ ವಿದ್ಯಾರ್ಥಿ ಪ್ರತಿನಿಧಿಗಳಾಗಿರ್ಬೋದು, ಆ ಸ್ಟಾಫ್ನವರಾಗಿರ್ಬೋದು, ರೆಗ್ಯುಲರ್ ಆಗಿ ಆ ಲೆಸನ್ ಬೇಸ್ಡ್ ಕ್ವಶನ್ಸ್ ಅವರ ಡಿಪಾರ್ಟ್ಮೆಂಟ್ ಸೈಟಲ್ಲಿ ಏನೆಲ್ಲ ಪ್ರಕಟಿಸಿದ್ದಾರೆ ಅದನ್ನೆಲ್ಲ ಬ್ಲೂ ಪ್ರಿಂಟನ್ನು ತೆಗೆದು ಮಕ್ಕಳಿಗೆ ಕಂಟಿನ್ಯೂಸ್ ಆಗಿ ಅವರು ಗೈಡ್ ಮಾಡಿರೋದೇ ಆ ಉತ್ತಮ ಫಲಿತಾಂಶ ದಾಖಲೀಕರಣಕ್ಕೆ ಕಾರಣ. ಅದರೊಟ್ಟಿಗೆ ನಮ್ಮ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನ, ನಮ್ಮ ನಿಲಯ ಮೇಲ್ವಿಚಾರಕರ ಒಂದು ಉತ್ತಮ ಕೋಆರ್ಡಿನೇಷನ್, ಹಾಗೆಯೇ ಮಕ್ಕಳು ಏನು ನಾವು ಹೇಳ್ತೇವೆ ಖಂಡಿತ ನೀವು ಹೇಳಿದಾಗೆ ಅದರಲ್ಲಿ ಮಕ್ಕಳದು 90% ಶ್ರಮ, 10% ಮಾತ್ರ ಎಲ್ಲರ ಶ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
2: BCM ಹಾಸ್ಟೆಲ್ಗಳಲ್ಲಿ ನಾನು ವಿದ್ಯಾರ್ಥಿ ಪ್ರತಿನಿಧಿಗಳ ಬಗ್ಗೆ, ಮಂತ್ರಿಮಂಡಲ್ಗಳ ಬಗ್ಗೆ ಕೇಳಿದೆ. ಅದು ಶಿಕ್ಷಣದ ಬಗ್ಗೆ ಇರ್ಬೋದು, ಸ್ವಚ್ಛತೆ ಬಗ್ಗೆ ಇರ್ಬೋದು, ಅಕ್ಷರ ದಾಸೋಹದ ಬಗ್ಗೆ ಇರ್ಬೋದು, ಅದರಿಂದ ಮಕ್ಕಳಿಗೆ ಯಾವ ಥರ ಯೂಸ್ ಆಗುತ್ತೆ, ಅದನ್ನು ಯಾವ ಥರ ಅವ್ರು ಮ್ಯಾನೇಜ್ ಮಾಡ್ತಾರೆ.
3: ನಾನು ಮೊದಲು ನಿಲಯ ಮೇಲ್ವಿಚಾರಕರಿಯಾಗಿ ಕೆಲಸಕ್ಕೆ ಸೇರಿದಾಗ ಒಂದೇ ಹಾಸ್ಟೆಲ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದೆ. ನನಗೆ 2 ಕೊಟ್ಟಾಗ ಸ್ವಲ್ಪ ಎಲ್ಲೋ ಕಸಿವಿಸಿ ಆಗ್ಲಿಕ್ಕೆ ಶುರು ಆಯಿತು. ಇನ್ನು 3-4 ಬರುವಾಗ ಎಲ್ಲೋ ಮಕ್ಕಳ ಸಮಸ್ಯೆಗೆ ಸರಿಯಾಗಿ ಕಿವಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಅನಿಸ್ತು. ಆಗ ನಾನು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿ ಸರ್ಕಾರ ಅಂಥೇಳಿ ರಚನೆ ಮಾಡಿದೆ. ಫಸ್ಟ್ ಮೊದಲು ಮಕ್ಕಳಿಗೆ ಖಾತೆಗಳನ್ನು ಡಿವೈಡ್ ಮಾಡಿ ಕೊಟ್ಟೆ. ಫುಡ್ ಮಿನಿಸ್ಟರ್ ಆಗಿರ್ಬೋದು, ಶೈಕ್ಷಣಿಕ ಮಿನಿಸ್ಟರ್ ಆಗಿರ್ಬೋದು, ಗ್ರಂಥಾಲಯ ಮಿನಿಸ್ಟರ್ ಆಗಿರ್ಬೋದು, ಕೃಷಿ ಟೀಮ್ ಆಗಿರ್ಬೋದು. ಆಗ ಮಕ್ಕಳು ಅದರಲ್ಲಿ ಇಷ್ಟು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದರು. ಅವರೆಲ್ಲರ ಶ್ರಮದಿಂದನೇ ನಮಗೆ ಆವತ್ತು ರಾಜ್ಯ ಮಟ್ಟದಲ್ಲಿ ನಾನು ಪ್ರಶಸ್ತಿ ತಗೊಂಡದ್ದು. ಯಾಕಂದರೆ ಕೃಷಿ ಟೀಮ್ ಅಂದರೆ ಅದರಲ್ಲೊಂದು 10 ಮಕ್ಕಳು ಇರ್ತಾರೆ. ಹಾಸ್ಟೆಲ್ ಸುತ್ತಲೂ ಅವರು ನಿರ್ಮಿಸಿದಂತಹ ಕೈತೋಟ ಇರ್ಬೋದು. ಶೈಕ್ಷಣಿಕ ವಿಷಯಕ್ಕೆ ಬಂದರೆ ಅದರಲ್ಲಿ ಎಜುಕೇಷನ್ ಮಿನಿಸ್ಟರ್ಸ್ ಇರ್ತಾರೆ, ಅವರೆಲ್ಲ ಟ್ಯಾಲೆಂಟ್ ಇರೋ ಮಕ್ಕಳು. ಅವರು ಮಕ್ಕಳನ್ನು ಗೈಡ್ ಮಾಡಿ ಹಾಸ್ಟೆಲ್ನ ರಿಸಲ್ಟನ್ನು ಇಂಪ್ರೂವ್ ಮಾಡುವಂಥಾಗಿರ್ಬೋದು. ಫುಡ್ ಕಮಿಟಿ, ಎಲ್ಲಿ ಹೋಗಿ ಒಂದು ಸಣ್ಣ ಕುಟ್ಟೆ ಅಥವಾ ಮತ್ತೊಂದು ಏನಾದರೂ ಫುಡ್ ಗ್ರೇನ್ಸಲ್ಲಿದ್ದರೆ ಮೇಡಮ್ ಇದು ಹಿಂಗಾಗಿದೆ, ಮೇಡಮ್ ಇದು ಹಾಳಾಗಿದೆ, ಅದ್ಭುತವಾಗಿ ಸ್ಟೋರ್ ರೂಮನ್ನು ಮೇಂಟೈನ್ ಮಾಡಿದಂಥದ್ದಾಗಿರ್ಬೋದು. ಇನ್ನು ಶಿಸ್ತಿನ ಮಂತ್ರಿ, ಮಕ್ಕಳಲ್ಲಿ ಏನಾದರೂ ಮಕ್ಕಳು ಲೇಟಾಗಿ ಬರೋದು ಅಥವಾ ಏನಾದರೂ ಸಮಸ್ಯೆ ಆಗೋದು ಅದನ್ನು ನಮ್ಮ ಗಮನಕ್ಕೆ ತರೋದಾಗಿರ್ಬೋದು. ನಿಜಕ್ಕೂ ಈ ಮಕ್ಕಳ ಸರ್ಕಾರ ಹೇಳೋದು ಹಾಸ್ಟೆಲಲ್ಲಿ ತುಂಬ ಎಫೆಕ್ಟಿವ್ ಆಗಿರ್ತದೆ ಹೇಳೋದು ನನ್ನ ಒಂದು ಏನು ಎಕ್ಸ್ಪೀರಿಯನ್ಸ್. ಮತ್ತು ನಾನಿರೋ ಹಾಸ್ಟೆಲ್ಗಳಲ್ಲೆಲ್ಲ ಅದಿದೆ. ಮತ್ತು ಮಕ್ಕಳು ಮಕ್ಕಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ನಮಗಿಂತ ಮಕ್ಕಳ ಬಗ್ಗೆ ಮಕ್ಕಳಿಗೇ ಜಾಸ್ತಿ ಗೊತ್ತಿರ್ತದೆ. ಹಾಗಾಗಿ ಮಕ್ಕಳ ಸಮಸ್ಯೆಗಳಿಗೆ ಕಿವಿ ಕೊಡೋದು, ಈಗ ನಾವು ಏನೋ ಅವರಿಂದ ಹೈಡ್ ಮಾಡಲಿಕ್ಕೆ ಶುರು ಮಾಡಿದರೆ ಅದು ಹಾಗೆ ಹೋಗ್ತದೆ. ಹಾಸ್ಟೆಲ್ ವ್ಯವಸ್ಥೆಯಲ್ಲಿ ಒಂದು ಕಾಮನ್ ಆಗಿ ಇದೆ, ಮಕ್ಕಳಿಗೆ ಸರಿಯಾಗಿ ಫುಡ್ ಕೊಡೋಲ್ಲ, ಅದು ಕೊಡೋಲ್ಲ, ಇದು ಕೊಡೋಲ್ಲ. ಆ ಜವಾಬ್ದಾರಿ ಅನ್ನೋಂಥದ್ದನ್ನು ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಆ ಜವಾಬ್ದಾರಿನೂ ಅರಿತಾರೆ, ಅದ್ರ ಬಗ್ಗೆ ಅವರಿಗೆ ನಾಲೆಜು ಬರ್ತದೆ. ಈಗ ಕೈತೋಟ ಮಿನಿಸ್ಟರ್ಸ್ ಏನಿರ್ತಾರೆ, ಮಕ್ಕಳನ್ನೆಲ್ಲ ಹಾಕ್ಕೊಂಡು ಕೈತೋಟ ಮಾಡುವಾಗ ಅದೊಂದು ಗಿಡ ಬೆಳೆದು ದೊಡ್ಡದಾಗುವಾಗ ಎಷ್ಟು ಪಾಲನೆ ಪೋಷಣೆ ಮಾಡ್ತಾರೆ, ಆ ಪೇಷನ್ಸ್ ಆಗಿರ್ಬೋದು, ಜವಾಬ್ದಾರಿ ಆಗಿರ್ಬೋದು, ಅವ್ರು ಬೆಳೆಸ್ಕೊಂಡಿರೋದನ್ನು ನಾನು ಸ್ವತಃ ನೋಡಿದ್ದೇನೆ. ಕುಂದಾಪುರ ಹಾಸ್ಟೆಲಲ್ಲಿ ಸಹ ಅಷ್ಟೇ, ಮೊನ್ನೆ ನಿನ್ನೆ ಎಲ್ಲ ಪೇಪರಲ್ಲಿ ಬಂತು ಕೈತೋಟ ಸಮಿತಿಯವ್ರ ಬಗ್ಗೆ, ತುಂಬಾ ಖುಷಿಯಾಯಿತು. ಮಕ್ಕಳಿಂದ ಯಾವುದೂ ಅಸಾಧ್ಯವಾದದ್ದು ಏನಿಲ್ಲ, ಅಸಾಧ್ಯ ಅಂತ ಇಲ್ಲ, ಅವರನ್ನು ಮೋಟಿವೇಟ್ ಮಾಡಬೇಕಷ್ಟೇ.
2: ಈಗ ಹಾಸ್ಟೆಲ್ ಅಂದ ತಕ್ಷಣ ಕೆಲವೊಬ್ರಿಗೆ ಏನನ್ಸುತ್ತೆ ಅಂತಂದರೆ ಅಲ್ಲಿ ಊಟ ಚೆನ್ನಾಗಿರಲ್ಲ, ಊಟ ಅಂತಂದರೆ ಅಲ್ಲಿ ಚಪಾತಿ ಕೊಡ್ತಾರೆ, ಆ ಥರ ಅನ್ನ ಕೊಡ್ತಾರೆ, ಅದನ್ನು ಊಟ ಮಾಡೋಕ್ಕಾಗಲ್ಲ, ಗಟ್ಟಿ ಇರುತ್ತೆ, ಆ ಥರ ಅಂದ್ಕೊತಾರೆ. ಆದರೆ ನನಗೆ ಅನ್ಸೋ ಪ್ರಕಾರ BCM ಹಾಸ್ಟೆಲ್ಗಳಲ್ಲಿ ತುಂಬ ಚೆನ್ನಾಗಿ ಊಟ ಇರ್ಬೋದು, ಪೌಷ್ಟಿಕ ಆಹಾರ, ಪ್ರೋಟೀನ್ಯುಕ್ತ ಆಹಾರವನ್ನು ಕೊಡ್ತಾರೆ. ಅದರಲ್ಲಿ ನಿಮ್ಮ ಪಾತ್ರ ಏನು, ನಿಮ್ಮ ಅಡುಗೆ ಸಿಬ್ಬಂದಿಯವರ ಪಾತ್ರ ಏನು, ಅದರ ಬಗ್ಗೆ ಮಕ್ಕಳು ಯಾವ ಥರ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ?
3: ನಾವು ಮೆನು ಏನಿರುತ್ತೆ, ಮೆನು ಯಾವತ್ತೂ ನಮ್ಮ BCM ಹಾಸ್ಟೆಲ್ಗಳಲ್ಲಿ ತಪ್ಪಿಸೋದಿಲ್ಲ. ನಾವು ಏನು ಮಕ್ಕಳು ಫುಡ್ ತಗೊಳ್ತಾರೆ ಆ ದಿನದ ಸಂಜೆ ಅಥವಾ ರಾತ್ರಿ ಮಕ್ಕಳಿಂದ ಫೀಡ್ಬ್ಯಾಕನ್ನು ದಾಖಲೀಕರಣ ಮಾಡ್ತೇವೆ, ಅಂದರೆ ರುಚಿ ಪುಸ್ತಕದಲ್ಲಿ. ಯಾವುದೇ ನಿಲಯ ಮೇಲ್ವಿಚಾರಕರಾಗಲಿ ಅಡುಗೆ ಸಿಬ್ಬಂದಿಗಳಾಗಲಿ ಹೀಗೆ ಬರೀರಿ, ಚೆನ್ನಾಗಿತ್ತಂತ ಬರೀರಿ, ಯಾವತ್ತೂ ಹೇಳೋದಿಲ್ಲ. ನನಗೆ ಖುಷಿ ಆಗ್ತದೆ, ಒಮ್ಮೊಮ್ಮೆ ರುಚಿ ಪುಸ್ತಕವನ್ನು ಪರಿಶೀಲನೆ ಮಾಡುವಾಗ ಮಕ್ಕಳು ಹಾರ್ಟ್ ಹಾಕಿ ಬರೆದಿರ್ತಾರೆ ಇವತ್ತು ತುಂಬ ಚೆನ್ನಾಗಿತ್ತು ಅಂತ. ಚೆನ್ನಾಗಿ ಆಗಲಿಲ್ಲ ಆದಾಗ ಇಂಥ ಅಳೋ ಸಿಂಬಲ್ ಹಾಕಿ ಬರೆದಿರ್ತಾರೆ. ನಾನು ಅದನ್ನು ರೌಂಡಪ್ ಮಾಡ್ತೀನಿ. ಇಲ್ಲಿ ಹಾರ್ಟ್ ಹಾಕಿರ್ತಾರಲ್ಲ ಅದಕ್ಕೆ ನಂದು ಒಂದು ಹಾರ್ಟ್ ಹಾಕಿರ್ತೀನಿ. ಮತ್ತು ಸಿಬ್ಬಂದಿಗಳನ್ನು ಕರೆದು ಹೇಳ್ತೀನಿ, ನೋಡಿ ಇವತ್ತು ಈ ಥರ ಚೆನ್ನಾಗಾಗಿಲ್ಲ ಅಂತ ಬರೆದಿದ್ದಾರೆ, ಚೆನ್ನಾಗಿ ಮಾಡಿ ಅಂತ. ಇನ್ನು ಹಾರ್ಟ್ ಹಾಕ್ದಾಗ ಹೇಳಿರ್ತೀನಿ, ನೋಡಿ ಇಷ್ಟು ಚೆನ್ನಾಗಾಗಿದೆ, ಇದಕ್ಕಿಂತ ಚೆನ್ನಾಗಿ ಮಾಡಿ ಅಂತ. ಖಂಡಿತ ನೀವು ಹೇಳಿದಾಗೆ BCM ಹಾಸ್ಟೆಲ್ಗಳಲ್ಲಿ ಉತ್ತಮ ಆ ಮೆನುನೇ ಹಾಗೆ ಇದೆ. ಮೊಳಕೆ ಕಾಳಾಗಿರ್ಬೋದು, ಮೊಳಕೆ ಕಾಳು ಸಾಂಬಾರು ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಪರ್ಟಿಕ್ಯುಲರಾಗಿ ಇದೇ ವೆಜಿಟೇಬಲ್ ಬಳಸಬೇಕು ಅಂತ ಅಲ್ಲಿ ಮೆನ್ಷನ್ ಮಾಡಿರೋದಾಗಿರ್ಬೋದು, ಅದು ಯಾವುದೂ ತಪ್ಪದಾಗೆ ಜಾಗ್ರತೆ ವಹಿಸೋದು ನಮ್ಮ ಫುಡ್ ಕಮಿಟಿಯವರು. ಪ್ರತಿದಿನ ನೋಡ್ತಾರೆ ಈ ಕಾಳು ಹಾಕಿದಾರೋ ಇಲ್ಲೋ ಏನು ಅಂತ. ಖಂಡಿತ ಬಿಸಿ ಅಮ್ಮ ಹಾಸ್ಟೆಲ್ಗಳಲ್ಲಿ ಉತ್ತಮ ಆಹಾರ ಸಿಗ್ತದೆ ಅಂತಂದರೆ ಒಳ್ಳೆ ಟೆಂಡರಿಂದ ಸಪ್ಲೈ ಆಗಿರಬೇಕು. ಅದಕ್ಕೆ ರೀಸನ್ ನಮ್ಮ ಮೇಲಾಧಿಕಾರಿಗಳು. ಇನ್ನು ಮೆನು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಆಗ್ತದೆ ಅಂದರೆ ಅದಕ್ಕೆ ನಮ್ಮ ಫುಡ್ ಕಮಿಟಿಯವರು, ಅದರಲ್ಲಿ ನಮ್ಮ ಪಾತ್ರ ಸ್ವಲ್ಪ.
2: ನಿಮ್ಮ ಸಹ ಕೆಲಸಗಾರರು ಏನಾದರೂ ತಪ್ಪು ಮಾಡಿದಾಗ ನೀವು ಅವರಿಗೆ ಬೈತೀರಾ, ಬುದ್ಧಿವಾದ ಹೇಳ್ತೀರಾ? ಕೆಲವೊಂದ್ಸಲ ಅದನ್ನು ಅವರು ಸ್ಪೋರ್ಟಿವಾಗೂ ತಗೊಳ್ಬೋದು ಅಥವಾ ಅವರಿಗೆ ಸಿಟ್ಟು ಬರ್ಬೋದು ನಿಮ್ಮ ಮಾತುಗಳಿಂದ. ಆ ಟೈಮಲ್ಲಿ ನೀವು ಅವರನ್ನು ಯಾವ ಥರ ಸಮಾಧಾನ ಮಾಡ್ತೀರಾ, ಅವರನ್ನ ಯಾವ ಥರ ಮ್ಯಾನೇಜ್ ಮಾಡ್ತೀರಾ, ನೀವು ಮಾಡಿದ ತಪ್ಪು ಅಂತ ಅವರಿಗೆ ಯಾವ ಥರ ತಿಳಿಸಿ ಹೇಳ್ತೀರಾ?
3: ಕುಂದಾಪುರಕ್ಕೆ ನಾನು ಫಸ್ಟಿಗೆ ಬಂದಾಗ ನೀವು ಹೇಳಿದಾಗೆ ಸಿಬ್ಬಂದಿಗಳಿಗೆ ಹೇಳುವಾಗ ಅಥವಾ ನೀವು ಹೇಳಿದಾಗೆ, ನಾನು ಬಯ್ಯೋದಂತ ಹೇಳೋದಿಲ್ಲ, ಹೇಳೋದಂತಲೇ ಹೇಳ್ತೀನಿ, ತುಂಬ ಸಿಟ್ಟು ಮಾಡ್ತಿದ್ರು, ಕೋಪ ಬರ್ತಿತ್ತು ನಾವು ನೆಗೆಟಿವ್ ಪಾಯಿಂಟ್ಸ್ಗಳನ್ನು ಹೇಳುವಾಗ. ಆಚೀಚೆ ಹೋಗೋದು, ಅಲ್ಲಿಲ್ಲಿಂದ ಕಾಲ್ ಬರೋದು, ಅದೆಲ್ಲ ಸಹ ಆಗ್ತಿತ್ತು. ಆದರೆ ಈಗ ಆಗಿಲ್ಲ. ಎಲ್ಲ ಸಿಬ್ಬಂದಿಗಳು ಏನು ಹೇಳ್ತೇವೆ ಅದನ್ನು ಅರ್ಥ ಮಾಡ್ಕೊಳ್ತಾರೆ, ಯಾಕೆ ಹೇಳ್ತಾರೆ ಹೇಳೋದನ್ನು ತಿಳ್ಕೊಳ್ತಾರೆ. ಒಂದು ವೇಳೆ ಇದು ಮುಂದುವರೆದ್ರೆ ಅದರಿಂದ ಎಂತಹ ಅನಾಹುತಗಳಾಗ್ತದೆ ಹೇಳೋದನ್ನು ಸಹ ಅರ್ಥಕೊಳ್ತಾರೆ. ಅದರಿಂದ ಆ ಸಮಸ್ಯೆ ನನಗಿಲ್ಲ, ಅಂಥ ಸಿಬ್ಬಂದಿಗಳು ನಮ್ಮಲ್ಲಿಲ್ಲ. ಏನು ಹೇಳ್ತೇವೆ ಅದನ್ನು ಪಾಸಿಟಿವ್ ಆಗಿ ಖಂಡಿತ ತಗೊಳ್ತಾರೆ.
2: ನೀವು ಕೈತೋಟದ ಬಗ್ಗೆನೂ ಹೇಳಿದ್ರಿ, ಅನ್ಕೋತಿರೋ ಪ್ರಕಾರ ನೀವು ತುಂಬ ಚೆನ್ನಾಗಿ ಗಿಡ ಬೆಳೆಸ್ತೀರಾ. ಮತ್ತು ಹಾಸ್ಟೆಲ್ಗಳಲ್ಲಿ ಗಿಡ ಹೂಗಳಷ್ಟೇ ಅಲ್ಲದೆ ತರಕಾರಿಗಳಿರ್ಬೋದು, ಬಸಳೆ, ಹರವೆ ಸೊಪ್ಪು, ಬದನೆಕಾಯಿ, ಅದನ್ನು ನಮ್ಮದು ಹಾಸ್ಟೆಲ್ನ ಅಡುಗೆಗಲ್ಲದೆ ಕೆಲವೊಂದು ಅಂಗನವಾಡಿಗೂ ಕಳಿಸ್ತೀರಾ ಅಂತ ನಾನು ಕೇಳಿದ್ದೀನಿ. ಆ ಥರ ಮಾಡಬೇಕು ಅಂತ ನಿಮಗೆ ಯಾಕೆ ಆ ಥರ ಮೈಂಡಿಗೆ ಬಂದದ್ದು?
3: ಒಂದು, ಮಕ್ಕಳು ಸಮಾಜದಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಲಿ ಅಥವಾ ಮಕ್ಕಳು ಹಂಚಿ ತಿನ್ನೋದನ್ನು ಕಲೀಲಿ ಅಂತ. ಈಗ ನಮ್ಮಲ್ಲೇ ನೀವು ಹೇಳಿದಾಗೆ ಹರವೆ ಸೊಪ್ಪು, ಬಸಳೆ ಸೊಪ್ಪು, ಬದನೆಕಾಯಿ ಅದೆಲ್ಲ ತುಂಬ ಬೆಳೆದಾಗ ಮಕ್ಕಳಿಗೂ ಸಹ ತಿಂದು ತಿಂದು ಬೇಜಾರು ಬರ್ತದೆ. ಅದನ್ನೇ ನಾಲ್ಕು ಜನರೊಟ್ಟಿಗೆ, ನಮ್ಮದೇ ಸರ್ಕಾರಿ ಶಾಲೆಯ ಬಿಸಿಯೂಟ ಆಗಿರ್ಬೋದು, ಸರ್ಕಾರಿ ಅಂಗನವಾಡಿಗಳಾಗಿರ್ಬೋದು, ಅಲ್ಲಿ ಮಕ್ಕಳೇ ಹೋಗಿ ಕೊಟ್ಟು ಅವರೊಟ್ಟಿಗೆ ಬೆರೆಯೋದ್ರಿಂದ ಮಕ್ಕಳಿಗೂ ಸಹ ಹಂಚಿ ತಿನ್ನುವಂತಹ ನೇಚರ್ ಡೆವಲಪ್ ಆಗ್ತದೆ ಹೇಳುವಂಥದ್ದು ನನ್ನ ಭಾವನೆ.
2: ಕೆಲವೊಮ್ಮೆ ಮಕ್ಕಳು ಯಾರ ಹತ್ರನೂ ಅವ್ರಿಗೆ ಆಗಿರುವಂತಹ ಪ್ರಾಬ್ಲಮ್ಗಳನ್ನು ಹೇಳ್ಕೊಳ್ಳಲ್ಲ, ಫ್ರೆಂಡ್ಸ್ ಹತ್ರ ಇರ್ಬೋದು ಅಥವಾ ತಂದೆ ತಾಯಿಗಳ ಹತ್ರನೂ ಹೇಳಲ್ಲ. ಈಗ ಹಬ್ಬಕ್ಕಾಗಲಿ ರಜೆಗಾಗಲಿ ಮನೆ ಹೋದಾಗ ಅವ್ರ ಮಕ್ಕಳು ಮೊದಲಿನ ಥರ ಇರಲ್ಲ, ಬೇಜಾರಲ್ಲಿರ್ಬೋದು ಅಥವಾ ಏನೋ ಯೋಚನೆ ಮಾಡ್ತಿರ್ತಾರೆ ಅಂತ ಅವ್ರಿಗೆ ಪೇರೆಂಟ್ಸಿಗೆ ಅನಿಸುತ್ತೆ. ಆದರೆ ಎಷ್ಟೇ ಕೇಳಿದ್ರು ಅವ್ರ ಮಕ್ಕಳು ಏನಾಗಿದೆ ಅಂತ ಹೇಳಲ್ಲ. ಅವಾಗ ಪೇರೆಂಟ್ಸ್ ನಿಮ್ಮ ಹತ್ರ ಬಂದು ಮಾತಾಡ್ತಾರೆ, ಮ್ಯಾಮ್ ನನ್ನ ಮಗಳು ಈ ಥರ ಮಾಡ್ತಿದ್ದಾಳೆ ಯಾಕಂತ ಗೊತ್ತಿಲ್ಲ, ಸ್ವಲ್ಪ ಕೇಳಿ ವಿಚಾರಿಸಿ ನೋಡಿ ಅಂತ. ನೀವು ಆ ಟೈಮಿಗೆ ಆ ಮಕ್ಕಳನ್ನು ಕರೆದು ಯಾವ ಥರ ಪ್ರಶ್ನೆ ಮಾಡಿ ಕೇಳ್ತೀರಾ, ಮತ್ತು ಅವರ ಒಂದು ಪ್ರಾಬ್ಲಮ್ಗೆ ಯಾವ ಥರ ಸೊಲ್ಯೂಷನನ್ನು ಕೊಡ್ತೀರಾ?
3: ನಾನು ಮೊದಲೇ ಹೇಳಿದಾಗೆ ಖಂಡಿತ ನಿಲಯ ಮೇಲ್ವಿಚಾರಕಿಯಾಗಿ ಆ ಮಕ್ಕಳು ಯಾರು ನಮ್ಮ ಅಂಡರಲ್ಲಿ ಇರ್ತಾರೆ ಅವರಿಗೆ ನಾವು ಪೇರೆಂಟ್ಸೂ ಆಗಿರಬೇಕಾಗ್ತದೆ, ಸ್ನೇಹಿತೆಯೂ ಆಗಿರಬೇಕಾಗ್ತದೆ, ಶಿಕ್ಷಕಿಯೂ ಆಗಿರಬೇಕಾಗ್ತದೆ, ಫ್ರೆಂಡ್ಸ್ ಸಹ ಆಗಿರಬೇಕಾಗ್ತದೆ. ನೀವು ಹೇಳ್ತಿರುವಂಥ ಪರಿಸ್ಥಿತಿಯಲ್ಲಿ ಖಂಡಿತ ಒಬ್ಬಳು ಸ್ನೇಹಿತೆಯಾಗಿ ಆ ಮಕ್ಕಳನ್ನು ಕೌನ್ಸಿಲಿಂಗ್ ಮಾಡಿದ್ದೇ ಹೌದಾದರೆ ಅವರು ಮನಸ್ಸಲ್ಲಿ ಯಾವುದೇ ರೀತಿಯ ದುಗುಡ ದುಮಾನಗಳು ಇರಲಿ, ಏನಾದರೂ ಸಮಸ್ಯೆಯಿಂದ ಅವರು ಬಳಲ್ತಿರಲಿ, ಖಂಡಿತ ನಮ್ಮ ಜೊತೆ ಅದನ್ನು ಶೇರ್ ಮಾಡ್ತಾರೆ. ಮಕ್ಕಳ ಮನಸ್ಸಲ್ಲಿ ನಮ್ಮ ಬಗ್ಗೆ ಗೌರವದ ಭಾವನೆ ಇರಬೇಕೇ ಹೊರತು ಅಂಜಿಕೆ ಅಥವಾ ಹೆದರಿಕೆ ಹೇಳುವಂಥದ್ದು ಇರಬಾರ್ದು. ಪೋಷಕರು ಅಂದರೆ ಪೋಷಕರ ಸ್ಥಾನದಲ್ಲಿರುವಾಗ ನಾವು ಕೆಲವೊಮ್ಮೆ ಅವರು ತಪ್ಪು ಮಾಡಿದಾಗ ಹೇಳಬೇಕಾಗ್ತದೆ. ಅಂಥ ಮಕ್ಕಳನ್ನು ಖಂಡಿತ ನಾವು ಗುರುತಿಸ್ತೇವೆ. ನೀವು ಹೇಳಿದಾಗೆ ಸಪ್ರೇಟ್ ಇರುವಂಥ ಮಕ್ಕಳು, ಮಂಕಾಗಿರುವಂಥ ಮಕ್ಕಳು, ಅವರಿಗೆ ಕೌನ್ಸಿಲಿಂಗನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಸಹ ನಾವು ಮಾಡ್ತೇವೆ. ಕೆಲವೊಮ್ಮೆ ನಾವೇ ಕೌನ್ಸಿಲಿಂಗನ್ನು ಮಾಡ್ತೇವೆ. ನೀವು ಹೇಳಿದಂಥ ಸಿಚುವೇಶನ್ಗಳಲ್ಲಿ ಕೆಲವು ಮಕ್ಕಳು ಅಥವಾ ಕೆಲವು ಪೇರೆಂಟ್ಸ್ ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸಿದಂಥದ್ದು ಸಹ ಇದೆ. ನಾನು ಹೇಳೋದು ಇಷ್ಟೇ, ನಿಲಯ ಮೇಲ್ವಿಚಾರಕರು ಕೇವಲ ಎತ್ತರಕ್ಕೆ ದಪ್ಪಕ್ಕೆ ಸ್ಟ್ರಿಕ್ಟಾಗಿದ್ದರೆ ಆಗಲಿಲ್ಲ, ಆ ಮಕ್ಕಳೊಟ್ಟಿಗೆ ಸ್ನೇಹಿತರಾಗಿ ಬೆರೆತಾಗ ಆ ಎಲ್ಲ ಸಮಸ್ಯೆಗಳನ್ನು ಅರ್ತುಕೊಳ್ಳಿಕ್ಕೆ ಸಾಧ್ಯ.
2: BCM ಹಾಸ್ಟೆಲ್ಗಳಿಗೆ ಸೇರಬೇಕು ಅಂತ ತುಂಬ ಜನ ವಿದ್ಯಾರ್ಥಿಗಳು ಅನ್ಕೊಂತಿರ್ತಾರೆ, ಅದಕ್ಕೆ ಯಾವ ಥರ ಪ್ರೊಸೆಸ್ ಇರುತ್ತೆ ಮತ್ತು ಅವರಿಗೆ ಯಾವ ರೀತಿಯಾದಂತಹ ಅರ್ಹತೆಗಳು ಬೇಕು?
3: ನಮ್ಮಲ್ಲಿ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ಎರಡು ನಿಲಯಗಳಿವೆ. ಮೆಟ್ರಿಕ್ ಪೂರ್ವ ನಿಲಯಗಳಲ್ಲಿ 5ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ಮಕ್ಕಳಿಗೆ ನಾವು ದಾಖಲಾತಿಯನ್ನು ಮಾಡಿಕೊಳ್ತೇವೆ. ಅದೇ ರೀತಿ ಮೆಟ್ರಿಕ್ ನಂತರದ ನಿಲಯಗಳಲ್ಲಿ PUCಯಿಂದ ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೆ ನಾವು ದಾಖಲಾತಿಯನ್ನು ಮಾಡಿಕೊಳ್ತೇವೆ. ಮೊದಲನೇ ಮಾನದಂಡ ಅಂದರೆ ಮಕ್ಕಳು ಹಿಂದುಳಿದ ವರ್ಗಗಳಿಗೆ ಸೇರಿರಬೇಕು, ಅಂದರೆ ಪ್ರವರ್ಗ 1, 2A, 2B, 3A, 3B ವರ್ಗಕ್ಕೆ ಸೇರಿರಬೇಕು. SC ST ಅವರಿಗೆ ಸಹ ಪ್ರವರ್ಗ ಹಿಂದುಳಿದ ವರ್ಗಗಳ ಕಮ್ಯುನಿಟಿಗೆ ಸೇರಿದಂತಹ ಮಕ್ಕಳಿಗೆ 75% ಸೀಟ್ಗಳನ್ನು ಮೀಸಲಾಗಿರ್ತವೆ. ಎಸ್ಸಿ ಎಸ್ ಟಿ ಈ ಕಮ್ಯುನಿಟಿಗೆ ಸೇರಿದಂತಹ ಮಕ್ಕಳಿಗೆ 25% ಸೀಟನ್ನು ನಾವು ರಿಸರ್ವ್ ಇಡ್ತೇವೆ. ಮತ್ತು ಇನ್ಕಮ್ ಲಿಮಿಟ್ 1 ಲಕ್ಷದ ಒಳಗಿರಬೇಕು, ಅವರು ಭಾರತೀಯ ಪ್ರಜೆಯಾಗಿರಬೇಕು, ಕರ್ನಾಟಕದಲ್ಲೇ ವಾಸವಾಗಿರಬೇಕು, ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡ್ ಇರಬೇಕು, ಇದೆಲ್ಲ ಮಾನದಂಡಗಳು. ಮತ್ತು ಅವರು ಅಪ್ಲೈ ಮಾಡುವಾಗ ಎಸ್ ಎಚ್ ಪಿ ಪೋರ್ಟಲಲ್ಲೇ ಅಪ್ಲೈ ಮಾಡಬೇಕು, www.shp.karnataka.government.in BCWD ಪೋರ್ಟಲಲ್ಲಿ ಅವರು ಅಪ್ಲಿಕೇಶನನ್ನು ಹಾಕ್ಬೋದು.
2: ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಒಂದು ವರ್ಕ್ ಎಕ್ಸ್ಪೀರಿಯೆನ್ಸ್ಗಳನ್ನು ಹಂಚಿಕೊಂಡಿದ್ದಕ್ಕೆ ಶ್ರೀಮತಿ ಆಶಾದೇವಿ ಮ್ಯಾಮ್ ಇವರಿಗೆ ಧನ್ಯವಾದಗಳು. ಕೇಳುಗ್ರೆ, ಇಷ್ಟೊತ್ತು ನಾವು ಮಾತಾಡಿದ್ದು ಶ್ರೀಮತಿ ಆಶಾದೇವಿ ಮ್ಯಾಮ್ ಹತ್ರ. ಅವರು ಹಾಸ್ಟೆಲ್ ವಾರ್ಡನ್ ಅಷ್ಟೇ ಅಲ್ಲದೆ ನಮ್ಮ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಯಾಗಿರುವಂಥವರು. ಅವರ ಅನುಭವಗಳನ್ನು ಕೇಳಿ ತುಂಬ ಖುಷಿಯಾಯಿತು. ಸದ್ಯಕ್ಕೆ ನಾನಂತೂ ಹೊರಡೋ ಸಮಯ ಆಯಿತು. ನಾನು ನಿಮ್ಮ ಪ್ರತೀಕ್ಷಾ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ. ಬತ್ತೆಕ್ಕ
4: ಹಾಯ್, ಎಲ್ರಿಗೂ ನಮಸ್ಕಾರ. ವಿಶ್ವ ಕುಂದಾಪುರ ದಿನಾಚರಣೆಯ ಶುಭಾಶಯ ಹೇಳ್ತಾ ನಾವಿವತ್ತು ಹೆಜ್ಜೆ ಗೆಜ್ಜೆ ಗೋಪಾಡಿ ಸಂಘದಿಂದ ಒಂದ್ 4 ಜನ ಸೇರ್ಕೊಂಡು ಚಣ್ಣಕ್ಕೆ ಒಂದು ಕುಂದಾಪುರ ಭಾಷೆಗೆ ನಾಟಕ ಮಾಡಿ ಗಮ್ಮತ್ ಮಾಡುವ ಅಂತ ಹೇಳಿ. ಇದನ್ನ ಬರ್ದವ್ರ ಯಾರು ಗೊತ್ತಿತ್ತಾ? ನಮ್ ಕುಂದಾಪುರದವ್ರ, ಅದ್ರಂಗೂ ಕಾರ್ಕಡದವ್ರೆ, ಶ್ರೀನಿವಾಸ ಉಡುಪ್ರ ಅಂತ ಹೇಳಿ. ಸುಮಾರು 50-60 ವರ್ಷದ ಹಳೀ ಕತಿ ಕಾಣಿ. ಅದ್ರಂಗೆ ಚೂರ್ಪಾರ್ ಆಚೀಚಿ ಮಾಡ್ಕಂಡ ಎಂತೋ ಒಂದ್ ಮಾಡಿತ್ತ. ಹೆಚ್ ಕಡಿಮೆ ಯಾರೆ ಹೊಟ್ಟಿಗ್ ಹಾಯ್ಕಂಡ ಸುಧಾರಿಸ್ಕಣಿ ಅಕ್ಕ. ಇಷ್ಟೆಲ್ಲ ಹೇಳಿ ನಾ ನಿಮ್ಗೆ ನಾಟಕದ ಹೊಸರ ಹೇಳಲೇ ಇಲ್ಲ ಅಲ್ದೆ. ಇದ್ರ ಹೊಸರ ಕಂಜೂಸ್ ಅಪ್ಪಯ್ಯ ಅಂದ ಹೇಳಿ. ಇದ್ರಂಗೆ ಅಪ್ಪ ಅಬ್ಬಿ 2 ಮಕ್ಳು ಇಪ್ಪು ಮಧ್ಯಮ ವರ್ಗದ ಸಂಸಾರದ ಕತಿ ಇತ್ತ ಕಾಣಿ. ಇದ್ರಲ್ಲಿ ಅಪ್ಪಯ್ಯ ಮಾಡದ್ದ ನಾಗರತ್ನ ಜಿ ಹೇರಳೆ, ಅಬ್ಬಿ ಮಾಡದ್ದ ಸುನೇತ್ರ ಉಡುಪ, ಇನ್ನ 2 ಮಕ್ಳಾಯಿ ಮಾಬ್ಲ ಮಾಣಿಯಾಯಿ ಅಕ್ಷತ, ಅಡಿಗ ಸತ್ಯಮಾಣಿಯಾಯಿ ನಿವೇದಿತ. ಕೇಂದ್ರಿ ಅಲ್ದೆ
5: ಶಿವಪ್ಪ ಕಾಯೋ ತಂದೆ 3 ಲೋಕ ಸ್ವಾಮಿ ದೇವಾ, ಹೊಸುವಾತ್ತಲೆ ಅಬ್ಬಿ ಹೊಸುವಾತ್ತಲೆ.
6: ಅಲ್ಲ ಮಾಣಿ ಸತ್ಯ, ಅಪ್ಪಯ್ಯ ಮನ್ಕಣ ಕಾಂತಿಲ್ಯ ನಿಂಗೆ, ಎಪ್ಸ ನಿನ್ ಬೆನ್ ಚರ್ಮ ಸುಲಿತ್ರ ಕಾಣ್.
7: ಅಪ್ಪಯ್ಯನ್ ಯಾರು ಎಪ್ಸಕ್ಕಾಗ, ಆರ ಅಪ್ಪಯ್ಯ ಮಾತ್ರ ಎಲ್ಲರನ್ನ ಎಪ್ಸ್ಲಕ್ಕಲ್ಲ.
6: ಯಾರನ್ ಮಾಣಿ ಅಪ್ಪಯ್ಯ ಎಪ್ಸದ್ದ?
7: ಮೊನ್ನೆ ರಾತ್ರಿ ಮಳಿ ಬಂದಲ್ಲ, ನಿನ್ನ ಮತ್ತಣ್ಣ ಎಪ್ಸಿರಲ್ಲ, ನಂಗ ಅಷ್ಟೊತ್ತಿಗೆ ಎಚ್ಚರಿಕೆ ಇದ್ದಿತ್ತು.
6: ಅಲ್ಲ ಹಂಗಾರೆ ಸೌದಿ ನೆನೂದ ಹೊರ್ಗೆ ದಿನಾ ಬೆಳಗ್ಗೆ ಬಸ್ಲ ಮನಿ ಹೊಯ್ಕಂಡ ಅಮ್ಮೇ ಬಿಸಿನೀರ್ ಬತ್ತಿಲ್ಲ ಅಂತಿಯಲ್ಲೇ. ಇಲ್ ಬಾ, ಅಜ್ಜಿ ಪಲಹಾರ ಮಾಡಿದೆ, ಅವಲಕ್ಕಿ ಕೊಡ್ತೆ.
7: ಹಾ ಎಂತ ಇವತ್ ಏಕಾದಶಿಯಾ? ನಾ ಕೇಳ್ರಿ ಇನ್ನ ಏಕಾದಶಿ ಬತ್ತಿಲ್ಲ ಅಂತ ಹೇಳ್ರ? ಈಗ ಮಾಡ್ತೆ ಕಾಣ ಅಜ್ಜಿಗೆ, ಪುಡಿ ಅಂಡಿಗೆ ನೀರ್ ತುಂಬಿಸಿ ಇಟ್ಟೆ.
6: ಈಗ ಮಾಡಿ ತಕೋ.
7: ಯಾರ್ದೋ ಯಾರ್ದೋ ಮಂಡಿ ಮೇಲೆ ಕುಪ್ಪಳ ಕೂತಿತೋ, ಯಾರ್ದೋ ಯಾರ್ದೋ ಮಂಡಿ ಮೇಲೆ ಕುಪ್ಪಳ ಕೂತಿತೋ.
6: ಎಂತ ಮಾಡಿ ನಿಂದ ಹೋಗತ್ಲಗೆ?
8: ಶೇ ಈ ಮಕ್ಕಳಪ್ಪ, ಒಂದ್ ಗಳಿಗೆ ಮನ್ ಕಂಪಿಡ್ತುವ. ಅದ್ರಂಗು ಈ ಶನಿ ಮಾಣಿ ಶಾಲಿಗ್ ರಜಿ ಬಂತಂದ್ರ ಸೈ ನಮ್ ನಿದ್ದೆ ವಜಾ. 365 ದಿನ ಶಾಲಿ ಮಾಡ್ರೆ ಗಂಟು ಹೊತ್ತಾ ಮಾಸ್ಟ್ರಿಗೆ?
6: ನಾವ್ ಒಳಗೋತೆ, ನಂಗ್ ಕೆಲ್ಸ.
7: ಅಮ್ಮ ಈ ಅಪ್ಪಯ್ಯ ಎಂತ ಕಾಗ್ಲತ್ ಮಲ್ಕಂಬುದ, ರಾತ್ರಿ ಅಂತ ಕೊಳುಕ್ ಹತ್ರ?
8: ಎಂತ ನನ್ನ ನಿದ್ರಿಂದ ಎಬ್ಸದಲ್ದೆ ಬಾಯಿಗ್ ಬಂದಂಗ ಹೇಳ್ತೀಯ? ಎಂತ ಹೇಳ್ದೆ ಎಂತ ಹೇಳ್ದೆ ಹೇಳಿ ಒಂದ್ಸಲ.
7: ಅಯ್ಯೋ ಅಪ್ಪಯ್ಯ ಹೊಡಿಬೇಡಿ ಹೊಡಿಬೇಡಿ, ನಾ ನಿಮ್ ಬೈದದಲ್ಲ.
8: ಎಂತ ಕೊಳುಕ್ ಹೋಪ್ದ? ಅಪ್ಪಯ್ಯ ಕೊಳುಕ್ ಹೋಪ್ದಂದಲ್ಲಿ ಹೇಳ್ತಿಯಲ್ಲ, ನಿನಗ್ ನಿನಗ್ ಸೊಲ್ದ?
7: ಅದು ಅದು ನಾವ್ ಶಾಲಿ ಪಾಠ ಕೇಂಬುತ್ತಿಗೆ ಕಣ್ ಕೂರ್ರೆ ಮಾಸ್ಟರ್ ಹಂಗೆ ಕೇಂತ್ರ, ಅದಕ್ಕೆ ಕೇಂಡೆ ಅಪ್ಪಯ್ಯ ಹೆಂಗೇಳಿ ಕುದಕ್ ಹೋತ್ರಲ್ಲ ಅಂದ್ ಕೇಂತ್ರ.
6: ಯಾಕಪ್ಪ ಆ ಮಾಣಿನ್ ಗೋಳ್ ಹೊಯ್ಕಂದ ಸಣ್ಣದಲ್ಲಿ ಅದ ಹಂಗಾರೆ?
8: ಹೌದಪ್ಪ ಸಣ್ಣದಂದ ಹೇಳಿ ನಾವ್ ತಿಳ್ಕಂದ್ ಅವ್ವ ನಮ್ಮನ್ ಮೂರ್ ಕಾಸ್ ಮಾಡಿ ಹಾಕ್ತ್ರ ಊರಲ್ಲಿ ಶನಿಯಲ್ಲ. ನಿದ್ದಿ ಅಂತೂ ಇಲ್ಲ, ಗೆದ್ದಿಗ್ ನೀರ್ ಬಿಡುಕೆ ಜನರು ಸಿಕ್ತರ ಕಾಂತೆ.
9: ಅಮ್ಮ ಅಮ್ಮ
6: ಆ ಮಾಬಲ್ ಮಾಣಿ ಎಂತದೋ ಹೇಳ್ತಿತ್ತಪ್ಪ ಆಗ್ಲಿಂದ್ಲು, ಅದ್ರ ಗುಯ್ಯ ಕೇಂದ್ರ ಸಾಕಾಯ್ತು ನಂಗೆ, ಎತ್ತು ಹೋದೆ ಮಾಣಿ. ನೀನೇ ಕೇಮ್ ಕಾಗ್ದ ಹಂಗಾರ ಅಪ್ಪಯ್ಯನ ಹತ್ರ, ಯಾವಾಗ್ಲೂ ನನ್ ಜೀವ ಎಂತ ತಿಂಬುದು?
9: ಅದು ನಂಗೆ
8: ನಿಂಗೆ
9: ನಂಗೆ
8: ಎಂತ ನಿಂಗೆ
7: ನಾಕೆಂತೆ ಅಪ್ಪಯ್ಯ?
8: ಹಾ ಹಾ ಅಪ್ಪಯ್ಯ, ಅವಕ್ಕೆಂತ?
7: ಹಾ ಹಾ ಅವನಿಗೆ ನಿಮ್ಮತ್ರ ಹೇಳಕ್ ಹೆದ್ರಿಕೆ ಅತ್ತಮ್ರ.
8: ನಿಂಗೆ ಹೆದ್ರಿಕೆ ಅತ್ತಿಲ್ಯ?
7: ಹಂಗಲ್ಲ ಅಪ್ಪಯ್ಯ, ಅವನಿಗೆ ಒಂದ್ ಪಿಕ್ಚರ್ ಹೋಯ್ಕಂಬ್ರ, ಅವನಟ್ಟಿ ನಾನು ಹೋಪುದ.
8: ಹ ಯಾರ್ ಬೇಕಾರು ಹೋಯ್ಲಕ್, ಬೇಕಾರೆ ಆ ತೊಟ್ಲಲ್ಲಿದ್ ಮಗಿನೂ ಕರ್ಕೊಂಡು ಹೋಯ್ನಿ.
7: ಕೇಳಿ ಅಣ್ಣ, ಅಪ್ಪ ಹೇಳದ್ ಯಾರ್ ಬೇಕಾರು ಹೋಯ್ಲಕಂಬ್ರ. ನಾ ಬತ್ತೆ ಅಣ್ಣ, ನನ್ನೂ ಕರ್ಕೊ ಹೋಗ. ಅಡಿಲ್ಯ
8: ಯಾರನ್ ಬೇಕಾರು ಕರ್ಕೊಂಡ್ ಹೋಯ್ಲಕ್ಕ, ಆರೆ ದುಡ್ಡು ದುಡ್ಡು ದುಡ್ಡು ಬೇಕಲ್ಲ.
7: ಹಂಗಾರೆ ಅಪ್ಪಯ್ಯ ದುಡ್ಡು ಕೊಡಿ. ಅಪ್ಪಯ್ಯ ನಂಗ್ ಮೂರಾಣಿ, ಅಣ್ಣಂಗ್ ಮೂರಾಣಿ. ಅಮ್ಮ ನೀವತ್ತ
8: ಎಂತ ದುಡ್ಡ ಎಂತ ನಿನ್ ಅಪ್ಪಯ್ಯ ದುಡ್ಡು ಗಂಟು ಕಟ್ಟಿ ಕೊಟ್ಟಿದ್ ನಾನು ನಂಗೆ?
7: ಅಲ್ಲ ನೀವೇ ಅಲ್ದ ನನ್ನ ಅಪ್ಪಯ್ಯ.
8: ನಿಮ್ಗೆ ತಿಂದು ಸೊಕ್ಕ ಹಾಂಗಾಯಿ ಪಿಕ್ಚರ್ ನಾಟಕ ಎಲ್ಲ ಬೇಕಮ್ಮಂಗ
6: ಕೊಟ್ರಿ ಎಂತ ತಪ್ಪ? ಹಂಗಾರೆ ಮೂರಾಣಿ ಅಲ್ಯ ಆ ಮಾಣಿ ಎಷ್ಟು ದಿನದಿನ ಪಿಕ್ಚರ್ ಹೋಯ್ಕಂದ ಹೇಳಿ ಉರು ಹಾಕ್ತಿತ್ತ. ಅದೇ ಆಚೀಚ್ ಮನಿ ಮಕ್ಕಳ ಹಂಗೆ ಬಂದ್ ಪಿಕ್ಚರ್ ಎಲ್ಲ ಬಿಡ್ದೆ ಕಾಮ್ದಾರ್ ಆಬ್ದ ನಮ್ಗೆ.
8: ಹೌದಾ, ನಿಮ್ಗೆ ಮೂರಾಣಿ ಅಂದೇಳಿ ತೋರತ್ತ, ನಂಗ್ ಅದನ್ ಕಾಣ್ಕಾರೆ ರಕ್ತ ನೀರ್ ಮಾಡ್ಕತ್ತ. ನಾವೆಲ್ಲ ಪಿಕ್ಚರ್ ಕಂಡೇ ದೊಡ್ಡವರಾದವ್ರಲ್ಲ, ಅದನ್ ಕಾಣದೇ ಇದ್ರೆ ಪಾಪ ಬಪ್ತಂದೇಳಿ ಯಾರೆ ನಂಗೆ ಬರ್ಲಿ.
7: ಅಪ್ಪಯ್ಯ ಅಪ್ಪಯ್ಯ ಆಯ್ಲಿ, ಮೂರಾಣಿ ಕೊಡಿ ಅಣ್ಣ. ಅಷ್ಟು ಮಾರ್ಕದ್ ಕಾಣ್ತಿಲ್ಲ ನಿಮ್ಗೆ, ನಾ ಹೆಂಗಾರು ಮಾಡಿ ಒಳ ನುಗುಳ್ಕೊಂಡು ಹೋತ.
8: ಹಾಂಗ್ ನುಗುಳ್ಕೊಂಡು ಹೋಗ್ತಾರೆ ಎಲ್ಲಿಗ್ ಬೇಕಾರು ಹೋಯ್ಲಕ್ ನಂದೇನ್ ಅಡ್ಡಿಲ್ಲ. ಹಾಂಗಂದ್ ಹೇಳಿ ಈ ಪಿಕ್ಚರಿಗೆ ಖರ್ಚು ಮಾಡ್ರೆ ಮನಿ ಉಳಿತ ಮಣಿ. ಎಲ್ರಂಗೆ ನಾವು ಒಂದ್ ಮುಷ್ಟಿ ಊಟ ಮಾಡ್ಕೊಂಡ್ ಇರ್ಕ ಹೋಯ್ನೇತೆ.
7: ಅಪ್ಪಯ್ಯ ಅಣ್ಣ ಅಪ್ಪಯ್ಯ ಒಳ ಹೋಯ್ ಆಯ್ತು, ಅವ್ರ ನಮ್ಕ ನೀ ಪಿಕ್ಚರ್ ಹೋತ ಅನ್ಕಂಡ್ರೆ ನಿನ್ ಕೈ ಚಿಪ್ಪೆ ಗತಿ.
10: ತಡಿ ಅಮ್ಮನ ಹತ್ರ ಅವ್ರು ಕೇಂತೆ. ಅಮ್ಮ ಅಮ್ಮ ನಿನ್ನ ಹತ್ರ ದುಡ್ಡಿದ್ರು ಕೂಡ ನಾನ ಊಟಕ್ಕಾರು ಹೋಯ್ ಅಲ್ದಿ ಬ್ರಹ್ಮಚಾರಿಗಾರು ಹೋಯ್ ದುಡ್ಡು ಒಟ್ಟು ಮಾಡಿ ಕೊಡ್ತೇ ನಿಂಗೆ. ಅದು ಅಲ್ದೆ ಅಮ್ಮ ಇಲ್ಕೇನಮ್ಮ ಆಚಿ ಮನಿ ನರಸಿಂಹನ ಹತ್ರ ನಾ ಬತ್ತಿ ಅಂದ್ರೆ ಹೇಳಿದೆ ಮರತಿ, ಇನ್ನು ಹೋಯ್ದಿದ್ರೆ ಹೇಸ್ಗಿ ಅಲ್ದ ಅಮ್ಮ ನೀ ಕೊಡಮ್ಮ ನಂಗೆ.
6: ನನ್ ಕೈಯಲ್ಲಿ ಹ್ಯಾಂಗ್ ಬತ್ತ ಮಾಡಿ ದುಡ್ಡು ಬಾಳಿ ಇಟ್ಕೊಂಬಕ್ಕೆ ಇವ್ರ ಹತ್ರ ದುಡ್ಡಿಗೆ ಬಾಯಿ ಅಲ್ದ ಅಲ್ದ ಅಲ್ದ ಸಾಕತ್ ನಂಗೆ. ನಾನ ಪಾಪ ಪುಣ್ಯ ಗ್ರಹಿಸ ಜಾಸ್ತಿ ಐತಿ ಇವರಿಗೆ. ಆಚೀಚ್ ಮನಿ ಹೆಂಗ್ಸ್ರ ಕಣಿಗೆ ಅಕ್ಕಿ ಬತ್ತನೆಲ್ಲ ಕದ್ದು ಮಾರಿರೆ ಸಮಾ ತಿರಿತಿ ಇವರಿಗೆ.
8: ಎಂತಂದೆ ಅಮ್ಮ ಇನ್ನೊಂದ್ಸಲ ಹೇಳ?
6: ಅದೇ ಆಚೀಚ್ ಮನಿ ಹೆಂಗ್ಸ್ರ ಕಣಿಗೆ ಅಕ್ಕಿ ಬತ್ತನೆಲ್ಲ ಕದ್ದು ಮಾರಿರೆ ಸಮಾ ತಿರಿತಿ ಇವರಿಗೆ.
8: ಅಲ್ದಮ್ಮ
7: ಹಾ ಈ ಅಮ್ಮನು ದುಡ್ಡು ಕೊಡಲ್ಲ. ಅಣ್ಣ ಹೆಂಗ್ ಪಿಕ್ಚರಿ ಗೊತ್ತ ಈಗ? ಆಚಿ ಮನಿ ನರಸಿಂಹನ ಹತ್ರ ನಾನಾರು ಹೋಯ್ ಹೇಳಿಕ್ಕೆ ಬತ್ತೆ ಅಣ್ಣ ಬತ್ತಿಲ್ಲ ಅಂದ. ಆಚಿ ಮನಿ ನರಸಿಂಹನ ಹತ್ರ ಹೋಯ್ ನಾನ್ ನೀ ಬತ್ತಿಲ್ಲ ಅಂದ್ ಹೇಳಿಕ್ಕೆ ಬಪ್ಪುದ?
8: ನೀ ಸ್ವಲ್ಪ ಸುಮ್ಮನಾಯ್ಕೋ ಅಕ್ಕ, ಆತ್ರಿಗೆ ಟಾಂಜಿ ನಿನ್ ಕಣೆಗೆ ಆಡ್ಬೇಡ, ಸ್ವಲ್ಪ ಸುಮ್ಮನಾಯ್ಕೋ. ನಾನ ಹೋಯೇ ಹೋತೆ ಈಗ ಪಿಕ್ಚರಿ.
7: ದುಡ್ಡಿಲ್ಲಲ್ಲ ಹೆಂಗ್ ಹೋತೆ? ಹೊರಗೈಕ ಇನ್ಕಿ ಕಾಂತಿಯ
8: ಈ ಕಣ? ಇನ್ಕಿ ಯಾರು ಕಾಂತೆ ಹ್ಯಾಂಗಾರು ಕಾಂತೆ ಅದೆಲ್ಲ ನಿಂಗ್ ಬೇಡ, ನಾ ಒಳಗ್ ಹೋಯೇ ಕಾಂತೆ ಈ ಪಿಕ್ಚರ್.
7: ದುಡ್ಡಿಗೆಂತ ಮಾಡ್ತೆ?
8: ಅದೆಲ್ಲ ನಿಂಗ್ ಬೇಡ, ನಿಂಗ್ ಆಗ್ಲೇ ಹೇಳಿದೆ ನಾನು ಎಂತಾರು ಮಾಡ್ತೇನ ಅನ್ಕಂಡ್ ನೀ ಸುಮ್ಮನಾಯ್ಕೋ.
7: ಅಣ್ಣಯ್ಯ ಒಂದ್ ಕೆಲ್ಸ ಮಾಡುವ, ಈ ಮಧ್ಯಾಹ್ನ ಹೊತ್ತಲ್ಲೂ ಹೋಪ್ಪ ಬಾಗ್ಲಾಗ ಯಾರು ಇಪ್ಪುದಿಲ್ಲ, ನಾವ್ ಆ ಬೆಂಚ್ ಎಡಿ ಹೋಯ್ ಮಲ್ಕಂಬ, ಪಿಕ್ಚರ್ ಶುರು ಅಪ್ಪಕ್ಕೂ ಮೇಲೆದ್ದು ಕುತ್ಕಂಬ.
8: ಅದೆಲ್ಲ ಆತಿಲ್ಲ, ಕಡಿಗೆ ಯಾರು ಕಂಡ ನಮ್ಮನ್ ಹಿಡ್ದ್ರಿತ್ತಲ್ಲ ದೇವ್ರೇ ಗತಿ.
7: ಮತ್ತೆಂತ ಮಾಡ್ತೆ ಅಣ್ಣಯ್ಯ? ನಂಗೆ ಹೇಳ ಅಣ್ಣಯ್ಯ ಎಂತ ಮಾಡ್ತೆ ನೀನು?
8: ಕಾಣ ನಿನ್ಮೇಲ್ ನಂಬಿಕೆ ಇಟ್ಕೊಂಡ್ ಹೇಳ್ತಿದ್ದೆ, ಯಾರಿಗೂ ಹೇಳ್ಬೇಡ ಈ ವಿಷಯನ, ಯಾರಿಗಾರು ಹೇಳ್ರೆ
7: ನಿಮ್ಗಾಂಕಿ ಅಣಿಗೂ ನಾ ಹೇಳುದಿಲ್ಲ.
8: ಇಲ್ವಾ ನಾ ಹೇಳ್ತೇ ಇಲ್ವಾ? ಗುಟ್ಟೆಗೆ ಹೇಳ್ತ
7: ಎರಡ್ ಸೇರಿ ಎಷ್ಟಪ್ಪ ಕೊಡ್ತಿರ ಪ್ಯಾಟೆಗೆ?
8: ಕಾಣ ಮತ್ತೆ ಶುರು ಮಾಡ್ದ, ನಿನಗ್ ನಾನು ಹೇಳಲ್ಯ ನಿಂಗ ಬ್ಯಾಡ ಅನ್ಕಂಡ ಅದ್ ಎಷ್ಟಾರು ಕೊಡ್ತಿರ, ಎಷ್ಟ್ ಕೊಡ್ದಿರು ಇಬ್ರಿಗ್ ಪಿಕ್ಚರಿಗ ವಾಪಸ್ ಸಾಕ. ಈ ಕಾಣ ಮತ್ತ ಮತ್ತೆ ಹೇಳ್ತಿದ್ದೆ, ಯಾರಿಗಾರು ಹೇಳಕ್ ನೀನ ಕಾಣ್ ಮತ್ ನಿಂಗೆ.
7: ಅಪ್ಪೆ ನಾನಿಗೂ ಯಾರಿಗೂ ಹೇಳುದಿಲ್ಲ, ನಾನ್ ಈಗ್ಲೇ ತೆಗಿತ್ಯಾ ಅಕ್ಕಿನ.
8: ನಿಂಗ್ ಎಂತ ಮರೆಯ ನಿಂದ, ತಡಿ ಒಂದ್ ಸ್ವಲ್ಪ ಸುಮ್ಮನೆ ಐಕೋ. ಈ ಕಣ ನೀನ್ ಇಲ್ಲೇ ಐಕೋ, ಈಗ ನಾನ್ ಒಳ ಕ್ವಾಣಿಗ್ ಹೋತೆ, ಇಲ್ಲ ಚಿಚ್ಚಿ ಕಾಂತ ಐಕೋ, ಯಾರು ಬಂದ್ರ ನಂಗ್ ಹೇಳಕ ಹೋದಾಯ್ತಲ್ಲ.
7: ಈ ಅಪ್ಪ ಎಂತ ದುಡ್ಡು ಕೊಡಲ್ಲ, ದುಡ್ಡಿಲ್ಲ ಅಂಬುಕ್ಕೆ ಮೊನ್ನೆ ಅಷ್ಟಪ್ಪ ದುಡ್ಡು ಖರ್ಚು ಮಾಡಿ ಆಟ ಆಡ್ಸಿರ್. ಈ ಅಣ್ಣ ಮಾಡು ಸರಿ ಅಪ್ಪ ಹಂಗೆ ಆಯ್ಕ ಆಯ್ಕ ಹಂಗೆ ಆಯ್ಕ
8: ಎಂತದ ಮಾಣಿ ಹಂಗೆ ಆಯ್ಕ ಅಣ್ಣಯ್ಯ ಮಾಡು ಸರಿ ಅಂದೇಳಿ ಹೇಳ್ತಾ ಇದ್ಯಲ್ಲ, ಎಂತ ಅಣ್ಣ ಎಂತ ಮಾಡ್ತಿದ್ದ? ಎಂತದ್ ಮಾಣಿ ಅಣ್ಣಯ್ಯ ಮಾಡು ಸರಿ ಅಪ್ಪ ಹಿಂಗೆ ಅಂದೇಳಿ ಹೇಳ್ತಿದ್ಯಲ್ಲ. ಅಲ್ಲ ಆ ಪರ್ಸಲ್ ಹೆಂಗ್ ನಿಂತ್ಕೊಂಡ ಕಳ್ಳನ್ ಕಣಗ್ ಒಳಗ್ ಕಾಣ್ತಿದ್ಯಲ್ಲ, ಯಾರಿದ್ರಲ್ಲ ಎಂತ ಮಾಡ್ತಿದ್ರಿ?
7: ಅದು ಅಣ್ಣಯ್ಯ ಅಣೆ ಇಲ್ಲ ಇಲ್ಲ ಅಣೆಯ ಇಲ್ಲೂ ಇಲ್ಲ ಒಳಗೂ ಇಲ್ಲ.
8: ಹಾ ನಾ ಕೇಳಿದ್ನ ನಿನ್ನ ಹತ್ರ ಅಣ್ಣಯ್ಯ ಒಳಗಿದ್ನ ಅಂದೇಳಿ ಕೇಳಿ ನಾನ.
7: ಅಣೆಯ ಅಣೆ ಒಳಗಿಲ್ಲ ಅಪ್ಪಯ್ಯ, ಒಳಗ್ ಎಂತದ ಮಾಡ್ತಾ ಇಲ್ಲ.
8: ನಾ ಕೇಳಿದ್ನ ಅಣ್ಣ ಒಳಗಿದ್ನ ಎಂತ ಮಾಡ್ತಾ ಇದ್ನ ಅಂತ ಹೇಳಿ, ನೀ ಹೇಳತ್ಕಂಡ್ರೆ ನಂಗ್ ಯಾಕೋ ಅನುಮಾನ ಮೂಡ್ತಾ ಇತ್ತ, ಅಣ್ಣಯ್ಯ ಒಳಗೇ ಇದ್ದ ಅನ್ಕಂಡ್ ಹೇಳಿ. ಎಂತ ಮಾಡ್ತಿದ್ದ ಸತ್ಯ ಹೇಳ.
7: ಇಲ್ಲ ಅಪ್ಪ ಅಣ್ಣ ಒಳಗ್ ಎಂತದ ಮಾಡ್ತಿಲ್ಲ.
8: ಇಜವನೇ ಮಾಣಿ ನಮ್ಮನೆ ಅಕ್ಕಿ ಗಂಟ ಪ್ಯಾಟಿ ಗೊಂಟಂಗಿತ್ತ. ಎಂತ ಮಾಡ್ತಿದ್ದೆ ಸತ್ಯ ಹೇಳ ನೀನು, ಎಂತ ಮಾಡ್ತಿದ್ಯ? ಅದು ಅಪ್ಪಯ್ಯ ಅಪ್ಪಯ್ಯ ಹಿಂಗೆ ಒಳ ಬದಿ ಬಪ್ಪ ಅಂತ ಹೇಳಿ ಬಂದೆ, ಅಲ್ಲಿ ಅಕ್ಕಿ ಗಂಟ್ ಕೆಳ ಬಿದ್ದಿತ್ತು, ಅದನ್ನ ಹೆಕ್ಕಿ ಇಡು ಸಮಯ ನೀವ್ ಬಂದ್ರಿ ಅಪ್ಪಯ್ಯ.
9: ಕದುದು ಅಲ್ದೆ ಸುಳ್ಳು ಹೇಳುದು ಬೇರೆ ಕಲ್ತಿದ್ಯಾ? ಸತ್ಯ ಹೇಳು, ಇಷ್ಟೊತ್ನೊಳಗೆ ಎಷ್ಟು ಕದ್ದಿದೆ ಹೇಳ ನನಗೆ.
10: ಇಲ್ಲ ಅಪ್ಪಯ್ಯ ಅಪ್ಪಯ್ಯ ಇಲ್ಲ ಅಪ್ಪಯ್ಯ ನಾ ಕೊದಿಲ್ಲ. ಇಲ್ಲ ಅಪ್ಪಯ್ಯ ನೀ ಹೇಳ ಮರೆಯ ಸತ್ಯ.
7: ಹೌದಪ್ಪಯ್ಯ ಅಣ್ಣ ಎಂತ ಮಾಡ್ಲ ಅಣ್ಣ ಇವತ್ ಶುರು ಮಾಡದಷ್ಟೇ ಅದು.
8: ಒಟ್ಟಿಂಗ ಆ ಕಳ್ಳಿಗೆ ಈ ಕೊರವಂಜಿ ಸಾಕ್ಷಿ, ಇವತ್ತ ಅಕ್ಕಿಗಳು ಕೊಟ್ರಿ ನಾಳೆ ಇಬ್ರು ಸೇರಿ ಪೆಟ್ಗಿ ಹೊಡುದಿಲ್ಲ ಅಂತ ಹೇಳಿ ಏನ?
10: ಇಲ್ಲ ಇಲ್ಲ ಅಪ್ಪಯ್ಯ ಅವ ಹೇಳ್ದಲ್ಲ ಸುಳ್ಳು ಅಪ್ಪಯ್ಯ, ನಾ ಇಷ್ಟರವರೆಗೂ ಹಂಗಿಂದಲ್ಲ ಮಾಡಲ್ಲ ಅಪ್ಪಯ್ಯ, ನಾ ಮಾಡ್ಲೇ ಇಲ್ಲ ಅಪ್ಪಯ್ಯ.
7: ಅಯ್ಯೋ ನಾನ್ ತೆಗಿಲ್ಲ ಅಪ್ಪಯ್ಯ, ಅಣ್ಣ ಮಾಡದ್ದೆಲ್ಲ ನಾನೆಂತಕ್ಕೂ ಇಲ್ಲ ಅಪ್ಪಯ್ಯ.
6: ಅಲ್ಲ ಹಾಯ್ ಇವತ್ ಎಂತ ಆಯ್ತ್ ನಿಮ್ಗೆ? ಎಂತಕ್ಕ ಆ ಮಕ್ಳು ಜೀವ ಹಾಂಗ್ ತಿಂತಿದ್ರಿ ಹಂಗಾರೆ? ಇವ್ರ ಮನೆಗ್ ಇಪ್ಪುದೇ ನಿಮ್ ಕಷ್ಟ ಹಾಕುದಾರೆ, ಯಾವ್ದಾರು ಹೋಟ್ಲಿ ಕಳಿಸಿ ನಾಳೆ, ಅಲ್ಲಾರು ನೆಮ್ಮದಿಯಿಂದ ಐಕಂತು.
8: ಹೌದೌದು ನಿನ್ ಮಕ್ಳನ್ನ ಎಲ್ಲಿ ಬೇಕಾದ್ರೂ ಕಳಿಸ್ಲಕ್ಕ, ಇವತ್ತ ನಿನ್ ಮುದ್ದಿನ ಮಕ್ಳ ಮನೆ ಎಂತ ಮಾಡಿದ ಗೊತ್ತಿತ್ತ?
7: ಎಂತ ಮಾಡ್ದು?
8: ಅಕ್ಕಿ ಕದ್ದು. ನಾಳೆ ಆ ಹೋಟ್ಲಂಗೆ ಲೋಟ ಮಾರ್ಕೊಂಡ್ ತಿಂತ ಬಂದ್ಲಿ ಇವಳೊಬ್ಳು ಹೇಳುಕೆ ಮಕ್ಳನ್ ವಹಿಸ್ಕೊಂಡ.
7: ಅಯ್ಯೋ ದೇವ್ರೆ ಇದನ್ ಯಾರಪ್ಪ ಇವ್ ಹೇಳಿ ಕೊಟ್ಟದ್ದ? ಅಮ್ಮ ಅದ್ ಯಾರು ಹೇಳಿ ಕೊಡ್ಲ ಅಮ್ಮ, ಅಣ್ಣ ಕಲ್ತ್ಕೊಂಡದ್ದು. ಅಪ್ಪ ಪಿಕ್ಚರ್ ದುಡ್ಡು ಕೊಡುದಿಲ್ಲ ಅಂದ್ರಲ್ಲ ಅದಕ್ ಹಿಂಗ್ ಮಾಡು ಅಂದ, ನಾನು ಹಾ ಅಂದೆ.
8: ಆಯ್ತಪ್ಪ ನನ್ ಸಂಸಾರದ ಕತೆ ಮುಗ್ದೇ ಹೋಯ್ತ, ಮನಿ ಮಂದಿ ಎಲ್ಲ ಅಕ್ಕಿ ಮಾರುಕ್ ಹೊರಟ ಮೇಲೆ ಇನ್ ಮನೆ ಯಜಮಾನ ನಾ ಎಂತ ಕಿರ್ಕ ಹೋತೆ, ನಾನ್ ಹಾಳ್ ಬಡ್ಕಂಡ್ ಎಲ್ಲಿಗಾದ್ರು ನೀವೇರಿನಿ.
7: ಅಲ್ಲ ನಿಮ್ಗೆ ಹೇಳುವಷ್ಟೋಳ್ ನಾನಲ್ಲ, ಆದ್ರು ಒಂದು ಮೂರ ಆಣಿ ಕೊಟ್ಟಿದ್ರೆ ಅವ್ ಹಿಂಗ್ ಮಾಡ್ತಿದ್ವ? ಹಾಂಗಂದ ಹೇಳಿ ಆಚಿ ಮನಿ ಸೀನ್ ಮಾಸ್ಟ್ರಿಗೆ ನಿಮ್ಗಿಪ್ಪಷ್ಟ್ ಅರ್ಧ ದಾಸ್ತಿಯೂ ಇಲ್ಲ, ಅವ್ರ ಹಾಂಗ್ ಮಾಡ್ತ್ರ ಅವ್ರ ಅವ್ರ ಮಕ್ಳಿಗೆ ದುಡ್ಡು ಕೊಡ್ತ್ರು, ಹಾಂಗಾಗಿ ಅವ್ ಇಷ್ಟರೊಳಗೆ ಮೂರ್ ನಾಲ್ಕು ಪಿಕ್ಚರ್ ಕಂಡಾಯ್ತು.
10: ಅಪ್ಪಯ್ಯ ನೀವ್ ಹೇಳ್ರೆ ಸಿಟ್ ಮಾಡ್ಕಂತ್ರಿ, ಕಳೆದ ವರ್ಷ ಸಾಲಿಗ್ರಾಮ್ ಹಾಪುದಾಗೆ ಆಚಿ ಮನಿ ನರಸಿಂಹ ಎಂಟು ಅಣಿ ಖರ್ಚು ಮಾಡಿದ್ದ, ನಂಗ್ ನೀವು ಕೊಟ್ಟದ್ದೆಷ್ಟ್? ಒಂದ್ ಅಣಿ ಅಷ್ಟೇ. ಹೋದ ವರ್ಷ ದಕ್ಷಿಣಿ ಬಂದು ದುಡ್ಡಗೆ ಒಂದು ಸಿನಿಮಾ ಕಂಡಿದೆ. ಈ ಸಲ ಊಟವೂ ಇಲ್ಲ, ಬ್ರಹ್ಮಚಾರಿಯೂ ಇಲ್ಲ, ಈ ವರ್ಷ ಇಡೀ ನಾನ್ ಪಿಕ್ಚರ್ ಕಾಣಲೇ ಇಲ್ಲ ಅಪ್ಪಯ್ಯ.
8: ಅದಕ್ಕೆ ಮಾನಿ ಅಕ್ಕಿ ಕದ್ ಮಾರುದನ?
6: ಅಲ್ಲ, ಅಂದ್ರೆ ಅಂತ ನಿಮ್ ಮಾತಿನ ಅರ್ಥ ಬೇರೆಯವ್ರ ಮನೆ ಅಕ್ಕಿ ಕದಿಕ್ ಅನ್ಕಂಡ?
8: ಬಾಳ ಮಾತ್ ಕಲ್ತೆ ಅಲ್ಲ ಈಗಣಿ ಸಾಯ್ನಿ ಅತ್ತೆ, ಎಂತಾರು ಮಾಡ್ಕಣಿ, ಇನ್ನೆಲ್ಲಾರು ಹಿಂಗ್ ಮಾಡ್ರೆ.
7: ಹಾ, ನಂಗಿಲ್ಲ ಅಪ್ಪಯ್ಯ ದುಡ್ಡು. ಕಾಣಿ, ನಾಳೆ ನಾನು ನಿಮ್ ಪೆಟ್ಟಿಗಿನ ದುಡ್ಡು ತೆಗಿತೆ.
8: ಈಗ ಪೆಟ್ಟಿಗೆ ಏನಾರು ತೆಗೆದ್ರೆ ಸ್ಟೇಷನ್ಗೆ ಇಟ್ಕೊಡ್ತೇನೆ ನಿನ್ನ. ತಕ ಸಾಯ್ನಿ ಅತ್ತೆ,
7: ನಂಗು ದುಡ್ಡು ಕೊಟ್ರ ಅಣ್ಣಯ್ಯ, ನಾನು ಬತ್ತಣ್ಣಯ್ಯ, ನನ್ನ ಬಿಟ್ಟಿಕೆ ಹೊಯ್ಕರಿಲ್ಲ ನೀನು. ಬಿಟ್ಟಿಕೆ ಹೋರ ಕಾಣ, ಶಾಲಿ ಮಾಸ್ಟರ್ ಹತ್ರ ಹೇಳಿ ಕೊಡ್ತೇನ ನೀ ಅಕ್ಕಿ ಕದ್ದಿದೆ ಅಂತೇಳಿ.
8: ಯಾಯ್ ಮತ್ ಕಾಣಿಗ, ನಾ ಎಲ್ಲ ಅಕ್ಕಿ ಕದ್ದಿದೆ? ಸುಳ್ ಸುಳ್ಳೆಲ್ಲ ಹೇಳ್ಬೇಡ ನೀನು.
7: ಇಲ್ಲ ಅಣ್ಣಯ್ಯ, ನೀ ಕದಿಲಿಲ್ಲ, ಕದಿಕನ್ ಮಾಡ್ದೆ ಅಷ್ಟೇ. ಅಷ್ಟಾಗ ಅಪ್ಪಯ್ಯ ಬಂದ್ರ, ಇನ್ನು ಕದದ್ ಬೇಡ, ಅಪ್ಪಯ್ಯ ದುಡ್ಡು ಕೊಟ್ರಲ್ಲ ನಮ್ಗೆ.
6: ಹಾಯ್ ಹಾಯ್ ಕಾಣಿ, ಆ ಮಕ್ಳು ಖುಷಿ ಕಾಣಿ, ಒಂದು ಮೂರ ಆಣಿ ಕೊಟ್ಟದ್ರಿಂದ ಅವುಗಳ ಬುದ್ಧಿ ಹೆಂಗಾಯ್ತು ಕಾಣಿ.
8: ಅವು ಕೇಳುದೇನ್ ಬೇಡ, ಯಾಕೆ ಅಮ್ಮನವರಿಗೇನ್ ಖುಷಿ ಆಗ್ಲಿಲ್ಲೇನು?
6: ಹಾ, ಖುಷಿ ಆಗಿದೆ ಇರುತ್ತ, ನಾವ್ ಇಷ್ಟೆಲ್ಲ ಮಾಡುದ್ ಎಂತಕ್ಕೆ? ಹೊಟ್ಟೆಲ್ ಹುಟ್ಟದ್ ಮಕ್ಳ ಖುಷಿಯಿಂದ ಇರ್ಕನ್ಕಂಡಲ್ಯ. ದುಡ್ಡು ಆರಾಣಿ ಹೋದ್ರು ಹೋಯ್ಲಿ, ನಿಮ್ಗೂ ಖುಷಿ ಆಗಿಲ್ಯ?
8: ಸಾಕ್ ಸಾಕ್.
10: ಓ ಕಂಡಿಯನ ಸತ್ಯ, ಕಂಡಿಯನ ಅಪ್ಪಯ್ಯಮ್ಮ ಕುಶಲ್ ಮಾಡದ್ ಕಂಡಿಯನ? ಅಪ್ಪಯ್ಯಮ್ಮ ಕುಶಲ್ ಮಾಡ್ತಿದ್ರು. ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು, ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು, ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು.
8: ಹನಿ ಮಕ್ಳ ಹಚ್ಚಿಗೆ.
11: ಹಾಯ್, ಎಲ್ರಿಗೂ ನಮಸ್ಕಾರ ಮಾರ್ರೆ. ಈ ಪ್ರಪಂಚದಾಗೆ ಕಲುದಾರೆ ಕೋಟಿ ಭಾಷೆ ಇತ್ತು, ಆದ್ರೆ ನಮಗ್ ಆಡಕ್ ಮಾತ್ರ ಒಂದೇ ಭಾಷೆ, ಅದೇ ಕನ್ನಡ. ಕುಂದಾಪ್ರ ಕನ್ನಡ. ಹಾ, ನಾವು ಅಂದ್ರೆ ಯಾರನ್ನ ಆಲೋಚನೆ ಮಾಡ್ತಿದ್ರ್ಯಾ? ಅಕ್ಷತ, ನಾಗರತ್ನ, ನಿವೇದಿತ, ಸುನೇತ್ರ ಅನ್ಕಂಡ ನಾಲ್ಕ್ ಜನ ಹೆಜ್ಜೆಗೆ ಹೆಜ್ಜೆಗೋ ಪಡಿ ಸಂಘದವ್ರು. ಸಂಘ ಅಂದ್ರೆ ಡಾನ್ಸ್ ಗ್ರೂಪೇ. ಕುಣದ್ ಮಾತ್ರ ಬೇಡ, ಕುಣದ್ ಕುಣ ಸಾಕಾಯ್ತು, ಒಂದೆರಡು ಮಾತು ಆಡುವ ಅನ್ಕಂಡ ಕುಂದಾಪುರದ ವಿಶೇಷತೆ ಬಗ್ಗೆ ಮಾತಾಡುದಂದ್ಲಿ ಹೊರಟಿತ್ತು. ನಾನ ಶುರು ಮಾಡದ್ ಹೆಂಗ್ ಹೇಳಿ? ಹಾಯ್ ಅನ್ಕಂಡ್. ಹಾಯ್ ಅಂದ್ರೆ ಎಂತ ಕೇಂತ್ರಿಯಾ? ಈ ಇಂಗ್ಲಿಷ್ ಆಗೆ ಹಾಯ್ ಹಲೋ ಅಂದಲಿ ಹೇಳುದಿಲ್ಲ್ಯಾ, ಅದೇ ಸ್ಟೈಲ್ ಅಲ್ಲಿ ಹಾಯ್ ಇಪ್ಪುದು. ಕುಂದಾಪುರ ಕನ್ನಡದಂಗ್ ಮಾತ್ರ ಗೊತ್ತಾ ಹಾಯ್ ಅಂದಲಿ ಹೇಳುದು. ಅದಕ್ಕೆ ನಾವೆಲ್ಲ ಎದಿ ಉಪ್ಸಿ ಹೇಳುದು, ವಂಡರ್ ಕಾಂಬಳು ಕಾಂಬುಕ್ ಚಂದ, ಕುಂದಾಪುರ ಕನ್ನಡ ಮಾತಾಡುಕ್ ಚಂದ ಅನ್ಕಂಡ್. ಈ ಭಾಷೆ ನಮ್ಮ ಅಬ್ಬಿ ಇದ್ದಂಗೆ, ಅಬ್ಬಿ ಋಣ ಯಾವತ್ತಾರು ತೀರ್ಸುಕತ್ತ ಇಲ್ಲ ಅಲ್ಲ, ಅದನ್ ನಾವು ಮೊದ್ಲು ತಿಳ್ಕಣಕ್. ಹಾಂಗಾಯಿ ನಂಗೆ ಈ ಭಾಷೆ ಕಂಡ್ರೆ ಭಾರಿ ಪ್ರೀತಿ. ಕುಂದಾಪುರ ಇದ್ ನಮ್ ಉಡುಪಿ ಜಿಲ್ಲೆ ಹಂಗಿತ್ತು, ಇದ್ರ ಸುತ್ತಲೂ ನೀರ್. ಕುಂದಾಪುರ ಕನ್ನಡ ಮಾತಾಡುವರು ತೌರಮ್ರು. ಹಾಂಗಾಯಿ ಕುಂದಾಪುರ ಕನ್ನಡ ಕುಂದಾಪುರ ತಾಲೂಕಿಗಷ್ಟೇ ಅಲ್ಲ, ಮಾಬುಕಳದಿಂದ ಶಿರೂರ್ವರೆಗೆ, ನಿಟ್ಟೂರಿಂದ ಹೆಬ್ರಿವರೆಗೆ ಈ ಭಾಷೆ ಮಾತಾಡೋದ್ ಬೇಕಂಬಷ್ಟು ಜನ ಸಿಕ್ತರು. ಮನೆಗೆ ಯಾರು ಬಂದ್ರೆ ಹಾಯ್ ಬಂದ್ರಿಯಾ, ಕುಕಣಿ ಕುಡುಕ್ ನೀರ್ ಬೇಕಾ, ಹುಷಾರಿದ್ರಿಯಾ, ಮನೆಗೆಲ್ಲ ಹುಷಾರಿದ್ರ, ಮಸ್ತ್ ದಿನ ಆಯ್ತಲ್ಲ ಈ ಬದಿ ಮೇಲೆ ಬರ್ದೆ. ನಾಲ್ಕ ದಿನ ಆಯ್ಕಂಡ ಕಷ್ಟ ಸುಖ ಮಾತಾಡ್ಕಂಡ ಹೋಯ್ಲಕ್ ಮರ್ರೆ, ಅಂಬತ್ತಿಗ ಆಪು ಖುಷಿಯೇ ಬೇರೆ ಅಲ್ದ ಹೆಣೆ ಸುನೇತ್ರ.
6: ಅಕ್ಷತಕ್ಕ, ನಮ್ ಭಾಷೆ ನಮ್ ಚಂದ ಗ್ವಾಂಪಿ, ಶುಲ್ಬ ಅನ್ಸ್ರೆ ಬೇರೆಯವ್ರಿಗೆ ಅರ್ಥ ಮಾಡ್ಕೊಂಡ್ ಬಹಳ ಕಷ್ಟ. ಬೇರೆ ಭಾಷೆಗೆ ಬರೆದುಕೊಂಡು ಬರ್ಬೇಕಾ ಅಂತ ಇಷ್ಟುದ್ದ ಕೇಂತ್ರ, ನಮ್ ಭಾಷೆಗೆ ಬಹಳ ಶುಲ್ದಂಗೆ ಬರ್ಕ ಬರ್ಕ ಅನ್ನತ್. ನೀನು ಸ್ನಾನ ಮಾಡು, ನಾನ್ ಕಡೆಗೆ ಸ್ನಾನ ಮಾಡುವೆ, ನೀ ಮಿನ್ಕಬ ನಾ ಕಡಿಗ್ ಮೀಟೆ, ಹೋಗಬೇಕು ಹೊಯ್ಕ್ ಬರಬೇಕು ಬರ್ಕ್, ಹಿಂಗೆ ಕಣ್ ಮುಚ್ಚಿ ಬಿಡುದ್ರೊಳಗೆ ಹೇಳಿ ಮುಗ್ಸತ್. ಅದನ್ನೇ ಕೆಲವ್ರು ಹೊಯ್ಕ್ ಬರ್ಕ್ ಕುಂದಾಪುರ ಭಾಷೆ ಅಂದ್. ಎಷ್ಟು ಚಂದ ಅಲ್ದೆ ನಮ್ ಭಾಷೆ, ಬಹಳ ಬೇಗ್ ಬೇಗ್ ಮಾತಾಡುಕ್ಕೆ ಆಪುದೇ ನಮ್ ಭಾಷೆ ವಿಶೇಷ. ಇದನ್ನ ಕ್ವಾಟ್ ಕನ್ನಡ ಅಂದೇಳಿಯೂ ಕರೀತ್ರು. ಇದು ಬರೀ ಭಾಷೆ ಅಲ್ಲ, ನಮ್ ಬದುಕೂ ಹೌದು. ಕುಂದಾಪುರ ಅನ್ಕತ್ತಿಗೆ ನೆನ್ಪಾಯ್ತ ಕಾಣಿ, ಇದು ಕುಂದಾಪುರ ಅಂದೇಳಿ ಹೆಸರು ಬಂದದ್ ಹೆಂಗ್ ಗೊತ್ತಿತ್ತ? ಈ ನಾಡನ್ನ ಆಗಿನ ಕಾಲದಂಗೆ ಕುಂದವರ್ಮ ಅನ್ಕೊಂಡ್ ಒಬ್ಬ ರಾಜ ಆಳ್ತಿದ್ದ ಅಮ್ರ. ಕುಂದೇಶ್ವರ ದೇವಸ್ಥಾನ ಕಟ್ಟಿದ್ದು ಅವನೇ ಅಮ್ರ. ಹಂಗಾಯಿ ಅವನಿಂದನೇ ಈ ಹೆಸರು ಬಂತಂತ ಕೆಲವ್ರು ಹೇಳಿರೆ. ಇಲ್ಲಿ ಕುಂದ ಅಂದ್ರೆ ಮಲ್ಲಿಗೆ ಹೂಗ್ ಹೊಸ್ತಿದಿತ್ತು, ಅದಕ್ಕೆ ಬಂದದಂತ ಇನ್ ಕೆಲವ್ರು. ಮನಿ ಕೊಟ್ಟು ಬೇಕಾದ ಕುಂದ ಅಂದ್ರ ಕಂಬ ಮಸ್ತ್ ಸಿಕ್ತಿದಿತ್ತು.

0: ಆಗಿನ ಕಾಲದಂಗ ಬಸ್ರೂರು ಬಾಳ ಪ್ರಸಿದ್ಧಿ ಆಯ್ತಮ್ರು. ಅಲ್ಲಿಂದ್ಲೇ ಅವ್ರು ವ್ಯಾಪಾರ ವಹಿವಾಟು ನಡೆಸ್ತಿದ್ರಮ್ರು. ನಮ್ ಮೈಸೂರು ಹುಲಿ ಟಿಪ್ಪು ಸುಲ್ತಾನಂಗೆ ಇಲ್ಲಿನ್ ಒಳ್ಳೆ ತಳಿ ಮೀನಂದ್ ಬೇಕಿತ್ತಂ. ಬ್ರಿಟಿಷರು ಇಲ್ಲಿ ಆಳಿರ್ ಅಂತ ಹೇಳ್ತ್ರಪ್ಪ. ಅಷ್ಟೇ ಅಲ್ಲ, ಬೇರೆ ರಾಜರು ಆಳ್ವಿಕೆ ಮಾಡಿರಮ್ರು. ಸೂರಾಲಂಗ್ ಈಗ್ಲೂ ನಾವ್ ಅರ್ಮನಿ ಶಿಲ್ಪ ಮತ್ ಬೇರೆ ಬೇರೆ ಅವಶೇಷಗಳನ್ನು ಕಾಣ್ಲಕ್. ಇನ್ ಹಬ್ಬಗಳ ಬಗ್ಗೆ ಹೇಳುದಾರೆ ಎಂತ ಕೇಂತ್ರಿ, ಆಸಾಡಿ ಅಮಾಸಿಯಿಂದ ಶುರುವಾರೆ ವರ್ಷಿಡೀ ಒಂದಲ್ಲ ಒಂದು ಹಬ್ಬುವೆ. ಯಕ್ಷಗಾನ, ಹೌದುರಾಯನ ವಾಳ್ಗ, ಕಂಬಳ, ಹೂಗಿನ ಕೋಲು, ಚಿಕ್ಕಮೇಳ, ಹೊಸ್ತ್, ಎಂತ ಇತ್ತು ಎಂತಿಲ್ಲ ಹೇಳಿಕಂಬ. ಈ ಭಾಷೆ, ಸಾಹಿತ್ಯ, ಕ್ರೀಡೆ, ಸಿನಿಮಾ, ಸ್ವಾತಂತ್ರ್ಯ ಹೋರಾಟ, ವೈದ್ಯಕೀಯ, ವ್ಯವಹಾರ, ರಾಜಕೀಯ ಕ್ಷೇತ್ರಕ್ಕೆ ಸಾವಿರಾರು ಜನ ಸಾಧಕರನ್ನ ಕೊಟ್ಟಿತ್. ಕನ್ನಡದ ಮೊದಲನೇ ಕಾದಂಬರಿ ಯಾವ್ದು ಹೇಳಿಕಾಂಬ? ಹಾ, ಇಂದಿರಾಬಾಯಿ. ಇದನ್ ಬರದ್ ಯಾರ್ ಗೊತ್ತಿತ್ತ? ನಮ್ ಗುಲ್ವಾಡಿ ವೆಂಕಟರಾಯರ್. ಕನ್ನಡ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟವ್ರಲ್ ನಮ್ ಕಡಲ ತಡಿಯ ಭಾರ್ಗವ ನಮ್ಮೂರಿನವ್ರು. ಕಟ್ಟುವೆವು ನಾವು ಹೊಸ ನಾಡೊಂದನು, ಹಾಡ್ ಬರ್ದ್ ಸ್ವಾತಂತ್ರ್ಯ ಕಿಚ್ಚಿನ್ ಹಬ್ಸದ್ ಅಡಿಗ್ರ ನಮ್ಮವ್ರೇ. ನಂಗ್ ಇಷ್ಟು ಗೊತ್ತಿತ್ತು. ನಾಗರತ್ನಕ್ಕ, ನೀವಿನ್ ಹೇಳ್ತ್ರಿಯಾ?
1: ಅಕ್ ನಿವೇದಿತ. ಅಷ್ಟೇ ಅಲ್ಲದೆ ಸಂವಿಧಾನ ರಚನೆಯಲ್ಲಿ ಮುಖ್ಯ ಪಾತ್ರ ವಹಿಸಿದ ಬೆನಗಲ್ ಕುಟುಂಬದ ರಂಗರಾವ್, ರಾಮರಾವ್, ಶಿವರಾವ್ ಸಹೋದರರು ಇಲ್ಲಿನವರೇ. ಹಿಂದಿ ಚಿತ್ರರಂಗದ ಗುರುದತ್ತ, ವಸಂತಿ ಪಡುಕೋಣೆ, ದೀಪಿಕಾ ಪಡುಕೋಣೆ, ರಘುರಾಮ ಶೆಟ್ಟಿ, ಪ್ರಕಾಶ್ ಪಡುಕೋಣೆ, ಉಪಾಧ್ಯಾಯ ಕೊರ್ಗಿ, ಮಾಲತಿ ಹೊಳ್ಳ, ಕೋಟ ಶ್ರೀನಿವಾಸ ಪೂಜಾರಿ, ವೈದೇಹಿ, ಎಎಸ್ಎನ್ ಹೆಬ್ಬಾರ್, ವಾಮನ ಕಾಮತ್, ರಿಶಾಂಕ್ ದೇವಾಡಿಗ, ಡುಂಡಿರಾಜ, ರಮೇಶ್ ಭಟ್, ಯೋಗರಾಜ್ ಭಟ್, ಉಪೇಂದ್ರ, ಕಾಶಿನಾಥ್, ಗುಣ್ಮಿ ಚಂದ್ರಶೇಖರ್ ಐತಾಳ, ಅಪ್ಪಣ್ ಹೆಗಡೆ, ರವಿ ಬಸ್ರೂರ್, ರಿಷಬ್ ಶೆಟ್ಟಿ, ಹಿಂಗ್ ಹೇಳ್ತಾ ಹೋರೆ ಮಸ್ತ್ ಜನ ಇದ್ರ. ಇವರೆಲ್ಲ ಕುಂದಗನ್ನಡದ ಮಣ್ಣಲ್ಲಿ ಹುಟ್ಟಿ ಈ ನಾಡಿನ ಕೀರ್ತಿನ ಬೇರೆ ಊರಲ್ಲಿ ಮೆರೆಸ್ದವ್ರ. ಅದ್ಕೆ ಹೇಳುದ, ಕುಂದಾಪುರದವ್ರ ಯಾವ್ದಕ್ಕಾದ್ರೂ ಹಿಂದಾಪುರ ಅಂದ್ ಹೇಳಿ. ಕುಂದಾಪುರ ಕನ್ನಡಕ್ಕೆ ಕಿವಿಯಾಪವರಿಗೆ ಇಲ್ಲಿನ ಸಂಸ್ಕೃತಿ ತೋರಿಸು ಸುಮಾರ್ ಪದಪುಂಜಗಳ, ನುಡಿಗಟ್ಟುಗಳ, ರೂಪಕಗಳ ಮತ್ತೆ ಕಾಂಬುಕೆ ಕೇಂಬುಕೆ ಸಿಕ್ಕತ್ತ. ಮಂಡಿ ಅಂದ್ರೆ ಮಂದಾರ್ತಿ ಚಂಡಿ, ಜಾಂಟಿ ಕಾಲ್ ಬೊಬ್ಬರ್ಯ, ಮ್ಯಾಳು ಹೊರಟದ್ ಎಲ್ಲಿಗ ಪೆಟ್ಟಿಗೆ ಕಟ್ಟಿರ್ಯಾ, ಬರೀ ಚಪ್ಪದ್ ವಾಸಿ ಬೆರ್ಚಪ್ಪ ನಿಂತಂಗಿತ್ತ. ಇಂಥ ನೂರಾರು ಪದ ನಮ್ ದೈವ ದೇವ್ರ ನಂಬಿಕೆ ಆಚರಣೆ ಹರ್ಕಿ ಜೊತೆಗೆ ಸೇರ್ಕಂಡಿತ್ತ. ಕುಂದಾಪುರ ಭಾಷೆ ಸಾವಿರ ವರ್ಷದ ಗಟ್ಟಿ ಭಾಷೆ. ಈ ಭಾಷೆ ಒಗಟ ಗಾದಿ ಹಾಡ ಕುಣ್ತ ಜನ ಜೀವನದೊಳಗೆ ಸೇರ್ಕಂಡೇ ಇತ್ತ. ಊರಲ್ ಇರ್ಲಿ ಪರ ಊರಲ್ ಇರ್ಲಿ ನಮ್ ಮಕ್ಳ ಕುಂದಾಪುರ ಭಾಷೆಯಲ್ಲೇ ಮಾತಾಡ್ಕ. ನಮ್ ಊರ್ ಸಂಸ್ಕೃತಿ ಮರೋಕಾಗ, ಹಂಗಾಯಿ ಇಂಗ್ರುಟ್ಟಿ ಬಿಡಿ ಕುಂದಾಪುರ ಕನ್ನಡ ಮಾತಾಡಿ. ಅದ್ಕೆ ಅಲ್ರೆ ನಮ್ ಊರಿನ ಮಕ್ಕಳೆಲ್ಲ ಸೇರ್ಕಂಡ ಆಸಡಿ ಅಮಾಸಿ ದಿನ ವಿಶ್ವ ಕುಂದಾಪುರ ದಿನ ಅಂತೇಳಿ ಒಂದ್ ಆಚರಣೆಯೇ ಶುರು ಮಾಡ್ಕೊಂಡಿರೋ. ಇದಕ್ಕೆ ನಮ್ ದೇಶದಂಗ್ ಮಾತ್ರ ಅಲ್ಲ, ಪರದೇಶದವ್ರು ಸಪೋರ್ಟ್ ಮಾಡ್ತ್ರಮ್ರ. ಒಳ್ಳೆ ರೀತಿಯಲ್ಲಿ ಈ ಸಲವೂ ಆಚರಣೆ ಮಾಡ್ಕಂದ್ ಹೇಳಿ ಮಾಡಿರ. ಪ್ರತಿ ವರ್ಷೂ ಬೇರೆ ಬೇರೆ ರೀತಿ ಕಾರ್ಯಕ್ರಮ ಎಲ್ಲ ಬದಿಗೂ ನಡೀತಿರುತ್ತ ಕಾಣಿ. ಹ್ಯಾಂಗೆ ನಾವು ಓಪನ್?
2: ಹೌದೇ ನಾಗರತ್ನಕ್ಕ, ಆಸಾಡಿಗೆಲ್ಲ ಆಸಾಡಿ ಒಡ್ರ ಅಂತ್ರಲ್ದ, ನಮ್ದು ಕುಂದಾಪುರ ಕನ್ನಡದ ಒಡ್ರೆ ಅಂತ ಹೇಳಿ ಹೇಳ್ಕೊಂಡು ಒಂದ್ ಹಬ್ಬ ಮಾಡಿ ಬಿಡುವ.
1: ಹಾ, ಎಲ್ಲ ಸೇರಿ ಹೋಪ ಹೋಪ. ಈಗ ಬರೀ ಮಾತೇ ಬೇಡ ಅನ್ಕಂಡ್ ಹೇಳಿ ಕುಂದಾಪುರ ಭಾಷೆಗೆ ಒಂದೆರಡು ಹಾಡು ಹೇಳಿತ್ತ. ಈಗ ಪಂಚಮಿ ವೈದ್ಯ ತೆಕ್ಕಟ್ಟೆ ಹಾಡಿದ ಒಂದ್ ಹಾಡ್ ಕೇಣಿಯಕ್ಕ.
3: ಆಸಾಡಿ ಹಬ್ಬ ಬಂದ್ರು ಮಳಿ ಬಂದದಷ್ಟು ಕಾಂತಿಲ್ಲೇ, ಮಳಿ ಇಲ್ದಿದ್ ಬ್ಯಾಸಾಯ ಎಂತ ಆತೋ ಗೊತ್ತಿಲ್ಲೇ. ಆಸಾಡಿ ಹಬ್ಬ ಬಂದ್ರು ಮಳಿ ಬಂದದಷ್ಟು ಕಾಂತಿಲ್ಲೇ, ಮಳಿ ಇಲ್ದಿದ್ ಬ್ಯಾಸಾಯ ಎಂತ ಆತೋ ಗೊತ್ತಿಲ್ಲೇ. ಮಕ್ಳಿಗೋ ಶಾಲಿಗ್ ರಜಿ ಕೊಟ್ಟದ್ದೇ ಸಾಲ, ನಮ್ದೀಗ ಬ್ಯಾಸಾಯ ಮಾಡುಕ್ಕೆ ದೊಡ್ಡ ಸಾಲ. ಮಕ್ಳಿಗೋ ಶಾಲಿಗ್ ರಜಿ ಕೊಟ್ಟದೇ ಸಾಲ, ನಮ್ದೀಗ ಬ್ಯಾಸಾಯ ಮಾಡುಕ್ಕೆ ದೊಡ್ಡ ಸಾಲ. ಮರು ಕಡ್ದ್ ಆಯ್ತ್ ಗೆದ್ದಿ ಮುಚ್ಚಿ ಆಯ್ತ್, ಮರು ಕಡ್ದ್ ಆಯ್ತ್ ಗೆದ್ದಿ ಮುಚ್ಚಿ.

0: ನಂಬದಿ ಮಕ್ಳು ಬೂಸ್ ಪ್ಯಾಂಟ್ ಹಾಕೊಂಡವ್ಕ ಒಂಚೂರ್ ಇಲ್ಲ ಯತಿ. ನಂಬದಿ ಮಕ್ಳು ಬೂಸ್ ಪ್ಯಾಂಟ್ ಹಾಕೊಂಡವ್ಕ ಒಂಚೂರ್ ಇಲ್ಲ ಯತಿ. ಆಸಡಿ ಹಬ್ಬ ಬಂದ್ರು ಮಳಿ ಬಂದದ್ದಷ್ಟು ಕಾಂತಿಲ್ಲ. ಮಳಿ ಇಲ್ದಿದ್ ಬ್ಯಾಸಯ್ಯ ಎಂತ ಆತ್ತೋ ಗೊತ್ತಿಲ್ಲ. ಮಳಿ ಇಲ್ದಿದ್ ಬ್ಯಾಸಯ್ಯ ಎಂತ ಆತ್ತೋ ಗೊತ್ತಿಲ್ಲ, ಎಂತ ಆತ್ತೋ ಗೊತ್ತಿಲ್ಲ.
1: ಪಂಚಮಿ ವೈದ್ಯನ್ ಹಾಡ್ ಕೇಳ್ರಿ ಅಲ್ದಾ, ಈಗ ನಮ್ದು ಒಂದ್ ಕೇಣಿ ಅಲ್ಲೇ.

0: ಅಲ್ಲ ಮಕ್ಳೆ, ಮೈಕ್ ಮುಂದ್ ಕೂಕಂಡು ವರ್ಲು ಶುರು ಮಾಡಿ ಎಷ್ಟೊತ್ತಾಯ್ತ? ಒಂಚೂರು ಮನಿ ಬದಿ ಜ್ಞಾನ ಇತ್ತ ನಿಮ್ಗೆ? ಸಾಕ್ ಸಾಕ್ ಹೋಪತ್ತೆ.
1: ಅಕ್ಕ ಅಕ್ಕ ಅಕ್ಕ, ಇಷ್ಟೋತ್ತವರಿಗೆ ಇಲ್ಲಿ ಕೂಕಂಡ ನಾವೀಗ ಎಲ್ರಿಗೆ ಕುಂದಾಪುರ ದಿನಾಚರಣೆ ಶುಭಾಶಯ ಹೇಳ್ದಿರ್ ಹ್ಯಾಂಗೆ? ಹ್ಯಾಂಗ ಹೇಳಕ್ ಹೇಳಿ, ಕುಂದಾಪುರ ಅಂದ್ರೆ ಹೇಳ್ಕೊಂಡು ಎಲ್ಲಿವರೆಗಿತ್ತು ಅಷ್ಟು ದೊಡ್ಡಕ್ ನಾವು ಓರ್ಲಕ್ಕೀಗ? ಎಲ್ಲ ಒಟ್ಟಿಗೆ ಹೇಳ್ವಾ? ಸುನೇತ್ರ, ನಿವೇದಿತ, ನಾಗರತ್ನಕ್ಕ, ಎಲ್ಲ ಹೇಳ್ವಾ?
2: ಎಲ್ರಿಗೂ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಶುಭಾಶಯ.
0: ಹಾಯ್ ಬತ್ತೋ ಅಕ್ಕ.
3: ಕಲಿನಿ ಕೋಟಿ ಭಾಷೆ, ಮಾತಾಡಿ ಒಂದ್ ಸಾವಿರ ಭಾಷೆ, ಅರೆ ಎದಿಗುಡೆಗೆ ಬೆಚ್ಚಗಿರ್ಲಿ ನಮ್ಮ ಅಬ್ಬಿ ಭಾಷೆ.
4: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದ ಪ್ರಾಯ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಅರ್ಜಿ ಜ್ಯೋತಿ, ನಿಮ್ಮೊಟ್ಟಿಗೆ ಮನಸೆ ಮನಸೆ ಪ್ರಿಯ ಮನಸೆ. ಹೌದು, ಪ್ರಿಯ ಮನಸೆಯ ಇವತ್ತಿನ ಸಂಚಿಕೆಯ ವಿಷಯ ಹೇಳು ಮುಂಚೆ ನಮ್ಮ ಪ್ರೀತಿಯ ಸ್ವರ್ಣ ಕುಂದಾಪುರ ಅವರನ್ನ ಸ್ವಾಗತಿಸಿಕೊಂಬ. ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕರು ಸ್ವರ್ಣ ಮೇಡಮ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಇಂದಿನ ವಿಷಯ ಎಂತ ಅಂದ್ರೆ, ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರು ಎಲ್ಲವರೇ ಅಂತ ಹೇಳ್ತಾ, ಮಾಡದ ತಪ್ಪನ್ನೇ ನಾವು ಮತ್ತೆ ಮಾಡುತ್ತಲ್ಲ ಯಾಕೆ ಅಂತ. ಸ್ವರ್ಣ ಮೇಡಮ್, ಎಂತ ಕದ ತಪ್ಪನ್ನ ಮತ್ತೆ ಗೊತ್ತಿದ್ದು ಕೂಡ ಮಾಡ್ತಿರತ್ತಲ್ಲ ಹೇಳ್ತ್ರೆ?
2: ತಪ್ಪು ಅಂತ ಹೇಳಿ ಈಗ ಕೆಲವರಿಗೀಗ ತಡವಾಗಿ ಮಲ್ಕೊಳ್ಳೋದೆಲ್ಲ ತಪ್ಪು ಅಂತ ಹೇಳಿ ಗೊತ್ತಿರುತ್ತೆ. ಬೇಗ ಹೇಳಲಿಕ್ಕೆ ಆಗುದಿಲ್ಲ, ಎಲ್ಲ ನಮ್ಮ ಇಡೀ ದಿನದ ಸ್ಕೆಡ್ಯೂಲ್ಸ್ ಎಲ್ಲ ಹಾಳಾಗತ್ತೆ ಅಂತ ಹೇಳಿ ಗೊತ್ತಿದೆ. ಆದ್ರೂ ಕೂಡ ರಾತ್ರಿ 8 ವರೆಗೆ ಫೋನ್ ಹಿಡ್ಕೊಂಡು ಕುತ್ಕೊಳ್ಳೋದು. ಇಲ್ಲ ಅಂತ ಹೇಳಿದ್ರೆ ಕೋಪದಲ್ಲಿ ಈಗ ಮಾತಾಡಿದಾಗ ಒಂದು ಸಂಬಂಧ ಮುರಿದು ಹೋಗುತ್ತೆ ಅಂತ ನಮಗ್ ಗೊತ್ತು. ಆದ್ರೂ ಕೂಡ ಸಿಟ್ಟು ಬಂದಾಗ ಮನಸ್ಸು ನೋಯಿಸುವಂತಹ ಮಾತನ್ನ ನಾವು ಕಂಟ್ರೋಲ್ ಇಲ್ಲದೆ ಆಡಿಬಿಡೋದು. ಅದು ಹಣ ಉಳಿಸ್ಬೇಕಂತ ಹೇಳಿ ನಮಗ್ ಗೊತ್ತು, ಆದ್ರೂ ಬೇಕದ್ದು ಬೇಡದಿರೋದು ಎಲ್ಲವನ್ನ ಖರೀದಿ ಮಾಡೋದು. ಈ ಪ್ಯಾಟರ್ನ್ ಇದೆಯಲ್ಲ, ಅಂದ್ರೆ ತಪ್ಪಂತ ನಮಗ್ ಗೊತ್ತಿದೆ, ಆದ್ರೆ ಮತ್ತೆ ನಾವು ಅದನ್ನ ಮಾಡ್ತಾನೆ ಹೋಗ್ತೇವೆ ಗೊತ್ತಿಲ್ಲದೆ ಅಲ್ಲ. ಈಗ ಹೆಚ್ಚಿನ ತಪ್ಪುಗಳು ನನ್ಗೀಗ ಕೌನ್ಸಿಲಿಂಗ್ ಅಲ್ಲೇ ಸುಮಾರು ಸಲ ನನ್ಗೆ ಗೊತ್ತಿದೆ, ಅವ್ರಿಗೆ ಅದು ತಪ್ಪು ಅಂತ ಗೊತ್ತೇ ಇರೋದಿಲ್ಲ. ಯಾವುದೋ ಒಂದು ಸೆಷನ್ ತಗೊಳ್ಳುವಾಗ ನನ್ಗೆ ಗೊತ್ತಾಗತ್ತೆ, ತುಂಬಾ ಜನ ಹೇಳ್ತಾರೆ ಮೇಡಮ್ ಈ ತರ ನಮ್ಗೆ ಗೊತ್ತಿರ್ಲಿಲ್ಲ ಬಟ್ ಇದು ತಪ್ಪು ಅಂತ ಇವಾಗ ಗೊತ್ತಾಯ್ತು, ಇವತ್ತಿಂದ ಸರಿ ಮಾಡ್ಕೊಳ್ತೇವೆ ಅಂತ ಹೇಳ್ತಾರೆ. ಆದ್ರೆ ಕೆಲವು ತಪ್ಪುಗಳು ತಪ್ಪು ಅಂತ ನಮ್ಗೆ ಗೊತ್ತಿದ್ದು ಕೂಡ ನಾವು ಮತ್ತೆ ಪದೇ ಪದೇ ಅದನ್ನೇ ಮಾಡ್ತೇವಲ್ಲ, ಅದನ್ನ ನಿಭಾಯಿಸೋದು ಹೇಗೆ ಅಥವಾ ಹೇಗೆ ತಪ್ಪುಗಳಾಗತ್ತೆ ಅದನ್ನ ನೋಡೋಣ ಇವತ್ತು.
1: ಸರಿ, ತುಂಬಾ ಇಂಟ್ರೆಸ್ಟಿಂಗ್ ಮಾರ್ರೆ, ನಾವು ಇದನ್ನೇ ಮಾಡೋದು ಈಗ ಅರ್ಥ ಮಾಡ್ಕೊಂಡ್ಕಿ. ಅದು ಯಾಕೆ ತಪ್ಪು ಅಂತ ಗೊತ್ತಿದ್ದು ತಪ್ಪು ಮತ್ತೆ ಆತಂತ ಹೇಳಿ ಮೇಡಮ್.
2: ತಪ್ಪು ಅಂತ ಈಗ ಗೊತ್ತಿರುತ್ತೆ, ಆದ್ರೂ ಈಗ ಯಾರಿಗಾದ್ರೂ ಈಗ ಹೇಳಿದಾಗ ಅದು ಇವತ್ತಿಂದ ನಾನು ಮಾಡ್ತೇನೆ ಇವತ್ತಿಂದನೇ ಸರಿ ಆಗ್ತೇನೆ ಅಂತ ಹೇಳಿ ಯಾರಿಗೂ ಮನ್ಸಿಗೆ ಬರೋದೇ ಇಲ್ಲ. ನಾಳೆಯಿಂದ ಮಾಡ್ತೇನೆ,
1: ಇವತ್ತು ಒಂದಿನ ಬಿಡುವ,
2: ಹೌದು ನಾಳೆಯಿಂದ ಮಾಡ್ತೇನೆ. ಆದ್ರೆ ಆ ನಾಳೆ ಅನ್ನೋದು ಹೆಚ್ಚಿನ ಸಲ ಬರೋದೇ ಇಲ್ಲ.
1: ನಿಜ
2: ಅಲ್ವಾ? ಯೋಗ ಮಾಡಿದ್ರೆ ಹೆಲ್ತ್ ತುಂಬಾ ಒಳ್ಳೇದಿರುತ್ತೆ ಅಂತ ಗೊತ್ತಿದೆ, ಇವತ್ತಿಂದ ಮಾಡಿದ್ರೆ ಇಲ್ಲ ನಾಳೆ ಬೆಳಿಗ್ಗೆಯಿಂದ ಮಾಡ.
1: ಇದು ಮಾತ್ರ ತುಂಬಾ ಸತ್ಯ ನೀವು ಹೇಳಿದ್ದು, ನಾಳೆ ಮಾಡುವ ನಾಳೆ ಮಾಡುವ
2: ಅಲ್ವಾ. ಹಾಗಾದ್ರೆ ಈಗ ನಾಳೆಗೆ ನಾವು ಪ್ರತಿ ಒಂದು ಕೆಲಸವನ್ನ ಮುಂದೂಡ್ತಾ ಇರ್ತೇವೆ, ಯಾವುದು ಒಳ್ಳೇದನ್ನ. ಅದೇ ಈಗ ಯಾವುದೋ ಒಂದು ಕೆಟ್ಟದ್ದಂತ ಹೇಳಿದ್ರೆ ಅದನ್ನ ಈಗಲಿಂದನೇ ಈ ಕ್ಷಣದಿಂದಲೇ ನಾವು ಜಾರಿ ಮಾಡಿ ಬಿಡ್ತೇವೆ. ಒಳ್ಳೇದು ಅಂತ ಹೇಳಿ ಬಂದಾಗ ನಾವು ಯಾಕೆ ಅದನ್ನ ಪದೇ ಪದೇ ಮುಂದೂಡ್ತೇವೆ ನಾಳೆಗೆ ನಾಡ್ದು? ಮತ್ತೆ ಬರುವ ರೆಸೊಲ್ಯೂಷನ್ಸ್ ಎಲ್ಲ ನೀವು ನೋಡಿದ್ರೆ, ನ್ಯೂ ಇಯರ್ ಇದೆಲ್ಲ, ನ್ಯೂ ಇಯರ್ ಕಳೆದು 2 ತಿಂಗಳಾದ್ರೂ ಇವರದ್ದು ಏನ್ ನಿರ್ಧಾರ ಮಾಡಿದೆ ಅದು ಇವ್ರು ಜಾರಿಗೆ ತಂದಿರೋದಿಲ್ಲ, ಶುರುವೇ ಮಾಡೋದಿಲ್ಲ. ಕೆಲವೊಮ್ಮೆ ಶುರು ಮಾಡಿದ್ರಾದ್ರೂ ಮುಂದುವರ್ಸ್ಕೊಂಡು ಹೋಗುತ್ತೆ, ಹಾಗೂ ಕುಣ್ತಾ ಕುಣ್ತಾ ಆದ್ರೂ ಶುರುವೇ ಮಾಡೋದಿಲ್ಲ. ಇವತ್ತಲ್ಲ ನಾ ಇವತ್ ದಿನ ಚೆನ್ನಾಗಿಲ್ಲ, ಇವತ್ತ ಅದು ಸರಿ ಇಲ್ಲ, ಇವ ನಾಳೆ ನಾಳೆ ನಾಳೆ ಅಂತ ಹೇಳಿ ಮುಂದೆ ಓಡ್ತಾ ಹೋಗುವಂಥದ್ದು. ಹಾಗಾದ್ರೆ ನಮ್ಗೇನು ಜ್ಞಾನ ಇಲ್ವಾ? ಜ್ಞಾನ ಇಲ್ಲದಿರೋದು ಸಮಸ್ಯೆನಾ ಅಂತ ಹೇಳಿ ಕೇಳಿದ್ರೆ ಖಂಡಿತವಾಗ್ಲೂ ಅಲ್ಲ. ಜ್ಞಾನ ಇಲ್ಲದೆ ಇರೋದು ಸಮಸ್ಯೆನೇ ಅಲ್ಲ, ಆದ್ರೆ ಈ ನೋಯಿಂಗ್ ಮತ್ತೆ ಡೂಯಿಂಗ್ ಈ ಎರಡರ ಮಧ್ಯೆ ಇರುವಂತಹ ಅಂತರ ಏನಿದೆ ಅಲ್ಲ, ಅದು ಜಾಸ್ತಿ ಆಗಿದೆ ನಮ್ಮಲ್ಲಿ.
1: ನೋಯಿಂಗ್ ಅಂಡ್ ಡೂಯಿಂಗ್,
2: ನೋಯಿಂಗ್ ಅಂಡ್ ಡೂಯಿಂಗ್.
1: ಓಕೆ,
2: ಈಗ ನಮ್ಗೆ ಗೊತ್ತು ಫೋನ್ ರಾತ್ರಿ ಯೂಸ್ ಮಾಡಿದ್ರೆ ಜಾಸ್ತಿ ಬೆಳಗ್ಗೆ ಹೇಳೋದಕ್ಕಾಗುದಿಲ್ಲ, ಬೆಳಗ್ಗೆ ಹೇಳೋದ್ ಲೇಟ್ ಆಗುತ್ತೆ, ಬೆಳಗ್ಗೆ ಹೇಳೋದ್ ಲೇಟ್ ಆದ್ರೆ ಯಾವ್ದೋ ಒಂದೆರಡರಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು. ಕೆಲಸಕ್ಕೆ ಹೋಗು ಹೆಂಗಸರಾದ್ರೆ ತಿಂಡಿ ತಿಂದೇನೆ ಓಡ್ಬೇಕು, ತಿಂಡಿ ತಿಂದಿಲ್ಲ ಅಂತ ಹೇಳಿದ್ರೆ ಮೂಡ್ ಎಲ್ಲ ಸರಿ ಇರೋದಿಲ್ಲ, ರಾತ್ರಿ ನಿದ್ದೆ ಇಲ್ಲ ಅಂತ ಹೇಳಿದ್ರೆ ಮೂಡ್ ಸರಿ. ನಮಗ್ ಗೊತ್ತು ಎಲ್ಲದು, ಆದ್ರೂ ಕೂಡ ನಾವ್ ಏನ್ ಮಾಡ್ತೇವೆ? ಡೂಯಿಂಗ್ ಅಂದ್ರೆ ಬೇಗ ಮಲಗೋದು ಕೆಲಸ ಅಲ್ವಾ, ಅದನ್ನ ನಾವು ಮಾಡೋದಿಲ್ಲ. ಅಂದ್ರೆ ಗೊತ್ತಿದ್ದು ನೋಯಿಂಗ್ ಬೇರೆ ಡೂಯಿಂಗ್ ಬೇರೆ, ಇದೆರಡರ ನಡುವೆ ಅಂತರ ಹೆಚ್ಚಾದಾಗ ಈ ತರದ ಸಮಸ್ಯೆಗಳು, ತಪ್ಪು ಅಂತ ಗೊತ್ತಿದ್ರು ಮತ್ತೆ ಮರುಕಳಿಸುವಂತದ್ದು ಆಗ್ತಾ ಹೋಗುತ್ತೆ. ಗೊತ್ತಿರುವುದು ಮತ್ತೆ ಮಾಡುವುದು ಅಂದ್ರೆ ನೋಯಿಂಗ್ ಮತ್ತೆ ಡೂಯಿಂಗ್ ಇದೆ ಅಲ್ಲ, ಈ ಎರಡು ಬೇರೆ ಬೇರೆ ವಿಷಯಗಳಲ್ಲಿ. ಈಗ ಉದಾಹರಣೆಗೆ ನೀವು ಸ್ವಿಮ್ಮಿಂಗ್ ಬಗ್ಗೆ ನೂರಾರು ಪುಸ್ತಕಗಳನ್ನ ಓದಿರ್ಬೋದು, ನೀವು ನೀರಿಗೆ ಇಳಿದಿದ್ರೆ ನಿಮ್ಗೆ ಸ್ವಿಮ್ಮಿಂಗ್ ಬರುತ್ತಾ?
1: ಖಂಡಿತ ಇಲ್ಲ
2: ಅಲ್ವಾ. ಹಾಗೆ ಕೋಪ ಮಾಡ್ಕೊಳ್ಬಾರ್ದು ಅಂತ ಹೇಳಿ ನಮ್ಗೆ ತಿಳಿದಿರೋದು ಕರೆಕ್ಟೇ, ನಮ್ಗೆ ಗೊತ್ತಿದೆ. ಆದ್ರೆ ಫೋನ್ ಕಡಿಮೆ ಬಳಸಬೇಕು ಅಥವಾ ಕೋಪ ಬಂದಾಗ ನಾವು ಸ್ವಲ್ಪ ಪಾಸ್ ಮಾಡಿ ಯೋಚನೆ ಮಾಡಿ ರಿಯಾಕ್ಟ್ ಮಾಡ್ಬೇಕು,
1: ಅದು ಮಾತ್ರ ಸತ್ಯ.
2: ಗೊತ್ತಿರುತ್ತೆ, ಖಂಡಿತವಾಗ್ಲೂ ಗೊತ್ತಿರುತ್ತೆ, ಆದ್ರೆ ಮಾಡೋದಿಲ್ಲ. ಅಂದ್ರೆ ಈ ಗೊತ್ತಿರುವುದು ಮತ್ತೆ ಮಾಡುವುದು ಏನಿದೆ ಅಲ್ಲ, ನೋಯಿಂಗ್ ಅಂಡ್ ಡೂಯಿಂಗ್ ಮಧ್ಯೆ ಅಂತರಗಳು.
3: ಇದು ಈ ಕೋಪದ ವಿಷಯ ಬಂದಾಗ ನನಗೆ ತುಂಬಾ ಅನಿಸಿದ್ದು, ನಾವು ಕೋಪ ಬಂದ ಕೂಡಲೇ ನಾವು ಡಪ್ಪ ರಿಯಾಕ್ಟ್ ಆಗ್ಬಿಡ್ತೀವಲ್ಲ, ಅವ್ರು ಎಂತದೋ ಕೋಪದಲ್ಲಿ ಹೇಳ್ತಾರೆ ಎದುರಿನವರು, ನಾವು ಅವರಿಗೆ ಇವ್ರಂತ ನಂಗೆ ಹೇಳುದು ಅಂತ ಹೇಳ್ಕೊಂಡು ನಾವು ಅವರಿಗೆ ಹೇಳುದು, ಅಲ್ಲ ನಾನು ಅಂದ್ಕೊಳ್ಳೋದು ಇದು ನಾನು ಈಗ ಅಪ್ಲೈ ಮಾಡ್ತಿದ್ದೆ, ಸಿಟ್ಟು ಬಂದಾಗ ಕೂಡಲೇ ರಿಯಾಕ್ಟ್ ಮಾಡಬೇಡ, ಒಂದ್ ಸ್ವಲ್ಪ ಹೊತ್ತು ಪಾಸ್ ಮಾಡು, ಯೋಚನೆ ಮಾಡು. ಮಾತೆ ಆಡ್ಲಿಲ್ಲ ಸಿಟ್ಟಿಗೆ ವಾಪಸ್ ಅವರ ಇದಕ್ಕೆ ನೀವು ರಿಯಾಕ್ಟ್ ಮಾಡ್ಲಿಲ್ಲ ಅಂತಿದ್ರೆ ಎಂತ ಅಪ್ಪು ಹೇಳಿ, ನಿಮ್ಗೆ ಅವಮಾನ ಅಪ್ಪವಾ? ಅಷ್ಟೇ ಅಲ್ಲ, ಆಗ್ಲಿ ಬಿಡಿ, ಅದಕ್ಕೂ ಸ್ವಲ್ಪ ಸೈಲೆಂಟ್ ತಗೊಂಡು ರಿಯಾಕ್ಟ್ ಮಾಡದೇ ಇದ್ರೆ ಆ ಅವಮಾನ ಆಯ್ತಂತೇಳಿ ನಾವು ರಿಯಾಕ್ಟ್ ಮಾಡಿ ಆಪಂತಹ ಪರಿಣಾಮಗಳಿದ್ದಾವಲ್ಲ ಅದೆಷ್ಟೋ, ಅದೆಲ್ಲ ನಿಂತೋಗಿ ಬಿಡುತ್ತೆ ಮಾರ್ರೆ. ಈಗ ನಾನೀಗ ಅದನ್ನೇ ಅಪ್ಲೈ ಮಾಡ್ಕೊಂಡು ಎಂತ ಅಪ್ಪೀಗ ಒಬ್ರು ನಂಗೆ ಬೈದ್ರೆ ಅಥವಾ ಅವ್ರು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಏನೇನೇನೋ ಅಂದ್ರೆ ಅಪವಾದಗಳನ್ನ ಹಾಕಿದ್ರೆ ಏನಾಗ್ಬಹುದು? ನಾನು ಬದಲಾತಿಲ್ಲಲ್ಲ, ಓಕೆ ಹಂಗಾದ್ರೆ ತೊಂದರೆ ಇಲ್ಲ, ಅವ್ರು ನನಗಿಂತ ಸಣ್ಣವರೇ ನಂಗೆ ಹೇಳ್ತಾ ಇದ್ರು ತೊಂದರೆ ಇಲ್ಲ, ಒಂಚೂರು ಪಾಸ್ ತಾಕಂಬ, ಏನು ಆತಿಲ್ಲ, ರಿಯಾಕ್ಟ್ ಮಾಡೋದೇ ಬೇಡ, ಎಂತ ಹತ್ಕಂಬ, ರಿಯಾಕ್ಟೇ ಮಾಡೋದು ಬೇಡ, ಎಂತ ಹತ್ಕಂಬ, ಎಂತ ಆತಿಲ್ಲ ಹೋಯ್, ತಣ್ಣಗಾಯಿ ಎಲ್ಲ ಸಮತ್ ಯಾವ್ದಕ್ ಹೇಳಿ, ನಾವು ಅವ್ರಿಗೆ ನಮ್ಗೂ ಹೇಳಬತ್ತಂತ ನಾವು ಅವ್ರಿಗೆ ಹೇಳಿ ಅಲ್ಲಿರುದನ್ನೆಲ್ಲ ಹಾಳ್ ಮಾಡ್ಕಂಬ್ದ? ಇಲ್ಲ ಅವ್ರೇನೋ ಗೊತ್ತಿಲ್ಲದೆ ಹೇಳ್ತಿದ್ದಾರೆ, ಅವ್ರಿಗೆ ಸಿಟ್ಟು ಬಂದಿದೆ, ಏನೋ ಬೇಜಾರಾಗಿದೆ, ರಿಯಾಕ್ಟ್ ಮಾಡ್ತಿದ್ದಾರೆ, ತೊಂದ್ರೆ ಇಲ್ಲ ಬಿಡಿ ಅಂತ ಹೇಳಿ ನಾವು ಸೈಲೆಂಟ್ ಆಗಿರುತ್ತೆ, ಎಂತ ಹತ್ಕಾಂಬ ಅಂತ ಹೇಳ್ಕೊಂಡು ಸೈಲೆಂಟ್ ಟೈಪ್ ಬೆಸ್ಟ್ ಆಪ್ಷನ್ ಗೊತ್ತಾ?
2: ಖಂಡಿತವಾಗ್ಲು, ಯಾಕಂದ್ರೆ ಬೆಂಕಿ ಹಾಕ್ಲಿಕ್ಕೆ ಹೋದಾಗ ನಮ್ ಕೈಯೂ ಸ್ವಲ್ಪ ಸುಡುತ್ತೆ ಅಂತ ಹೇಳ್ತಾರೆ.
3: ಹೌದು,
2: ಯಾವಾಗ ನಾವು ಇನ್ನೊಬ್ರ ಮೇಲೆ ಕೋಪ ಮಾಡ್ಕೊಳ್ತೀವೋ, ಕೋಪ ಮಾಡ್ಕೊಂಡಾಗ ನೋಡಿ ನಮ್ ಮೈ ಎಲ್ಲ ಒಂಥರ, ಮುಖ ಎಲ್ಲ ಕೆಂಪು ಕೆಂಪಾಗುತ್ತೆ, ಕಣ್ಣೆಲ್ಲ ಕೆಂಪು ಕೆಂಪಾಗುತ್ತೆ, ಅಂದ್ರೆ ಬ್ಲಡ್ ಫ್ಲೋ ಎಲ್ಲ ಹೈ ಲೆವೆಲ್ಗೆ ಹೋಗುತ್ತೆ. ಆ ಸಮಯದಲ್ಲಿ ನಾವು ಪದೇ ಪದೇ ಈ ತರ ಕೋಪ ಮಾಡ್ಕೊಂಡಾಗ ನಮ್ ಬಿ ಪಿ ಬರುವಂತ ಸಮಸ್ಯೆ ಇರ್ಬೋದು, ಬಿ ಪಿ ಬರ್ಬೋದು ನಮ್ಗೆ ಮುಂದೆ, ಅಥವಾ ನಮ್ಮ ಆರ್ಗನ್ಗಳಿಗೆಲ್ಲ ಒಂದ್ ಎಲ್ಲೋ ಒಂದ್ ರೀತಿಯಲ್ಲಿ ಪ್ರೆಷರ್ ಬಿದ್ದು ಅದು ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರ್ತದೆ. ಕ್ರಮೇಣ ಪ್ರತಿ ಬಾರಿ ನಾವು ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೊಂಡು ರಿಯಾಕ್ಟ್ ಮಾಡಿದಾಗ ನಮ್ಮಲ್ಲಿಗ ಈಗ ನಿಮ್ಗೆ ಗೊತ್ತಿದೆ ಒಂದು ಸಿಂಪಥೆಟಿಕ್ ಇದು ಸಿಸ್ಟಮ್ ಮತ್ತೆ ಪ್ಯಾರಾಸಿಂಪಥೆಟಿಕ್ ಅಂತ ಹೇಳಿ, ಯಾವಾಗ ಅದೆರಡೂ ಪದೇ ಪದೇ ಆಕ್ಟಿವ್ ಆಗುತ್ತೋ ಆವಾಗ ನಮ್ಮ ದೇಹದಲ್ಲಿ ಒಂದಿಷ್ಟು ಎಲ್ಲಿಯೋ ಒಂದಿಷ್ಟು ಬ್ಲಡ್ ಫ್ಲೋ ಜಾಸ್ತಿ ಆಗೋದು ಮತ್ತೆ ಕಡಿಮೆ ಆಗೋದು. ನೋಡಿ ಗಾಡಿ ಸ್ಪೀಡ್ ಅಲ್ಲಿ ಹೋಗ್ತಾವ ಇರುವಾಗ ನೀವು ಪದೇ ಪದೇ ಬ್ರೇಕ್ ಆಗೋದು ಮತ್ತೆ ಸ್ಪೀಡ್ ಜಾಸ್ತಿ ಮಾಡೋದು ಮತ್ತೆ ಬ್ರೇಕ್ ಹಾಕೋದು ಮಾಡಿದ್ರೆ ಏನಾಗುತ್ತೆ? ಗಾಡಿ
3: ಬಿಸಿಯೇ ಆಗುತ್ತೆ,
2: ಹಾಳಾಗತ್ತೆ ಅಲ್ವಾ? ಬಿಸಿ ಆಗತ್ತೆ, ಒಂದ್ ಎಲ್ಲೋ ಒಂದ್ ಇದ್ರಲ್ಲಿ ಬರ್ಸ್ಟ್ ಆಗ್ಬಹುದು ಅಲ್ವಾ? ಏನಾದ್ರೂ ಒಂದ್ ಅದೇ ರೀತಿ ನಮ್ಮ ದೇಹದಲ್ಲಿಯೂ ಕೂಡ ಸಿಸ್ಟಮ್ ಹಾಗೆ ವರ್ಕ್ ಆಗತ್ತೆ. ಯಾವಾಗ ನಮ್ಗೆ ತುಂಬಾ ಸಿಟ್ಟು ಬರುತ್ತೆ, ಸಿಂಪಥೆಟಿಕ್ ಸಿಸ್ಟಮ್ ನರ್ವಸ್ ಸಿಸ್ಟಮ್ ಆಕ್ಟಿವ್ ಆಗುತ್ತೆ, ನಾವು ಅದನ್ನ ಕೂಲ್ ಮಾಡ್ಕೋಬೇಕು ಅಂತ ಹೇಳಿದಾಗ ಪ್ಯಾರಾಸಿಂಪಥೆಟಿಕ್ ಇದಾಗತ್ತೆ. ಸೊ ಈ ಇದು ಎರಡೂ ಒಂದಕ್ಕೊಂದು, ನಾವು ಪದೇ ಪದೇ ಕೋಪ ಮಾಡ್ಕೊಳ್ಳೋದು, ಪದೇ ಪದೇ ಮತ್ತೆ ಇದಾಗೋದು, ಅದಾದಾಗ ನಮ್ಮ ಒಳಗಡೆ ಕೂಡ ಕೆಲವೊಂದು ಡ್ಯಾಮೇಜ್ಗಳು ಆಗತ್ತೆ ಅಲ್ವಾ? ಅದಕ್ಕೆ ನಾವು ಯಾವಾಗ್ಲೂ ಕಂಟ್ರೋಲ್ ಮಾಡಿಕೊಂಡು ಪಾಸ್ ಮಾಡೋದಂತೂ ತುಂಬಾ ಒಳ್ಳೇದಿದು. ಕೋಪ ಬಂದ್ರು ಕೂಡ ನೀವು ಹೇಳಿದಾಗೆ, ನಾನು ಇದು ಬರೀ ಕೋಪದ ವಿಷಯದಲ್ಲಿ ಅಂತ ಹೇಳಿ ಅಲ್ಲ, ಯಾವುದೇ ಒಂದು ಡಿಸಿಷನ್ ಸಡನ್ ನಾವು ತಗೊಳ್ಬೇಕು ಅಥವಾ ಸಿಟ್ಟು ಬಂದಾಗ ತಗೊಳ್ಬೇಕು, ತುಂಬಾ ಬೇಜಾರಲ್ಲಿದ್ದಾಗ ತಗೊಳ್ಬೇಕು, ಅಥವಾ ಈ ಕ್ಷಣದಲ್ಲಿ ನಾವು ತಗೊಳ್ಬೇಕು ಅಂತ ಹೇಳಿ ಹೋದಾಗ ಕೂಡ ಒಂದು ಕ್ಷಣ ಪಾಸ್ ಮಾಡಿ ಮತ್ತೆ ಥಿಂಕ್ ಮಾಡಿ ಮತ್ತೆ ಅದ್ ಆಕ್ಟ್ ಮಾಡೋದು ಒಳ್ಳೇದು, ಅದು ತುಂಬಾ ಒಳ್ಳೇದು, ಗೊತ್ತಿರುತ್ತೆ ನಮಗೆ ಹೆಚ್ಚಿನವರಿಗೆ, ನೀವು ಆಲ್ಮೋಸ್ಟ್ ಎಲ್ರಿಗೆ ಗೊತ್ತಿರುತ್ತೆ, ಆದ್ರೆ ಮಾಡೋದಿಲ್ಲ ಆ ಸಮಯದಲ್ಲಿ, ಅವರು ಕಂಟ್ರೋಲ್ ಮಾಡ್ಕೊಳ್ಳೋದಿಲ್ಲ ಆ ಸಮಯದಲ್ಲಿ, ಯೋಚನೆ ಮಾಡೋದಿಲ್ಲ ಆ ಸಮಯದಲ್ಲಿ, ಯೋಚನೆ ಮಾಡ್ದೇನೆ ರಿಯಾಕ್ಟ್ ಮಾಡ್ತಾ ಇರ್ತಾರೆ. ಅಥವಾ ಫೋನ್ ವಿಷಯದಲ್ಲೇ ಈಗ ಇರ್ಬೋದು, ಗೊತ್ತಿದೆ ಫೋನ್ ನೋಡೋದು ತುಂಬಾ ಕಣ್ಣಿಗೆ ಪೆಟ್ಟು, ನಿದ್ದೆ ಕಡಿಮೆ ಆದ್ರೆ ಎಷ್ಟೊಂದು ಪ್ರಾಬ್ಲಮ್ಗಳಿದೆ, ಆರೋಗ್ಯ ಹಾಳಾಗುತ್ತೆ ನಮ್ದು, ಹಾಗಾದ್ರೆ ಈಗೊಂದು ಸ್ವಲ್ಪ ಬೇಗ ಫೋನ್ ಇಡೋಣ ಅಂತ ಹೇಳಿದ್ರೆ ಅದು ಮಾಡಲ್ಲ. ರಾತ್ರಿ ಒಂದ್ ಸ್ವಲ್ಪ ಬೇಗ ಒಂದ್ ಅರ್ಧ ಗಂಟೆ ಬೇಗ ಮೊಬೈಲ್ ಬದಿಗಿಡೋಣ ಅಂತ ಹೇಳಿದ್ರೆ ಆಗೋದಿಲ್ಲ. ನಾನು ಯಾವಾಗ್ಲೂ ಮಕ್ಕಳಿಗೆಲ್ಲ ಸೆಷನ್ ತಗೊಳ್ಲಿಕ್ಕೆಲ್ಲ ಹೋದ್ರೆ ಹೇಳೋದಿದೆ, ರಾತ್ರಿ ಮಲಗಬೇಕು ಅಂತ ಹೇಳಿ 11 ಗಂಟೆಗೆ ಮಲಗಬೇಕು ಅಂತ ಒಂದು ಇದು ಹಾಕೊಳ್ಳೋದು ಗೋಲ್, 11:05ಕ್ಕೆ ಒಂದ್ ರೀಲ್ ನೋಡೋಣ ಅಂತ ಹೇಳಿ ಕೂತ್ಕೊಳ್ಳೋದು, ಆಯ್ತು ಒಂದೇ ಒಂದ್ ರೀಲ್ ನೋಡಿ ಮಲ್ಕೊಳ್ಳುವ, ಆಮೇಲೆ 11:20ಕ್ಕೆ ಒಂದೇ ರೀಲ್, ಇನ್ನೊಂದ್ ರೀಲ್ ಅಂತ ಹೇಳಿ ಇದ್ ಮಾಡುದು, ಆಮೇಲೆ 11:30ಗೆ ಆಯ್ತು ಇವತ್ತು ಸಾಕು ಅಂತ ಅನ್ಸುತ್ತೆ ಅಂತೇಳಿ, ಮತ್ತೆ 12 ಗಂಟೆಗೆ ಆಯ್ತು ಫೋನ್ ಇಡ್ತೇನೆ ಬದಿಗೆ ಅಂತೇಳಿ, ಮತ್ತೆ 12:30ಗೆ ಸಾಕು ಗುಡ್ ನೈಟ್ ಅಂತ ಹೇಳಿ ಇದ್ ಮಾಡೋದು, ಮತ್ತೆ 1 ಗಂಟೆವರೆಗೆ 11:30 ತನಕ ಮತ್ತೆ ಇರುತ್ತೆ ಆಯ್ತು ಬದಿಗೆ ಇಟ್ಟೇ ಬಿಡ್ತೇನೆ ಅಂತ ಇಟ್ಟು ಮಲ್ಗೋದು. ಬೆಳಿಗ್ಗೆ ಏನಾಗುತ್ತೆ, ಅಲಾರ್ಮ್ ಆಗುತ್ತೆ, ಇವರು ಸ್ನೂಸ್ ಸ್ನೂಸ್ ಮಾಡಿ ಮಾಡಿ ಮಾಡಿ ಇವತ್ತು ಕಾಲೇಜಿಗೆ ಹೋಗ್ಲೇಬೇಕಾ, ಇವತ್ತು ಸ್ಕೂಲ್ಗೆ ಹೋಗ್ಲೇಬೇಕಾ ಅಂತ ಈ ತರ ಯೋಚನೆ ಮಾಡೋದು, ಅಥವಾ ಆಫೀಸಿಗೆ ಹೋಗ್ಲೇಬೇಕಾ ಅಂತ ದೊಡ್ಡವ್ರು ಯೋಚನೆ ಮಾಡೋದು, ಇದೆಲ್ಲ ಆಗುತ್ತೆ. ಅದಕ್ಕೆ ಒಂದು ಬೇಗ ಒಂದು ಅರ್ಧ ಗಂಟೆ ಒಂದೇ ಸಲಕ್ಕೆ ಈಗ 12 ಗಂಟೆಗೆ ಮಲಗೋರು ಇವತ್ತು ನೀವು 10 ಗಂಟೆಗೆ ಮಲಗಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಒಂದು ಅರ್ಧರ್ಧ ಗಂಟೆ ಕಡಿಮೆ ಮಾಡ್ತಾ ಮಾಡ್ತಾ ಮಾಡ್ತಾ ಬಂದು ಬೇಗ ಮಲಗುವ ಅಭ್ಯಾಸ, ಬೇಗ ಏಳುವ ಅಭ್ಯಾಸ ಮಾಡಿಕೊಂಡ್ರೆ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾವಾಗ ಕರೆಕ್ಟಾಗಿ ನಿದ್ರೆ ಆಗುತ್ತೆ ಆವಾಗ ನಮ್ಮ ಮನಸ್ಸು ಕೂಡ ನಮ್ಮ ಕಂಟ್ರೋಲಲ್ಲಿರುತ್ತೆ, ಶಾಂತವಾಗಿ ವರ್ತಿಸುತ್ತೆ ಮನಸ್ಸು ಕೂಡ ಅಲ್ವಾ. ಇವತ್ತೀಗ ಮುಂಚೆ ಎಲ್ಲ ನಾವು ಸಣ್ಣದಿರುವಾಗ ಎಲ್ಲ ಎಲ್ಲಿಯಾದ್ರೂ ಒಂದು ಆಟಕ್ಕೆ ಹೋಗಿ ಬಂದ್ವಿ, ಯಕ್ಷಗಾನಕ್ಕೆ ಹೋಗಿ ಬಂದ್ವಿ ಅಂದ್ರೆ ಮರುದಿನ ಇಡೀ ಮಲ್ಕೊಳ್ಳೋದು ನಾವು.
3: ಹೌದು,
2: ಮಲಗಲಿಲ್ಲ ಅಂತ ಹೇಳಿದ್ರೆ ಇಡೀ ಕಿರಿಕಿರಿ ಒಂಥರ, ಏನ್ ಹೇಳಿದ್ರು ಯಾವುದು ಯೋಚನೆ. ನೋಡಿ ಈ ಆಲ್ಕೋಹಾಲ್ ಅದೆಲ್ಲ ಸೇವನೆ ಮಾಡಿದಾಗ ಹೇಗೆ ಮನಸ್ಸು ಸ್ಥಿಮಿತದಲ್ಲಿ ಇರೋದಿಲ್ವೋ, ನಮ್ಗೆ ತುಂಬಾ ನಿದ್ದೆ ಕಡಿಮೆ ಆದಾಗ ಕೂಡ ನಮ್ಮ ಮನಸ್ಸು ಸ್ಥಿಮಿತದಲ್ಲಿ ಇರೋದಿಲ್ಲ. ತುಂಬಾ ನಿದ್ರೆ ಬಿಟ್ಟವರನ್ನ ನೀವು ಏನಾದ್ರೂ ಕೂರಿಸಿ ಏನಾದ್ರು ಶಾಂತವಾಗಿ ಮಾತಾಡ್ಲಿಕ್ಕೆ ಹೇಳಿ ನೋಡುವ, ಆಗೋದಿಲ್ಲ. ಅಥವಾ ಶಾಂತವಾಗಿ ಕೇಳಲಿಕ್ಕೆ ಹೇಳಿ ನೋಡುವ, ಅವ್ರು ಕೇಳಲಿಕ್ಕೂ ಅವರಿಗೆ ಆ ಕಾನ್ಸಂಟ್ರೇಷನ್ ಬರೋದಿಲ್ಲ, ಇರಿಟೇಷನ್ ಆಗ್ತಾ ಇರುತ್ತೆ, ಏನೇನೋ ಆಗ್ತಾ ಇರುತ್ತೆ ಒಳಗಡೆ. ಹಾಗಾಗಿ ಕರೆಕ್ಟ್ ನಿದ್ರೆ ಆಯ್ತು ಅಂತ ಹೇಳಿ ಆದ್ರೆ ಮನಸ್ಸು ಕೂಡ ಅದು ಅಟೆನ್ಷನ್ ವಿಷಯದಲ್ಲಿರ್ಬೋದು, ಕಾನ್ಸಂಟ್ರೇಷನ್ ವಿಷಯದಲ್ಲಿರ್ಬೋದು, ಡಿಸಿಷನ್ ಮೇಕಿಂಗ್ ಇರ್ಬೋದು, ಕ್ರಿಟಿಕಲ್ ಥಿಂಕಿಂಗ್ ಇರ್ಬೋದು, ಯಾವುದೇ ವಿಷಯದಲ್ಲಿ ಕೂಡ ಮನಸ್ಸು ಕರೆಕ್ಟ್ ಆಗಿರುತ್ತೆ. ಯಾವಾಗ ನಿದ್ದೆ ಕಡಿಮೆ ಆಗತ್ತೆ ಅವಾಗ ತುಂಬಾ ಸಮಸ್ಯೆಗಳು, ಅದೆಲ್ಲದೂ ಕೂಡ ಡೈರೆಕ್ಟ್ ಕನೆಕ್ಷನ್ ಹೆಲ್ತ್ ಮೇಲೆ, ಫಿಸಿಕಲ್ ಹೆಲ್ತ್ ಮೇಲೆ ಆಗತ್ತೆ. ಮೆಂಟಲ್ ಹೆಲ್ತ್ ಮೇಲಂತೂ ಹಾಗೆ ಆಗತ್ತೆ, ಬಟ್ ಅದು ರಿಲೇಟೆಡ್ ಆಗಿ ಮತ್ತೆ ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಹೆಲ್ತ್, ಮೆಂಟಲ್ ಹೆಲ್ತ್ ಮತ್ತೆ ಫಿಸಿಕಲ್ ಹೆಲ್ತ್. ಸೊ ಫಿಸಿಕಲಿ ಕೂಡ ಏನಾದ್ರೂ ಕಾಯಿಲೆಗಳೆಲ್ಲ ಬರುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಗೊತ್ತಿದೆ ತಪ್ಪು ಅಂತ ಹೇಳಿ ಆ ಗೊತ್ತಿರೋದನ್ನ ನಾವು ಕಾರ್ಯರೂಪಕ್ಕೆ ಕೂಡ ತರೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ನಾನು ಹೇಳ್ದಾಗೆ ಸ್ವಿಮ್ಮಿಂಗ್ ಬಗ್ಗೆ ನೀವು 1000 ಪುಸ್ತಕ ಓದಿದ್ರು ನೀವು ಪ್ರಾಕ್ಟಿಕಲ್ ಇಲ್ಲ ಅಂತ ಹೇಳಿ ಆದ್ರೆ ನಿಮ್ಗೆ ಅದು ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಇನ್ಫಾರ್ಮೇಶನ್ ಬರೀ ಇದ್ರೆ ಸಾಕಾಗೋದಿಲ್ಲ, ಪ್ರಾಕ್ಟಿಕಲ್ ಆಗಿ ಕೂಡ ನಾವು ಅದನ್ನ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಈಗ ಯಾವ್ದಾದ್ರು ಒಂದು ಕೆಲಸವನ್ನ ಪದೇ ಪದೇ ಮಾಡಿದಾಗ ಅದು ನಿಧಾನವಾಗಿ ಆಟೋಮೆಟಿಕ್ ಆಗತ್ತೆ. ಈಗ ನೋಡಿ, ಬೆಳಿಗ್ಗೆ ನೀವು 5 ಗಂಟೆಗೆ ಹೇಳೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಫಸ್ಟ್ ಒಂದೆರಡು ದಿನ ಹೊಸದಾಗಿ ಅಭ್ಯಾಸ ಆಗುವಾಗ ಒಂದೆರಡು ದಿನ ಕಷ್ಟ ಆಗ್ಬೋದು. ಒಂದ್ 4 ದಿನ ನೀವು ಕಂಟಿನ್ಯೂಸ್ 5 ಗಂಟೆ ಗೆದ್ರಿ ಅಂತ ಹೇಳಿದ್ರೆ 5ನೇ ದಿನ ಆಟೋಮೆಟಿಕಲಿ ನಿಮ್ಗೆ 5 ಗಂಟೆಗೆ ಎಚ್ಚರಾಗ್ಲಿಕ್ಕೆ ಶುರು ಆಗುತ್ತೆ. ಅವಾಗ ನಿಮ್ಗೆ ಯಾವುದೇ ಅಲಾರಾಮ್ ಬೇಕಂತ ಇಲ್ಲ, ಅಭ್ಯಾಸ ಆಗಿ ಹೋಗುತ್ತೆ. ಹಾಗೆ ಯಾರ ಹತ್ರನೋ ಮಾತಾಡೋದಿರ್ಬೋದು, ಯಾವುದೋ ಒಂದು ತಿನ್ನೋದಿರ್ಬೋದು, ಟೀ ಕುಡಿಯೋದು, ಈಗ ಫಾರ್ ಎಕ್ಸಾಂಪಲ್ ಟೀ ಕುಡಿಯೋದು ಅಭ್ಯಾಸ ಆಗಿದೆ, ರುಟೀನ್ ಮಾಡ್ಕೊಂಡಿದೀವಿ ಅಂತ ಹೇಳಿದ ತಕ್ಷಣ ಏನಾಗುತ್ತೆ, ಒಂದೆರಡು ದಿನ ಟೀ ಇಲ್ಲ ಅಂತ ಹೇಳಿದ್ರೆ
3: ಟೀದೊಂದು ಅಡಿಕ್ಷನ್ ಇತ್ತಲ್ಲ ಮಾರ್ರೆ, ಅದು ಭಯಂಕರ ಅಡಿಕ್ಷನ್, ತಲೆನೋವು ಹಪ್ಪುದು, ಅದು ಹಪ್ಪುದು, ಇದು ಹಪ್ಪುದು, ಅಷ್ಟು ಅಡಿಕ್ಷನ್ ಇರುತ್ತದು.
2: ಸೊ ಏನಂತ ಹೇಳಿದ್ರೆ ಇದು ನಮ್ಮ ಬ್ರೈನ್ಗೆ ಆಗುವಂತ ಹ್ಯಾಬಿಟ್, ಅಂದ್ರೆ ಯಾವುದನ್ನು ನಾವು ಪದೇ ಪದೇ ಮಾಡ್ತೇವೆ ಅದೇ ನಮ್ಮ ಹ್ಯಾಬಿಟ್ ಆಗಿ ಪರಿವರ್ತನೆ ಆಗತ್ತೆ. ಈ ದಿನ ನೀವು ಒಂದು 9 ಗಂಟೆಗೆ ಎಲ್ಲ ಹೋಗ್ತಾ ಇದ್ದೀರಿ ದೇವಸ್ಥಾನಕ್ಕೆ, ಒಂದ್ 4 ದಿನ ಹೋಗಿ 5ನೇ ದಿನ ಹೋಗ್ಲಿಲ್ಲ ಅಂದ ಕೂಡಲೇ ನಿಮಗೆ ನೀವೇ ಒಂಥರ ಗಿಲ್ಟಿ ಫೀಲ್ ಆಗ್ಲಿಕ್ಕೆ ಶುರು ಆಗತ್ತೆ. ಅಥವಾ ಇನ್ನೇನೋ ಈ ದಿನ ಸರಿಯಾಗಿಲ್ಲ, ನಾನು ಈ ದಿನವನ್ನ ಸರಿಯಾಗಿ ಪ್ರಾರಂಭ ಮಾಡಲಿಲ್ಲ ಅನ್ನುವಂಥದ್ದೊಂದು ಇದು ಬರುತ್ತೆ. ಹಾಗಾಗಿ ಯಾವುದನ್ನು ನಾವು ಪದೇ ಪದೇ ಮಾಡ್ತೇವೋ ಬ್ರೈನ್ಗೆ ಅದು ಹ್ಯಾಬಿಟ್ ಆಗಿ ಇದಾಗತ್ತೆ. ಈಗ ನಾವು ಏನ್ ಮಾಡ್ತಿದ್ದೇವೆ, ಪ್ರಸ್ತುತ ನಾವು ಸ್ವಲ್ಪ ಟೈಮ್ ಸಿಗ್ತಾ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡು ಸ್ಕ್ರೋಲ್ ಮಾಡ್ತಾ ಇರ್ತೇವೆ. ಡಾಕ್ಟ್ರಿಗೆ ವೇಟ್ ಮಾಡ್ತಾ ಇದ್ದೇವಾ, ಅಲ್ಲೂ ಹೊರಗಡೆ ಕುತ್ಕೊಂಡು ಮೊಬೈಲ್ ಹಿಡ್ಕೊಂಡು ಸ್ಕ್ರೋಲ್ ಮಾಡ್ತೇವೆ. ಎಲ್ಲೋ ಕ್ಯೂ ಅಲ್ಲಿ ನಿಂತಿದ್ದೇವಾ, ಅಲ್ಲಿ ನಾವು ಮೊಬೈಲ್ ಹಿಡ್ಕೊಂಡು ಕುತ್ಕೊಳ್ತೇವೆ. ಈ ಎಲ್ಲೇ ಹೋದ್ರು ಕೂಡ ಯಾವುದೋ ಒಂದು ಸಭೆಗೆ ಹೋದ್ವಾ, ಅವ್ರೇನೋ ಮಾತಾಡ್ತಿರ್ತಾರೆ, ನಾವಿಲ್ಲಿ ನಮ್ಮಷ್ಟಕ್ಕೆ ನಾವು ಸ್ಕ್ರೋಲ್ ಮಾಡ್ತಾ ಕುತ್ಕೊಂಡಿರ್ತೇವೆ. ಸಿಟ್ಟು ಬಂತ ಏನ್ ಮಾಡ್ತೇವೆ, ಮೊಬೈಲ್ ಹಿಡ್ಕೊಂಡು ಕುತ್ಕೊಳ್ತೇವೆ ಅಲ್ವಾ. ಹೀಗೆ ಪ್ರತಿಯೊಂದು ಕೆಲವು ಸಲ ಸಮಸ್ಯೆಗಳು ಬಂದಾಗ ಕೂಡ ಹಾಗೆ, ಅದರಿಂದ ತಪ್ಪಿಸಿಕೊಳ್ಳಿಕ್ಕೋಸ್ಕರ ನಾವೇನ್ ಮಾಡ್ತೇವೆ, ಮೊಬೈಲ್ ಹಿಡ್ಕೊಂಡು ಕುತ್ಕೊಳ್ಳೋದು. ಹಿಡ್ಕೊಂಡು ಬಿಟ್ರೆ ನಾವು ಯಾವುದಕ್ಕೂ ರಿಯಾಕ್ಟ್ ಮಾಡ್ಬೇಕಾದ ಅವಶ್ಯಕತೆ ಇರೋದಿಲ್ವಲ್ಲ ಅಂತ ಹೇಳಿ, ಆ ತರದ ಅಭ್ಯಾಸಗಳಿಂದಾಗಿ ಮೊಬೈಲ್ ಸ್ಕ್ರೋಲ್ ಮಾಡೋದು ನಮಗೆ ಹ್ಯಾಬಿಟ್ ಆಗಿ ಬದಲಾಗಿದೆ. ಈಗ ತಪ್ಪು ಅಂತ ಗೊತ್ತಿದೆ ಪ್ರತಿ ಸಲ. ಈಗ ಮುಂಚೆ ಎಲ್ಲ ಯಾರೋ ಹೇಳ್ತಾ ಇದ್ರು ನಮ್ಗೆ ಎಷ್ಟೊಂದು ಮೊಬೈಲ್ ನಂಬರ್ಸ್ ಎಲ್ಲ ಬಾಯ್ ಹರ್ಟ್ ಇತ್ತು, ಈಗ ನಮ್ ನಂಬರು ಬಾಯ್ ಹರ್ಟ್ ಇರೋದಿಲ್ಲ ನಮ್ಗೆ.
3: ಸತ್ಯ
2: ಅಲ್ವಾ? ಒಂದು 10+15 ಎಷ್ಟಂತ ಹೇಳಿ ಇದು ಮಾಡಿದ್ರೆ
3: ಹೌದು. ಮೊದ್ಲಾದ್ರೆ ಟಕ್ ಟಕ್ ಅಂತ ಕ್ಯಾಲ್ಕುಲೇಷನ್ ಓಡ್ತಾ ಇತ್ತು ಮಾರ್ರೆ ತಲೆ, ಈಗ ಕಂಡ್ರೆ ಒಂದೊಂದು 4 ನಂಬರು ಸೇರಿಸ್ಕರ ಕೈ ಕಾಲು ಮಂಡಿ ಎಲ್ಲ ಹಿಡ್ಕೊಂಡು ಲೆಕ್ಕಾಗಿಲ್ಲ ಇದೆಲ್ಲ ರಗ್ಲಿ ಬೇಡ, ಕ್ಯಾಲ್ಸಿಯಲ್ಲಿ ತಕಣಿ ಮೊಬೈಲ್ ತಕಣಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿ ನಿಜವಾಗ್ಲು ತಲೆ ಓಡ. ಮೊದ್ಲು ಒಬ್ರು ಮಂಡಿಯಲ್ಲಿ 50-100 ನಂಬರ್ ಎಲ್ಲ ಭಯಪಟ್ಟ ಇರ್ತಿತ್ತೆ, ಯಾರ ನಂಬರ್ ಕೇಂಡು ಪಟ ಪಟ. ಇವನ್ ನಮಗೂ ಕೂಡ ನಾವು ಮೊದ್ಲು ಲ್ಯಾಂಡ್ಲೈನ್ ನಂಬರ್ ಇತ್ತಲ್ಲ ಮನೆಯಲ್ಲಿ ಲ್ಯಾಂಡ್ಲೈನ್ ಫೋನ್ ಇತ್ತಲ್ಲ, ಆಗ ನಮ್ಮನೇದು ನಂಬರ್ ಬೈ ಹ್ಯಾಟ್, ಅಜ್ಜಿ ಮನೆದು ಬೈ ಹ್ಯಾಟ್, ಮಾವನ ಮನೆದು ಬೈ ಹ್ಯಾಟ್, ಊರು ಆಚೆ ಮನೆಯದ್ದು ಬೈ ಹ್ಯಾಟ್, ಈಚೆ ಮನೆಯದು ಬೈ ಹ್ಯಾಟ್. ಯಾಕಂದ್ರೆ ಅಲ್ಲಿ ಕೆಲವು ಲಾಸ್ಟ್ ಒಂದೆರಡು ನಂಬರ್ ಚೇಂಜ್ ಇಪ್ಪೋದು, ಮತ್ತೆ ಎಸ್ ಟಿ ಡಿ ಕೋಡ್ ಆ್ಯಂಡ್ ನಂಬರ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇರ್ತಾ ಇತ್ತು. ಆ ಮೂಲಕ ನಾವು ಅದೆಲ್ಲ ನೆನ್ಪಿಟ್ಕೊಂಡು ತಲೆಯಲ್ಲಿ ಎಲ್ಲ ಸ್ಟೋರ್ ಇರ್ತಾ ಇತ್ತು. ಈಗ ನಮ್ಮ ಮೊಬೈಲ್ ನಂಬರ್ ಹೊಸ ತಕೊಂಡ್ರೆ ಬೈ ಹ್ಯಾಟ್ ಮಾಡೋಕೆ ಒಂದು ತಿಂಗಳು ಬೇಕು.
2: ಹೌದು, ಈಗ ನೀವು ಯೋಚನೆ ಮಾಡಿ, ಯಾವಾಗ ನಮ್ಮ ನಳಂದ ವಿಶ್ವವಿದ್ಯಾಲಯ ಹೊತ್ತಿ ಉರಿತು, 6 ತಿಂಗಳು ಉರಿದಿತ್ತಂತೆ. ಆದ್ರೂ ಕೂಡ ನಮ್ಮ ಎಲ್ಲ ಏನು ಕೃತಿಗಳೆಲ್ಲ ಇದೆ ನಮ್ದೆಲ್ಲ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಅದೆಲ್ಲದೂ ಕೂಡ ಜನರ ಮನಸ್ಸಲ್ಲಿತ್ತು, ಮತ್ತೆ ಬರೆದ್ರು. ಈಗಿನ ಕಾಲದಲ್ಲಿ ಏನಾದ್ರು ಹಾಗಾದ್ರೆ ಯೋಚನೆ ಮಾಡಿ,
3: ಫುಲ್ ಇರೇಜ್,
2: ಏನು
3: ಇಲ್ಲ, ಸ್ಟೋರೇಜ್ ಅಲ್ಲಿ ಅಂತಲ್ಲ, ಎಲ್ಲ ಖಾಲಿ.
2: ಹೌದು, ಆ ತರ ಪರಿಸ್ಥಿತಿ. ಅಂದ್ರೆ ನಾವು ಆ ರೀತಿಯಾಗಿ ಡಿಪೆಂಡೆಂಟ್ ಆಗಿದ್ದೇವೆ ಈಗ ಯಾವೊಂದು ಡಿವೈಸ್ಗೆ ಅಲ್ವಾ. ನಾವು ಯೋಚನೆ ಮಾಡುವ ಒಂದು ಕೆಪಾಸಿಟಿಯೇ ಇಲ್ಲ. ನಮ್ಗೆ ಏನಾದ್ರೂ ಒಂದು ಬೇಕು ಮಾಡಬೇಕು ಅಂತ ಹೇಳಿದಾಗ್ಲೂ ಈಗ ನಾವು ಹತ್ರ ಕೇಳ್ತೇವೆ, ಇದು ಮಾಡೋದು ಹೇಗೆ, ಅದು ಮಾಡೋದು ಹೇಗೆ ಅಂತೇಳಿ ಅಲ್ವಾ. ಯಾವುದೋ ಮೊನ್ನೆ ಒಂದು ಜೋಕ್ ನೋಡ್ತಾ ಇದ್ದೆ, ಒಂದು ಚಿಕ್ಕ ಮಗು ಅದು ಹೇಳುತ್ತೆ, ಇದೆ ಅದು ಕೂಡ ಕ್ರಿಯೇಷನ್, ಅದು ಹೇಳುತ್ತೆ, ಹೇ ದೇವ್ರೇ, ಈ ಎಲ್ಲ ನಾನು ಬಂದು ಬಿದ್ದು ಯಾವ ಹೆಂಗಸತ್ರ ನಾನು ಸಿಕ್ಕಾಕೊಂಡಿದ್ದೀನಿ, ಇವಳಂತೂ ಏ ನೋಡಿ ನೋಡಿ ನನ್ನ ಸಾಕ್ತಾ ಇದ್ದಾಳೆ. ಒಂದು ಚಿಕ್ಕ ಇವಳೆಲ್ಲ ಏ ಹತ್ರ ಕೇಳಿ ಸಾಕೋದು ನನ್ನ ಅಂತ ಅದು ಹೇಳೋದು ಜೋಕ್. ಆದ್ರೆ ಅದು
3: ಟ್ರಾಜಿಡಿ,
2: ಯಾಕಂದ್ರೆ ನಾವು ಆ ಮಟ್ಟಿಗೆ ನಾವು ಡಿಪೆಂಡೆಂಟ್ ಆಗಿಬಿಟ್ಟಿದ್ದೇವೆ ಈಗ ಒಂದು ಡಿವೈಸಿಗೆ. ಎಲ್ಲಿ ನಮ್ಗೆ ಫ್ರೀ ಅಂದ್ರೆ, ಮಕ್ಕಳು ಕೂಡ ಹಾಗೆ, ಹೊಸತನ್ನ ಕಲಿಯುವಂತ ಇಂಟ್ರೆಸ್ಟ್ ಇಲ್ಲ ಮಕ್ಕಳಿಗೆ. ಯಾವಾಗ ಯಾವುದೋ ಒಂದು ಡಿವೈಸ್ ಅನ್ನ ನಾವು ಹಿಡ್ಕೊಂಡು ಕುತ್ಕೊಳ್ತೇವೆ, ಮಕ್ಕಳಿಗೆ ಹೊಸತನ್ನ ಕಲಿಬೇಕು. ಹೊಸತನ್ನ ಕಲಿಯೋದು ಯಾವಾಗ, ನಿಮ್ಗೆ ಬೋರ್ ಆದಾಗ. ನಿಮ್ಗೆ ಬೋರ್ ಆದಾಗ ನಿಮ್ ಮನ್ಸು ಹುಡುಕ್ತಾ ಇರುತ್ತೆ, ಏನ್ ಮಾಡೋದು ಏನ್ ಮಾಡೋದು, ಹಾಗಾದ್ರೆ ಅದು ಮಾಡೋಣ. ಕ್ರಿಯೇಟಿವಿಟಿ ಅಲ್ಲಿ ಶುರು ಆಗೋದು. ನಾವು ಬೋರ್ಡಮ್ ಅನ್ನೋದನ್ನ ತುಂಬಾ ಕೆಟ್ಟದಂತ ಹೇಳ್ತೇವೆ, ಬಟ್ ಅದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಅದಿದ್ದಾಗ ಮಾತ್ರ ಒಂದು ಕ್ರಿಯೇಟಿವಿಟಿ, ಪ್ರೊಡಕ್ಟಿವಿಟಿ ಎಲ್ಲದು ಬರುತ್ತೆ. ನಿಮ್ಗೆ ಬೋರ್ ಆಗ್ತಿದೆ ಕುತ್ಕೊಂಡು ಏನಾದ್ರೂ ಮಾಡ್ಬೇಕು ಅಲ್ವಾ, ಬೋರ್ ಆಗ್ತಿದೆ ಒಂದ್ 4 ಜನರ ಹತ್ರ ಹೋಗಿ ಮಾತಾಡ್ಬೇಕು. ಇವತ್ತು ಸೋಷಿಯಲ್ ಸ್ಕಿಲ್ ಇಲ್ಲ. ಇವತ್ತೊಂದು ನೀವು ಒಂದು ಡಿಗ್ರಿ ಮಕ್ಕಳನ್ನ ನೀವು ನಿಲ್ಲಿಸಿ, ನನ್ ಸೆಷನ್ ತಗೊಳ್ಳುವಾಗ ನಾನು ನೋಡ, ಡಿಗ್ರಿ ಮಕ್ಕಳನ್ನ ನಿಲ್ಲಿಸಿ ನಿನ್ನ ಬಗ್ಗೆ ನೀನೊಂದು 2 ಮಾತು ಹೇಳು ಮಗ ಅಂತ ಹೇಳಿದ್ರೆ ಅವರಿಗೆ ಗೊತ್ತಿಲ್ಲ, ಅಥವಾ ಹೇಳಲಿಕ್ಕೆ ಆ ಕಾನ್ಫಿಡೆನ್ಸ್ ಇಲ್ಲ. ಕಾನ್ಫಿಡೆನ್ಸ್ ಇಲ್ಲ ಯಾಕಂತ ಹೇಳಿದ್ರೆ ಸೋಷಿಯಲ್ ಸ್ಕಿಲ್ ಇಲ್ಲ. ಯಾರ ಜೊತೆಗೆ ಬರೆಯಲ್ಲ, ಒಂಟಿಯಾಗಿ ಕುತ್ಕೊಂಡು ಮೊಬೈಲ್ ಸ್ಕ್ರೋಲ್ ಮಾಡ್ತಿರ್ತಾರೆ ಹೊರತು ಪಕ್ಕದವ್ರ ಜೊತೆಗೆ ಮಾತಾಡೋದು, ಅವ್ರ ಜೊತೆ ಒಂದು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು. ನಮ್ಮಲ್ಲಿ ಹೇಗಿತ್ತು ಅಂದ್ರೆ, ಮುಂಚೆ ನಾವು ಸಣ್ಣದಿರ್ಬೇಕಾದ್ರೆ ಇಡೀ ಊರ್ನವ್ರ ಪರಿಚಯ ಇತ್ತು ನಮ್ಗೆ.
3: ಸತ್ಯ, ಹೌದು,
2: ಆ ಮನೇಲಿ ಯಾರಿದ್ದಾರೆ, ಏನ್ ಮಾಡ್ತಾರೆ, ಅವ್ರ ಹೆಸರೇನು, ಇವ್ರ ಹೆಸರೇನು, ಇಡೀ ಊರಿನವ್ರ ಹೆಸರೆಲ್ಲ ನಮಗ್ ಗೊತ್ತಿತ್ತು.
3: ಊರು ಕೇರಿ
2: ಎಲ್ಲ
3: ಎಲ್ಲ ಗೊತ್ತಿರ್ತದೆ. ಯಾರ್ಯಾರ ಪ್ಯಾಟಿಗೆ ಹೋತ್ರು, ಯಾರ್ಯಾರ ಪ್ಯಾಟಿಂದ ಬತ್ರ, ಅವ್ರು ಯಾರ, ಅವ್ರು ಹೆಂಗಿನಾರ, ಅವ್ರ ಮನೆಗೆ ಎಷ್ಟು ಜನ ಇದ್ರ, ಫುಲ್ ಡೀಟೇಲ್ಸ್ ನಿಜವಾಗ್ಲು. ಈಗ
2: ಅದೇ, ಈಗ ಯಾರದ್ದು ಗೊತ್ತಿಲ್ಲ, ಪಕ್ಕದ ಮನೇಲಿ ಯಾರಿದ್ದಾರೆ ಅವ್ರ ಹೆಸರು ಗೊತ್ತಿಲ್ಲ, ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ,
3: ನಮಗೂ ಗೊತ್ತಿಲ್ಲ
2: ನಿಜವಾಗ್ಲು.
3: ನಾನು ಯಾವಾಗ್ಲೂ ಅಂದ್ಕೊಳ್ಳೋದು ಮಾರೆ, ನಾವು ಸಣ್ಣಕ್ಕಿರುವಾಗ ಶಾಲೆಗೆಲ್ಲ ಹೋತಿಪತಿಗೆ ಒಂದು ವಿವೇಕಕ್ಕೆ ಕಾಟಕ್ಕೆ ನಡ್ಕೊ ಹೋಯ್ಕರೆ ಒಂದು 40 ನಿಮಿಷ ವಾಕ್ ಇತ್ತು. ಸೊ ಆ ದಾರಿಯಲ್ಲಿ ಯಾರ ಮನೆ ಯಾರು ಏನು, ಈವನ್ ನಮ್ಗೆ ಎದುರು ಸಿಕ್ಕೋರಿಗೆ ನಾವ್ ಯಾರ ಮಕ್ಕಳು ಯಾವ ಮನೆ ಯಾರ್ಯಾರಿಗೂ ಎಲ್ರಿಗೂ ಗೊತ್ತಿರ್ತಿತ್ತು.
2: ಹೌದು,
3: ಆ ತರದೊಂದು ಪರಿಚಯ.
2: ನನ್ಗೆ ಎಲ್ಲಿವರೆಗಂದ್ರೆ ನಾನು ಸ್ಕೂಲ್ಗೆ ಹೋಗುತ್ತಿದ್ದಂತ ನಮ್ಗೆಲ್ಲ ಮುಂಚೆ ಈಗಿನ ತರ ಈಗ ಹೇಗಿದೆ ಅಂತ ಹೇಳಿದ್ರೆ, ಒಂದು 100-200 ಮೀಟರ್ಗೆಲ್ಲ ಇವರು ವೆಹಿಕಲ್ ಅಲ್ಲಿ ಬಿಡ್ತಾರೆ, ಅಥವಾ ಸ್ಕೂಲ್ ಬಸ್ ಇದು ಮಾಡ್ತಾರೆ. ಆತರ ತುಂಬಾ ಏನ್ ಹೇಳೋದು, ಓವರ್ ಪ್ರೊಟೆಕ್ಟಿವ್ ಆಗಿದ್ದಾರೆ. ನಮ್ಗೆ 1 ಕಿಲೋಮೀಟರ್ ಹತ್ರ ಹತ್ರ ನಮ್ ಶಾಲೆ, ನಾವು ನಡ್ಕೊಂಡೇ ಹೋಗ್ಬೇಕಿತ್ತು, ನಡ್ಕೊಂಡೆಲ್ಲ ಓಡ್ಕೊಂಡೇ ಹೋಗ್ತಾ ಇದ್ವಿ. ಆತರ ಪರಿಸ್ಥಿತಿ ಇತ್ತು. ಈಗ್ಲೂ ನನ್ಗೆ ಕನ್ಸಲ್ಲ ಕೇಳಿದ್ರು ಆ ದಾರಿಯೆಲ್ಲ ನೆನಪಿದೆ ನನ್ಗೆ. ಆ ದಾರಿಯಲ್ಲಿ ಯಾರ ಮನೆ ಮುಂದೆಯಿಂದ ನಾವು ಹೋಗ್ತಾ ಇದ್ವಿ, ಎಲ್ಲಿ ಹೋಗ್ತಾ ಇದ್ವಿ, ಅವ್ರ ಹೆಸರೇನು, ಎಲ್ಲ ಪ್ರತಿಯೊಂದು ಈಗ್ಲೂ ನೆನಪಿದೆ. ಅಂದ್ರೆ ಆ ರೀತಿ ಮಕ್ಕಳಲ್ಲಿ ಒಂದು ಇದು ಇರ್ತಾ ಇತ್ತು. ಮಕ್ಕಳಿಗೆ ಈಗಿನ ಹಾಗೆ ತಂದೆ ತಾಯಿಗಳು ಓವರ್ ಪ್ರೊಟೆಕ್ಟಿವ್ ಆಗಿ ಇರ್ತಾ ಇರಲಿಲ್ಲ.
3: ಅದೇ ನಾವೀಗ ನಾನ್ ಬದಲಾಗಿದ್ದೀನಿ ಈಗ. ಈಗ ನಾನ್ ಮೊದಲ ಗಂಡನ ಮನೆಗೆ ಹೋಗಿದ್ದೇನಲ್ಲ, ನನ್ಗೆ ಅಲ್ಲಿ ಎಷ್ಟು ಜನ ಸುತ್ತಮುತ್ತ ಇರೋರು ಯಾರು ಏನು ನಂಗೂ ಗೊತ್ತಿಲ್ಲ.
2: ಹೌದು,
3: ಮೇ ಬಿ ನಾನು ಅವ್ರ ಮನೆಗೆ ಹೋಗ್ತಾ ಇಲ್ಲ, ಅಥವಾ ಅವ್ರ ಜೊತೆ ಜಾಸ್ತಿ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ, ಅವ್ರಿಗೆ ನಾನು ಗೊತ್ತಿರ್ಬೋದು, ಅವ್ರು ಮಾತಾಡಿಸ್ತಾರೆ, ಬಟ್ ನನಗೆ ಅದ್ರ ಬಗ್ಗೆ ಈಗ ಜಾಸ್ತಿ ಆಸಕ್ತಿ ಇಲ್ಲದೆ ಇರ್ಬೋದು. ಅವ್ರು ಯಾರು ಏನು ಅಂತ ತಿಳ್ಕೊಳ್ಳೋದು, ಎಷ್ಟು ಅಷ್ಟೊಂದು ಬದಲಾವಣೆ,
2: ಟೈಮ್ ಇಲ್ಲದೆ ಇರ್ಬೋದು. ಮುಂಚೆ ಎಲ್ಲರೂ ಈಗ ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ, ಮತ್ತೆ ಮೊಬೈಲ್
3: ಮೊದ್ಲಿದ್ದದ್ದು ಗೆದ್ದಿ ಕೆಲ್ಸ. ಸೊ ಗೆದ್ದಿಯಲ್ಲಿ ಈಗ ನಾವು ಅಂಚ್ಕಡ ನಡ್ಕೊಂಡು ಹೋತಿಪ್ಪತ್ತಿಗೆ ಗೆದ್ದೆಯಲ್ಲಿ ನಡ್ತಿದ್ ಹೆಂಗ್ಸ್ರಿ ಗೊತ್ತಿತ್ತದ್ ಯಾರು ಅಲ್ಲಿ ನಡ್ಕೋ ಹೋತಿಪ್ಪದಂತ. ನಮ್ಗವ್ರು ಅವ್ರು ನಮ್ಮನ್ನ ಮಾತಾಡಿಸಿದಾಗ ಅವ್ರು ಯಾರಂತ ನಮ್ಗ ಕೇಂದ್ರ ಓಕೆ ನಮ್ಗೂ ಒಂದು ಅರ್ಥ ಆತಿತ್ತು ಇವ್ರಿ ಇವ್ರಿ ಅಂತೆಲ್ಲ ಹೇಳ್ಕೊಂಡು ಪ್ರತಿಯೊಬ್ರು ಹಾಪದ್ ಬಪ್ಪದ್ ಒಂದ್ ಸ್ವಲ್ಪ ಜಾಸ್ತಿ ಆದ್ರೂ ಕಾಣ್ತಿದ್ದೀರ. ಯಾರು ಯಾರ ಮನೆಗೆ ಬಂದ್ರು ಈಚೆ ಮನೆಯವ್ರಿಗೆ ಅದ್ ಬೇಕಿತ್ತು, ಇಡೀ ಊರಿನವ್ರಿಗೆ ಬೇಕಿತ್ತು. ಅವ್ರು ಯಾರ ಮನೆಗೆ ಒಂದು ಕಾರ್ ಬಂದ್ರೆ ಇಡೀ ಊರಿಗೆ ಊರೇ ನಿಂತ್ಕ ಕಾಣಿದ್ರು, ಹೌದು ಯಾರು ಬಂದದ್ದು ಅಂದ್ರೆ ಅವ್ರ ಮನೆಗೆ ಅಂತೆಲ್ಲ ಹೇಳೋ ಆ ಕುತೂಹಲಗಳಿದ್ದು ಒಂದ್ ಲೆಕ್ಕದಲ್ಲಿ
2: ಕುತೂಹಲ. ಕುತೂಹಲ ಬೆಳೆಯೋದ್ ಯಾವಾಗಂದ್ರೆ ಬಾಲ್ಯದಲ್ಲಿ. ಇವತ್ತೇನಾಗಿದೆ, ಕುತೂಹಲ ಬೆಳೀತಾನೆ ಇಲ್ಲ, ಬೆಳೀತಾ ಇಲ್ಲ. ಯಾವಾಗ ಈಗ ವಿಶ್ವ ಆರೋಗ್ಯ ಸಂಸ್ಥೆ ಒಂದು 10,000 ಮಕ್ಕಳ ಮೇಲೆ ಒಂದು ಸಂಶೋಧನೆಯನ್ನ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿದೆ, ಯಾರು 2 ಗಂಟೆಗಿಂತ ಜಾಸ್ತಿ ಮೊಬೈಲ್ ಸ್ಕ್ರೋಲ್ ಮಾಡ್ತಾರೆ ಅವರಿಗೆಲ್ಲ ಈ ನರ ದೌರ್ಬಲ್ಯಗಳು, ಬೇರೆ ಬೇರೆ ಕಾಯಿಲೆಗಳು, ಈ ಏನೆಲ್ಲ ಈ ಬ್ರೈನ್ ಟ್ಯೂಮರ್ಸ್ ಇರ್ಬೋದು, ಕಣ್ಣಿನ ಸಮಸ್ಯೆಗಳು, ಕಿವಿಯ ಸಮಸ್ಯೆಗಳು, ಕಿಡ್ನಿ ಲಿವರ್ ಇದ್ರದ್ದೆಲ್ಲ ಸಮಸ್ಯೆಗಳು. ಇವತ್ತು ನೀವು ಕ್ಯಾನ್ಸರ್ ಎಷ್ಟು ಜಾಸ್ತಿ ಆಗಿದೆ ನೋಡಿ ಅಲ್ವಾ. ಈ ತರದೆಲ್ಲ ಕಾಯಿಲೆಗಳು ಬರೋದು ತುಂಬಾ ಈ ಮಕ್ಕಳಿಗೆ ನಾವು ಈ ಮೊಬೈಲ್ ಅನ್ನ ಸ್ಕ್ರೀನ್ ಗಳನ್ನ ಎಕ್ಸ್ಪೋಸ್ ಮಾಡಿದಾಗ. ಅದ್ರ ಜೊತೆಗೆ ಅದೊಂದು ಮಾತು ಹೇಳಿದೆ, ಈ ಮಕ್ಕಳಿಗೆ ಕಲ್ಪನೆ ಅನ್ನುವಂಥದ್ದು ಬೆಳೆಯುವ ಏಜ್ ಅಲ್ಲಿ ಯಾವಾಗ ನಾವು ಇದನ್ನ ಮೊಬೈಲ್ ಅನ್ನ ಕೊಡ್ತೇವೆ, ಮೊಬೈಲ್ ಅನ್ನುವಂಥದ್ದು ಒನ್ ವೇ
3: ಕರೆಕ್ಟ್
2: ಅಲ್ವಾ. ಬಟ್ ನೀವು ನಿಮ್ ಮಗುವಿಗೆ ಒಂದು ಕತೆ ಹೇಳ್ತೀರಿ ಅಂತ ಹೇಳಿದಾಗ ಅದು ಟೂ ವೇ ಆಗತ್ತೆ
3: ರೈಟ್.
2: ಆ ಮಗು ಒಂದ್ ಪ್ರಶ್ನೆ ಕೇಳತ್ತೆ, ಅದಕ್ಕೆ ಡೌಟ್ ಬಂದೇ ಬರುತ್ತೆ. ಮಕ್ಕಳಲ್ಲಿ ಕಲ್ಪನೆ ಬೆಳೆಯುವಂತಹ ಸಮಯದಲ್ಲಿ ತುಂಬಾ ಪ್ರಶ್ನೆಗಳು ಬರ್ತವೆ. ನೀವು ನೋಡಿರ್ಬೋದು ಸಣ್ಣ ಸಣ್ಣ ಮಕ್ಕಳು ತುಂಬಾ ಪ್ರಶ್ನೆಗಳನ್ನು ಕೇಳ್ತಾರೆ,
3: ತುಂಬಾ ಸಿಕ್ಕಾಪಟ್ಟೆ,
2: ನಮ್ಮ ತಲೆನೋವು ಬರೆಸುವಷ್ಟು ಕೇಳ್ತಾರೆ ಅಲ್ವಾ. ಈಗ ನೀವು ಆ ಮಗುವಿಗೊಂದು ಮೊಬೈಲ್ ಅಥವಾ ಟಿವಿ ಮುಂದೆ ತೆಗೆದು ನೀವು ಕಾರ್ಟೂನ್ ಹಾಕಿ ಕೊಟ್ರೆ ಆ ಮಗುವಿಗೆ ಅದೇನಾಗುತ್ತೆ ಹೇಳಿ, ಏನೋ ಒಂದು ಡೌಟ್ಗಳು ಪ್ರಶ್ನೆಗಳು ಬರುತ್ತೆ, ಉತ್ತರಿಸುವವರು ಯಾರು? ಸೊ ಏನಾಗುತ್ತೆ, ಒನ್ ವೇ ಆಗತ್ತೆ. ಕಲ್ಪನೆ ಬೆಳೆಯೋದೇ ಇಲ್ಲ. ಕಲ್ಪನೆ ಬೆಳೆಯೋದು ಯಾವಾಗ? ನೀವು ಅದು ಕತೆ ಹೇಳ್ಬೇಕು, ಅದಕ್ಕೆ ಅವರಿಗೆ ಪ್ರಶ್ನೆಗಳು ಬರುತ್ತೆ, ಅದಕ್ಕೆ ನೀವು ಉತ್ತರ ಕೇಳ್ತಾರೆ ಅವರು, ನೀವು ಉತ್ತರಗಳನ್ನ ಕೊಡಬೇಕು. ಕೊಟ್ಟಾಗ ಅವರು ಇಮ್ಯಾಜಿನೇಷನ್ ಮಾಡ್ಕೋತಾರೆ. ಅಥವಾ ಪ್ರಶ್ನೆಗಳು ಬರೋದು ಹೇಗೆ ಹೇಳಿ, ಇಮ್ಯಾಜಿನ್ ಮಾಡ್ಕೊಂಡಾಗ್ಲೇ ಅಲ್ವಾ ಪ್ರಶ್ನೆಗಳು ಕೂಡ ಬರೋದು. ಓ ಹೀಗೆ ಅವನು ಅಲ್ಲಿ ಹೋಗಿದ್ನಂತೆ, ಹಾ ಅವನು ಯಾಕೆ ಹೋಗಿದ್ದ, ಇಮ್ಯಾಜಿನ್ ಮಾಡ್ಕೋತಾರೆ ಅವನ್ ಅಲ್ಲಿ ಹೋಗಿದ್ದ. ಅವಾಗ ಒಂದು ಪ್ರಶ್ನೆ ಬರುತ್ತೆ, ಯಾಕೆ ಹೋಗಿದ್ದ, ಅವನ್ ಅದನ್ನ ಹಾಗ್ ಮಾಡ್ದ, ಅವನ್ ಬಲೆ ಹಾಕ್ದ ಹಕ್ಕಿಗಳಿಗೆ ಯಾಕೆ ಹಾಕ್ದ? ಆಗ ನೀವು ಹೇಳ್ಬೇಕಾಗತ್ತೆ, ಅವನ್ ಬೇಟೆಗಾರ ಆಗಿದ್ದ, ಅವನ್ ಬಲೆ ಹಾಕೋದೆ ಅವನ್ ಕೆಲ್ಸ, ಅವನ ಹಕ್ಕಿಗಳನ್ನೆಲ್ಲ ಹಿಡಿದು ತಾನು ತಿನ್ನೋದಕ್ಕೆ ಅಂತ ಹೇಳಿದ್ ಮಾಡ್ತಾನೆ, ಅದ ಅವನ್ ಕೆಲ್ಸ ಆಗಿತ್ತು ಅಂತೆಲ್ಲ ಹೇಳಿದಾಗ ಮಕ್ಕಳು ಮತ್ತೆ ಪ್ರಶ್ನೆಗಳನ್ನ ಕೇಳ್ತಾರೆ, ಅದು ತಪ್ಪಲ್ವಾ ಅಲ್ವಾ? ಆ ತರವೇ ಒಂದು ನೈತಿಕತೆ ಅಥವಾ ಈ ಎಲ್ಲ ಜವಾಬ್ದಾರಿಗಳು, ಸಾಮಾಜಿಕ ಜವಾಬ್ದಾರಿಗಳು ಏನಿದೆ ಅಲ್ಲ, ಇದೆಲ್ಲ ಬೆಳೆಯೋದು ಈ ಒಂದು ಕಲ್ಪನಾ ಲೋಕ ವಿಸ್ತಾರ ಆಗುವಂತಹ ಸಮಯದಲ್ಲಿ ಅವ್ರು ಕಲ್ತ್ಕೊಳ್ಳೋದ್ರಿಂದ. ಯಾವಾಗ ಒನ್ ವೇ ಆಗತ್ತೆ, ಮಕ್ಕಳಲ್ಲಿ ಕಲ್ಪನಾ ಲೋಕವೇ ಬೆಳೆಯೋದಿಲ್ಲ, ಕಲ್ಪನೆಯೇ ಇಲ್ಲ. ಈಗ ನೀವು ನಾನು ಪ್ರಾಕ್ಟಿಕಲಿ ಕೆಲವು ಮಕ್ಕಳಿಗೆಲ್ಲ ಈಗ ಕಣ್ಣು ಮುಚ್ಕೊಂಡು ನೀವು ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಈಗೇನ್ ಬಂತು ನಿಮ್ಗೆ ಯಾವುದೋ ಒಂದು ಅರ್ಧ ಸ್ಟೋರಿ ನಾನು ಹೇಳಿ ಮುಂದೇನಾಯ್ತು ಅಂತ ನಿಮ್ಗೆ ಹೇಗ್ ಅನ್ಸುತ್ತೆ ಅಂತ ಕೇಳಿದ್ರೆ ಯಾರು ಉತ್ತರ ಕೊಡೋದಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಆ ಮುಂದಿನ ಕಲ್ಪನೆ ಮಾಡ್ಕೊಳ್ಳುವ ಕೆಪಾಸಿಟಿ ಅವ್ರ ಹತ್ರ ಇಲ್ಲ. ತುಂಬಾ ಚಿಕ್ಕದಿರುವಾಗ ಹಠ ಮಾಡ್ತಾರೆ ಅಥವಾ ಅವ್ರು ರಗಳೆ ಕೊಡ್ತಾರೆ, ನಮ್ಗೆ ಟೋಟಲಿ ಆ ಮಕ್ಕಳು ಸುಮ್ಮನೆ ಇದ್ರೆ ಸಾಕು, ಕಿರಿಕಿರಿ ಮಾಡದಿದ್ರೆ ಸಾಕು ಅಂತ ಹೇಳಿ ನಾವು ಕೊಟ್ಟಂತಹ ಮೊಬೈಲ್ ಈಗ ಆ ಮಕ್ಕಳಲ್ಲಿ ಈ ತರದೆಲ್ಲ ಸಮಸ್ಯೆಗಳನ್ನ ಹುಟ್ಟು ಹಾಕ್ತಾ ಇದೆ. ನಿನ್ನೆ ಅಷ್ಟೇ ನಾನು ಟಿವಿ ನೋಡ್ತಾ ಇರುವಾಗ ನಾನು ನೋಡ್ತಾ ಇದ್ದೆ, ಒಂದು ಅಜ್ಜಿ, ಈಗ ಮಳೆ ಕೆಲವು ಕಡೆಗಳಲ್ಲೆಲ್ಲ ತುಂಬಾ ಮಳೆ ಆಗ್ತಾ ಇದೆ, ಡೆಲ್ಲಿ ಉತ್ತರಾಖಂಡ ಆ ಕಡೆ ಎಲ್ಲ ತುಂಬಾ ಮಳೆ ಬರ್ತಾ ಇದೆ. ರಸ್ತೆಯಲ್ಲಿ ತುಂಬಾ ಅಜ್ಜಿ, ಒಂದು 70 ಜಾಸ್ತಿ ಆಗಿರುವಂತ ಅಜ್ಜಿ, ಅವ್ರು ಒಂದೇನೋ ಕೈಯಲ್ಲಿ ಬ್ಯಾಗ್ ಎಲ್ಲ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇದಾರೆ. ಗೊತ್ತಿಲ್ಲದೆ ಅಲ್ಲಿ ನೀರ್ ಇರುತ್ತೆ ತುಂಬಾ ರಸ್ತೆಯಲ್ಲಿ, ಗುಂಡಿ ಇರುತ್ತೆ ಅವ್ರಿಗೆ ಕಾಣಲ್ಲ, ಪಟ್ ಅಂತ ಹೇಳಿ ಒಂದು ಕಾಲು ಅವ್ರದ ಗುಂಡಿ ಒಳಗೆ ಹೋಗುತ್ತೆ, ಇನ್ನೊಂದು ಕಾಲು ಮೇಲಿರುತ್ತೆ. ಅದು ರಸ್ತೆಯಲ್ಲಿ ಅಷ್ಟು ಜನ ಇದಾರೆ, ವೆಹಿಕಲ್ಗಳು ಹೋಗ್ತಾ ಇದೆ, ಒಬ್ಬರೂ ಕೂಡ ಅಜ್ಜಿಗೆ ಹೆಲ್ಪ್ ಮಾಡಲ್ಲ. ಯಾಕೆ ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಭಾವನೆಗಳೇ ಅರಳತಾ ಇಲ್ಲ, ನಮ್ಮಲ್ಲಿ ಕರುಣೆ ಅನ್ನೋದೇ ಸತ್ತು ಹೋಗ್ತಾ ಇದೆ. ಅದಕ್ಕೆ ಕಾರಣ ಏನು? ಕಾರಣ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ, ನಾನು ಮುಂಚೆನೂ ಇದನ್ನ ಹೇಳಿದ್ದೀನಿ, ನಮ್ಮಲ್ಲಿ ಈ ಆಕ್ಸಿಟೋಸಿನ್ ಅನ್ನುವಂತಹ ಒಂದು ಬಾಂಧವ್ಯದ ಹಾರ್ಮೋನ್ ಅಂತ ನಾವು ಏನ್ ಹೇಳ್ತೇವೆ ಅದು ಕಡಿಮೆ ಆಗ್ತಾ ಇದೆ. ಅದು ಉತ್ಪತ್ತಿ ಜಾಸ್ತಿ ಆಗೋದು ಸೋಷಿಯಲ್ ಸ್ಕಿಲ್ಸ್ ಇಂದ, ಸೋಷಿಯಲ್ ಅಲ್ಲಿ ನೀವು ಬೆರೆಯೋದ್ರಿಂದ, ಒಬ್ಬರಿಗೆ ಕೈ ಹಿಡ್ಕೊಂಡು ಮಾತಾಡೋದು, ಐ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟು ಮಾತಾಡುವಂಥದ್ದು, ಎಲ್ಲಿಯೋ ಮೈನೆ ಒರೆಸುವಂಥದ್ದು, ಹಗ್ ಮಾಡುವಂಥದ್ದು, ಇದೆಲ್ಲ ಮಾಡಿದಾಗ ಒಂದು ಉತ್ಪತ್ತಿಯಾಗುವಂತಹ ಹಾರ್ಮೋನ್ ಇವತ್ತೆಲ್ಲಿದೆ ಹೇಳಿ? ಇವತ್ತು ಮಕ್ಕಳು ಯಾರ ಜೊತೆಗಾರು ಬೆರೀತಾ ಇದ್ದಾರಾ? ನಿಮ್ಮ ಮನೆಗೆ ಗೆಸ್ಟ್ ಬರ್ತಾರೆ ಅಂತ ಇಟ್ಕೊಳ್ಳಿ, ಮಕ್ಕಳು ಮಾತಾಡ್ತಾರ ಬಂದು? ಮಾತಾಡಲ್ಲ, ಮಕ್ಕಳು ರೂಮ್ ಹೊಕ್ಕೊಂಡು ಕುತ್ಕೊಂಡಿರ್ತಾರೆ, ಯಾರ ಹತ್ರ ಮಾತಾಡಲ್ಲ. ಮುಂಚೆ ಎಲ್ಲ ನಾನು ಹೇಳದ್ನಲ್ಲ, ಬೋರ್ಡಮ್ ಅಂತ ಹೇಳಿ ಒಂದು ಬಂದಾಗ ಬೋರ್ ಆಗ್ತಿದೆ ಅಂತ ಹೇಳಿದ ತಕ್ಷಣ ನಾಲ್ಕು ಜನ ಫ್ರೆಂಡ್ಸ್ ಅನ್ನು ಹುಡ್ಕೊಂಡು ಹೋಗೋದು, ಆಟ ಆಡೋದು, ಏನೋ ಒಂದು ಮಾತಾಡೋದು, ಏನೋ ವಿಷಯದ ಬಗ್ಗೆ ಇದಾಗೋದು, ಏನೋ ಒಂದು ನಾಲೆಜ್ ಸಿಗ್ತಾ ಇತ್ತು, ಏನೋ ಒಂದು ಕೆಲಸ, ಒಂದು ಆಕ್ಟಿವಿಟಿ ಆಗ್ತಾ ಇತ್ತು. ಏನಿಲ್ಲ ಅಂತ ಹೇಳಿದ್ರು ಫಿಸಿಕಲ್ ಆಕ್ಟಿವಿಟೀಸ್, ಒಂದಿಷ್ಟು ಆಟ ಆಡ್ತಾ ಇದ್ರು ಮಕ್ಕಳು. ಸೊ ಇದ್ಯಾವುದು ಇಲ್ಲ, ಈಗ ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಇದ್ ಜೊತೆಗೆ ಯಾರ ಜೊತೆಗೆ ಬೆರೆಯೋದಿಲ್ಲ, ಒಳಗೆ ಕುತ್ಕೊಂಡು ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಅದರಿಂದ ಎಷ್ಟು ಒಂದು ಮಾನಸಿಕವಾಗಿ ಸ್ಟ್ರೆಸ್ ಆಗುತ್ತೆ ಅವರಿಗೆ, ಮೆಂಟಲ್ ಸ್ಟ್ರೆಸ್ ಎಷ್ಟಾಗತ್ತೆ, ಇಡೀ ಬರೀ ಸ್ಕ್ರೋಲ್ ಮಾಡ್ತಿರ್ತಾರ. ಈಗ ನಾನು ಹೇಳೋದು, ಅಲ್ಲಿ ಸಿಟ್ಟು ಬರ್ತಾ ಇದೆ, ಯಾರೋ ಒಂದು ಹೊಡಿತಿದ್ದಾರೆ ಅಂತೇಳಿ ನಮ್ಮಲ್ಲಿಯೂ ಒಂದು ಕ್ರೋಧ ಭಾವನೆ ಬರುತ್ತೆ ಅಲ್ವಾ?
3: ನಿಜ.
2: ಪದೇ ಪದೇ ನಿಮ್ಮ ಇಮೋಷನಲ್ ಸ್ಟೇಟ್ ಚೇಂಜ್ ಆಗ್ತಾ ಇದ್ದದಿದ್ರೆ ಅದು ಡ್ಯಾಮೇಜ್ ಮಾಡೋದಿಲ್ವಾ? ಇಡೀ ದಿನ ಕಂಪೇರ್ ಮಾಡ್ಕೊಳ್ತಾರೆ ಮಕ್ಕಳು, ಹೋಲಿಕೆ ಮಾಡ್ಕೊಳ್ತಾರೆ, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗುತ್ತೆ. ಅವ್ರ ಹತ್ರ ಎಲ್ಲಾ ಇದೆ, ನನ್ನ ಲೈಫ್ ಹೀಗಿದೆ, ನನಗೂ ಬೇಕಿತ್ತು, ಅಯ್ಯೋ ಅವ್ರದ್ದು ಎಷ್ಟೋ ದೊಡ್ಡ ಕಾರಲ್ಲಿ ಹೋಗ್ತಿದ್ದಾರೆ, ನನ್ಗೂ ನಮ್ಮ ಹತ್ರ ಇಲ್ಲ. ಸೊ ಇಲ್ಲ ಅಂತ ಹೇಳಿದ ತಕ್ಷಣ ಒಂದು ನಿರಾಸೆ, ಡಿಸಪಾಯಿಂಟ್ಮೆಂಟ್ ಆಗತ್ತೆ, ಅದು ಕೂಡ ಡ್ಯಾಮೇಜ್ ಮಾಡ್ತಾ ಇರತ್ತೆ. ಪ್ರತಿಯೊಂದು ಭಾವನೆಗಳು ಕೂಡ ನಮ್ಮ ಒಳಗಡೆ ಡ್ಯಾಮೇಜ್ ಮಾಡ್ತಾನೇ ಇರುತ್ತೆ ಸೆಲ್ಸ್ಗಳಿಗೆ, ನಮಗ್ ಗೊತ್ತೇ ಇರೋದಿಲ್ಲ. ಸೊ ಏನಾಗತ್ತೆ, ನಮ್ಮ ಮಕ್ಕಳಲ್ಲಿ ಸೋಷಿಯಲ್ ಸ್ಕಿಲ್ ಇಲ್ಲ, ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಯಾರ ಜೊತೆಗೆ ಬೆರೆಯೋದಿಲ್ಲ, ಯಾವುದು ಫೀಲಿಂಗ್ಸ್ಗಳು ಗೊತ್ತಾಗೋದಿಲ್ಲ, ಮನೆಯವರ ಕಷ್ಟ ಗೊತ್ತಾಗೋದಿಲ್ಲ, ಎಂಪತಿ ಇಲ್ಲ, ಈಗ ಎಂಪತಿ ಬಿಡಿ ಸಿಂಪತಿನೂ ಇಲ್ಲ. ಈ ತರ ಬೆಳ್ಕೊಂಡು ಹೋಗ್ತಾ ಇರುವಾಗ ನಾವು ಅವರಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ, ಕಲ್ಪನಾ ಲೋಕ ಬೆಳೆಯೋದೇ ಇಲ್ಲ ಅವರದ್ದು. ಸೊ ಮಕ್ಕಳನ್ನ ನಾವು ಈ ತರದ್ದೆಲ್ಲ ಏನು ಕತೆ ಹೇಳುವಂಥದ್ದು, ಅವ್ರ ಜೊತೆ ಮಾತಾಡುವಂಥದ್ದು, ಸ್ವಲ್ಪ ಪ್ರೀತಿಯಿಂದ ಇದು ಮಾಡುವಂಥದ್ದು, ಅದನ್ನೆಲ್ಲ ಮಾಡಿದಾಗ ಮಾತ್ರ ಗೊತ್ತಾಗತ್ತೆ, ಗೊತ್ತಿದೆ ನಮ್ಗೆ ಇದೆಲ್ಲದು. ಆದ್ರೆ ನಾವು ಮಾಡೋದಿಲ್ಲ, ಮತ್ತೆ ಗೊತ್ತಿದ್ದು ಗೊತ್ತಿದ್ದು ನಾವು ತಪ್ಪುಗಳನ್ನ ಮಾಡ್ತೇವೆ.
3: ಸೊ ಗೊತ್ತಿರುತ್ತೆ, ಆದ್ರೆ ನಾವು ಅದನ್ನ ಮತ್ತೆ ನಮ್ಗೆ ಗೊತ್ತಿತ್ತು, ನಂಗೂ ಗೊತ್ತಿತ್ತು. ರಾತ್ರಿ ಮನ್ಕೊಂಬತ್ತಿ ಮಕ್ಕಳಿಗೆ ಒಂದೆರಡು ಕತಿ ಹೇಳಿ ಮನಸ್ಸು ಅಂದ್ರೆ, ಆದ್ರೆ ಮಕ್ಕಳಿಗಿಂತ ಮುಂಚೆ ನಿದ್ರೆ ಬದತ್ತೆ. ಹಂಗೆ ಕತೆ ಹೇಳಕ್ಕಲ್ಲ, ಅಮ್ಮ ಕತೆ ಹೇಳಮ್ಮ ಅಂದ್ರೆ ಒಂದ್ 100 ಪ್ರಶ್ನೆ ಬರ್ತತ್ತು, ಈ ಪ್ರಶ್ನೆಗಳಿಗೆ ಉತ್ತರಿಸೋದು ಇನ್ನೂ ಭಾರಿ ಕಷ್ಟವಲ್ಲಪ್ಪ, ಇದಕ್ಕಿಂತ ಒಂದ್ಸಲ ಮೊಬೈಲ್ ಕೊಟ್ಟು ಕತೆ ಕಾಣಂದ್ ಹೇಳು ಸ್ವಲ್ಪ ಅನ್ನೋ ಒಂದು ಆಪ್ಷನ್ಗಳಿಗೆ ಹೋಗುವಂತ ಚಾನ್ಸ್ಗಳಿರುತ್ತೆ. ಮತ್ತೆ ಹೇಳ್ತಾರೆ, ವ್ಯವಧಾನ ಬೇಕು, ಅವ್ರ ಹತ್ರ ಮಾತಾಡೋಕ್ ವ್ಯವಧಾನ ಬೇಕು, ಅವ್ರ ಪ್ರಶ್ನೆಗಳಿಗೆ ಉತ್ತರಿಸೋಕ್ ವ್ಯವಧಾನ ಬೇಕು. ಇದೆಲ್ಲ ನಾವು ಮಾಡ್ತಿಪ್ಪ ತಪ್ಪೊಂದು ನಮ್ಗೆ ಗೊತ್ತಿತ್ತು. ನಾನು ಕೆಲ್ಸಕ್ಕೆ ಹೋಗ್ತಾ ಅಮ್ಮ, ವರ್ಕಿಂಗ್ ಉಮನ್, ನನ್ಗೆ ಸಮಯ ಜಾಸ್ತಿ ಸಿಗ್ತಾ ಇಲ್ಲ, ಸಿಕ್ಕ ಟೈಮನ್ನ ಕ್ವಾಲಿಟಿ ಟೈಮ್ ಆಗಿ ನಾನು ಅದನ್ನು ಬಳಸ್ಕೋಬೇಕು ಮಕ್ಕಳೊಟ್ಟಿಗೆ, ಇಲ್ಲಾಂದ್ರೆ ನಾಳೆ ಒಂದಿನ ಅವ್ರು ಹೇಳ್ತಾರೆ ನೀನ್ ನಮ್ ಸಿಕ್ಕಿದ್ಯಾ, ನೀನ್ ನಮ್ಮೊಟ್ಟಿಗೆ ಇದ್ದಿದ್ಯಾ ಅಂತ ಮುಂದೊಂದಿನ ಅವ್ರು ನಮ್ ಕೇಳ್ಬೋದು.
2: ಖಂಡಿತವಾಗ್ಲು ಕೇಳ್ತಾರೆ ಮಕ್ಕಳು, ನನ್ಗೆಲ್ಲ ಸೌಲಭ್ಯ ಕೊಟ್ರಿ ಆದ್ರೆ ನೀವು ನನ್ಗೆ ಎಲ್ಲಿದ್ರಿ ಅಂತ ಕೇಳ್ತಾರೆ ಮಕ್ಕಳು, ನೀವ್ ಎಲ್ಲಿದ್ರಿ, ನನಗ್ ನೀವಿದ್ರಾ?
3: ಇದೊಂದು ಪ್ರಶ್ನೆ ಮಾತ್ರ ಬಹಳ ಭಾರವಾದ ಪ್ರಶ್ನೆ.
2: ಖಂಡಿತವಾಗ್ಲು ಇವತ್ತು ಮುಂದೆ ಕೇಳಬಹುದು ಅನ್ನೋದು ಬೇಡ, ಕೇಳ್ತಿದ್ದಾರೆ ಆಲ್ರೆಡಿ.
3: ಹೌದು,
2: ಕೇಳ್ತಿದ್ದಾರೆ ಆಲ್ರೆಡಿ. ಇವತ್ತು ನಂದು ಕೌನ್ಸಿಲಿಂಗ್ ಸೆಷನ್ ಅಲ್ಲೇ ಎಷ್ಟೋ ಪೇರೆಂಟ್ಸ್ ಹೇಳಿದ್ದಾರೆ, ಮಕ್ಕಳು ಹೇಳ್ತಾರೆ, ನಮ್ಗೆಲ್ಲ ಸೌಲಭ್ಯಗಳನ್ನು ಕೊಡ್ತಾರೆ. ಒಂದು ಹುಡುಗ ಹೇಳ್ತಾ ಇದ್ದ, ಮ್ಯಾಮ್ ನನ್ಗೆ ನಂದೇ ಆದ ಸಪರೇಟ್ ರೂಮ್ ಇದೆ, ಆಯ್ತಾ, ಆ ರೂಮ್ ಅಲ್ಲಿ ನನ್ಗೆ ಏನೇನು ಬೇಕು, ಐಪ್ಯಾಡ್ ಇಂದ ಹಿಡಿದು ಪ್ರತಿಯೊಂದು ಇದೆ ನನ್ನ ಹತ್ರ, ಸೌಂಡ್ ಸಿಸ್ಟಮ್ ಇದೆ, ನನ್ಗೆ ಲ್ಯಾಪ್ಟಾಪ್ ಇದೆ. ತುಂಬಾ ಚಿಕ್ಕ ಹುಡುಗ, 7th 8th ಏನೋ ಇರ್ಬೋದು, ನನ್ಗೆಲ್ಲ ಇದೆ, ಲ್ಯಾಪ್ಟಾಪ್ ಇಂದ ಹಿಡಿದು ನನ್ಗೆ ಏನೇನು ಈಗಿಂದ ಒಂದು ಮಾಡರ್ನ್ ಇದಕ್ಕೆ ಬೇಕು ಲೈಫ್ ಸ್ಟೈಲ್ಗೆ ಎಲ್ಲವೂ ಇದೆ ಮ್ಯಾಮ್. ಆದ್ರೆ ನನ್ನ ಅಪ್ಪ ಅಮ್ಮ ನನ್ಗಿಲ್ಲ, ಯಾಕಂದ್ರೆ ಅವ್ರು ನನ್ಗೆ ಟೈಮ್ ಕೊಡಲ್ಲ. ಅವರು ಕೇಳಿದ್ರೆ ನಿನಗೋಸ್ಕರನೇ ಸಂಪಾದನೆ ಮಾಡೋದ್ರಲ್ಲಿ ಬ್ಯುಸಿ ಅಂತ ಹೇಳಿ ಹೇಳ್ತಾರೆ. ಬಟ್ ನನ್ಗೆ ಅವ್ರ ಲೆಕ್ಕದಲ್ಲಿ ನನ್ನ ಈ ರೂಮಲ್ಲಿರುವ ಎಲ್ಲಾ ಒಂದು ವಸ್ತುಗಳ ಹಾಗೆ ನಾನು ಕೂಡ. ಸೊ ಪೇರೆಂಟ್ಸ್ ಗಳನ್ನ ಈಗ ಮಾತಾಡಿಸಿದಾಗ್ಲೂ ಕೆಲವರಿಗೆ ಅರ್ಥ ಆಗತ್ತೆ, ಓ ನಾವು ತಪ್ಪು ಮಾಡ್ತಾ ಇದೀವಿ ಅಂತ. ನಾ ಮೊನ್ನೆ ಒಂದ್ ಯಾವ್ದೋ ಸೆಷನ್ಗೆ ಹೋದಾಗ ಒಬ್ರು ಲೇಡಿ ಹೇಳಿದ್ರು ನನ್ಗೆ, ಮ್ಯಾಮ್ ನಿಮ್ ಸೆಷನ್ ಕೇಳೋವರೆಗೂ ನನ್ಗನ್ಸ್ತಾ ಇತ್ತು ನಂದೆರಡು ಮಕ್ಳು ತಪ್ಪು ಅಂತ, ನಿಮ್ ಸೆಷನ್ ಕೇಳದ್ಮೇಲೆ ಗೊತ್ತಾಯ್ತು ನಾನ್ ತಪ್ಪು ಅಂತ. ಅಂದ್ರೆ ಅರ್ಥ ಮಾಡ್ಕೊಂಡು ತಿದ್ಕೊಳ್ಳೋರು ತುಂಬಾ ಜನ ಇದಾರೆ. ಈಗ ಅದಾಗಿ ಒಂದು 15-20 days ಆಯ್ತೇನೋ, ರೀಸೆಂಟ್ಲಿ ನನ್ಗೊಂದೆರಡು ದಿನದ ಹಿಂದೆ ಕಾಲ್ ಮಾಡಿ ಅವರು ಹೇಳಿದ್ರು, ಮ್ಯಾಮ್ ನೀವ್ ಹೇಳದಾಗೆ ನಾನು ಮಾಡ್ತಾ ಇದ್ದೇನೆ, ನನ್ನ ಮಕ್ಕಳಲ್ಲಿ ತುಂಬಾ ಬದಲಾವಣೆ ಬಂದಿದೆ. ಮುಂಚೆ ಅನಿಸ್ತಾ ಇತ್ತು ನನ್ಗೂ ನನ್ನ ಮಕ್ಕಳಿಗೂ ಡಿಸ್ಟೆನ್ಸ್ ತುಂಬಾ ಕ್ರಿಯೇಟ್. ನೋಡಿ, ಯಾವುದು ಕೂಡ ಒಂದೇ ಸಲ ಆಗೋದಿಲ್ಲ. ಈಗ ಒಂದ್ ಮಗು 60-70 kg ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಒಂದೇ ದಿವಸದಲ್ಲಿ ಆಗ್ಬಿಡತ್ತೇನು? ಗ್ರಾಜುವಲಿ ಜಾಸ್ತಿ ಆಗೋವಾಗ ನಾವು ನೋಟಿಸ್ ಮಾಡದೇ ಇದ್ರೆ ಅದು ಹಾಗಾಗ್ಬಿಡತ್ತೆ ಅಲ್ವಾ? ಅದೇ ರೀತಿ ಮಕ್ಕಳು ಮತ್ತೆ ಪೇರೆಂಟ್ಸ್ ನಡುವಿನ ಡಿಸ್ಟೆನ್ಸ್ ಏನಿದೆ ಅಲ್ಲ, ಈ ಮೆಂಟಲ್ ಡಿಸ್ಟೆನ್ಸ್ ಇದು ಕೂಡ ಒಂದೇ ದಿನದಲ್ಲಿ ಆಗೋದಿಲ್ಲ, ಇದು ಗ್ರ್ಯಾಜುವಲಿ ಆಗ್ತಾ ಇರತ್ತೆ, ನಾವು ನೋಟಿಸ್ ಮಾಡೋದಿಲ್ಲ. ಸೊ ಕೆಲವೊಂದು ಸಲ ಏನಾಗುತ್ತಂತೆ, ನೋಟಿಸ್ ಮಾಡುವಾಗ ಆಲ್ರೆಡಿ ತುಂಬಾ ದೂರ ಹೋಗ್ಬಿಟ್ಟಿರ್ತಾರೆ, ಮತ್ತೆ ಹತ್ರ ತಗೊಂಡು ಬರೋ ರೀತಿ ಸಹ ಅವರಿಗೆ ಗೊತ್ತಿರೋದಿಲ್ಲ. ಈಗ ನನ್ನ ಮಕ್ಕಳು ದೂರ ಹೋಗಿದಾರೆ ಅಂತ ನನಗೆ ಫೀಲ್ ಆಗ್ತಾ ಇದೆ. ಇವತ್ತು ನನ್ನ ಮಕ್ಕಳು ನನ್ನ ಹತ್ರ ಏನು ಶೇರ್ ಮಾಡ್ಕೊಳ್ತಾ ಇಲ್ಲ.
3: ಎಸ್, ಇಂಥ ತಪ್ಪುಗಳಾದಾಗ ಅದನ್ನ ಸರಿ ಮಾಡ್ಕೊಂಡ್ ಹೆಂಗೆ, ಅದನ್ನ ಮುಂದಿನ ಸಂಚಿಕೆಯಲ್ಲಿ ಮಾತಾಡುವ.
2: ಖಂಡಿತವಾಗ್ಲಿ,
3: ಈಗ ಸದ್ಯಕ್ಕೆ ಇವತ್ತಿನ ಸಂಚಿಕೆ ಮುಗಿಸೋ ಹೊತ್ತಾಯ್ತು. ಪ್ರಿಯ ಕೇಳುಗರೆ, ಇಷ್ಟೋ ತನಕ ಸ್ವರ್ಣ ಕುಂದಾಪುರ ಅವರು ತಪ್ಪು ಮಾಡದವ್ರು ಯಾರವ್ರೆ, ತಪ್ಪು ಅಂತ ಗೊತ್ತಿದ್ರು ತಪ್ಪು ನಾವು ಮಾಡಿದವ್ರು ಯಾರವ್ರೆ ಅಂತ ಮಾಡ್ತಾ ಇರ್ತೋ. ಸೊ ಅದ್ರ ಬಗ್ಗೆ ಮಾತಾಡಿದ್ರು, ಇನ್ನಷ್ಟು ಮಾತಾಡೋಕಿತ್ತು, ಮುಂದಿನ ಸಂಚಿಕೆಯಲ್ಲಿ ಮತ್ ಸಿಕ್ತು. ಸ್ವರ್ಣ ಮೇಡಮ್, ಥ್ಯಾಂಕ್ ಯು ಸೋ ಮಚ್.
2: ನಿಮ್ಗೆ ಕೂಡ ಥ್ಯಾಂಕ್ ಯು.
3: ಪ್ರಿಯ ಕೇಳುಗರೆ, ಮತ್ಸೆಕ್ವ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಕೇಂತಾಯಿರಿ ಸಿಗ್ತಾಯಿರಿ.
4: ಹಾಯ್ ಎಲ್ರಿಗೂ, ಅಡ್ಬಿದ್ದಿ ನೀವು ಕೇಂತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾ ನಿಮ್ಮ ಸುಪ್ರೀತ ಪುರಾಣಿಕ, ಬದುಕಿನ ಸಂಗೀತ ವಿತ್ ಸುಪ್ರೀತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಆದರದಿಂದ ಆತ್ಮೀಯತೆಯಿಂದ ಸ್ವಾಗತಿಸ್ಕೊಂತ ಇದ್ದೆ. ಇವತ್ತೊಂದು ವಿಶೇಷ ಅಂದ್ರೆ ವಿಶೇಷ, ನಮ್ ಜೊತೆಗಿದ್ದೋರು ಯಾರು ಕೇಂದ್ರೆ, ಪ್ರಸಂಗಕರ್ತಿಯೂ ಹೌದು, ನಾಟಕ ರಚನೆಕಾರರು ಹೌದು, ನಿರ್ದೇಶಕರು ಹೌದು, ಅದ್ರ ಜೊತೆಗೆ ನೃತ್ಯ ನಿರ್ದೇಶಕರು ಹೌದು, ಎಲ್ಲಕ್ಕಿಂತ ಹೆಚ್ಚಾಗಿ ಸಮಾಜ ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರುವಂತ ಅಪೂರ್ವ ಪ್ರತಿಭೆ ಅಂತ ಹೇಳಕ್ ಅವ್ರು ನಮ್ ಜೊತೆಗಿದ್ರು. ಅವರನ್ನ ಮಾತಾಡ್ಸೋಕೆ ಒಂದು ಖುಷಿ ಇತ್ತು. ಅವರನ್ನ ಮೊದಲ್ ಮುಂಚೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಂತ ಇದ್ದೆ. ಮೇಡಮ್ ನಮಸ್ಕಾರ.
5: ನಮಸ್ಕಾರ.
4: ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸ್ಕೊಂತ ಇದ್ದೆ. ಹಾಯ್, ಒಂದು ಬೀಜ ಬಿದ್ದಿರ್ಕಲ್ಲ, ಇವ್ರು ಎಲ್ಲರೂ ಹೇಳ್ತಾರೆ ಅವ್ರ ಹೆಸರೇ ಹೇಳ್ತಾ ಇಲ್ಲ ಅಂತ ಹೇಳಿ. ಅವರೇ ಇವರು ಯಾರಂತಂದ್ರೆ, ಅವರೇ ಅಂಬಿಕಾ ಪೂಜಾರಿ ವಕ್ವಾಡಿ. ಹೌದು, ಇವರು ಮಹಿಳೆಯಾಗಿ ಕೂಡ ಪ್ರಸಂಗ ರಚನೆಯಲ್ಲಿ ಎಲ್ಲದೊಳಗೂ ಕೂಡ ತುಂಬಾ ಆಸಕ್ತಿಯಿಂದ ಭಾಗವಹಿಸ್ತಾ ಇವತ್ತಿಗೂ ಕೂಡ ಪ್ರಸಂಗ ರಚನೆ ಮಾಡ್ತಾರೆ. ಈ ವರ್ಷ ಕೂಡ ಎರಡು ಪ್ರಸಂಗವನ್ನ ಬರೆದಿದ್ರು. ಅವರ ಬಾಯಿಯಲ್ಲೇ ಅವ್ರ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿಯನ್ನ, ಅವ್ರ ಬಗ್ಗೆ ಒಂದಿಷ್ಟು ಪರಿಚಯವನ್ನ ತಿಳ್ಕಂತ ಹೋಪ ಮತ್ತೆ ಮತ್ತೆ ಬನ್ನಿ ಅಂತ ಹೇಳ್ತಾ ಇದ್ದೆ. ಈ ಕಾರ್ಯಕ್ರಮಕ್ಕೆ ಅಂತ ಇರಿ ಅಂತ ಹೇಳ್ತಾ ಇದ್ದೆ. ಮೇಡಮ್ ಮತ್ತೊಮ್ಮೆ ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿಕಂತ ಇದ್ದೆ. ಹೇಳಿ, ಈಗ ನೀವು ಪ್ರಸಂಗಕರ್ತೆ, ನಾಟಕ ರಚನೆ ಇವೆಲ್ಲಕ್ಕೂ ಒಂದು ಎಲ್ಲದಕ್ಕೂ ಹೇಳಿದ್ರು ಒಂದು ಫೌಂಡೇಶನ್ ಬೇಕಾ, ಅಥವಾ ಒಂದು ತಳಪಾಯ ಬೇಕಂತ. ಈ ಅಡಿಪಾಯ ನಿಮ್ಮಲ್ಲೇ ಇದ್ದಿತ್ತ, ಅಥವಾ ಕಲಾ ಕುಟುಂಬದಲ್ಲೇ ತಾವು ಬೆಳೆದದ್ದ, ಅದ್ರ ಬಗ್ಗೆ ಹೇಳ್ಬೋದಾ?
5: ಇಲ್ಲ, ನಾನು ಕಲಾ ಕುಟುಂಬದಿಂದ ಬಂದವಳಲ್ಲ. ನನ್ನ ಊರು ವಕ್ವಾಡಿ. ನಾನು ಎಲಿಮೆಂಟ್ರಿ ಎಲ್ಲ ವಕ್ವಾಡಿಯಲ್ಲೇ ಮಾಡಿದ್ದು. ನಂಗೆ ಕಲೆ ಬಗ್ಗೆ, ಅದು ಯಕ್ಷಗಾನ ಮೇಲೆ ಅದು ಆಸಕ್ತಿ ಬರುದು ಅಂದ್ರೆ, ನಮ್ಮನೆ ಹತ್ರ ಒಂದು ಮೈದಾನ ಇದ್ದಿತ್ತು. ಸೊ ಅಲ್ಲಿ ಹೆಗಳಿಗೂ ಆಟ ಆತಿದ್ದಿತ್ತು. ಮತ್ತೆ ನಮ್ಮ ಪರಿಸರ ಅನ್ನೋದು ಯಕ್ಷಗಾನ ವಲಯ ಅದ ಅಂತ ಹೇಳಿದ್ರೆ, ಎಲ್ಲರೂ ಒಂದು ಯಕ್ಷಗಾನದ ಅಭಿಮಾನ ಉಳ್ಳಂತ ಅವರಿರುವಂತ ಒಂದ್ ಪ್ಲೇಸ್. ಹಾಗಾಗಿ ಹತ್ರ ಹೆಗಳಿಕ್ಕೂ ಕಂಡ್ರೆ ಆಟ ಆತಿತ್ತು. ಅದು ನೋಡಿ ನೋಡಿಯೇ ನಮ್ಮೆಲ್ಲ ಯಕ್ಷಗಾನ ಮರಳು ಹತ್ತಿತ್ತು ಅಂತ ಹೇಳಿದ್ರು.
4: ಹೇಳುದಲ್ದ ಇವೆಲ್ಲ ಎಂತ ಕಲೆ ಎಲ್ಲ ನಮ್ಮನೆ ಹುಚ್ಚ ಅಂತ ಹೇಳಿ ಹೇಳುದು. ಇದು ಮರಳು ಹತ್ತಿತ್ತು ಅಂತ ಹೇಳುದು. ಆ ಮರಳು ಅಲ್ಲಿಂದ ಶುರುವಾಯ್ತು. ಅವಾಗ್ಲೇ ನಂಗೆ ಬರೀಕ್ ಅಂತ ಹೇಳಿ ನಿಮ್ಗೆ ಬಾಲ್ಯದಲ್ಲಿ ಅನ್ಸಿತ್ತ, ಅಥವಾ ಯಾವಾಗ್ಲೂ ಮುಂದೆ ಯಾವಾಗ್ಲೂ ಅವಕಾಶ ಸಿಕ್ಕಾಗ ಬರೀತಿ?
5: ಯಕ್ಷಗಾನ ಬರೀಕ್ ಅಂದೇಳಿ ನಂಗೆ ಮೊದ್ಲಿಂದು ಏನಿರ್ಲಿಲ್ಲ. ಅಂದ್ರೆ ನಾನು ಸಣ್ಣದಿಂದ ಅದೇ ಹೇಳ್ದಿದ್ದಂಗೆ ಪ್ರತಿ ಸಲ ಆಟ ಕಾಂತಿದ್ದೆ. ಮತ್ತೆ ಸಾಲಿಗ್ರಾಮ ಮೇಳದ ಆಟ ಕೊಡಿ ಹಬ್ಬದಲ್ಲಿ ನಾವು ಪ್ರತಿ ವರ್ಷ ಸಣ್ಣದಿಂದ ಕಾಣ್ತಾ ಇದ್ದದ್ದು. ಅಗಳಿಕೆಲ್ಲ ಆಟ ಕಂಬತ್ತೀನಿ ಅನ್ಸುದು. ಈ ಮೇಳದಲ್ಲಿ ನಂದು ಒಂದು ಪ್ರಸಂಗ ಬರೀಕ್, ನಾನು ಏನು ಬರೀಕ್ ಒಂದು ಆಯ್ಕೆ ಅನ್ನೋ ಕನ್ಸು ಸಣ್ಣದಿಂದ ಇದ್ದಿತ್ತು.
4: ಅಂದ್ರೆ ಪ್ರಸಂಗ ಬರೆಯೋ ಕನ್ಸೇ ಇದ್ದಿತ್ತು ಹೊರತು ಯಕ್ಷಗಾನ ಮಾಡ್ಕೊಂಡ್ ಕನ್ಸಿರ್ಲಿಲ್ಲ.
5: ಅಲ್ಲಿ
4: ಕಾಂಬಾಗ, ಈಗ ಯಕ್ಷಗಾನ ಕಾಂಬಾಗ ಬಹುಶಃ ಎದ್ರ ಕಾಂಬಾಗ ಅಂತ
5: ಕತಿ ಬರು. ನಾನೊಂದು ಪ್ರಸಂಗ ಬರೀಕ್, ಇದೇ ತರ ಒಂದು ಕತಿ ನಾ ಬರೆದ್ರೆ ಹಂಗೆ, ಅದಿಲ್ಲ ಆದ್ರೆ ಹೇಗೆ ಅನ್ನೋದು ನನ್ನ ಸಣ್ಣದಿಂದ ಇದ್ದಿತ್ತು.
4: ಅದರಿಂದ ಹಂಗೆ ಅದೊಂದು ಬೇರು ಸಣ್ಣಕ್ಕೆ ಮೊಳಕೆ ಹೊಡೆದಿದ್ದ ಬೀಜ ಅಂತ ಹೇಳಕ್ ಅದು ಮತ್ತೆ ಮುಂದೆ ಫಲ.
5: ಕಲಾವಿದೆ ಯಕ್ಷಗಾನ ಕಲಾವಿದೆ ಯಾಕಂದಳಿಗಳು ಕನ್ಸು ಕಾಣ್ಲೇ
4: ಇಲ್ಲ. ಬರವಣಿಗೆ ಇಂಟ್ರೆಸ್ಟ್ ಇದ್ದಿದ್ದ? ಬರವಣಿಗೆ
5: ಬರವಣಿಗೆ ಸಣ್ಣದಿಂದ ಇಂಟ್ರೆಸ್ಟ್ ಇತ್ತು. ಫಸ್ಟ್ ಬರಕ್ ಶುರು ಮಾಡದ್ ನಾಟಕ, ನಾನು ಪ್ರಹಸನಗಳ ನಾಟಕ ಹಂಗೆ ಬರಕ್ ಶುರು ಮಾಡಿದೆ. ಅದಕ್ಕೊಂದು ಬಲವಾದ ಕಾರಣ ಇತ್ತು ನಾ ಬರಕ್ ಶುರು ಮಾಡದ್ ಅಂತ ಹೇಳ್ರೆ, ನಮ್ದು ಹಳ್ಳಿಯ ವಾತಾವರಣ ಆದ್ರಿಂದ ನಾವು ಶಾಲೆಗೆ ಹೋಗೋ ಟೈಮಿಗೆ ಸ್ವಲ್ಪ ಅಲ್ಲಿ ಶಾಲೆಯಲ್ಲಿ ಬಡವರು ಶ್ರೀಮಂತರ ಆತರ ಎಲ್ಲ ಇತ್ತು. ಭೂಕೈಲಾಸ ಅಂತೇಳಿ ಒಂದ್ ನಾಟಕ ಆತಿತ್ತು. ನಾಟಕ ಮಾಡುವರೆಲ್ಲ ಕೈ ಎತ್ತಿ ಅಂದ್ರು, ನಾವು ಮೊದ್ಲು ಹೊಯ್ಕೊಂಡ್ ನಿತ್ಕೊಂಡಿತ್ತು. ನಮ್ಮನ್ನ ಯಾರು ಇದ್ ಮಾಡ್ಲ ಅಂದ್ರೆ, ಕರ್ಕೊಂಡ್ ಬಂದ ಬೇರೆ ಮಕ್ಕಳಿಗೆಲ್ಲ ಅವಕಾಶ ಕೊಟ್ರು, ನಮ್ಗೆ ಕೊಡ್ಲ, ನಮ್ಗೆ ಗಾಳಿ ಹಾಕಿ ಹಾಕೊಟ್ರು. ಹೊತ್ತೆ ನನ್ನ ಮನ್ಸಲ್ಲಿ ನೆನ್ಸಿದ್ ನಾವೊಂದು ನಾಟಕ ಮಾಡಿದ್ದೇವೆ ಸ್ಟೇಜ್ ಅಲ್ಲಿ ಮಾಡ್ಕಂದೇಳಿ. ಸೊ ನಾನು ಸುಮಾರು ವರ್ಷ ಬಿಟ್ಟು ಅದನ್ನ ಮಾಡಿ ತೋರಿಸಿದೆ.
4: ಈ ತಾರತಮ್ಯ ಮನ್ಸಲ್ಲಿ ಬೇರು.
5: ಹೌದು, ನಾನು ಮಾಡಕ್ ನಮ್ ಕೈಲಿ ಎಂತ ಕಾತಿಲ್ಲ. ನಾವು ಬಡವ್ರಂತ ಹೇಳದ್ ಮಟ್ಟಿಗೆ ನಮ್ಮಲ್ಲಿ ಪ್ರತಿಭೆ ಇಲ್ವಾ, ನಾವು ಮಾಡಕ್ ಅನ್ನೋದು ನನ್ನಲ್ಲಿ ಅವಾಗ. ಮತ್ತೆ ನಮ್ಮ ಊರಂದ್ರೆ ವಕ್ವಾಡಿ ಆಲ್ಮೋಸ್ಟ್ ತುಂಬಾ ನಾಟಕಗಳು ಹಾಪುದು, ಮತ್ತೆ ತುಂಬಾ ಕಲಾವಿದ್ರು ಇರುವಂತ, ಎಲ್ಲಾ ಕ್ಷೇತ್ರದಲ್ಲಿ ಕಲಾವಿದ್ರು ಇರುವಂತ ಊರು ನಮ್ದು ವಕ್ವಾಡಿ. ಯಾಕಂದ್ರೆ ಬರವಣಿಗೆಗಾರರು ಇದ್ರು, ಸಂಗೀತಗಾರರು ಇದ್ರು. ನಮ್ದೇ ನಮ್ಮಲ್ಲೂ ಕೂಡ ಈಗ ಸಂಗೀತ ಟೀಮ್ ಹುಟ್ಕೊಂಡಿತ್ತು, ನಾಟಕ ಟೀಮ್ಗಳಿದೆ. ಎಲ್ಲಾ ಕ್ಷೇತ್ರದ ಯಕ್ಷಗಾನ ಕ್ಷೇತ್ರ ಇರ್ಬೋದು, ಎಲ್ಲಾ ಕ್ಷೇತ್ರ ಜನಗಳಿದ್ರು ಇದ್ರು.
4: ಹಾಗಾಗಿ
5: ಹೌದು, ಒಕ್ಕಡಿ ಮಾಲಿಂಗೇಶ್ವರ ಅನುಗ್ರಹ ಏನು ಅಲ್ಲಿ ಎಲ್ಲಾ ತರದ ಒಂದು ಕಲಾವಿದರಿದ್ದಾರೆ. ಚಿತ್ರಕಲೆಯಲ್ಲಿ ಒಳ್ಳೆ ಹೆಸರು ಮಾಡಿದವರಿದ್ರು.
4: ಇವೆಲ್ಲ ಕಲೆಗಳನ್ನ ಕಾಂತ ನಿಮ್ಗೊಂದು
5: ಸಣ್ಣದಿಂದ ಮನೆ ಹತ್ರ ಆಟ ನಾಟಕ ಯುವಕ ಮಂಡಲದವರು, ಚೈತನ್ಯ ಯುವಕ ಮಂಡಲ ಅಂತ ಇದ್ದಿತ್ತು ನಾವು ಸಣ್ಣದಿರುವಾಗ. ಅಲ್ಲಿ ಪ್ರತಿ ವರ್ಷ ನಾಟಕ ಆಗ್ತಿತ್ತು, ಒಳ್ಳೊಳ್ಳೆ ನಾಟಕ ಆಗ್ತಿತ್ತು. ಮತ್ತೆ ನೃತ್ಯ ನಿರ್ದೇಶನ ಮಾಡ್ಲಿಕ್ಕೆ ಸ್ಫೂರ್ತಿ ಅಂದ್ರೆ ವಕ್ವಾಡಿ ನಾಗರಾಜ ಆಚಾರ್ಯ ಅಂತ, ಕಲಾಪ್ರಿಯ ನಾಗರಾಜ ಆಚಾರ್ಯ, ಅವರು ನಮ್ಮನೆ ಹತ್ರನೇ ಅಂಗನವಾಡಿ ಹತ್ರ ಡಾನ್ಸ್ ಕಲಿಸ್ತಿದ್ದಿರು. ಅವ್ರು ಬಿಟ್ಮೇಲೆ ನಾವು ಕಲಿಸ ಶುರು ಮಾಡ್ತು. ನಂದೇ ಒಂದು ಟೀಮ್, ಚಿಗುರು ತಂಡ ವಕ್ವಾಡಿ ಅಂತೇಳಿ ಟೀಮ್ ಮಾಡಿ ಒಂದು 28-30 ಮಕ್ಳು ಇದ್ದಿದ್ರು. ನಾವು ಬೇರೆ ಬೇರೆ ಕಡೆ ಕಾರ್ಯಕ್ರಮ ಕೊಡ್ತಾ ಇದ್ದಿತ್ತು. ಸೊ ಆಗಲಿಂದ ಅದೊಂದು ಹುಚ್ಚು ಅಂತ ಹೇಳಕ್
4: ಅಂದ್ರೆ, ಈಗ ಈಗ ನೃತ್ಯ ನಾವು ಕಲಿಸುದಂತಂದ್ರೆ ನಮಗೆ ಬೇರೆ ಬೇರೆ ಸೋರ್ಸ್ ಇತ್ತು. ಈಗ ಯೂಟ್ಯೂಬ್ ಸಿಕ್ಕತ್ತು, ಅಲ್ಲಿಂದ ನಾವು ಒಂದು ಸ್ಟೆಪ್ಸ್ ಕಾಣ್ಲಕ್ಕ ಕಲೆ. ಈಗ ಮೂಲತಃ ಈಗ ನೀವು ಕೂಡ ಮೂಲತಃ ನೃತ್ಯ ನಿರ್ದೇಶನ ಮಾಡಿದ್ರಿ ಅಂತಂದ್ರೆ, ಈಗ ಸ್ವಲ್ಪ ಸೆಮಿ ಕ್ಲಾಸಿಕಲ್ ಅಂತ.
5: ನಾನೆಲ್ಲೂ ಕಲೀಲಿಲ್ಲ. ಫಸ್ಟ್ ಆಫ್ ಆಲ್ ನಾನಂದ್ರೆ ಈ ಇದು ಟೇಪ್ ರೆಕಾರ್ಡ್ ಬರ್ತಿತ್ತಲ್ಲ, ಅದಕ್ಕೆ ಕ್ಯಾಸೆಟ್ ಹಾಕಿ ಕೋಟೇಶ್ವರ ಬಂದ್ರೆ ಇದು ಮಾಡ್ಕೊಂಡು ಹೋಗಿ ಅದ ಹಾಕಿ ಅದ್ರಲ್ಲೇ ನಾನೇ ಒಂದು ನೃತ್ಯ ನಿರ್ದೇಶನ ಮಾಡ್ತಿದ್ದೆ. ಬಹುಶಃ ನಮ್ಗೆ ಆವಾಗಿದ್ದ ಮಕ್ಕಳು ತುಂಬಾ ಬಹುಮಾನ ತಕೊಂಡಿದ್ರು. ಕುಂದು ಆವಾಗೆಲ್ಲ ಒಂದು
4: ನೃತ್ಯ ನಿರ್ದೇಶನ ಮಾಡ್ತಿದ್ರಲ್ಲ, ನನಗೊಂದು ಕುತೂಹಲ ಅಷ್ಟೇ. ಮಾಡುವಾಗ ನಾನು ಹೇಳಿದೆ, ಈಗ ಅಂದ್ರೆ ನಾನು ಹೇಳಿದೆ, ಅರ್ಧ ಹೇಳಿದೆ, ಯೂಟ್ಯೂಬ್ ಸೋರ್ಸ್ಗಳು ಮಸ್ತ್ ಇತ್ತು. ನಾವು ಅಲ್ಲಿ ಕಾಣ್ಲಕ್ಕೆ ಇಲ್ಲಿ ಕಾಣ್ಲಕ್ಕೆ ನಮಗೆ ಬೇರೆ ಬೇರೆ ಕಡೆಯಿಂದ ಸ್ಟೆಪ್ಸ್ ನ ಕಲಿಯೋ ಅವಕಾಶಗಳಿತ್ತು. ಅದು ಮತ್ತೆ ಮಸ್ತ್ ವೇದಿಕೆಯಲ್ಲಿ ಈಗ ನೃತ್ಯ ಕಾರ್ಯಕ್ರಮ ಆತು, ಅದನ್ನ ಕಂಡಾರು ನಾವು ಕಲಿಕ. ಆದ್ರೆ ಮೊದ್ಲು ಹಂಗಿರ್ಲಿಲ್ಲ, ಟಿವಿ ಒಂದೇ ಮಾಧ್ಯಮ ಇದ್ದಿತ್ತು. ಆ ಟಿವಿ ಮಾಧ್ಯಮದಲ್ಲಿ ಈಗ ನಂಗೂ ಅದೊಂದು ಚಟ ಇಪ್ಕೋ ಈ ಪ್ರಶ್ನೆ ನಾನು ಕೇಂದ್ರ ಇಪ್ಪದ. ಆ ಮಾಧ್ಯಮದಲ್ಲಿ ಒಂದಿಷ್ಟು ನಾವು ಸ್ಟೆಪ್
5: ಕಲಿಕ್ಕೆ
4: ಎಲ್ಲೆಲ್ಲೋ ಅಪರೂಪಕ್ಕೆ ಒಂದು ನೃತ್ಯ ಕಾರ್ಯಕ್ರಮ ಆತಿತ್ತು. ದೇವಸ್ಥಾನಗಳ ಹತ್ರ ಇದ್ರೆ ಅಂತ ಹೇಳಕ್
5: ಆ ಪದ್ಯಕ್ಕೆ ಅನುಗುಣವಾಗಿ ನಂದೇ ಒಂದು ಶೈಲಿಯಲ್ಲಿ ಕಲಿಸಿ ಕೊಡ್ತಿದ್ದೆ. ಆಲ್ಮೋಸ್ಟ್ ಕುಂದಾಪುರದಿಂದ ನಾವು ಈ ಕಡೆ ತುಂಬಾ ಕಡೆ ಕಾರ್ಯಕ್ರಮ ಕೊಡ್ತಿದ್ದಿತ್ತು. ನಂದೇ ನಮ್ಮ ಮನೆ ಹತ್ರ ಇದ್ ಮಕ್ಕಳನ್ನೆಲ್ಲ ಸೇರಿ ಅದೊಂಥರ ನಮ್ಮ ಅಮ್ಮನ ಹತ್ರ ಪೆಟ್ಟದಿಂದೆಲ್ಲ ಮಾಡದ್ದು ಇತ್ತ ಇದಕ್ಕೋಸ್ಕರ ಮರಲ. ಅದು ಒಂದು ಇಡೀ ಹೊತ್ತು ಶಾಲೆ ಬಿಟ್ಟು ಬಂದ್ಕೊಳ ಒಂದಿಷ್ಟು ಮಕ್ಳು ಮನೆ ಹತ್ರ ಬಂದು ಬಾಬಿ ಹಾಕೊಂಡು ಡಾನ್ಸ್ ಮಾಡ್ಕೊಂಡು ಇದ್ ಮಾಡುದು, ಮತ್ತೆ ಕಾರ್ಯಕ್ರಮ ಕೊಡಕ್ ಹಾಕುದು.
4: ಬಹುಶಃ ಅದು ಹೆಚ್ಚು ಮಸ್ತ್ ಮಸ್ತ್ ಮಾಡ್ತಾ ಹೋಗ ಕಾರಣ ಅಂದ್ರೆ ಒಂದ್ ಕಡೆ ಆದ ಸಕ್ಸಸ್ ಸಿಕ್ಕಿ
5: ಹೋದಲ್ಲೆಲ್ಲ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಇದ್ದಿತ್ತು. ಕುಂದಾಪುರದಲ್ಲಾಗ್ಲಿ, ಗಂಗೊಳ್ಳಿ, ಹೆಮ್ಮಾಡಿ ಆ ಟೈಮಿಗೆ ನಾವು ಹೋಗ್ತಿತ್ತು ರಿಕ್ಷಾ ಮಾಡ್ಕೊಂಡು ಅಲ್ಲೆಲ್ಲ ಕಾರ್ಯಕ್ರಮ ಕೊಡುದು. ಪಡುಬಿದ್ರೆವರೆಗೂ ಹೋಯ್ತಾ. ಆವಾಗೆಲ್ಲ ನಮ್ಗೆ ಉಡುಪಿ ಅಂದ್ರೆ ದೊಡ್ಡ ಈಗಿಂದ ಇದು ಹೋದಾಗೆ ಹಳ್ಳಿ ಪ್ರದೇಶದಲ್ಲಿ ನಮ್ಗೆ ಕುಂದಾಪುರ ಪುದೇ ವರ್ಷಕ್ಕೂ 2 ವರ್ಷಕ್ಕೂ ಒಂದ್ಸಲ.
4: ಮತ್ತೆ ಹಳ್ಳಿ ಮಕ್ಳಿಗೆ ಈಗ ಒಬ್ರು ಮುಂದಾಳತ್ವ ತಕೊಂಡು ಮುಂದ್ ಹೋಪರೊಬ್ರು ಬೇಕತ್. ಆ ಮುಂದಾಳತ್ವ ತಕ್ಕ ನೀವು ಧೈರ್ಯ ಮಾಡಿದ್ರಿ.
5: ನಂಗೆ ಅವಾಗಂದ್ರೆ ಒಕ್ಕಡಿಯಲ್ಲಿ ನಾ ಡಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ಮೇಲೆ ಪಾಪ ಕುಂಬಾಶಿ ಕೋಟೇಶ್ವರದಿಂದೆಲ್ಲ ಮಕ್ಳು ಬರ್ತಿದ್ದೀರ ಅಂದ್ರೆ ಕಲಿಬೇಕಂದೇಳಿ. ಆಗ ನಮ್ಗೆಲ್ಲ ವ್ಯವಸ್ಥೆಗಳು
4: ವಾರಕ್ಕೆ ಒಂದು ಹೀಗೆ ಮಾಡ್ತಾ.
5: ಹೌದು, ಕ್ಲಾಸ್ ಅಂತ ಪರ್ಟಿಕ್ಯುಲರ್ ಅಲ್ಲ, ನಮ್ಗೆ ಯಾವ್ದು ಕಾರ್ಯಕ್ರಮ ಬರ್ತದೆ
4: ಅವಾಗ
5: ಕಲಿಸಿ. ನಮ್ಮಲ್ಲಿ ಹೆಗ್ಗರ್ ಬೈಲಲ್ಲಿ ಯುವಶಕ್ತಿ ಮಿತ್ರ ಮಂಡಳಿ ವಾರ್ಷಿಕೋತ್ಸವ ಆಗ್ತಿತ್ತು ಯಾವಾಗ್ಲೂ, ಅದಕ್ಕೋಸ್ಕರ ಒಂದು ಪ್ರಿಪೇರ್ ನಮ್ದು. ಅಲ್ಲೊಂದು 1.25 ಗಂಟೆ ಕಾರ್ಯಕ್ರಮ ನಮ್ದು ಇರ್ತಿತ್ತು. ಅದಾದ ನಂತರ ಅದು ಎಲ್ಲೆಲ್ಲಿ ಗಂಡ ಇತ್ತು ಎಲ್ಲಿ ಕಾರ್ಯಕ್ರಮ ಇರುತ್ತೆ ನಾವೊಂದು ಕಾರ್ಯಕ್ರಮ ಫಸ್ಟ್ ಫಸ್ಟ್ ನಾವು ಕೇಳಿ ಕೊಡ್ತಿದ್ ಕಡೆ ಕಡೆ ಅವ್ರು ನಮ್ಮನ್ನ ಕರೆಯೋಕ್ ಸ್ಟಾರ್ಟ್ ಮಾಡ್ರು. ಕಡೆ ಈಗ ಕಾಂಪಿಟೇಷನ್ ಗಳಿಗೆ ಹಾಪು ಶುರು ಮಾಡ್ತು.
4: ಹಾಗಾಗಿ ಈಗ್ಲೂ ಮಾಡ್ತೀರಿ
5: ಅಥವಾ ಮಕ್ಕಳೆಲ್ಲ ದೊಡ್ಡದೇ ಮದ್ಯ
4: ಬಿಟ್ರಿ ಈಗ
5: 10 ವರ್ಷ ಗ್ಯಾಪ್ ತಕೊಂಡೆ ಅದ್ರ ಮಧ್ಯೆ. ಅದ್ರ ನಂತರ ಮತ್ತೆ ಪುನಃ ಬರವಣಿಗೆ ಸ್ಟಾರ್ಟ್ ಮಾಡಿದ್ರು.
4: ಮತ್ತೆ ನಿಮ್ಮ ಈಗ ಇದೆಲ್ಲಕ್ಕೂ ಮುಂಚೆ ಅಂತಂದ್ರೆ ಈಗ ಹೇಳಿದ್ರಿ, ನಾ ಭೂ ಕೈಲಾಸ ನಾಟಕದಲ್ಲಿ ಒಂದು ಈ ರೀತಿ ಆದಾಗ ನಂಗೆ ಬರವಣಿಗೆ ಪ್ರೇರಣೆ ಆಯ್ತು, ಅಥವಾ ನಾನು ನಾಟಕ ಬರೀಕಂತ ಬಂತಂತ. ಈಗ ನೀವು ಓದಿದ್ದೆಲ್ಲಿ ಅಥವಾ ಎಲ್ಲಿವರೆ ನಿಮ್ಮ ವಿದ್ಯಾಭ್ಯಾಸ ಆಯ್ತು, ಅಲ್ಲೆಲ್ಲ ಯಾವ ಅನುಭವಗಳು ನಿಮ್ ಬಂತು?
5: ನಂತರ ನಾನು SLC ವರೆಗೂ ಕೋಟದಲ್ಲಿ ಮಾಡಿದೆ. ನಂತರ ನಂಗೆ ಅಪ್ಪನಿಗೆ ಆಕ್ಸಿಡೆಂಟ್ ಆಯ್ತು, ಓದ್ಲಿಕ್ಕೆ ಆಗ್ಲಿಲ್ಲ, ಡೈರೆಕ್ಟ್ ಸೆಕೆಂಡ್ ಪಿ ಯು ಸಿ ಕಟ್ಟಿ ಪಾಸ್ ಆದೆ. ಅದ್ರ ನಂತರ LLB ಸೇರಿದೆ ವೈಕುಂಠ ಬಾಲಿಗ ಲಾ ಕಾಲೇಜ್ ಅಲ್ಲಿ.
4: LLB ಒಂದು ರೋಚಕ ನಂಗೆ ನಿಮ್ಮನ್ನ ಮಾತಾಡಿಸುವಾಗ ನಂಗೆ ಗೊತ್ತಾದ ವಿಷಯ, ನೀವೀಗ BA ಮುಗಿಸಿ
5: PUC 5 ಇಯರ್ಸ್ ಕೋರ್ಸ್,
4: 5 ಇಯರ್ಸ್ PUC ಮುಗಿಸಿ
5: BLLB.
4: ಅದಾದ ಮೇಲೆ ಹೌದು ಒಂದಿಷ್ಟು ವರ್ಷ ನಿಮ್ಗೆ
5: 17 ವರ್ಷ ಬಿಟ್ಟು ಮತ್ತೆ ಫಸ್ಟ್ ಇಂದ ಕಲಿತೆ ನಾನು. 5 ವರ್ಷ
4: ಕಲಿಯಲೇ ಬೇಕಂತ ಯಾಕೆ ಬಂತು? ನಾನು ಹೇಳುದು ಒಂದಾದ ಕೂಡಲೇ ಜೀವನದೊಂದಿಷ್ಟು ಜಂಜಾಟಕ್ಕೆ ಬಿದ್ದು ಬಿಟ್ಟರೆ ಮೇಲೆ ಇಲ್ಲ ಇದನ್ನು ಮುಗಿಸಿದ್ರೆ ಸಾಕಪ್ಪ ಇನ್ಯಾರು ಇನ್ನು ಓದತ್ರ ಮಾಡಿದ್ರು. ಯಾಕೆಂದ್ರೆ ವಿದ್ಯಾರ್ಥಿ ದೆಸೆಯಲ್ಲಿ ಓದುದೇ ಒಂದ್ ರೀತಿ, ಅವಾಗ ಓದ್ಲೇಬೇಕು ಓದ್ತೇವೆ ನಾವು. ಅದ್ ಬಿಟ್ಟಾದ್ಮೇಲೆ ಆ ಛಲ ಮತ್ತೆ ಯಾಕೆ ಬಂತು?
5: ನನ್ನ ಅಪ್ಪ ಈಗಿಲ್ಲ, ಅವ್ರ ಆಸೆ ನಾನು ಓದ್ಬೇಕು ತುಂಬಾ ಅಂತ ಹೇಳಿ. ನನ್ ಮಗಳು ತುಂಬಾ ಓದಕ್ಕೆ, ನನ್ ಮಗಳೇನೋ ಹೆಸರು ಮಾಡ್ಕಂದೇಳಿ. ನಾ ಎಷ್ಟು ಮಟ್ಟಿಗೆ ಮಾಡಿದ್ನೋ ಅಥವಾ ಅವ್ರ ಹೆಸರು ಉಳಿಸಿದ್ನೋ ಗೊತ್ತಿಲ್ಲ. ನಂಗೊಂದು ಇದಿತ್ತು, ನಾನು ಎಲ್ಲ ಲಾ ಮಾಡ್ಬೇಕು, ನಾನೊಂದು ಏನೋ ಅಚೀವ್ ಮಾಡ್ಬೇಕಂತ. ಬಹುಶಃ ಇದೆಲ್ಲ ಒದ್ದಾಟಗಳು ನನ್ನ ತಂದೆಗೋಸ್ಕರ ಅಂತ.
4: ತಂದೆಗೋಸ್ಕರ ಬಹುಶಃ ಕೇಳುಗರೆಲ್ಲ ಖುಷಿ ಪಡ್ತಾ ಇರ್ಬೋದು. ಯಾಕಂದ್ರೆ ಈಗ ಒಂದು ಕಾಲಮಾನ ಬಂದಿದೆ ಅಂದ್ರೆ ಇಲ್ಲ ಅಂತಲ್ಲ, ಮಕ್ಕಳ ಹಿಂದೆ ತಂದೆ ತಾಯಿಗಳು ಹೋಗುದು, ಅವ್ರನ್ನ ಒಂದು ಮೇಲ್ತರಕ್ಕಾದ್ರೂ ಒಂದು ಒದ್ದಾಟ ಪಡ್ತಾ ಇರ್ತಾರೆ. ಪ್ರತಿಯೊಂದಕ್ಕೂ ಕೂಡ ಅವ್ರಿಗೆ ಒಂದು ಪೂರಕ ಹಂತ ಹಾಕಿ ಕೊಡ್ತಾರೆ. ಒಂದೊಂದು ಮೆಟ್ಲು ಏರ್ಕಾರು ಕೂಡ ಮೆಟ್ಲಿಗೆ ಈ ಅಡಿಕಲ್ಲ ಯಾರ ತಂದೆ ತಾಯಿ ನಿಲ್ತಿದ್ರು. ಆದ್ರೆ ನಿಮ್ಮ ವಿಷಯದಲ್ಲಿ ಹಾಗಾಗ್ಲಿಲ್ಲ. ಅಂದ್ರೆ ನಿಮ್ಮಂತಲ್ಲ ಮುಂದೆ ಹಿಂದಿನ ಜನರೇಷನ್ ಅಲ್ಲಿ ಒಂದ್ ರೀತಿ ಹಾಗೆ ಅವರೇ ಚಲಕಟ್ಟಿ ಏನಾದ್ರು ಮಾಡ್ಬೇಕು ಬಿಟ್ರೆ ತಂದೆ ತಾಯಿಗಳ ಆಸೆ ಇರ್ಬೋದು, ಅದನ್ನ ಪೂರ ಪೂರೈಸು ಕೂಡ ಅವರಿಗೂ ಕಷ್ಟ ಆಗಿರುತ್ತೆ. ಅದನ್ನ ನಾವು ಪೂರೈಸಕ್ ಹೊರಟಾಗ ಒಂದಿಷ್ಟು ಅಡೆತಡೆಗಳು ಬತ್ತು, ಏನೋ ಆತ, ಅದನ್ನೆಲ್ಲ ಮೆಟ್ಟಿ ನಿಂತು ಮುಂದೆ ಹೋಯ್ಕಂತ ಬಂತು. ಈಗ ಎಲ್ಲೆಲ್ಬಿ ಮುಗಿಸಿದೆ? ಯಾವ
5: ಕಳೆದ ವರ್ಷ ಅಷ್ಟೇ ಮುಗಿತ್ತು.
4: ಕಳೆದ ವರ್ಷ ಎಲ್ಲಿ ಮಾಡಿದ್ರಿ ಅದನ್ನ?
5: ಸಾಗರ, ಸಾಗರ ಗಂಗೋತ್ರಿ ಕಾನೂನು ವಿದ್ಯಾಲಯ ಸಾಗರ,
4: ಅಲ್ಲಿ ಎಲ್ಲೆಲ್ಬಿ ಮುಗಿಸಿದ್ರಿ,
5: ಹುಬ್ಳಿ ಯೂನಿವರ್ಸಿಟಿ.
4: ಎಲ್ಲೆಲ್ಬಿ ಮುಗಿಸುವಾಗ ಮನ್ಸಿಗೆ ಎಷ್ಟು ಖುಷಿ ಇದ್ದಿತ್ತು? ಯಾಕಂದ್ರೆ ಒಂದ್ ಏಜ್ ಮೀರಿ ಆದ್ಮೇಲೆ ಓದಕ್ಕೆ ಸಾಧ್ಯತೆ ಇದೆ ಅಂತ ತೋರಿಸಿಕೊಟ್ಟೆ.
5: ಒಂದೇದಾಗಿ ಬರೆಯುವುದು ಅಂದ್ರೆ ಅಷ್ಟು ಬರೆಯುವಾಗ ಆತಿಲ್ಲ ಇತ್ತು ನಮ್ ಕೈಲಿ. ಅಂದ್ರೆ ಎಷ್ಟು 17 ವರ್ಷ ಗ್ಯಾಪ್ ಅಲ್ಲಿ ಅಷ್ಟು ಲಾಂಗ್ ಬರೆಯುವುದು, ಕೂತ್ಕೊಂಡು ಎಕ್ಸಾಮ್ ಬರುವುದು ಅಥವಾ ಬೇರೆ ಬರೆಯುವುದು ತುಂಬಾ ಕಷ್ಟ ಆತಿತ್ತು. ಮತ್ತೆ ಓದುದು ನೆನಪೇ ಇರುದಿಲ್ಲ.
4: ಅದೇ ಆ ಏಜ್ ಅನ್ನೋದು ಹಾಗೆ. ಮತ್ತೀಗ ಬದುಕಿನ ಒಂದಿಷ್ಟು ಕೆಲಸ, ನಮ್ಮದೇ ಒಂದಿಷ್ಟು ಜವಾಬ್ದಾರಿಗಳಿದ್ದಾಗ ಅದೆಲ್ಲ ತಲೆಯಲ್ಲಿ ಉಳಿಯುವುದು ಕಷ್ಟವೇ. ಅದು ಅಂದ್ರೆ ಟಾಸ್ಕ್ ಅಂತಾನೆ ಹೇಳಕ್ ಅದನ್ನೆಲ್ಲ ಮುಂದುವರಿಸ್ಕೊಂಡು.
5: ಇದರಲ್ಲಿ ಕೆಲವರನ್ನ ನೆನಪಿಸ್ಕೊಳ್ಬೇಕು, ನನ್ನ ಫ್ಯಾಮಿಲಿ, ನನ್ನ ಅಮ್ಮ ಆಗ್ಲಿ, ತಮ್ಮ, ತಮ್ಮನ ಹೆಂಡತಿ. ಯಾಕಂದ್ರೆ ಮಕ್ಕಳ ಜವಾಬ್ದಾರಿ ಅವ್ರು ವಹಿಸ್ಕೊಂಡ್ರು. ಅವ್ರ ಮಕ್ಕಳದ ಜವಾಬ್ದಾರಿ ವಹಿಸ್ಕೊಂಡ್ಕೋಸ್ಕರ ನಂಗೆ ಓದಕ್ ಸುಲಭ ಆಯ್ತು ಅಂತ ಹೇಳ್ಕಂತೆ. ಅವ್ರಿಗೆ ನಾ ಕೃತಜ್ಞತೆ ಹೇಳಲೇಬೇಕು.
4: ಮಕ್ಕಳು ಎಂತ ಮಾಡ್ತಾ ಇದ್ರು?
5: ಮಕ್ಕಳು ಒಬ್ಬ 9ನೇ ಕ್ಲಾಸ್, ಒಬ್ಳು 6ನೇ ಕ್ಲಾಸ್.
4: ಅದೇ ಬಿಟ್ಟು ಹೋಗುವ ಸಮಯದಲ್ಲೆಲ್ಲ ಅವ್ರ
5: ಫ್ಯಾಮಿಲಿ ಸಪೋರ್ಟ್ ತುಂಬಾ ಇದ್ದಿದೆ. ಯಾಕಂದ್ರೆ ಇದ್ರೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ನಾನು 5 ವರ್ಷ ಅಲ್ಲಿ ಓದಕ್ ಸಾಧ್ಯ ಇಲ್ಲ.
4: ಅಲ್ಲಿದ್ದೆ ಆ ಕಾಲೇಜಿಗೆ
5: ಇಲ್ಲ. ಹೌದು,
4: ಅಲ್ಲೇ ಇದ್ದು ಓದಿರುವಂತದ್ದು. ಹೌದು,
5: ಮಧ್ಯ ಊರಿಗೆ ಬರ್ತಾ ಇತ್ತು ಆಚೆ ಈಚೆ.
4: ಆದ್ರೂ ರೆಗ್ಯುಲರ್ ಸ್ಟೂಡೆಂಟ್. ಈಗ ಕರೆಸ್ಪಾಂಡೆನ್ಸ್ ಹಾಗೆ
5: ಎಲ್ಲೆಲ್ಲಿ ಕರೆಸ್ಪಾಂಡೆನ್ಸ್ ಇಲ್ಲ ಫಸ್ಟ್ ಆಫ್ ಆಲ್.
4: ಅದಕ್ಕೆ ಅದು ಅಲ್ಲಿ ಮುಗಿಸಿದ್ರಿ ನೀವು? ಆಮೇಲೆ ಮತ್ತೆ ಈಗ ಎಲ್ಲೆಲ್ಬಿ ಮುಗಿಸಿದ್ರಿ, ಈಗ ಮತ್ತೆ ಪ್ರಾಕ್ಟೀಸ್ ಅದ್ರ ಬಗ್ಗೆ ಏನಾದ್ರೂ ಮಾಡ್ತಾ ಇದ್ದೀರಿ?
5: ನಂಗೆ ಬೇರೆ ಕೆಲವು ಸಮಸ್ಯೆಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಜನವರಿಯಿಂದ ಮಾಡ್ಬೇಕು ಅಂದ್ಕೊಂಡು.
4: ಅದಕ್ಕೆ ಒಳ್ಳೇದಾಯ್ಲಿ, ಶುಭ ಆಯ್ಲಿ ಅಂತ ಹೇಳ್ತಾ ಮತ್ತೆ ಹೇಳಿದ್ರಿ, ಈಗ ನಾಟಕ ರಚನೆ ನಾನು ಮಾಡಕ್ ಹೊರಟೆ. ಅವಾಗ್ಲೇ ನಂಗೊಂದಿತ್ತು ಗುರಿ ಇತ್ತು ಅಥವಾ ಛಲ ಇತ್ತು, ನಾನು ನಾಟಕ ರಚನೆ ಮಾಡ್ಕೆ ಅಂತ ಹೇಳಿ. ಅಂದಾಗ ಎಷ್ಟು ನಾಟಕಗಳು ನಿಮ್ಮಿಂದ ರಚಿತವಾದು, ಹಾಗೆ ಆ ನಾಟಕ ರಚನೆಗೆ ಸ್ಫೂರ್ತಿಯಾದ್ದೇ ಎಲ್ಲಿ? ಅಲ್ಲಿ ಒಂದು ನಿಮಗೆ
5: ನಾಟಕ
4: ಬರಿಬೇಕಂತಿತ್ತು, ಬಟ್ ಬರಿಬೇಕಂತಿದ್ರು ಕೂಡ ಅದಕ್ಕೊಂದು ಪೂರಕ ವಾತಾವರಣ ಸಿಕ್ಕಕ್ಕಾಗ್ತಲ್ಲ, ಆ ವಾತಾವರಣ ಎಲ್ಲಿ ಸಿಕ್ತು?
5: ನಾನಂದ್ರೆ ನಾಟಕ ಕಡೆಗೆ ಬರೀಲಿಕ್ಕಂದ್ರೆ ಫಸ್ಟ್ ನನ್ನಲ್ಲಿ ಹಠ ಇತ್ತು, ಬರೀಲೇಬೇಕು ನಾನು ನಾಟಕ. ನಮ್ಮಲ್ಲಿ ನಾ ಹೇಳ್ದಂಗೆ ಯುವಶಕ್ತಿ ಮಿತ್ರ ಮಂಡಳಿ ತಲರ ರಂಜಿತ್ ಕುಮಾರ್ ಶೆಟ್ಟಿ, ಈಗ ಹಟ್ಟಿ ಅಂಗಡಿ ಮೇಳದ ಯಜಮಾನರು, ರಂಜಿತ್ ಅವರು ಪ್ರತಿ ವರ್ಷ ಒಂದು ವಾರ್ಷಿಕೋತ್ಸವಕ್ಕೆ ನಾಟಕ ಬರಿತಿದ್ರು. ಆ ಟೈಮಿಗೆ ನಾವೆಲ್ಲ ಒಂದು ಸಹಪಾಠಿಗಳು ಅಂದ್ರೆ ಒಂದು ಇದ್ರಲ್ಲಿ ಕೆಲಸ ಮಾಡ್ತಿದ್ದೆ. ನಂದು ನಾ ಡಾನ್ಸ್ ಕಲ್ಸಿದ್ದೆ, ಅವ್ರ ನಾಟಕ ಎಲ್ಲ ಬರೀ ಇದ್ರು. ಆ ಟೈಮಿಗೆ ನಮ್ದು ಒಂದು ಸ್ತ್ರೀಶಕ್ತಿ ಮತ್ತೆ ಯುವತಿ ಮಂಡಲದ ಒಟ್ಟಿಗೆ ಸೇರಿ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಒಂದು ಹಮ್ಕಂತ. ಅವಾಗ ಎಂತ ಮಾಡುದು, ನಾಟಕ ಬರೀ ನಾಟಕ ಬರೀ. ನಮ್ಮ ಟೀಚರ್ ಭವಾನಿ ಎಸ್ ಆಚಾರ್ಯ ಅಂತ, ಮತ್ತೆ ಅವ್ರ ಗಂಡ ಶ್ರೀನಿವಾಸ ಆಚಾರ್ಯ ಅಂತೇಳಿ, ಅವರೆಲ್ಲ ತುಂಬಾ ಜನ ರಂಜಿತ್ ಅವರೆಲ್ಲ ಸೇರಿ, ನೀನ್ ಬರೀ ನಾಟಕ ಬರೀ, ನಿನ್ ಕೈಲಿ ಆಗತ್ತ ಅಂತ ಹೇಳಿ. ಅವಾಗ ಕೂತ್ಕೊಂಡು ಬಂದು ಫಸ್ಟ್ ನಾಟಕವೇ ಎಣಿಸಿದ್ದೊಂದು ಆದ್ದೊಂದು ಅಂತ ಹೇಳಿ.
4: ಹೌದು,
5: ಒಂದ್ 4 ಗಂಟೆಯ ನಾಟಕ ಅದು. ಫಸ್ಟ್ ಈ ನಾಟಕ ಎಂತ ಅಂತ ಗೊತ್ತಿಲ್ಲ ಆ ಟೈಮ್. ಅಂದ್ರೆ ನಾಟಕ ನೋಡ್ತೇವೆ ಅಲ್ಲ, ನಾವು ಬರೋದೆ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್. ಅದ್ರಲ್ಲಿ ನಾನೇ ರಚನೆ ಮಾಡಿ ನಾನೇ ಫಸ್ಟ್ ನಿರ್ದೇಶನ ಮಾಡಿದ್ದೆ, ಮತ್ ನಾಯಕಿಯಾಗಿ ನಾನು ಅಭಿನಯಿಸಿದೆ. ಅದೇ ನಾಟಕ ಕಳೆದ ವರ್ಷ ನಾನು ಹಟ್ಟಿ ಅಂಗಡಿ ಮಾಡಕ್ಕೆ ಪ್ರೇಮಾಕ್ಷಿ ಅಂತೇಳಿ ಪ್ರಸಂಗ ಮಾಡಿಕೊಟ್ಟಿದೆ ಅದೇ ನಾಟಕ. ಅದೇ ಕತೆ, ಬಹಳಷ್ಟು ಆಯ್ತು ಆ ಪ್ರಸಂಗ ಕೂಡ. ಆ ನಾಟಕ ಕೂಡ ಆ ಟೈಮಿಗೆ ತುಂಬಾ ಒಳ್ಳೆದಿರಲಿಲ್ಲ. ಅದಂತರ 2 ಪ್ರಯೋಗದು ಪಡುಕೆರೆ ಬೇರೆ ಒಂದು ಯುವಕ ಮಂಡಲ ಬಿಜೆಡಿ ಹತ್ರ ಯಾವ್ದೋ ಒಂದು ಯುವಕ ಮಂಡಲದವ್ರು, ನಂಗೆ ನೆನಪಿಲ್ಲ ಸರಿಯಾಗಿ, ಮಾಡಿದ್ರ ಆ ನಾಟಕ ನೋಡಿ.
4: ನೋಡಿ ಮಾಡಿದ್ರ ಅದು ಫಸ್ಟ್ ನಾಟಕ ನಾನು ಯಶಸ್ವಿ ಆಯ್ತು. ಅದ್ರ ಮೇಲೆ
5: ಅದೇ ಮಹಿಳೆಯರನ್ನೇ ಹಾಕೊಂಡು ಜೆಂಟ್ಸ್ ಕ್ಯಾರೆಕ್ಟರ್ ಕೂಡ ಮಹಿಳೆಯರ ಹತ್ರ ಮಾಡಿಸಿ ಒಂದು ನಾಟಕ ಮಾಡಿದ್ರು.
4: ಅದು ಒಂದ್ ಸಾಹಸವೇ ಅಂತ
5: ಹೇಳಿ,
4: ಯಾಕಂದ್ರೆ ಈಗ ಮಹಿಳೆಯರು ಎಷ್ಟು ಹೊರಗೆ ಬರ್ತಾ ಇದ್ರು
5: ಕಷ್ಟ ಇತ್ತು. ಒಂದು ಕಾರ್ಯಕ್ರಮ ಮಾಡುದು ಸುಲಭದ ವಿಷಯ ಇರಲಿಲ್ಲ ಆ ಟೈಮಲ್ಲಿ, ಕಾರ್ಯಕ್ರಮ ಮಾಡುದು.
4: ಆಮೇಲೆ ಅದು ಹಾಗೆ ಬರೆಯುದು ಮುಂದೆ,
5: ಆಮೇಲೆ ವರದಕ್ಷಿಣೆ ಅಂತ ಒಂದು ಬರ್ದೆ, ಯಾರು ಕೆಟ್ಟವರು ಅಂತ ಬರ್ದೆ, ಯಾರ ಹೂ ಯಾವ ಮುಡಿಗೋ ಯಾರ ಮುಡಿಗೋ ಅಂತ ಹೇಳಿ ಹಾಗೆ ಬರಿತಾ ಹೋದೆ. ನಾನು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೆ, ಆ ಸಂಸ್ಥೆಯಲ್ಲೂ ಸಣ್ಣ ಪುಟ್ಟ ನಾಟಕಗಳು ಪ್ರಹಸನಗಳು ಅಂತ ಸಿಕ್ಕಾಪಟ್ಟೆ ಬರ್ದಿದ್ದೇನೆ. ಆಮೇಲೆ ಈಗಿತ್ತಲೆಗೆ ಅಂತ ಹೇಳಿದ್ರೆ ಈಗ 3 ವರ್ಷದಿಂದ ಕಂಟಿನ್ಯೂ ನಮ್ಮಲ್ಲಿ ಶಾಲಾ ಶತಮಾನೋತ್ಸವ ಆಯ್ತು, ಅಲ್ಲಿ ಮಾತೃವತ್ಸಲ್ಯ ಅಂತ ಕೊಟ್ಟೆ ಒಂದು ನಾಟಕ, ಅದು ಕೂಡ ನಾವು 10 ಜನ ಶಾಲೆಯ ಶತಮಾನೋತ್ಸವ ಒಕ್ಕಡಿ ಶಾಲೆ ಶತಮಾನೋತ್ಸವದಲ್ಲಿ ಮಾತೃವತ್ಸಲ್ಯ ಅಂತ ಮಾಡಿದೆ. ಅದು ಒಳ್ಳೆ ಇತ್ತು ನಾಟಕ, ಒಂದು 10 ಜನ ನಾವು ಮಹಿಳೆಯರ ಸೇರಿ ಮಾಡಿದ ನಾಟಕ. ಅದು ನಾಟಕ ನೋಡಿ ನಂಗೆ ನಮ್ಮ ಚೌತಿಯಲ್ಲಿ ಕಳೆದ ವರ್ಷ ನಾಟಕ ಕರೆದ್ರು, ಅಲ್ಲಿ ಹೆತ್ತವರ ಕೂಗು ಅಂತೇಳಿ ನಾವು ಜೆಂಟ್ಸ್ ಲೇಡೀಸ್ ಎಲ್ಲ ಒಟ್ಟು ಸೇರಿ ನಾವು 10-23 ಜನ ಇದ್ದೇವೆ ತಂಡದಲ್ಲಿ, 20 ಜನ ನಾವು ವಿಜಯ ರಾಘವೇಂದ್ರಾಚಾರ್ಯವರ ನಿರ್ದೇಶನದಲ್ಲಿ ಮಾಡಿದೆವು.
4: ಪ್ರಸ್ತುತ ತಂಡ ಈಗಲೂ ಇದೆಯಾ?
5: ಹೌದು, ನಮ್ದು ಕಲಾಪ್ರಿಯ ನಾಟಕ ತಂಡ ಒಕ್ವಾಡಿ ಅಂತೇಳಿ ಮೊನ್ನೆ ಅಷ್ಟೇ ಮೊನ್ನೆ ಚೌತಿಗೂ ಒಂದು ನಾಟಕ ಮಾಡಿದ್ದೇವೆ
4: ಒಕ್ವಾಡಿಯಲ್ಲಿ.
5: ಹೌದು,
4: ಅಲ್ಲಿ ಗಣೇಶೋತ್ಸವ,
5: ಗಣೇಶೋತ್ಸವದಲ್ಲಿ ಪ್ರತಿ ವರ್ಷ ನಾಟಕ ಮಾಡ್ತೇವೆ.
4: ಅಂತೂ ಹೀಗೆ ನಾಟಕಗಳು ಎಷ್ಟು, ಸುಮಾರು
5: 14ನೇ ನಾಟಕ ಇದು ನಂದು,
4: 14ನೇ
5: ನಾಟಕ. ಹೌದು,
4: ನಟನೆ ಜೊತೆಗೆ ನಿರ್ದೇಶನ.
5: ಹೌದು, ಈಗ 2 ವರ್ಷದಿಂದ ಈ ಚೌತಿಯಲ್ಲಿ ನಾಡದ ನಾಟಕವನ್ನ ವಿಜಯ ರಾಘವೇಂದ್ರ ಆಚಾರ್ಯ ಅಂತೇಳಿ ಅವ್ರು ನಿರ್ದೇಶನ ಮಾಡ್ತಾ ಇದ್ರು. ಸೊ ಎಲ್ಲರಿಗೂ ಒಟ್ಟಿಗೆ ನಾವೊಂದು
4: ಮೂಲ ಬರವಣಿಗೆ
5: ಕತೆ ನಾನು
4: ಅದು ಆ ರೀತಿ ನಾಟಕ ಆಯ್ತು, ನೃತ್ಯ ಆಯ್ತು, ಹಾಗೆ ಪ್ರಸಂಗ ಯಕ್ಷಗಾನ ಪ್ರಸಂಗಕರ್ತೆ ಕೂಡ. ಹೌದು, ಅಂಬಿಕಾ ಪೂಜಾರಿ ಒಕ್ವಾಡಿ ಅಂತ ತುಂಬಾನೇ ಫೇಸ್ಬುಕ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗತ್ತೆ ಪ್ರಸಂಗಗಳನ್ನ, ಪ್ರಸಂಗಕರ್ತೆ ಅಂತ ಹೇಳಿ ಗುರುತಿಸಿಕೊಂಡವರು ಕೂಡ. ಹೌದು, ಹಲವಾರು ಮೇಳಗಳಿಗೆ ನೀವು ಪ್ರತಿ ವರ್ಷ, ಈ ವರ್ಷವೂ ಕೂಡ ಒಂದೆರಡು ಪ್ರಸಂಗಗಳನ್ನ ಕೊಟ್ಟಿದ್ರಿ, ಪ್ರತಿ ವರ್ಷ ಕೊಡ್ತಾ ಇದ್ರಿ. ಈ ಪ್ರಸಂಗ ಬರಿಬೇಕು ಅನ್ನುವಂತ ಒಂದು ಆಲೋಚನೆ ಹೇಗುಟ್ಕಂತ ವಿಶೇಷ ಕಾಣತ್ತ ನಂಗೆ ಇದು ಬರೀಕೆ, ಯಾಕಂದ್ರೆ ಎಲ್ಲರೂ ಈ ಕುಣಿತ ಕಾಂಬಾಗ ನಾನೊಂದು ಕುಣಿಕ್ ಅಂತೇಳಿ ಅನ್ಸುತ್ತ, ಇಲ್ಲ ಭಾಗವತಿಗೆ ಯಾರು ಮಾಡ್ತೀನಿ ನಾನೊಂದು ಭಾಗವತ್ ರೈಕ್ ಅಂತೇಳಿ ಒಂದು
5: ಕಳಿಸುವಂತ
4: ಬರೆಯುವುದು ಯಾರಿಗೆ ಕಣ್ಣು ತೋರುದಿಲ್ಲ ಆ ರೀತಿ ಕುಣಿತವೋ ಭಾಗವತಿಗೆಯೋ ಚಂಡಿಯೋ ಮದ್ಲಿ ಎಲ್ಲ ಎದುರು ತೋರುತ್ತ ಅದಿಷ್ಟು ನಾ ಆಯ್ಕಂದ್ ಯಾವ ಮಕ್ಳು ಅವ್ರು ಕೇಂದ್ರ ಹೇಳ್ತಾ ಬರೀಕ್ ಅಂತೇಳಿ ಯಾರು
5: ಸಣ್ಣದಿಂದ ನಂಗೆ ಬರವಣಿಗೆನೆ ಇಂಟ್ರೆಸ್ಟ್. ಸೊ ಇದು ನೋಡುವ ಈ ಕತೆ ಹೀಗ್ ಬಂದ್ ಸಣ್ಣದಿಂದ ಕಲ್ಪನೆ ಮಾಡ್ಕೊಳ್ತಿದ್ದೆ, ಇದು ಹೀಗ್ ಬಂದ್ರೆ ಹೀಗಾಗ್ತಿತ್ತೇನೋ, ನಾನು ಬರ್ದಿಲ್ಲ ಕೊಡ್ಬೋದಿತ್ತೇನೋ ಅಂತ ಹೇಳ್ಕೊಂಡು.
4: ಬಹುಶಃ ಕತೆಗೆ ಕಲ್ಪನಾ ಶಕ್ತಿ ಹೆಚ್ಚಬೇಕು ಅಲ್ದ, ಕತೆ ಅಂದ್ರೆ ಹಾಗೆ ಕಲ್ಪಿಸಿ ಬರೆಯುವಂತ ಕಲ್ಪನಾ ಶಕ್ತಿ ಜಾಸ್ತಿ ಇದ್ರೆ ಅದು ಬರೀಲ್ಲ. ಹಂಗೆ ಈಗ ಬರೀಕಂತ ಹೊರಟಾಗಿ ಎಲ್ಲಿ ಅವಕಾಶ ಸಿಕ್ತಿದೀಗ ಫಸ್ಟ್ ಆಗಿ ಪ್ರಸಂಗ?
5: ನಾನು ಫಸ್ಟ್ ಪ್ರಸಂಗ ಬರೆದದ್ದು ಪ್ರೇಮ ಸಂಘರ್ಷ ಅಂತೇಳಿ ಸೌಕೂರ್ ಮೇಳಕ್ ಕೊಟ್ಟೆ.
4: ಈಗ ನೀವು ಬರೆದು ಕೊಟ್ರೆ ಹೊಸದಾಗಿ ನೀವು ಬರೆಯುದು, ಆಗ ಅವ್ರು ಒಪ್ಪಿದ್ರು ಅದನ್ನ ತಕೊಂಬಾಗ?
5: ಅದು ಹೌದು, ಒಪ್ಪಿದ್ರು ಮೇಳದ ಯಜಮಾನ್ರಂತ ಕಿಶನ್ ಹೆಗಡೆ ಅವರು, ಇವತ್ತಿ ಕೂಡ ಅವ್ರು ನಂಗೆ ಸಂಪೂರ್ಣ ಸಹಕಾರ ನೀಡಿದ್ರು. ನನ್ನ ಪ್ರಸಂಗಗಳ ಅವ್ರ ಮೇಳದಲ್ಲಿ ಆಗ್ತಾ ಉಂಟು. ಫಸ್ಟ್ ಪ್ರಸಂಗ ನನ್ನ ಕತೆ
4: ಬಹುಶಃ ಸ್ಕ್ರಿಪ್ಟ್ ಓದತ್ರ ಅವ್ರಿಗೆ
5: ಕತೆ ಇದ್ ಮಾಡಿ ದೇವದಾಸ್ ಈಶ್ವರ ಮಂಗಲ್ ಅವ್ರು ಪದ್ಯ ಬರ್ದಿ. ಈಗ ನನ್ನ ಪ್ರಸಂಗಗಳಿಗೆ ನಾನು ಪದ್ಯ ಬರೀತಾ ಇಲ್ಲ, ಬೇರೆಯವ್ರು ನಾವು ಒಂದೆರಡು ಪದ್ಯ ಬರೀತೇನೆ, ಆದ್ರ ಸಂಪೂರ್ಣ ಪದ್ಯವನ್ನು ನಾನು ಯಾವುದೇ ಪ್ರಸಂಗಗಳಿಗೆ ಬರೀಲಿಲ್ಲ. ದೇವದಾಸ್ ಈಶ್ವರ ಮಂಗಲ್ ನನ್ನ ಗುರುಗಳಂತೇಳಿ ಹೇಳ್ಬೋದು, ಅವರನ್ನ ಫಸ್ಟ್ ಇಂದ ನಂಗೆ ಇದ್ ಮಾಡಿಕೊಟ್ರು. ಕತೆ ಬರೆದ್ಮೇಲೆ ನಮ್ಮ ಮಹಾಬಲೇಶ್ವರ್ ಭಟ್ಕೆಯಾದಿಗೆ ಹಾಸ್ಯಗಾರರು ಸಾಲಿಗ್ರಾಮ್ ಮೇಳ, ಅವರು ಮತ್ತು ಅವ್ರ ಹೆಂಡತಿಯ ಸಪೋರ್ಟ್ ನಂಗೆ ಬಹಳಷ್ಟು ಇತ್ತು. ಅಂದ್ರೆ ನಾ ಕತೆ ಬರೆದು ಅವ್ರ ಹತ್ರ ಪುಸ್ತಕ ಕೊಂಡೋಗಿ ಅವರು ಅದನ್ನ ಯಕ್ಷಗಾನಕವಾಗಿ ಅದನ್ನ ಸೆಟ್ ಮಾಡಿ ನಂಗೆ ತುಂಬಾ ಸಲಹೆ ಕೊಡುದು ಅವರು.
4: ಲೋಪದೋಷಗಳಿದ್ರೆ
5: ಮತ್ತೆ ಯಕ್ಷಗಾನಕ್ಕೆ ಏನ್ ಬೇಕು, ಯಾವ್ದು ಕೆಲವು ಸಲ ಸನ್ನಿವೇಶಗಳ ಆಚೆ ಈಚೆ ಎಲ್ಲವೂ ಆಗ್ತದೆ, ಇದು ಹೀಗೆ ಇದು ಹೇಗೆ ಅಂತೆಲ್ಲ ಅವ್ರು ನಂಗೆ ತುಂಬಾ
4: ಮಾರ್ಗದರ್ಶನ.
5: ಹೌದು, ಪ್ರತಿ ಪ್ರಸಂಗವೂ ಅವರ ಮಾರ್ಗದರ್ಶನದಲ್ಲಿ ಆಗ್ತದೆ. ಹಾಗಾಗಿ ಬಹುಶಃ ಬೇಗ ಒಂದ್ ಸ್ವಲ್ಪ ಎಲ್ಲ ಮೇಳಗಳಿಗೆ ರೀಚ್ ಆಗ್ಲಿಕ್ಕೆ ಆಯ್ತು. ಜನದ ಅನುಭವಿ ಕಲಾವಿದರ ಅವ್ರ ಗಂಡ ಹೆಂಡತಿ ಇಬ್ರು ಕೂಡ ನಂಗೆ ಬಹಳ ಪ್ರೋತ್ಸಾಹಕರು, ಖಂಡಿತ ನನ್ನ ಯಶಸ್ಸಿನ ಹಿಂದಿರುವುದು.
4: ಯಾರೇ ಆಗ್ಲಿ ಮುಂದೆ ಹೋಗ್ತಾ ಇದ್ರೆ ಅವರಿಗೊಂದು ಬೆನ್ನು ತಟ್ಟುವವರು ಅಥವಾ ಅವ್ರು ಒಂದು ಗೊತ್ತಿರುವುದಿಲ್ಲ, ಈಗ ಹೊಸ ಒಂದು ನಾವೇನೋ ಒಂದು ಇದಕ್ಕೆ ಹೊರಟಾಗ ಪೂರಾ ಆಲೋಚನೆಗಳು ನಮ್ಮ ಹತ್ರ ಏನೋ ಆಲೋಚನೆ ಸ್ವಲ್ಪ ಮಾಡಿ ಅದಕ್ಕೆ ಹೀಗೆ ಅಥವಾ ಆ ಒಂದು ಚೌಕಟ್ಟಲ್ಲೇ ಹೋಯ್ಕೋ ಅಥವಾ ಇದೇ ತರ ಹೋಗ್ಬೇಕಂತ ಮಾರ್ಗದರ್ಶನ ಕೊಡೋರು ಒಬ್ಬರಿದ್ರೆ ಹಾಗೆ ಅಲ್ಲ, ಗುರಿ ಮುಂದಿರ್ಬೇಕಂತೆ, ಗುರು ಹಿಂದಿರ್ಬೇಕು, ಹಾಗೆ ಗುರು ಒಬ್ಬ ಬೇಕೇ ಆಗತ್ತೆ. ಅಂತಹ ಗುರುಗಳು ಕೂಡ ನಿಮ್ಗೆ ಸಿಕ್ಕಿದ್ವಂತರ ಅದೃಷ್ಟವೇ ಅಂತ ಹೇಳಿ. ಅಂದ್ರೆ ಯಾವತ್ತೂ ಅಷ್ಟೇ ಕಲಾದೇವಿ ಹಾಗೆ ಅಂಬ್ರಲ್ಲ, ಎಲ್ಲ ಹೋತಿದ್ರೆ ಮಾಡು ಮನ್ಸಿದ್ದವರಿಗೆ ಹೆಂಗಾರು ಒಂದು ಸಹಕಾರ ಕೊಡ್ತಲ ಅಂಬ್ರ, ಹಾಗೆ ನಿಮಗೂ ಕೂಡ ಈ ತರ ಸಹಕಾರ ಸಿಗ್ತಾ ಹೋಯ್ತು. ಪ್ರಸಂಗ ರಚನೆ ಮಾಡ್ತಾ ಹೋದ್ರಿ, ಅದಕ್ಕೆ ಮಾರ್ಗದರ್ಶನ ಇವರೆಲ್ಲ ಕೊಟ್ರು. ಈಗ ಪ್ರಸಂಗ ಕೂಡ ನೀವ್ ಹೇಳಿದ್ರೆ ಫಸ್ಟ್ ಸೌಕೂರ್ ಮೇಳಕ್ಕೆ,
5: ಸೌಕೂರ್ ಮೇಳಕ್ಕೆ ಎರಡನೇ ವರ್ಷಕ್ಕೂ ಪ್ರಳಯಾಂತಕ್ಕೆ ಅಂತ ಬರ್ದೆ, ಅದು ಸೌಕೂರ್ ಮೇಳದಲ್ಲೂ ಆಯ್ತು. ನನ್ನ ಅದೃಷ್ಟವೇನೋ ಅದು ಆ ವರ್ಷ ಸಾಲಿಗ್ರಾಮ್ ಮೇಳದಲ್ಲಿ ಎರಡು ಪ್ರಯೋಗ ಆಯ್ತು. ಬಹುಶಃ ನನ್ ಕನ್ಸು ಅದು ಸಾಲಿಗ್ರಾಮ ಮೇಳ ಅಂದ್ರೆ ನಾನೊಂಥರ
4: ಪೆರಡೂರು ಸಾಲಿಗ್ರಾಮ ಅಲ್ಲ ಅಂದ್ರೆ ಒಂಥರ ಒಂದು ಕ್ವಾಲಿಟಿ ಮೇಳ, ಯಕ್ಷಗಾನ ಅಂದ್ರೆ ಕೂಡಲೇ ಸಾಲಿಗ್ರಾಮ ಮೇಳ ಪೆರಡೂರು ಮೇಳ
5: ಅದಾಗಿತ್ತು ಅಂದ್ರೆ ಸಾಲಿಗ್ರಾಮ ಮೇಳಕ್ಕೆ ನಾನು ಪ್ರಸಂಗ ಕೊಡಕ್ಕು ಆ ದೊಡ್ಡ ಡೇರೆ ಮೇಳ ಸಣ್ಣದಿಂದ ನಮ್ ಕಲ್ಪನೆ ಗೊತ್ತಾಯ್ತಾ, ಯಾಕಂದ್ರೆ ಆ ಟೈಮಿಗೆ ನಾವು 10 ರೂಪಾಯಿ ಒಟ್ಟು ಮಾಡ್ಕೊಂಡು

0: ಖುಷಿಯನ್ನ ನೀವು ಅನುಭವಿಸಿದ್ರೆ ಆ ಖುಷಿ ಹೇಳೋ ಬತ್ತಿಲ್ಲ. ಈಗ ಕೆಂಬರಿ ನಾವು ಹೇಳಕ್ ಬಿಟ್ರೆ ಅದ್ರ ನಮ್ ಒಳಗಾದ ಖುಷಿನ ನಾವೇ ಅನುಭವಿಸ್ಕೊಂಡು ಅಷ್ಟು ಖುಷಿ ನಿಮಗೆ ಈ ಕಲೆ.
1: ಅದಕ್ಕೆ ಧನ್ಯವಾದ ಮೇಳದ ಯಜಮಾನರಾದಂತ ಕಿಶನ್ ಹೆಗಡೆ ಅವರಿಗೆ ಹೇಳ್ಬೇಕು, ಅವರು ನಂಗೆ ತುಂಬಾ ಸಪೋರ್ಟಿವ್ ಆಗಿ. ಅದ್ರ ಮೇಲೆ ಹಟ್ಟಿ ಅಂಗಡಿ ಮೇಳಕ್ ಕೊಟ್ಟೆ, ಮೆಕ್ಕೆ ಕಟ್ಟು, ಆಮೇಲೆ ಸೌಕೂರು ಮಡಾಮಕ್ಕಿ ಮೇಳಕ್ ಕೊಟ್ಟಿದ್ದೆ. ಸಾಲಿಗ್ರಾಮ ಮೇಳ ಕಳೆದ ವರ್ಷ ಪ್ರೇಮ ಪಂಚಮಿ ಅಂತೇಳಿ ಎರಡನೇ ಪ್ರಸಂಗವಾಗಿ ಸಾಲಿಗ್ರಾಮ ಮೇಳದೆಲ್ಲ ಆಗಿತ್ತು. ಅದು ಕೂಡ ನಂಗೆ ಖುಷಿ.
0: ಒಂದು ಕೂಕಂಡಿ ಯೋಚನೆ ಮಾಡುದು, ಇಷ್ಟಪಲ್ಲ ಪ್ರಸಂಗ ಬರಲ್ಲ, ಯೋಚನೆ ಹೆಂಗ್ ಬತ್ತ ಅಂತ ಹೇಳಿ ನಂಗೆ ಈಗ ಯೋಚನೆ ಆದ್ರೆ. ಈಗ ಪ್ರೇಮಾಕ್ಷಿ, ಪ್ರೇಮ ಪಂಚಮಿ,
1: ಪ್ರೇಮ ಪಂಜರ,
0: ಪ್ರೇಮ ಪಂಜರ, ಹಿಂಗೆ ಸುಮಾರು
1: ಪ್ರಳಯ
0: ಅಂತಕಿ ಅಂದ್ರೆ ಇದು ಸಾಮಾಜಿಕ ಕಥೆಯಲ್ಲೇ ಬತ್ತ.
1: ಹೌದು, ಸಾಮಾಜಿಕ ಕಥೆ. ನಾನು ಪ್ರತಿ ಪ್ರಸಂಗ ಯಾವುದೇ ಪ್ರಸಂಗ ಒಂದು ಕಥೆಯನ್ನ ಫುಲ್ ತುಂಬಾ ಅದನ್ನ ಕಲ್ಪನೆ ಮಾಡಿ ಮಾಡೋದು, ಎಂಡ್ ಕಥೆ ಎಂಡ್ ವರೆಗೆ ಒಂದು ಕಲ್ಪನೆ ಮಾಡಿ ನನ್ನ ಇಡೀ ಪಿಕ್ಚರ್ ಆ ಪ್ರಸಂಗದ ತಲೆಗೆ ಬಂದ ಮೇಲೆ ಬರೀಲಿ ಕೂತ್ಕೊಂಡು ಕೂತ್ಕೊಂಡ ಮೇಲೆ ಬರೆಯುವುದು, ಬರೀಲಿ ಕೂತ್ ಮೇಲೆ ಆಲೋಚನೆ
0: ಆಲೋಚನೆ ಅಲ್ಲ, ಮೊದ್ಲೇ ಹೀಗೆ ಬರ್ಬೇಕು,
1: ಈ ದೃಶ್ಯ ಹಿಂಗ್ ಬರ್ಕ, ಈ ಕತೆ ಹಿಂಗ್ ಬರ್ಕ, ಆ ಕತೆ ಎಂಡ್ ಆದ್ಮೇಲೆ ನಾ ಬರೀಲಿ ಕೂತ್ಕೊಳ್ಳು. ಆ ಬರೀಲಿ ಕೂತ್ ಮೇಲೆ ಸೆಟ್ ಒಂದ್ಸಲ ಸೆಟ್ ಆದ್ಮೇಲೆ ಮತ್ ಪುನಃ ಅದನ್ನ ತೆಗೆದು ಮತ್ತೇನೋ ಬರ್ತದೆ.
0: ಸುಮಾರು ಎಷ್ಟು ದಿನ ಬೇಕಾತ ಇದು ದಿನ ಬೇಕು
1: ಬರೀಲಿ ಕೂತ್ಕೊಂಡ್ರೆ ಅಂದ್ರೆ ಪದ್ಯ ನಾ ಬರುದಲ್ಲ, ಕತೆ ಮಾತ್ರ ಹೇಳ್ಕೊಡೋದು. ಹಾಗಾಗಿ ನಾನು ಸಾಧಾರಣ ಒಂದು ವಾರ ಆರು ತಕೊಳ್ತೇನೆ ಅಂದ್ರೆ ನಂಗೆ ಸರಿ ಆತಿಲ್ಲ.
0: ಅಲ್ಲ ಬೇಕು ಈಗ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ನಾವು ಮಾತೋ ಏನೋ.
1: ಇನ್ನೊಂದು ಮೇಳದ ಕಲಾವಿದರಿಗೆ ಅನುಗುಣವಾಗಿ ವೇಷಗಳನ್ನ ಕೊಡ್ಕ. ಈಗ ಯಾವ ಮೇಳ ಕೊಡುತ್ತ ಅಂತ ಹೇಳಿದ್ಮೇಲೆ ಅಲ್ಲಿ ಯಾರು ಕಲಾವಿದರಿದ್ರು ಅವರ ಇದೆಷ್ಟು ಎಲ್ಲ ಕಲಾವಿದರಿಗೂ ತೃಪ್ತಿ ಆಯ್ಕೋ, ಎಲ್ಲರಿಗೂ ಕೆಲಸ ಇರ್ಬೇಕು, ವೇಷ ಹಂಚೋದು ಕೂಡ ಇದಿರುತ್ತೆ.
0: ಅದಕ್ಕೆ ಸರಿ ಯಾವ ಮೇಳದಲ್ಲಿ ಕೇಳಿದ್ರು ಅದಕ್ಕೆ ಸರಿಯಾಗಿ
1: ಆ ಮೇಳದ ಕಲಾವಿದರ ಅನುಗುಣ ಕತೆ ಬರೀಕ.
0: ಕೆಲವು ಮೇಳದಲ್ಲಿ ಈಗ ಮೂರ್ನಾಲ್ಕು ಕಲಾವಿದರು ಒಳ್ಳೆ ಕಲಾವಿದರು,
1: ಹೌದು ಅವ್ರಿಗೆ ಪಾತ್ರ
0: ಒಳ್ಳೆ ಪಾತ್ರವೇ ಅಲ್ಲಿ ನಾಲ್ಕು ಪಾತ್ರವನ್ನ ನೀವು.
1: ಈಗ ಒಂದ್ ಮೇಳದಲ್ಲಿ 15 ಜನ 20 ಜನ ಕಲಾವಿದರು ಇದ್ರು ಅಂತ ಹೇಳಿದ್ರು ಎಲ್ರಿಗೂ ಸ್ವಲ್ಪ ಕೆಲಸ ಬರಕಿಲ್ದ್ರೆ ಒಬ್ಬ ಕಲಾವಿದ್ರಿಗೆ ಕೆಲಸ ಬಂದು ಒಬ್ರಿಗೆ ಬರ್ಲಿಲ್ಲ ಅಂದ್ರೆ ಬೇಜಾರಾತ ಅವರಿಗೂ.
0: ಅಷ್ಟು ಪಾತ್ರಗಳನ್ನ
1: ರಂಗದಲ್ಲಿ ಬಳಕೆ ಮಾಡ್ಕೊಳಕ್
0: ಅದಕ್ಕೆ ಸರಿಯೇ ಕತೆ
1: ಹಣಿಕ. ಮತ್ತೆ ಇಲ್ದಿರು ಮತ್ತೆ ಕಡೆ ಕಡಿಮೆ ಯಾರು ಮತ್ತೊಂಚೂರು ಏನಾದ್ರು.
0: ಹೌದು ಹೌದು ಹೌದು, ಅಲ್ಲಿ ಅಲ್ಲೇ ಅದೇ ಕಲಾವಿದ್ರೆ ಹೇಗಿದ್ರು ಕಂಡು ಆ ಕಲಾವಿದ್ರೆ ಸರಿಯೇ ಬರ್ಕೊಡುವಂತದ್ದು.
1: ಈ ವರ್ಷ ಒಂದೆರಡು ಮೂರು ನಾಲ್ಕು ಪದ್ಯವನ್ನ ಬೇಳೂರು ವಿಷ್ಣುಮೂರ್ತಿ ನಾಯ್ಕ ಅವರು ಬರೆದಿದ್ರು, ಅವ್ರು ಕೂಡ ನಂಗೆ ತುಂಬಾ ಮಾರ್ಗದರ್ಶನ
0: ಪ್ರಸಂಗಕ್ಕೆ.
1: ಹೌದು, ಪದ್ಯಗಳನ್ನ ಅವ್ರು ಬರ್ತಾರೆ.
0: ಈ ಪ್ರಸಂಗಕ್ಕೆ ಪದ್ಯ, ಈ ಪ್ರಸಂಗ ತುಂಬಾ ಹಿಂಗೆ ಬೇರೆ ಬೇರೆ ಬರ್ದೆ ಅಂತ ಹೇಳಿದ್ರೆ ತುಂಬಾ ಪಾಪ್ಯುಲರ್ ಅಥವಾ ತುಂಬಾ ಹಿಟ್ ಆದ ಪ್ರಸಂಗ ಅಂದ್ರೆ ಯಾವ್ದು? ಅಥವಾ ನಿಮಗ್ ಮನ್ಸಿಗೆ ಹಿತ?
1: ನನ್ಗೆ ಖುಷಿ ಕೊಟ್ಟದ್ದೇ ನನಗೆ ಹೆಸರು ತಂದು ಕೊಟ್ಟಂತ ಪ್ರಸಂಗ ಇವತ್ತು ಜನ ಗುರುತಿಸೋ ಪ್ರಳಯ ಅಂತಕ್ಕಿ. ತುಂಬಾ ಖುಷಿ ಆಯ್ತು. ಕಳೆದ ವರ್ಷ ಹಟ್ಟಿ ಅಂಗಡಿ ಮೇಳದಲ್ಲಿ ಪ್ರೇಮಾಕ್ಷಿ ಕೂಡ ಒಳ್ಳೆ ಆಗಿತ್ತು, ತುಂಬಾ ರೆಸ್ಪಾನ್ಸ್ ಇದೆ ಜನರದ್ದು. ಆದ್ರೂ ಒಂಥರ ಪ್ರಳಯ ಅಂತಕ್ಕೆ ನಂಗೆ ಇಷ್ಟ, ಯಾಕಂದ್ರೆ ನನ್ನ ಕನಸಿನ ಸಾಲಿಗ್ರಾಮ ಮೇಳದಲ್ಲ
0: ಅಲ್ಲಿ ಆಯ್ತು, ಅದಕ್ಕೋಸ್ಕರ
1: ಅಂದ್ರೆ ಸಣ್ಣ ಕನಸನ್ನ ಈಡೇರಿಸಿದ್ದೇಳಿ.
0: ಹಾಗಾಗಿ ಅಲ್ಲಿ ಅಲ್ಲಿ ಆ ವೇದಿಕೆಯಲ್ಲಿ ಸಾಲಿಗ್ರಾಮ ಮೇಳದಲ್ಲಿ ಅದಾಯ್ತು ಅಂದ ಕೂಡ
1: ಖುಷಿ ನಂಗೆ. ಅದೇ
0: ಅದೇ ಎಲ್ಲಕ್ಕಿಂತ ಬೆಸ್ಟ್ ಅದೇ
1: ನನ್ನ ಕನಸು ಈಡೇರಿತ್ತು ಅಂತ ಹೇಳಿ
0: ಆ ಒಂದು ಖುಷಿ ನಿಮ್ಗೆ ಸಿಕ್ಕಿತ್ತ. ಎಷ್ಟು ಇಲ್ಲಿವರೆಗೆ ಎಷ್ಟು ಪ್ರಸಂಗ ಬರ್ತಿದ್ರಿ? 10 ಪ್ರಸಂಗ ಆಯ್ತು
1: ಈ ವರ್ಷ ಸೇರಿ. ಈ ವರ್ಷ ಸೌಕೂರು ಮೇಳದಲ್ಲಿ ಪಂಜರದ ಗಿಣಿ ಅಂತ ಹೇಳಿ ಪ್ರಸಂಗ ಉಂಟು, ಅದೇನು ಬಿಡುಗಡೆ ಆಗ್ಲಿಲ್ಲ December 31. ಆಮೇಲೆ
0: ನಾಡಿದ್ಯಾವುದೋ ಒಂದು
1: ಮಡಮಕ್ಕಿ ಮೇಳದಲ್ಲಿ ಆಗ್ತಾ ಉಂಟು ಸ್ವರ್ಣ ಸಿಂಧೂರ ಅಂತ.
0: ಸ್ವರ್ಣ ಸಿಂಧೂರ ಈ ವರ್ಷದ ಪ್ರಸಂಗ?
1: ಈ ವರ್ಷದ ಪ್ರಸಂಗ
0: ಮಡಮಕ್ಕಿ ಮೇಳದಲ್ಲಿ
1: ಆಗ್ತಾ ಉಂಟು.
0: ಮತ್ತೆ ಹೀಗೆ ಇದು ಪ್ರಸಂಗಕರ್ತೆ ನಾಟಕ ಅದು ಇದೆಲ್ಲ ಜೊತೆಗೆ ಈಗ ಸುಮಾರು ಯುವಕ ಮಂಡಲ ಯುವತಿ ಮಂಡಲ ಹಿಂಗೆ ಹೇಳಿದ್ರಿ, ಹಂಗೆ ನೀವು ಸಮಾಜ ಸೇವೆಯಲ್ಲೂ ಕೂಡ ಗುರುತಿಸಿಕೊಂಡಿದ್ರಿ.
1: ನಾನು ಈಗ ಒಂದು ವರ್ಷದಿಂದ ಕೆಲವು ಸ್ವಲ್ಪ ಓದು ಅದು ಇದು ಕೆಲವು ಫ್ಯಾಮಿಲಿ ಇದ ಅದರಿಂದ ಸ್ವಲ್ಪ ಹಿಂದೆ ಇದ್ದೆ. ಅದಕ್ಕಿಂತ ಮೊದಲು ನಾನು ಉಡುಪಿಯಲ್ಲೇ ಅಲ್ಲೇ ಇದ್ದೆ. ನಾನು ಉಡುಪಿಯಲ್ಲಿ ಕೊಡಿ ಮನೆ ಆದ್ರೂ ಉಡುಪಿಯಲ್ಲಿ ಜಾಸ್ತಿ ಇರ್ತಿದ್ದೆ, ಅಲ್ಲಿ ಮನೆ ಇತ್ತು ಅಡುಗೆ ಮನೆಯಲ್ಲಿ. ಆ ಟೈಮಲ್ಲಿ ನಾನು ಕೆಲವು ಸಂಸ್ಥೆಗಳಲ್ಲೆಲ್ಲ ನಾನು ಕೆಲಸ ಮಾಡ್ತಿದ್ದೆ. ಇವಾಗ್ಲೂ ನಾನಂದ್ರೆ ಸುಮಾರು ವರ್ಷದಿಂದ ಯಾರಿಗೂ ಹುಷಾರಿಲ್ದಿದ್ದವರಿಗೂ ವಿದ್ಯಾಭ್ಯಾಸಕ್ಕೆ ಕಷ್ಟ ಆದವರಿಗೂ ಕೆಲವು ಸಂಸ್ಥೆಗಳಿಂದ ಏನಾದ್ರೂ
0: ಅವರಿಗೆ
1: ಮೊದ್ಲಿಂದ ಸುಮಾರು ವರ್ಷದಿಂದ ಮಾಡ್ತಾ ಇದ್ದೇನೆ. ನನ್ನ ಕೈಲಾಗುವಂತ ಸಹಾಯವನ್ನ ನಾನು ಬೇರೆ ಬೇರೆ ಸಂಸ್ಥೆಗಳ ಮುಖಾಂತರ ಮುಟ್ಟಿಸುವ ಕಾರ್ಯ
0: ಮಾಡ್ತ ಕಾರ್ಯ ನಿರಂತರವಾಗಿ ಮಾಡ್ತಾ ಇದ್ರೆ ಖುಷಿ ಆತ. ಈ ಕಡೆ ಕಲೆ ಒಂದಿಷ್ಟು ಮಕ್ಕಳನ್ನ ಹೆಂಗಸರನ್ನ ಅವರಿಗೆಲ್ಲ ಒಟ್ಟಾಕಿ ಅವರಿಗೂ ಒಂದು ವೇದಿಕೆ ಕೊಟ್ಟಂತ ನಾವು ಬೆಳೀತಾ ನಮ್ ಜೊತೆ ಇನ್ನೊಬ್ಬರನ್ನ ಬೆಳೆಸ್ಕಂತ ಹೋಗ್ ಅಂತ ಕೆಲಸ. ಅದ್ರ ಜೊತೆ ಸಮಾಜ ಸೇವೆ ಅಂತಂದ್ರೆ ವಿದ್ಯಾಭ್ಯಾಸಕ್ಕಾಗ್ಲಿ ಆರೋಗ್ಯ ಸಮಸ್ಯೆ ಬಂದಾಗ ಖಂಡಿತ ಆ ಹೊತ್ತಿಗೆಲ್ಲ ಒಬ್ರು ಬಂದು ಯಾರಾದ್ರೂ ನಾನಿದ್ದೆ ಅಂತ ಕೈ ಹಿಡಿದ್ರೆ ಬಹುಶಃ ಆ ಖುಷಿ ಅವ್ರಿಗೆ ಆತ್ತಲ್ಲ, ಅವ್ರಿಗೆ ಅದಕ್ಕಿಂತ ಬೇರೆ ಸೇವೆ ಮಾಡೋದೇ ಬೇಡ ಅಂತ ಹೇಳಕ. ವಿದ್ಯೆ ಕಲಿಯುವಾಗ ಎಷ್ಟೋ ಬಡ ಮಕ್ಳು ವಿದ್ಯೆ ಕಲಿಯುವಾಗ ವಿದ್ಯೆ ಕಲೀಲಿಕ್ಕಾಗದೆ ಯಾರಾದ್ರೂ ನಮ್ಮ ಸಹಕಾರ ಕೊಡೋ, ಇನ್ನು ಕೆಲವರಿಗೆ ಏನತ್ತ ಮುಜುಗರ ಇರುತ್ತೆ, ಯಾರಾದ್ರೂ ಕೇಳುದಂದ್ರೆ ಮುಜುಗರ, ಅಂತ ಸ್ಥಿತಿಯಲ್ಲೆಲ್ಲ ಯಾರಾದ್ರೂ ಹೀಗೆ ನಾವು ಗ್ರಹಿಸಿ
1: ನರ್ಸಿಂಗ್ ಅಲ್ಲಿ ಈಗಲೂ ನೆನಪು ಮಾಡ್ಕಂತ.

0: ನರ್ಸಿಂಗ್ ಕಲಿತಾ ಇದ್ರು.
1: ಹೌದು, ಈಗ ನೀವು ಈಗ ಕೊಟ್ಟು ಒಂದಿಷ್ಟು ಹೌದು ಬೇರೆ ಬೇರೆ ಕೆಲಸಕ್ಕೆ ಹೋಗಿರ್ತಾರೆ, ಓದಿ ಹೋಗಿರ್ತಾರೆ ಅವರೆಲ್ಲ. ಇವತ್ತು ಕೂಡ
0: ಕೆಲವ್ರು ಮಾತಾಡಿಸ್ತಾರೆ, ಕೆಲವ್ರು ಮಾತಾಡಿಸಿದ್ರೆ ಕೆಲವ್ರು ಮಾತಾಡ್ತಾರೆ ಇವತ್ತು.
1: ಅಥವಾ ನೀವು ಇಂಥ ಕೆಲಸ ಮಾಡೋ, ಈಗ ಕೆಲವು ಕಡೆ ನಾನು ಕೇಳಿದ್ದೆ, ಈಗ ಯಾರು ಅವರಿಗೆ ಯಾರೋ ಒಂದು ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ರು, ಅವ್ರು ಓದಿದ್ರು, ಓದಿ ಒಂದಿಷ್ಟು ಕೆಲಸಕ್ಕೆ ಸೇರಿದ್ರು, ಕೆಲಸಕ್ಕೆ ಸೇರಿದ ಮೇಲೆ ಅವರಿಗೂ ಸಂಬಳ ಬರ್ತದೆ.
0: ನಾವು ಹೇಳೋದಷ್ಟೇನೆ, ಅವರನ್ನ ಅದನ್ನ ನಾನು ಮೊದಲಿಂದ ಹೇಳ್ತೇನೆ, ಯಾಕಂದ್ರೆ ನಾನು ವೈಯಕ್ತಿಕವಾಗಿ ಕೊಟ್ಟದಕ್ಕಿಂತ ಹೆಚ್ಚು ನಾನು ಬೇರೆಯವ್ರ ಹತ್ರ ತುಂಬಾ ಜನ ಮಕ್ಕಳಿಗೆ ಒಬ್ಬರೊಬ್ಬರಿಗೆ ಒಂದೊಬ್ಬರು ಸ್ಪಾನ್ಸರ್ ಮಾಡಿ ತುಂಬಾ ಮಕ್ಕಳಿಗೆ ಕೊಡ್ತಾ ಇದ್ದಿದೆ. ಕೆಲವು ಮಕ್ಕಳು ಅದನ್ನ ಗುರುತಿಸಿಕೊಂಡು ಇವತ್ತಿಗೂ ಬೇರೆ ಮಕ್ಕಳಿಗೆ ಕೊಡ್ತಾರೆ. ನಾವು
1: ಕೆರೆಗೆ ಚಲ್ಲಿ ಅಂತ ಸಹಕಾರ,
0: ನಮ್ಗೆ ಅಂತ ನೋಡ್ತೀರಿ ಬೇಡ, ಇನ್ನೊಂದು ಮಗುವನ್ನ ದತ್ತು ತಕೊಳ್ಳಿ ಅಂತ. ಯಾಕಂದ್ರೆ ಒಂದು ತೀರ್ಥಹಳ್ಳಿ ಸೈಡ್ ಒಂದ್ ಎರಡು ಮಕ್ಳು ಇದ್ದಿದ್ರು, ಆ ಮಕ್ಳಿಗೆಲ್ಲ ಪಾಪ ತುಂಬಾ ಕಷ್ಟ ಇತ್ತು. ಅಂದ್ರೆ ಎಜುಕೇಶನ್ ನಿಲ್ಸಕ್ಕನ್ನ ಟೈಮಲ್ಲಿ ನಾವು ಒಬ್ಬರನ್ನ ಉಡುಪಿಯರೊಬ್ಬರು ಸ್ಪಾನ್ಸರ್ ಇದ್ ಮಾಡಿ ಮಾಡಿದ್ವು. ಆ ಮಕ್ಕಳೆಲ್ಲ ಮಾಡ್ತಾ ಇದ್ರು, ಇವರು ಜಾಬ್ ಅಲ್ಲಿ ಇದ್ರು, ಬೆಂಗಳೂರಲ್ಲಿ ಇದ್ ಮಾಡ್ತಾ ಇದ್ರು.
1: ಮತ್ತೆ ಈಗ ಈಗ ಅಶಕ್ತರು ಅಂದ್ರೆ ಹುಷಾರಿಲ್ಲ, ಅವರಿಗೂ ಎಲ್ಲ ಏನಾದ್ರು ಅಂತದ್ದು?
0: ಹೌದೌದು, ನಾವು ಹೆಚ್ಚಾಗಿ ಮೊದಲು ನಾನು ಹ್ಯುಮಾನಿಟಿ ಟ್ರಸ್ಟ್ ಬೆಳ್ಮಣ್ ಅವ್ರು ಕೂಡ ತುಂಬಾ ಅವರನ್ನು ಕೂಡ ಈ ಸಮಯದಲ್ಲಿ ನೆನೆಸ್ಕೊಳ್ಬೇಕು. ಯಾವುದೇ ಅಪ್ಲಿಕೇಶನ್ ತರಲಿ ನಾನು ತಕೊಂಡು ಹೋದ್ರು ಕೂಡ ಅವರು ಪಾಪ ಧನ ಸಹಾಯ ಮಾಡ್ತಿದ್ರು. ಕ್ಯಾನ್ಸರ್ ಪೇಷಂಟ್ ಇರ್ಬೋದು, ಬೇರೆ ಬೇರೆ ಕಾಯಿಲೆಗಳಿಂದ ಬಂದಂತ ಮಕ್ಕಳನ್ನ ಮನೆ ಕಟ್ಟುವವರಿಗೆ ತುಂಬಾ ಮನೆಯೆಲ್ಲ ಹಾಳಾಗಿದ್ ಮಾಡು ಅವರಿಗೆಲ್ಲ ಹೆಲ್ಪ್ ಮಾಡ್ತಿದ್ರು. ಆಮೇಲೆ ದಿನೇಶ್ ಬಾಂಧವ್ಯ ಅಂತ ಅವರು ಕೂಡ ನಮ್ಮೂರಲ್ಲೊಂದು, ನಾನೊಂದು ಅಪ್ಲಿಕೇಶನ್ ಕೊಟ್ಟಕ್ಕೆ ನಮ್ಮೂರಲ್ಲೊಂದು ಮನೆ ನಿರ್ಮಾಣ ಮಾಡಿ ಕೊಟ್ಟಿದ್ರು ಅವರ ಟೀಮಿಂದ, ಮೀನೋನ್ ಟೀಮಿಂದ. ಆ ಟೀಮಲ್ಲೂ ಕೂಡ ನಾನು ಸದಸ್ಯ ಆಗಿದ್ದೇನೆ. ಅವ್ರು ತುಂಬಾ ಮನೆಗಳನ್ನ ಹೀಗೆ ಮಾಡ್ತಾ ಇದ್ರು.
1: ಇವತ್ತಿಗೂ ಬಹುಶಃ ಎಂತಾದ್ರೂ ಕಷ್ಟ ಬಂತಂದ್ರೆ ಹತ್ರ ನೆರೆಕೆರೆಯವರು ಹೇಳುದು, ನಾನು ಅಂಬಿಕಾ ಇದ್ಲೆ ನಮ್ಗೊಂದ ಧೈರ್ಯ ಇತ್ತು ಅಂತೇಳಿ ಹೇಳೋರು ಇದ್ರೆ ಇವತ್ತಿಗೂ ಅಲ್ದ ಖಂಡಿತ. ಈಗ ಓದೋದ್ರಲ್ಲಾಗ್ಲಿ ನಾವೇನೋ ಎಡಿತಿಲ್ಲ, ಇಲ್ಲ ನಮ್ಮೂರಾಗ ಅಂಬಿಕಾ ಇದ್ಲೆ ಏನಾದ್ರು ಮಾಡಿ ಕೊಡ್ತಾರೆ. ಆ ಒಂದು
0: ಕೆಲವರು ಅಂದ್ರೆ ಅಪ್ಲಿಕೇಶನ್ ಎಲ್ಲ ಇದ್ರು ಫೋನ್ ಮಾಡ್ತಾರೆ, ಹಿಂಗಾಯ್ತು ಒಂಚೂರು ಎಂತ ಮಾಡೋಕ ತುಂಬಾ ಜನ ನೆನಪಿಸ್ಕೊಂಡು ಫೋನ್ ಮಾಡ್ತಾರೆ. ಈಗ
1: ಇವತ್ತಿಗೂ ನಿರಂತರ ನಡೀತಾ ಇತ್ತು,
0: ಎಂತ ಮಾಡುದು ಏನು ಅಂತ ಹೇಳ್ಕೊಂಡು ಕೇಳಲಿಕ್ಕಾದ್ರು ಇದು ಮಾಡ್ತಾರೆ.
1: ಖಂಡಿತ, ಒಂದಿಷ್ಟು ಮಾತುಕತೆ ಮಾಡ್ತು ಖುಷಿ ಆಯ್ತು. ಇದನ್ನ ಒಂದಿಷ್ಟು ಸಂಘ ಸಂಸ್ಥೆಗಳು ಅಥವಾ ಎಲ್ಲಾರು ಗುರುತಿಸಿ ಅಥವಾ ಈಗ ಪ್ರಸಂಗಗಳನ್ನು ಬರೆದ್ರು, ಇವನ್ನೆಲ್ಲ ಗುರುತಿಸಿ ನಿಮಗೆ ಎಲ್ಲಾದ್ರೂ ಈಗ ಸನ್ಮಾನಗಳು
0: ತುಂಬಾ ಕಡೆ ಆಯ್ತು.
1: ಖಂಡಿತ ಆಗ್ಲೇಬೇಕು, ಆಗಿರತ್ತೆ ಅದು. ಎಲ್ಲೇ
0: ಹೊಸನಗರದಲ್ಲಿ ಮಲೆನಾಡು ಸಾಹಿತ್ಯ ರತ್ನ ಅಂತ ಒಂದು ಪ್ರಶಸ್ತಿ ಕೊಟ್ಟಿದ್ರು, ಯಕ್ಷಗಾನ ಗಂಡು ಕಲೆ ಮಲೆನಾಡು ಮತ್ತು ಕರಾವಳಿಯ ಗಂಡು ಕಲೆ ಯಕ್ಷಗಾನದಲ್ಲಿ ಗುರುತಿಸಿ ಕೊಟ್ಟಿದ್ರು. ಮತ್ತೆ ಮೊನ್ನೆಷ್ಟೇ ಗೆಜ್ಜೆನಾದ ಅವ್ರದ್ದು ಅವ್ರ ಪ್ರಶಸ್ತಿ ಕೊಟ್ಟಿದ್ರು. ತುಂಬಾ ಸನ್ಮಾನಗಳು ಲಕ್ಕ ಇಲ್ಲ, ತುಂಬಾ ಆಗಿದೆ
1: ಸನ್ಮಾನಗಳು ಪ್ರಶಸ್ತಿಗಳು ಅರ್ಸಿಕೊಂಡು ಬಪ್ಪಕ್ಕೆ ಕಾರಣ ಅಂತ ಮಾಡಿದೊಂದಿಷ್ಟು ಕೆಲಸ. ಯಾವತ್ತು ಕೆಲಸ ಮಾಡ್ತಾ ಹೋತಾ ಇರ್ಕಂತೆ.
0: ಯಾಕಂದ್ರೆ ನಾನು ಯಾವತ್ತು ನನ್ನ ಊರು ಒಕ್ಕವಾಡಿ ಅಲ್ಲಿಯ ಜನಗಳ ಒಂದು ಕಲೆಯ ವಾತಾವರಣ, ಅಲ್ಲಿನ ಜನಗಳು ಬಹುಶಃ ನಮಗೂ ಬಂತು. ಯಾಕಂದ್ರೆ ನಾವು ರಕ್ತಗತಾಗಿ ನಮ್ಮ ಮನೇಲಿ ಯಾರು ಅಲ್ಲ, ಯಾರು
1: ಬಹುಶಃ ಅಲ್ಲಿ ಇರುವ ಪರಿಸರ. ಈಗ ಒಂದೊಂದ್ಸತಿ ಹೇಳ್ತಾರೆ ಮನೆಗಲ್ದ್ರು ನಾವಿಪ್ಪು ಪರಿಸರದಿಂದ ನಮ್ಮ ಪ್ರಭಾವ ಬೀರುತ್ತೆ.
0: ಅಲ್ಲೇ ಆಟ ಹಬ್ಬದ, ಅಲ್ಲೇ ನಾಟಕ ಹಬ್ಬದ, ಅಲ್ಲೇ ಡಾನ್ಸ್, ಅದೆಲ್ಲವೂ ನಾವು ಒಂಥರ
1: ಅದಕ್ಕೆ ಕಾಂತ ಕಾಂತ ಕಾಂತ ನಾವು ಎಂತಾರು ಮಾಡಕ್ ಆ ಮಾಡ್ಕಂಬುದು ಬಂದು ಬಹುಶಃ ಇಷ್ಟೆಲ್ಲ ಮಾಡ
0: ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಂದ ಯಾರು ಕಲಾವಿದ್ರು ಇದ್ರೆ ಅದು ಬರುತ್ತೆ ಅಂದೇಳಿ.
1: ಹೌದು,
0: ಬಟ್ ಯಾವುದೂ ಅಲ್ಲ ನಂಗೆಲ್ಲ ಬರವಣಿಗೆ ಅಲ್ಲೊಂದು ಆಸಕ್ತಿ ಬರಕು ಅಲ್ಲಿನ ವಾತಾವರಣವೇ ನಮ್ಮ ಕಂಡ ಕಂಡ.
1: ಇದೀಗ ಅದೇ ಮನೆ ವಾತಾವರಣ ಅಲ್ಲ, ಊರಿನ ವಾತಾವರಣದಲ್ಲಿ ಅದನ್ನ ಕಂಡು ಕಂಡು ನಾನು ಏನಾದ್ರೂ ಮಾಡಕ್ ನಾನು ಏನಾದ್ರೂ ಕಲೀಕ ಅನ್ನೋ ಅಂತ ಒಂದು ಸ್ಫೂರ್ತಿಯೋ ಅಥವಾ ಆಲೋಚನೆಯೋ ಅದರಿಂದ ಇಷ್ಟೆಲ್ಲ ಮಾಡೋಕ್ ಸಾಧ್ಯ ಆಯ್ತು. ಇನ್ನೂ ಮತ್ತೊಂದಿಷ್ಟು ಈಗ ಪ್ರತಿ ವರ್ಷ ಹೊಸ ಹೊಸ ಪ್ರಸಂಗಗಳು ನಿಮ್ಮಿಂದ ಬರಲಿ, ಮತ್ತೊಂದಿಷ್ಟು ನಾಟಕಗಳು ಬರಲಿ, ಹಾಗೆ ಒಂದಿಷ್ಟು ಜನರಿಗೆ ಅದರಿಂದ ಅವರು ಕೂಡ ಒಂದಿಷ್ಟು ವೇದಿಕೆಗಳನ್ನ ಕಾಣಲಿ, ಮತ್ತೆ ಹಲವಾರು ಜನರಿಗೆ ಸಮಾಜ ಸೇವೆ ಅಂತೇಳಿ ಅಶಕ್ತರು ಇರ್ಬೋದು ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ನಿಮ್ಮಿಂದ ಆದದ್ದು ಜೊತೆಗೆ ಯಾರು ಮಾಡ್ತಾರೆ ಸಹಕಾರ ಕೊಡ್ತಾರೆ ಅವ್ರನ್ನು ಕೂಡ ಕರ್ಕೊಂಬಂದು ಅವರಿಂದ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಅದು ಕೂಡ ನಿಜವಾಗಿ ಶ್ಲಾಘಿಸಬೇಕಾದಂತ ಒಂದು ಕಾರ್ಯ. ಆ ಕಾರ್ಯವನ್ನು ಮಾಡ್ತಿದ್ರು ಎಲ್ಲದಕ್ಕೂ ಕೂಡ ನಿಮ್ಮ ಊರಿನ ದೇವರು
0: ಮಹಾಲಿಂಗೇಶ್ವರ
1: ಖಂಡಿತ ಅನುಗ್ರಹಿಸಿ ಇನ್ ಮತ್ತೊಂದಿಷ್ಟು ಆರೋಗ್ಯ ಶಕ್ತಿ ಎಲ್ಲವನ್ನ ಕೊಡ್ಲಿ ಅಂತ ಹೇಳ್ತಾ ಇಷ್ಟವರೆಗೆ ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ಭಾರಿ ಖುಷಿ ಆಯ್ತು. ಯಾಕಂದ್ರೆ ಕೆಲವ್ರು ಹೇಳುದು ಕೇಳಿದೆ ನಾವೆಂತ ಹಳ್ಳಿಯಲ್ಲಿತ್ತು, ನಾವೆಂತ ಬಡವರು, ನಾವೆಂತ ಓದ್ಲಿಲ್ಲ, ಹಿಂಗಿದಂತ ಹೇಳ್ಕಂತ ಹೇಳ್ಕಂತ ನಾವೆಂತಕ್ಕೂ ಪ್ರಯೋಜನ ಇಲ್ಲ ಈ ಹೋಗ್ತಾ ಇದ್ರು. ಆ ಪ್ರಯೋಜನ ಇಲ್ಲ ಅಂತ ಮಾಡ್ಕೊಂಬೇಡಿ. ಎಲ್ಲ ಕೇಳುಗರಿಗೆ ಅದರಲ್ಲೂ ಎಸ್ಪೆಷಲಿ ನಾ ಹೇಳುದು ಹೆಂಗಸರಿಗೆ, ನಾವೇನು ಮಾಡ್ತಾ ಇಲ್ಲ ಅಥವಾ ನಮ್ಗೇನು ಬತ್ತಿಲ್ಲ, ನಾವು ಮನೆಯೇ ಸೈ ಹೊರಗೆ ಸೈ ನಮ್ಗೆ ಬಿಡುದಿಲ್ಲ, ನಂಗೆ ಮಾಡುದಿಲ್ಲ, ನಂಗೆ ಆತಿಲ್ಲ, ಅದನ್ನೆಲ್ಲ ಎಡಿತಿಲ್ಲ ಮಾಡ್ತಿಲ್ಲ ಎಲ್ಲ ಒಂದು ಗಂಟು ಕಟ್ಟಿ ಮೂಲಿ ಬೆಚ್ಚಿ ಇವತ್ತು ಕೇಳಿ ಅಂಬಿಕಾ ಒಕ್ವಾಡಿಯವ್ರು ಹೆಂಗೆ ಮಾತಾಡಿದ್ರು ಅವರು ಎಲ್ಲ ಸ್ಫೂರ್ತಿಯನ್ನು ತಕಣಿ ನಾಳೆ ನಾವು ಎಂಥವ್ರು ಮಾಡ್ಕಂತಾಳೆ ಹೊರಡಿ ನಿಮ್ಮಿಂದಲೂ ಸಾಧ್ಯ ಆತಂತ ಹೇಳ್ತಾ ಅದ್ರ ಜೊತೆಗೆ ಮಕ್ಕಳಿಗೂ ಕೂಡ ಒಂದು ವಿದ್ಯಾರ್ಥಿಗಳಿಗೂ ಕೂಡ ಕಿವಿ ಮಾತು ಈಗೆಲ್ಲ ಎಷ್ಟೇ ಫೆಸಿಲಿಟಿ ಇದ್ರು ಕೂಡ ಏನು ಮಾಡ್ತಾಯಿದ್ರು ಹೋಗು ಹೋಗು ಅಂದಳೆ ನಾವು ದುಡುಕಿಬಿಟ್ರೆ ಅವರಾಯಿ ಹೋತಿಲ್ಲ ಆದರೆ ನಮಗೆಲ್ಲ ಹೋಗ್ಬೇಡ ಹೋಗ್ಬೇಡ ಅಂದ್ರು ಕೂಡ ಹೋಯ್ ಹೋಯ್ ಕಲ್ತವ್ರ ಹಾಂಗೆ ಹೋಯ್ ಹೋಯ್ ಹೋಯ್ ಕಲಿತಾ ಹೋಯ್ನಿ ಆಗ ಮತ್ತೊಂದಿಷ್ಟು ವೇದಿಕೆ ಸಿಕ್ಕತ್ತೆ ಅಥವಾ ನಾವು ಮತ್ತೊಂದಿಷ್ಟು ಕಲಿಯುಕ್ ಸಾಧ್ಯ ಆತ ಇವೆಲ್ಲವೂ ಕೂಡ ಎಲ್ಲರಿಗೂ ಸ್ಫೂರ್ತಿಯಲ್ಲಿ ಮಾಡುವ ಉದ್ದೇಶ ಅಷ್ಟೇ ಕಾರ್ಯಕ್ರಮಗಳ ಉದ್ದೇಶವೂ ಕೂಡ ಅಷ್ಟೇ ಕೇಳುವ ಮಾತಿನಿಂದ ಮತ್ತೊಂದು ನಾಲ್ಕು ಜನಕ್ಕೆ ಸ್ಫೂರ್ತಿ ಆಯ್ಲಿ ಅಂತ ಹೇಳ್ತಾ ಇದುವರೆಗೂ ನೀವು ನಮ್ಮ ಜೊತೆಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ತುಂಬಾ ಪ್ರೀತಿಯಿಂದ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ
0: ಧನ್ಯವಾದಗಳು
1: ಹಾಯೆಲ್ಲ ಕೇಂದ್ರಿ ಅಲ್ದ ಇದುವರೆಗೆ ಎಷ್ಟು ಚಂದ ಮಾಡಿ ನಮ್ಮ ಅಂಬಿಕಾ ಪೂಜಾರಿ ಒಕ್ವಾಡಿಯವರು ಮಾತಾಡಿದ್ರು ಅವ್ರ ಮಾತು ಕೇಂತಕ್ಕೆಂತ ನಾವು ಎಂತಾರು ಮಾಡ್ಕಂತೇಳಿ ಖಂಡಿತ ಎಲ್ಲರಿಗೂ ಅನಿಸ್ತಾ ಇರತ್ತ ಅನ್ಸಿರೆ ಅಲ್ಲಿಗೆ ಸುಮ್ಮನಾಯ್ಕಬೇಡಿ ಅದನ್ನ ಕಾರ್ಯಗತ ಮಾಡೋ ಹೊರಡಿ ಅಂತ ಹೇಳ್ತಾ ನೀವು ಕೇಂತ ಇರಿ ರೇಡಿಯೋ ಕುಂದಾಪುರ 89.6 FM ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ ನಾನು ನಿಮ್ಮ ಸುಪ್ರೀತ ಪುರಾಣಿಕ ಬದುಕಿನ ಸಂಗೀತ ವಿತ್ ಸುಪ್ರೀತ ಕಾರ್ಯಕ್ರಮಕ್ಕೆ ಇತಿಶ್ರೀ ಹಾಡ್ತಾ ಇದ್ದೆ ಕೇಂತ ಇರಿ ರೇಡಿಯೋ ಕುಂದಾಪುರ ನಮಸ್ಕಾರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.